ಆಕಾಶವಾಣಿ ಕಾರವಾರ ನಿಲಯದ ಮೊದಲನೇ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ ಬ್ಯಾಂಡ್ 102.3 ಮೆಗಾಹರ್ಟ್ಜ್ಗಳು. ಇಂದು 2026 ಇಸ್ವಿ ಜೂನ್ ತಿಂಗಳ 25ನೇ ತಾರೀಕು ಗುರುವಾರ. ಈಗ ಸಮಯ 6:58:32. ನಮ್ಮೆಲ್ಲ ಶ್ರೋತೃಗಳಿಗೆ ನಮಸ್ಕಾರ. ನಾನು ದೀಪಕ್ ಕುಮಾರ್.

ಸೆಕೆಂಡುಗಳು ಆತ್ಮೀಯ ಆಕಾಶವಾಣಿ ಕಾರವಾರ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ. ಇಂದು 6:10 ನಮ್ಮ ನಿಲಯದಿಂದ ಕರುಣಾಳು ಬಾಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಮಂಜುನಾಥ್ ಲಮಾಣಿ ಅವರಿಂದ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ, 6:40 ಗಾನಸುಧೆ, ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದು ಮುಂಜಾನೆ 7:15 ನಮ್ಮ ನಿಲಯದಿಂದ ಭಾವಗೀತೆಗಳನ್ನು ಕೇಳುವಿರಿ. 7:45 ಚಿತ್ರಗೀತೆಗಳು, 8:30 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಸಂದರ್ಭದಲ್ಲಿ ವಿಶೇಷ ಬಾನುಲಿ ಸರಣಿ ಯೋಗಾಮೃತ ಪ್ರಸ್ತುತಪಡಿಸುತ್ತಾರೆ ಗೀತಾ ಪಾಲೇಕರ್, ಸಮಗ್ರ ನಿರ್ವಹಣೆ ಟಿ ಶ್ಯಾಮಪ್ರಸಾದ್. 8:45 ಭಾವಗೀತೆಗಳು, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿದೆ. 9:05 ನಮ್ಮ ನಿಲಯದಿಂದ ಭಾವಗೀತೆಗಳು, 9:15 ಕಿರುನಾಟಕ ಪ್ರಯತ್ನ ಬರೆದವರು ಟಿಎಂ ಸುಬ್ಬರಾಯ. 9:30 ನಮ್ಮ ನಿಲಯದಿಂದ ಮಂಜುಳ ಗಾನ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುವಿರಿ. ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಮೊಹರಂ ಪ್ರಯುಕ್ತ ಕೊಡಗಿನ ಮಡಿಕೇರಿಯ ಅಹಮದೀಯ ಮುಸ್ಲಿಂ ಜಮಾತ್ನ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 12:35 ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಸಂಚಿಕೆಯಲ್ಲಿ ಮಕ್ಕಳ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಕುರಿತು ಶಿವಮೊಗ್ಗದ ಮಕ್ಕಳ ತಜ್ಞರಾದ ಡಾಕ್ಟರ್ ಕಾರುಣ್ಯ ಜೆಜೆ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಶಿಲ್ಪಾ ಎಚ್ಎಂ. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಸಂಜೆ ಮಧ್ಯಾಹ್ನ 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಮಾಹಿತಿಯಲ್ಲಿ ಪಿಎಂ ಎಫ್ಎಂಇ ಅಂದರೆ ಪಿಎಂ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ಬಲವರ್ಧನೆ ಯೋಜನೆಯ ಅಡಿಯಲ್ಲಿ ಜೇನು ಮತ್ತು ಉಪ್ಪಿನಕಾಯಿ ಮೌಲ್ಯ

ವರ್ಧನೆ ಮತ್ತು ಮಾರಾಟದ ಅನುಭವ ಕುರಿತು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಶ್ರೀಮತಿ ವನಿತಾ ರಾಮಚಂದ್ರ ಭಟ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಟಿ ಶ್ಯಾಮಪ್ರಸಾದ್. ಇದು ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:20 ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳು, 1:30 ಬೆಂಗಳೂರು ಕೇಂದ್ರದಿಂದ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಡಾಕ್ಟರ್ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಮಧ್ಯಾಹ್ನ 2:40 ವಿವಿಧ ಭಾರತಿ ಮುಂಬೈ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮವನ್ನು ಕೇಳುವಿರಿ. ಸಂಜೆ 5:00 ನಮ್ಮ ನಿಲಯದಿಂದ ಕೊಂಗಣಿ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. 5:30 ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. ಸಂಜೆ 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ, 6:50 ನಮ್ಮ ನಿಲಯದಿಂದ ಕಿಸಾನ್ ವಾಣಿಯಲ್ಲಿ ಮಾತು ಮಕರಂದ ಪಾಕ್ಷಿಕ ಕೌಟುಂಬಿಕ ಚರ್ಚೆ. ಭಾಗವಹಿಸುತ್ತಾರೆ ಟಿ ಶ್ಯಾಮಪ್ರಸಾದ್, ರೂಪಾಗೌಡ ಮತ್ತು ಕೃಷ್ಣಾನಂದ್ ನಾಯಕ್. ನಂತರ ಮುಜಂಟಿ ಜೇನು ಮತ್ತು ಹೆಜ್ಜೇನು ಸಂಸ್ಕರಣೆ ಕುರಿತು ಯಲ್ಲಾಪುರ ತಾಲೂಕಿನ ಬೆಳಸೂರಿನ ರಾಮಚಂದ್ರ ಗೋಪಾಲ್ ಭಟ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂಜೆ 7:20 ಐಸಿಸಿ T20 ಮಹಿಳೆಯರ ವರ್ಲ್ಡ್ ಕಪ್ 2026 ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ಪಂದ್ಯದ ನೇರ ವೀಕ್ಷಕ ವಿವರಣೆ ಪ್ರಸಾರವಾಗಲಿದೆ. ಈ ವೀಕ್ಷಕ ವಿವರಣೆ ಪಂದ್ಯ ಮುಕ್ತಾಯದವರೆಗೂ ಪ್ರಸಾರವಾಗಲಿದೆ. ಆಕಾಶವಾಣಿ ಕಾರವಾರ. ಸಮಯ 6:05. ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಕರುಣಾಳು ಬಾ ಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಿಗೆ.
1: ಸಾಮಾನ್ಯವಾಗಿ ಜಗತ್ತಲ್ಲಿ ನಿಮಗೆ ನಕಾರಾತ್ಮಕವಾದದ್ದೇ ಜಾಸ್ತಿ ಕಾಣಿಸುತ್ತೆ. ಯಾವುದೇ ಟೆಲಿವಿಷನ್ ನೋಡಿ, ಬ್ರೇಕಿಂಗ್ ನ್ಯೂಸ್ ಎಲ್ಲ ಹಾರ್ಟ್ ಬ್ರೇಕಿಂಗ್ ನ್ಯೂಸ್. ಯಾಕೆ ಕೆಟ್ಟದ್ದು ಕಾಣಿಸುತ್ತೆ? ಪೇಪರ್ ತೆಗೆದ್ರೆ ಸಾಕು ಅನಾಹುತಗಳ ಸರಮಾಲೆ ಕಾಣಿಸುತ್ತಲ್ಲ. ಅಂದ್ರೆ ಜಗತ್ತೆಲ್ಲ ಕೆಟ್ಟು ಹೋಗಿದ್ಯಾ? ಇಲ್ಲ, ಜಗತ್ ಕೆಟ್ಟಿಲ್ಲಪ್ಪ. ಆದ್ರೆ ನಾವು ನೋಡೋ ಸ್ವಭಾವ ದಿಕ್ಕಿ ತಪ್ಪು ಹೋಗಿದೆ. ನಾವೆಲ್ಲ ಹುಡುಕಾಡ್ ನಕಾರಾತ್ಮಕವಾದದ್ದನ್ನೇ ಹಿಡ್ಕೊಂಡು ಬರ್ತಾ ಇದ್ದೀವಿ. ಜಗತ್ತಲ್ಲಿ 100 ಒಳ್ಳೇದಿದೆ, ಆರಿಸ್ಕೊಳ್ಳೋ ಮನೋಭಾವ ನಮಗಿಲ್ಲ. ಆದ್ರಿಂದ ಏನ್ ಮಾಡ್ಬೇಕು ನಾವು? ಒಬ್ಬ ಮನುಷ್ಯ ಇದ್ದಾನೆ, ನನ್ನ ಸ್ನೇಹಿತ. ಶಿಕಾಗೋದಲ್ಲಿ ಸ್ಟೋನ್ ಬ್ರ್ಯಾಂಡೆಲ್ ಯೂನಿವರ್ಸಿಟಿ ಅಂತ ಒಂದು ಯೂನಿವರ್ಸಿಟಿ ಇದೆ, ವಿಶ್ವವಿದ್ಯಾಲಯ ಇದೆ. ಅಲ್ಲೊಬ್ಬ ಲೇಸಿ ಹಾಲ್ ಅಂತ ಬಹುದೊಡ್ಡ ಮನಃಶಾಸ್ತ್ರಜ್ಞ ಇದ್ದಾನೆ. ಆತ ಒಂದು ಪ್ರಯೋಗ ಮಾಡಿದ, ಅವನು ರಾಷ್ಟ್ರಪತಿ ಪ್ರಶಸ್ತಿ ಬಂತವನು ಅಮೆರಿಕದಲ್ಲಿ. ಏನು ಕೆಲಸ ಮಾಡಿದ್ದ ಅವನು? 12,000 ಜನ ಆರಿಸಿದ. 6,000 ಜನ ಕೆನಡಾದಲ್ಲಿ, 6,000 ಜನ ಅಮೆರಿಕದಲ್ಲಿ ಆರಿಸಿ ಎಲ್ರಿಗೂ ಒಂದೊಂದು ಡೈರಿ ಕೊಟ್ಟ. ಆ ಡೈರಿ ಮಧ್ಯಭಾಗದಲ್ಲಿ ಒಂದು ಗೆರೆ ಇದೆ, ಪೇಜ್ ಅನ್ನು ಎರಡು ಭಾಗ ಮಾಡುತ್ತೆ. ಅವನೇನ್ ಹೇಳಿದ? ಎಲ್ಲರಿಗೂ ಕೊಟ್ಟು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಿಮ್ಮ ಜೀವನದಲ್ಲಿ ಏನೇನು ಘಟನೆಗಳಾಗ್ತಾವೋ, ಯಾವುದು ಧನಾತ್ಮಕವಾಗ್ಯದ ಸಕಾರಾತ್ಮಕವಾಗ್ಯದ ಅದನ್ನ ಎಡಗಡೆ ಬರೀರಿ, ನಕಾರಾತ್ಮಕವಾಗಿರೋದು ಬಲಗಡೆ ಬರೀರಿ. ಘಟನೆ ದಿನ ಆಗ್ತಾವಲ್ಲ, ಬೆಳಗ್ಗೆ ತಕ್ಷಣ ಮನೆ ಮುಂದೆ ಹೋಗಿ ಪೇಪರ್ ತಗೊಂಬರ್ಬೇಕು ಅಂತ ಹೋಗ್ತೀನಿ. ಪೇಪರ್ ಹಾಕೋದು ಒಂದು ಡಬ್ಬ ಇಟ್ಟಿದ್ದೀನಿ ನಾನು. ಆ ಹುಡುಗ ಬಿಸಾಕ್ ಹೋಗಿದ್ದಾನೆ. ಹೀಗೇನೆ ಹಿಂದೆ ದಿವಸ ಮಳೆ ಆಗಿದೆ, ಮಳೆಯಲ್ಲಿ ಪೂರ್ತಿ ಪೇಪರ್ ನೆಂದು ಹೋಗಿದೆ. ಪೇಪರ್ ಎತ್ತಿದ್ರೆ ಪೇಪರ್ ಜ್ಯೂಸ್ ಬರ್ತದೆ, ಪೇಪರ್ ಓದೋಕ್ಕಾಗಲ್ಲ, ಸಿಟ್ಟು ಬಂದ್ಬಿಡ್ತು. ಒಳಗಡೆ ಬಂದು ಹೋ ಒಂದು ಕೂಗ್ತೀರಿ, ಆ ಕಾಫಿ ಎಲ್ಲ ತಣ್ಣಗಾಗಿ ಹೋಗಿದೆ. ಅದ್ರ ಮೇಲೆ ಕೋಪ, ಅಲ್ಲಿಂದ ಶುರುವಾಗಿ ರಾತ್ರಿ ಮಲ್ಕೊಳ್ಳೋ ತನಕನು ಎಷ್ಟು ಧನಾತ್ಮಕ ಎಷ್ಟು ಋಣಾತ್ಮಕ ಬರೀರಿ ಅಂತ ಹೇಳ್ದ. ಅವೆಲ್ಲ ಡೈರಿ ತಗೊಂಡು ಹೋಗಿ

0: ಅದನ್ನೆಲ್ಲ ಕಂಪ್ಯೂಟರ್ಗೆ ಹಾಕಿ ಪರೀಕ್ಷೆ ಮಾಡಿ ಹೇಳ್ತಾನೆ. ಸ್ನೇಹಿತರೆ, ಬಹಳ ಮುಖ್ಯ, ಗಮನ ಇಟ್ಕೇಳಿ, 92% ನಮ್ಮ ಬದುಕಿನಲ್ಲಿ ಎಲ್ಲವೂ ನಕಾರಾತ್ಮಕವಾಗಿದ್ದಾವೆ. ಅದಕ್ಕೆ ಅವಾರ್ಡ್ ಕೊಡಲಿಲ್ಲ ಅವನಿಗೆ, ಪ್ರೆಸಿಡೆಂಟ್ಸ್ ಅವಾರ್ಡ್. ಹೌದು, 92 ನಕಾರಾತ್ಮಕವಾಗಿದ್ದರೂ ಕೂಡ ಕೆಲವು ಸಾಧಕರು ಇದ್ದಾರಲ್ಲ, ಹೀಗಾದರೂ ದೊಡ್ಡ ದೊಡ್ಡ ಸಾಧನೆ ಮಾಡೋರು ಇದ್ದಾರಲ್ಲ, ಹೆಂಗೆ ಬಂದರು ಅವರು ಇಷ್ಟೊಂದು ನಕಾರಾತ್ಮಕ ವಾತಾವರಣದಲ್ಲಿ, ಅವ್ರು ಹೆಂಗೆ ಬಂದರು? ಆತ ಹೇಳ್ತಾನೆ, ಯಾರ್ಯಾರು ದೊಡ್ಡವರು ಸಾಧನೆ ಮಾಡಿದ್ರು ಅವ್ರಿಗೆಲ್ಲ ಹೇಗೆ ತರಬೇತಿ ಸಿಕ್ಕಿತ್ತು ಅಂದರೆ, 92 ಕೆಟ್ಟದ್ದು ಇದೆಯಪ್ಪ ಒಪ್ಪಿಕೊಳ್ಳೋಣ, ಅದು ನಮ್ಮ ಸಂಬಂಧ ಅಲ್ಲ, ಅದು ನಾನು ನೋಡೋದು 8% ನೋಡೋದು ನಾನು. ಯಾರು ಯಾರು ಧನಾತ್ಮಕತೆಯನ್ನು ಸಕಾರಾತ್ಮಕತೆ ಕಡೆ ನೋಡಿ 8% ಇತ್ತಲ್ಲ ಅದು ನೋಡಿ ಹೋದರೂ ಅವರೆಲ್ಲರೂ ದೊಡ್ಡವರಾದರು, ಯಾರು 92% ನಕಾರಾತ್ಮಕತೆಯನ್ನು ನೋಡ್ಕೊಂಡು ಹೋದರೂ ಅವ್ರು ಯಾರೂ ದೊಡ್ಡವರಾಗಲಿಲ್ಲ. ಅದಕ್ಕೆ ನನಗೆ ಭಾಳ ಮುಖ್ಯ ಅನಿಸೋದು, ತಂದೆ ತಾಯಿಗೆ ಬೇಡ್ಕೊಳ್ಳೋದು ನಾನು, ಜಗತ್ತಲ್ಲಿ ಎರಡೂ ಇದೆ, ಕಸದ ಗುಂಡಿ ಇದೆ, ಗುಲಾಬಿ ತೋಟ ಇದೆ. ಕಸದ ಗುಂಡಿ ಪಕ್ಕ ನಿಂತ್ಕೊಂಡು ಅಯ್ಯೋ ಕೊಳಕು ಕೊಳಕು ಅನ್ಬೇಡ್ರಿ, ಎದ್ದು ಹೋಗ್ರಿ, ಗುಲಾಬಿ ತೋಟ ಇದೆ, ಆರಿಸ್ಕೊಳ್ರಿ ಗುಲಾಬಿ, ನಿಮ್ ಲೈಫ್ ಚಂದ ಮಾಡ್ಕೊಳ್ಳಿ. ಲೈಫ್ ಯಾರು ನಮ್ದಲ್ವಾ ಅದು? ಆದ್ರಿಂದ ನಕಾರಾತ್ಮಕವಾಗಿ ನೋಡ್ಕೊಂಡ್ರೆ ನಮ್ಮ ಜೀವನ ನಕಾರಾತ್ಮಕವಾಗಿ ಬಿಡುತ್ತದೆ, ಸಕಾರಾತ್ಮಕವಾಗಿ ನೋಡಿದಾಗ ನಮ್ಮ ಜೀವನನು ಸಕಾರಾತ್ಮಕವಾಗಿ ಆಗ್ತದೆ. ಆದ್ರಿಂದ ಮಕ್ಕಳಿಗೆ ದಯವಿಟ್ಟು ಹೇಳಿ, ನಮ್ ಗುಂಡಪ್ಪ ಹೇಳೋರು, ಬರದಿಹುದ ರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು, ಗುರುತಿಸು ಒಳಿತಿರುವುದನು ಕೇಡುಗಳ ಮಧ್ಯೆ, ಬಂದ ಭಾಗ್ಯವ ನೆನೆ ಪಾರೇನೆಂಬುದನು ಬಿಡು, ಹರುಷ ಕದೆ ದಾರಿಯಲೋ ಮಂಕುತಿಮ್ಮ. ಎಂತ ಅದ್ಭುತ ಮಾತದು, ಎಷ್ಟು ಚೆನ್ನಾಗಿದೆ. ನಮ್ಗೇನು ಸಿಕ್ಕಿದೆಯಲ್ಲ ಅದ್ರ ಒಳ್ಳೇದೇನು ಆರಿಸ್ಕೊಳ್ಳಯ್ಯ. ಬರದಿ ಹುದರ್ ಎಣಿಕೆಯಲ್ಲಿ ಬಂದಿ ಹುದ ಮರೆಯದಿರು, ಅದಿಲ್ಲ ಇದಿಲ್ಲ ಅಂತ ಕೊರಕೊಂಡು ಬಂದಿರೋದನ್ನು ಮರಿಬೇಡಪ್ಪ. ಗುರುತಿಸು ಒಳಿತಿರುವುದನು ಕೇಡುಗಳ ಮಧ್ಯೆ, ಇದು ಎರಡನೇ ಸಾಲು ಬಹಳ ಮುಖ್ಯ ನನಗೆ. ಕೇಡುಗಳ ಒಂದು ರಾಶಿ ಇರ್ಬೋದು, ಒಂದು ಎರಡಾದ್ರೂ ಒಳ್ಳೇದಿದೆಯಾ ನಿಮ್ಮ ಜೀವನಕ್ಕೆ? ಸಾಕಲ್ಲ, ಅದು ಇಟ್ಕೋ ಅದನ್ನ. ಅದು ಬಿಟ್ಟು ನಾವೇನ್ ಮಾಡ್ತೀವಿ ಅಂದ್ರೆ, ಒಂದು ರಾಶಿ ಒಳ್ಳೇದಿದ್ರು ಕೂಡ ಇವೆರಡಿಲ್ಲ ನೋಡ್ರಿ ಅಂತ ಕೊರಗುತ್ತೀವಿ. ನಮ್ಮ ಮಕ್ಕಳಿಗೆ ಕಲಿಸ್ಬೇಕಾದಷ್ಟು, ಜೀವನದಲ್ಲಿ ಯಶಸ್ಸಿಗೂ ಸಕಾರಾತ್ಮಕತೆಗೂ ಸಂಬಂಧ ಇದೆ, ವೈಫಲ್ಯಕ್ಕೂ ನಕಾರಾತ್ಮಕತೆಗೂ ಸಂಬಂಧ ಇದೆ. ನಿಮ್ಮ ಜೀವನದಲ್ಲಿ ಏನು ಬೇಕು? ಯಶಸ್ ಬೇಕಾ? ಸಕಾರಾತ್ಮಕ ಯೋಚನೆ ಮಾಡಿ. ವಿಫಲತೆ ಬೇಕಾ? ನಕಾರಾತ್ಮಕ ವಿಚಾರ ಮಾಡಿ. ಆಯ್ಕೆ ನಮ್ದು.
1: ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ.
2: ಈರುಳು ಕತ್ತಲೆಯಾಗವಿ ಮನದೂರ ಕನಿಕರಿಸಿ,
1: ಭಾಗವಹಿಸಿದವರು ಡಾಕ್ಟರ್ ಗುರುರಾಜ್ ಕರ್ಜಿಗಿ.
2: ಕೈ ಹಿಡಿದು ನಡೆಸೆನ್ನನು,
1: ಪ್ರಸ್ತುತಿ ಮಂಜುಳಾ ಪುರಾಣಿ.
2: ಕರುಣಾಳು ಬಾ ಬೆಳಕೆ.
3: ಆಕಾಶವಾಣಿ ಕಾರವಾರ ಭಕ್ತಿಗೀತೆಗಳು, ಬಸವೇಶ್ವರರ ವಚನ, ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್. ಚಕೋರಂಗೆ ಚಂದ್ರಮನ.

0: ಇದುವರೆಗೆ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಭಕ್ತಿಗೀತೆಗಳನ್ನು ಕೇಳಿದಿರಿ.
1: ಎಸ್, ಹೂ ಇಸ್ ಇಟ್?
2: ಡಾನ್.
0: ಆಕಾಶವಾಣಿ ಕಾರವಾರ, ಸಮಯ 6:30, ಬೆಂಗಳೂರು ಕೇಂದ್ರದಿಂದ ಚಿಂತನಾ.

0: ಇದುವರೆಗೆ ಶುಭೋದಯ ಕನ್ನಡ ಸಮಯ 6:30:12 ಇದೀಗ ಕಾರ್ಯಕ್ರಮ ಚಿಂತನ ಪ್ರೊಫೆಸರ್ ಮಂಜುನಾಥ ಲಮಾಣಿ ಅವರಿಂದ.
1: ವಿದ್ಯಾರ್ಥಿಗಳಿಗೆ ಓದಿನ ಪ್ರಮುಖ ಮೂಲಗಳು ಅಂದರೆ ಸೋರ್ಸಸ್ ಆಫ್ ರೀಡಿಂಗ್ ಫಾರ್ ಸ್ಟೂಡೆಂಟ್ಸ್. ಪಠ್ಯಪುಸ್ತಕಗಳು ವಿದ್ಯಾರ್ಥಿಗಳ ಪ್ರಾಥಮಿಕ ಓದಿನ ಮೂಲ, ವಿಷಯದ ಮೂಲಭೂತ ಜ್ಞಾನ, ಪಾಠದ ಅರ್ಥ ಹಾಗೂ ಅಂಕಗಳ ದೃಷ್ಟಿಯಿಂದ ಪಠ್ಯಪುಸ್ತಕಗಳ ಓದು ಅತ್ಯಂತ ಪ್ರಮುಖವಾಗಿದೆ. ಪಠ್ಯಪುಸ್ತಕಗಳ ಹೊರತಾಗಿಯೂ ಅನೇಕ ವಿಷಯವನ್ನು ಆಳವಾಗಿ ತಿಳಿಯಲು ಪರಾಮರ್ಶನ ಗ್ರಂಥಗಳು ಅಂದರೆ ರೆಫರೆನ್ಸ್ ಸೋರ್ಸಸ್ಗಳನ್ನು ಓದುವುದರಿಂದ ಹೆಚ್ಚು ಉಪಯುಕ್ತವಾಗುತ್ತದೆ. ಕಾಲೇಜು ಅಥವಾ ಶಾಲಾ ಗ್ರಂಥಾಲಯಗಳಲ್ಲಿ ದೊರೆಯುವ ವಿವಿಧ ವಿಷಯಗಳ ಪುಸ್ತಕಗಳು, ವೃತ್ತಪತ್ರಿಕೆಗಳು, ನಿಯತಕಾಲಿಕೆಗಳು ಮತ್ತು ಸಂಶೋಧನಾ ಪತ್ರಿಕೆಗಳಲ್ಲಿನ ಲೇಖನಗಳು ವಿದ್ಯಾರ್ಥಿಗಳಿಗೆ ಅಮೂಲ್ಯ ಸಂಪತ್ತು ಎನ್ನಬಹುದು. ದಿನಪತ್ರಿಕೆಗಳನ್ನು ನಿರಂತರ ಓದುವುದರಿಂದ ದೇಶ ವಿದೇಶದ ಸುದ್ದಿಗಳು, ಸಮಾಜ, ರಾಜಕೀಯ, ಆರ್ಥಿಕ, ಸಂಪಾದಕೀಯ, ಕ್ರೀಡಾ ಸುದ್ದಿಗಳ ಜೊತೆಗೆ ಪರಿಸರದ ಅರಿವು ಮೂಡುತ್ತದೆ ಮತ್ತು ಓದುಗರಲ್ಲಿನ ಸೂಕ್ತ ಪ್ರತಿಭೆಗೆ ಒಂದು ವೇದಿಕೆಯೂ ಕೂಡ ಆಗುತ್ತದೆ. ಇಂಟರ್ನೆಟ್ ಮತ್ತು ಇ ಪುಸ್ತಕಗಳು ಆಧುನಿಕ ಕಾಲದಲ್ಲಿ ಆನ್ಲೈನ್ ಲೇಖನಗಳು, ಇ ಪುಸ್ತಕಗಳು, ಶೈಕ್ಷಣಿಕ ವೆಬ್ಸೈಟ್ಗಳು ಮತ್ತು ಡಿಜಿಟಲ್ ಗ್ರಂಥಾಲಯಗಳು ಉತ್ತಮ ಓದಿನ ಮೂಲಗಳಾಗಿವೆ. ಇದರಿಂದ ಗ್ರಂಥಾಲಯದ ಭೌತಿಕ ಪುಸ್ತಕಗಳ ಪರ್ಯಾಯ ವ್ಯವಸ್ಥೆ ಮೂಲಕವೂ ಓದುಗರ ಜ್ಞಾನ ದಾಹವನ್ನು ತಣಿಸಿಕೊಳ್ಳಬಹುದಾಗಿದೆ. ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಗಳನ್ನು ಓದುವುದರಿಂದ ಪ್ರೇರಣೆ, ಅವರ ಶ್ರಮ ಮತ್ತು ನೈತಿಕ ಮೌಲ್ಯಗಳು, ಅವರ ಸಿದ್ಧಾಂತಗಳ ಅರಿವು ಓದುವನಿಗೆ ಮೂಡುತ್ತದೆ. ಕಥೆಗಳು ಮತ್ತು ಕಾದಂಬರಿಗಳು, ಈ ರೀತಿಯ ಸಾಹಿತ್ಯದ ಪ್ರಕಾರಗಳನ್ನು ಓದುವುದರಿಂದ ಕಲ್ಪನಾಶಕ್ತಿ, ಭಾಷಾ ಕೌಶಲ್ಯ ಮತ್ತು ಮನರಂಜನೆಯೊಂದಿಗೆ ಮಾನವೀಯ ಮೌಲ್ಯಗಳನ್ನು ಬೆಳೆಸಲು ಸಹಾಯವಾಗುತ್ತದೆ. ಕಾವ್ಯಗಳನ್ನು ಓದುವುದರಿಂದ ಓದುಗನಿಗೆ ಭಾವನಾತ್ಮಕ ಸ್ಪಂದನೆ, ನೈತಿಕತೆ, ಮೌಲ್ಯಗಳ ಮಹತ್ವ ತಿಳಿದುಕೊಳ್ಳಲು ಸಹಾಯವಾಗುತ್ತದೆ ಮತ್ತು ಕಲಾತ್ಮಕತೆ ಬೆಳೆಸುತ್ತದೆ. ಉನ್ನತ ಶಿಕ್ಷಣದ ವಿದ್ಯಾರ್ಥಿಗಳಿಗೆ ಸಂಶೋಧನಾ ಪ್ರಬಂಧಗಳು ಮತ್ತು ತತ್ವಗ್ರಂಥಗಳು ಓದಿನ ಆಳವನ್ನು ಹಾಗೂ ವಿಷಯಗಳ ವಿಸ್ತಾರವನ್ನು ನೀಡುತ್ತವೆ. ಶಿಕ್ಷಣ ನೀತಿಗಳು, ಅಧಿಸೂಚನೆಗಳು, ಸರ್ಕಾರದ ವರದಿಗಳು ಮತ್ತು ಯೋಜನೆಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಯಲು, ಅಲ್ಲದೆ ನಿಖರವಾದ ದತ್ತಾಂಶಗಳ ಸಂಗ್ರಹಣೆಗಳಿಗೆ ಸರ್ಕಾರದ ಪ್ರಕಟಣೆಗಳು ಅಂದರೆ ಗವರ್ಮೆಂಟ್ ಪಬ್ಲಿಕೇಶನ್ಸ್ ಅತ್ಯುತ್ತಮ ಪರಾಮರ್ಶನ ಗ್ರಂಥಗಳಾಗಿವೆ. ಯೂಟ್ಯೂಬ್ ವೀಕ್ಷಣಾ ಚಾನೆಲ್ಗಳು, ಶಿಕ್ಷಣದ ಬ್ಲಾಗ್ಗಳು ಅಥವಾ ಪಾಡ್ಕಾಸ್ಟ್ಗಳು ಪ್ರಚಲಿತ ಓದಿಗೆ ಪೂರಕವಾಗಿ ಕೆಲಸ ಮಾಡುತ್ತವೆ, ಆದರೆ ಇವುಗಳನ್ನು ಅತ್ಯಂತ ಜಾಣ್ಮೆಯಿಂದ ಬಳಸಬೇಕು. ದಿನದ ಒಂದು ನಿರ್ದಿಷ್ಟ ಸಮಯವನ್ನ ಓದಿಗೆ ಮೀಸಲಿಡಬೇಕು. ಬೆಳಿಗ್ಗೆ ಅಥವಾ ರಾತ್ರಿ 60 ನಿಮಿಷಗಳಾದರೂ ನಿಯಮಿತವಾಗಿ ಓದಬೇಕು. ವಿದ್ಯಾರ್ಥಿಗಳಿಗೆ ಇಷ್ಟವಾದ ಸ್ಫೂರ್ತಿದಾಯಕ ಕಥೆಗಳು, ವಿಜ್ಞಾನ, ಕ್ರೀಡೆ ಅಥವಾ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಗಳಿಂದ ಆರಂಭಿಸಿದರೆ ಓದಿನ ಆಸಕ್ತಿ ಖಂಡಿತವಾಗಿಯೂ ತನ್ನಿಂದ ತಾನೇ ಬೆಳೆಯುತ್ತದೆ. ಈ ಪುಸ್ತಕಗಳು, ಶಿಕ್ಷಣ ಆಪ್ಗಳು ಮತ್ತು ಆನ್ಲೈನ್ ಲೇಖನಗಳನ್ನು ಜಾಣ್ಮೆಯಿಂದ ಓದುವುದರಿಂದ ಓದಿನ ವ್ಯಾಪ್ತಿ ಹೆಚ್ಚುತ್ತದೆ. ಓದಿದ ಪುಸ್ತಕಗಳ ಶೀರ್ಷಿಕೆ, ಲೇಖಕ, ದಿನಾಂಕ ಮತ್ತು ಅಭಿಪ್ರಾಯಗಳನ್ನ ಬರೆಯುವ ಚಿಕ್ಕ ದಿನಚರಿ ಇಟ್ಟರೆ ಓದಿನ ಹವ್ಯಾಸ ಸ್ಥಿರವಾಗುತ್ತದೆ. ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ಉಡುಗೊರೆಯಾಗಿ ನೀಡುವುದು ಓದಿನತ್ತ ಪ್ರೇರಣೆ ನೀಡುತ್ತದೆ. ತರಗತಿಯಲ್ಲಿ ಓದಿನ ಮಹತ್ವ, ಪ್ರಯೋಜನಗಳು ಹಾಗೂ ಯಶಸ್ವಿ ವ್ಯಕ್ತಿಗಳ ಓದಿನ ಉದಾಹರಣೆಗಳನ್ನು ಹಂಚಿಕೊಳ್ಳುವುದು ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗುತ್ತದೆ. ಮನೆಯಲ್ಲಿ ಅಥವಾ ಶಾಲೆಯಲ್ಲಿ ಶಾಂತ, ಸ್ವಚ್ಛ, ಪ್ರೇರಣಾದಾಯಕ ಓದುವ ಕೊಠಡಿ ಇದ್ದರೆ ಓದಿಗೆ ಪ್ರೇರಣೆ ಮೂಡುತ್ತದೆ. ಆದ್ದರಿಂದ ಪೋಷಕರು ಮತ್ತು ಶಿಕ್ಷಕರು ಮಕ್ಕಳಲ್ಲಿ ಓದಿನ ಹವ್ಯಾಸವನ್ನು ಬೆಳೆಸಬೇಕು. ಗ್ಯಾಜೆಟ್ಗಳ ಬದಲು ಪುಸ್ತಕಗಳನ್ನು ಉಡುಗೊರೆಯಾಗಿ ನೀಡಿ ಕುಟುಂಬವೆಲ್ಲ ಒಂದಾಗಿ ಓದುವ ಹವ್ಯಾಸವನ್ನು ರೂಪಿಸಬೇಕು. ಅದು ಎಲ್ಲರೂ ಸೇರಿ ಒಟ್ಟುಗೂಡುವ ಒಂದು ಸುಂದರ ಕ್ಷಣವಾಗುತ್ತದೆ. ಇಂದಿನ ಓದುಗರು ನಾಳೆಯ ನಾಯಕರು. ಟುಡೇಸ್ ರೀಡರ್ಸ್ ಆರ್ ಟುಮೋರೋಸ್ ಲೀಡರ್ಸ್. ಇಂದು ಈಗಲೇ ಸಂಕಲ್ಪ ಮಾಡೋಣ, ಪ್ರತಿನಿತ್ಯ ಕನಿಷ್ಠ 1 ಗಂಟೆಯಾದರೂ ಪುಸ್ತಕ ಓದುವೆವು ಎಂದು. ಓದಿನ ಬೆಳಕನ್ನು ನಮ್ಮೊಳಗೆ ಹೊತ್ತೊಯ್ಯೋಣ ಮತ್ತು ಇತರರಿಗೂ ಹಂಚೋಣ. ಆದ್ದರಿಂದ ಪೋಷಕರು
0: ಮತ್ತು ಶಿಕ್ಷಕರು, ಇದುವರೆಗೆ ಪ್ರೊಫೆಸರ್ ಮಂಜುನಾಥ ಲಮಾಣಿ ಅವರಿಂದ ಚಿಂತನ ಕೇಳಿದಿರಿ. ಇದು ಧಾರವಾಡ ಕೇಂದ್ರದ ಕೊಡುಗೆಯಾಗಿತ್ತು.
2: ಪ್ರಯೋಜನಕಾರಿಯಾದಂತಹ ಅಣುಜೀವಿಗಳನ್ನು ಉಪಯೋಗಿಸಿಕೊಂಡು ತಯಾರಿಸುವಂತಹ ಜೈವಿಕ ಗೊಬ್ಬರಗಳನ್ನು ಅಣುಜೀವಿ ಗೊಬ್ಬರಗಳು ಅಥವಾ ಜೈವಿಕ ಗೊಬ್ಬರಗಳು ಎಂದು ಕರೆಯಲಾಗುತ್ತದೆ. ಜೈವಿಕ ಗೊಬ್ಬರಗಳು ಸಾವಯವ ಕೃಷಿಯ ಅವಿಭಾಜ್ಯ ಅಂಗವಾಗಿದೆ. ಜೈವಿಕ ಗೊಬ್ಬರಗಳಲ್ಲಿ ಹಲವಾರು ವಿಧಗಳಿದ್ದು ಪ್ರಮುಖವಾದವುಗಳು ಈ ರೀತಿಯಾಗಿವೆ. ಸಾರಜನಕ ಸ್ಥಿರೀಕರಿಸುವಂತಹ ಅಣುಜೀವಿಗಳು, ರಂಜಕವನ್ನು ಕರಗಿಸಿ ಪೂರೈಸುವಂತಹ ಅಣುಜೀವಿಗಳು, ಮೈಕೋರೈಜಾ, ಕಾಂಪೋಸ್ಟ್ ತಯಾರಿಯಲ್ಲಿ ಬಳಕೆಯಾಗುವಂತಹ ಅಣುಜೀವಿಗಳು. ಸಾರಜನಕ ಸ್ಥಿರೀಕರಿಸುವಂತಹ ಅಣುಜೀವಿಗಳಲ್ಲಿ ವಿಶೇಷವಾಗಿ ವಾತಾವರಣದಲ್ಲಿ 78% ಸಾರಜನಕದ ಅಂಶವಿದ್ದು ಅವು ಅನಿಲ ರೂಪದಲ್ಲಿರುವುದರಿಂದ ಸಸ್ಯಗಳು ನೇರವಾಗಿ ಅವುಗಳನ್ನು ಉಪಯೋಗಿಸೋದಕ್ಕೆ ಬರುವುದಿಲ್ಲ. ಅನಿಲ ರೂಪದಲ್ಲಿರುವ ಸಾರಜನಕವನ್ನು ಕೆಲವೊಂದು ಬ್ಯಾಕ್ಟೀರಿಯಾಗಳು ತಮ್ಮ ದೇಹದಲ್ಲಿರುವ ನೈಟ್ರೋಜಿನೇಸ್ ಎನ್ನುವಂತಹ ಕಿಣ್ವದ ಸಹಾಯದಿಂದ ಘನರೂಪಕ್ಕೆ ಪರಿವರ್ತಿಸಿ ಸಸ್ಯಗಳಿಗೆ ಪೂರೈಸುತ್ತವೆ. ಇದನ್ನು ಜೈವಿಕ ಸಾರಜನಕ

0: ಸ್ಥಿರೀಕರಣ, ನೈಟ್ರೋಜನ್ ಫಿಕ್ಸೇಷನ್ ಎಂದು ಕರೆಯಲಾಗುತ್ತದೆ. ಇವುಗಳಲ್ಲಿ ಪ್ರಮುಖವಾಗಿ ರೈಜೋಬಿಯಂ, ಅಜಟೋಬ್ಯಾಕ್ಟರ್, ಅಜೋಸ್ಪೆರಿಲಮ್, ಅಸಿಟೋಬ್ಯಾಕ್ಟರ್ ಮತ್ತು ಅಜೋಲಾ ಅಥವಾ ನೀಲಿ ಹಸಿರು ಪಾಚಿ ಇವು ಪ್ರಮುಖವಾದಂಥವುಗಳು. ರೈಜೋಬಿಯಂ ಎನ್ನುವಂತಹದ್ದು ಒಂದು ರೀತಿಯ ಜೀವಾಣು. ದ್ವಿದಳ ಜಾತಿಗೆ ಸೇರಿರುವಂತಹ ಬೆಳೆಗಳ ಸಸ್ಯಗಳ ಬೇರಿನ ಮೇಲೆ ಗಂಟುಗಳನ್ನು ಉತ್ಪಾದನೆ ಮಾಡಿ ಸಾರಜನಕದ ಶೇಖರಣೆ ಮಾಡುತ್ತದೆ. ಏಕದಳ ಸಸ್ಯಗಳು, ಕಾಯಿಪಲ್ಲೆ ಅಥವಾ ತರಕಾರಿ, ಹತ್ತಿ, ಸೂರ್ಯಕಾಂತಿ, ಜೋಳ ಮತ್ತು ತೃಣಧಾನ್ಯಗಳಲ್ಲಿ ಅಜೋಟೋಬ್ಯಾಕ್ಟರ್ ಅಥವಾ ಅಜೋಸ್ಪೆರಿಲಮ್ ಬಳಸಿಕೊಂಡು ಸಾರಜನಕವನ್ನು ಪೂರೈಸಬಹುದು. ಕಬ್ಬಿನ ಬೆಳೆಗೆ ಅಜೋಸ್ಪೆರಿಲಮ್ ಅಥವಾ ಅಸಿಟೋಬ್ಯಾಕ್ಟರ್ ಇವುಗಳನ್ನು ಬಳಸುವಂತಹದ್ದು ಸೂಕ್ತ. ರೈಜೋಬಿಯಂ ಎನ್ನುವಂತಹದ್ದು ಬ್ಯಾಕ್ಟೀರಿಯಾ ಗುಂಪಿಗೆ ಸೇರಿರುವಂತಹ ಜೀವಾಣುವಾಗಿದ್ದು ದ್ವಿದಳ ಧಾನ್ಯದ ಬೆಳೆಗಳು ಶೇಂಗಾ, ನೆಲಗಡಲೆ, ತೊಗರಿ, ಉದ್ದು, ಹೆಸರು, ಕಡಲೆ ಇತ್ಯಾದಿ ಬೆಳೆಗಳಲ್ಲಿ ಬೇರಿನ ಮೇಲೆ ಗಂಟುಗಳನ್ನು ಉತ್ಪಾದಿಸಿ ವಾತಾವರಣದಲ್ಲಿರುವಂತಹ ಸಾರಜನಕವನ್ನು ಶೇಖರಣೆ ಮಾಡುತ್ತದೆ. ನಿರ್ದಿಷ್ಟವಾದ ರೈಜೋಬಿಯಂ ಪ್ರಭೇದವನ್ನು ನಿರ್ದಿಷ್ಟವಾದ ದ್ವಿದಳ ಧಾನ್ಯದ ಬೆಳೆಗಳಲ್ಲಿ ಬಳಕೆ ಮಾಡಿದಾಗ ಸಾರಜನಕದ ಶೇಖರಣಾ ಸಾಮರ್ಥ್ಯ ಹೆಚ್ಚುತ್ತದೆ. ರೈಜೋಬಿಯಂ ಜೈವಿಕ ಗೊಬ್ಬರವನ್ನು ಉಪಯೋಗಿಸುವಂತಹ ವಿಧಾನದ ಬಗ್ಗೆ ಹೇಳುವುದಿದ್ರೆ, ನಿರ್ದಿಷ್ಟ ದ್ವಿದಳ ಧಾನ್ಯದ ಬೆಳೆಗೆ ನಿರ್ದಿಷ್ಟ ರೈಜೋಬಿಯಂ ತಳಿ ಇರುವುದರಿಂದ ಸೂಕ್ತ ತಳಿಯನ್ನೇ ಆಯ್ಕೆ ಮಾಡಿಕೊಳ್ಬೇಕು. ದ್ವಿದಳ ಧಾನ್ಯ ಬೆಳೆಯ ಬೀಜಗಳಿಗೆ ಬಿತ್ತುವ ಮೊದಲು ರೈಜೋಬಿಯಂ ಜೈವಿಕ ಗೊಬ್ಬರವನ್ನು ಲೇಪಿಸಬೇಕು. ಪ್ರತಿ ಎಕರೆಯಲ್ಲಿ ಬಿತ್ತನೆ ಮಾಡುವ ದ್ವಿದಳ ಧಾನ್ಯದ ಬೆಳೆಯ ಬೀಜದ ಪ್ರಮಾಣಕ್ಕೆ ಒಂದು ಎಕರೆ ಪ್ರದೇಶಕ್ಕೆ ಬಿತ್ತನೆ ಮಾಡುವುದಕ್ಕೆ ಬೇಕಾಗಿರುವಂತಹ ದ್ವಿದಳ ಧಾನ್ಯದ ಬೆಳೆಗಳಲ್ಲಿ ಸುಮಾರು 10 ಕಿಲೋದಷ್ಟು ಬಿತ್ತನೆ ಬೀಜ ಇದ್ದರೆ ಕನಿಷ್ಠ 200 ಗ್ರಾಂನಷ್ಟು ರೈಜೋಬಿಯಂ ಜೈವಿಕ ಗೊಬ್ಬರವನ್ನು ಬಳಸಬೇಕು. ಬೀಜದ ಪ್ರಮಾಣ 10-15 ಕಿಲೋಗ್ರಾಂ ಇದ್ದರೆ 500 ಗ್ರಾಂನಷ್ಟು, 25 ಕಿಲೋಗ್ರಾಂಗಿಂತ ಹೆಚ್ಚಾದಲ್ಲಿ 1 ಕಿಲೋ ಜೈವಿಕ ಗೊಬ್ಬರವನ್ನು ಉಪಯೋಗಿಸಬೇಕಾಗ್ತದೆ. ಮೊದಲಿಗೆ ಸ್ವಲ್ಪ ಅಂಟು ದ್ರಾವಣವನ್ನು ಬೀಜದ ಮೇಲೆ ಹಾಕಿ ಜೈವಿಕ ಗೊಬ್ಬರವನ್ನು ಸರಿಯಾದ ಪ್ರಮಾಣದಲ್ಲಿ ಸೇರಿಸಿ ಬೀಜೋಪಚಾರವನ್ನು ಮಾಡಬೇಕು. ಇರುವೆ ಕಾಟ ಹೆಚ್ಚಾಗಿರುವ ಪ್ರದೇಶದಲ್ಲಿ ಸಕ್ಕರೆ ಅಥವಾ ಬೆಲ್ಲದ ಪಾಕವನ್ನು ಉಪಯೋಗಿಸಬಾರದು. ನಂತರ 20 ನಿಮಿಷ ನೆರಳಿನಲ್ಲಿ ಒಣಗಿಸಿ ನಂತರ ಬಿತ್ತನೆಯನ್ನು ಮಾಡಬೇಕು. ಜೈವಿಕ ಗೊಬ್ಬರವನ್ನು ತಯಾರಿಸಿದ ದಿನಾಂಕದಿಂದ 3 ತಿಂಗಳ ಒಳಗಾಗಿ ಉಪಯೋಗಿಸುವಂತಹದ್ದು ಒಳ್ಳೆಯದು. ಇಲ್ಲದಿದ್ದರೆ ಅಣುಜೀವಿಗಳ ಸಂಖ್ಯೆ ಕಡಿಮೆಯಾಗಿ ಸಾರಜನಕ ಶೇಖರಣೆ ಸರಿಯಾದ ಪ್ರಮಾಣದಲ್ಲಿ ಆಗುವುದಿಲ್ಲ.
1: ರೈತರಿಗೆ ಸಲಹೆ ಕೇಳಿದಿರಿ. ಆಕಾಶವಾಣಿ ಕಾರವಾರ ಗಾನಸುಧೆ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಪುರಂದರದಾಸರ ಕೃತಿಯನ್ನು ಹಾಡಿದ್ದಾರೆ HK ನಾರಾಯಣ. ಏತರ ಚಲುವ ರಂಗಯ್ಯ.

ಇದುವರೆಗೆ ಗಾನಸುಧೆ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ, ಸಮಯ 6:55, ಸಂಸ್ಕೃತದಲ್ಲಿ ವಾರ್ತೆ, ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: 2 ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ. ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.
1: ಆಕಾಶವಾಣಿ ಕಾರವಾರ, ಸಮಯ 7:02. ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆ. 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ
1: ಆಕಾಶವಾಣಿ ಸಮಯ 7:02:10 ಇನ್ನೀಗ ಕೆಲವು ಪ್ರಕಟಣೆಗಳು. 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ
2: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
3: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು ನಿಮ್ಹಾನ್ಸ್ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cpsblr@gmail.com.
4: ಸಹನಾ ಅವರಮ್ಮ ಮೆಸೇಜ್ ಮಾಡಿದಾರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
5: ಹೌದು, ನನಗೂ ಬಂದಿದೆ ಕಣೆ.
4: ಏ ಅಮ್ಮ, ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
6: ಹಲೋ, ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
4: ಅಯ್ಯೋ, ನಿಂಗೂ ಬಂತಾ?
6: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
4: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
7: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.
8: ಏನಾಗಲಿ ಮುಂದೆ ಸಾಗುನಿ,
9: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
10: ನಮ್ಮದಲ್ಲತ್ತು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
9: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
10: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ಗ್ರಾಮೀಣ ಜನರ ಆಸ್ತಿ ಹಕ್ಕುಗಳನ್ನು ಭದ್ರಪಡಿಸುವುದು, ಸಮರ್ಪಕ ನೀರು, ಕುಡಿಯುವ ನೀರು ಒದಗಿಸುವುದು ಸರ್ಕಾರದ ಆದ್ಯತೆ, ಗ್ರಾಮೀಣಾಭಿವೃದ್ಧಿ ಸಚಿವರ ಸ್ಪಷ್ಟನೆ. ತುಂಗಭದ್ರಾ ಜಲಾಶಯದ 33 ನೂತನ ಕ್ರಸ್ಟ್ಗೇಟ್ಗಳ ಲೋಕಾರ್ಪಣೆ ಇಂದು, ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳು ಭಾಗಿ. ಇದೇ 28ರಿಂದ ಜುಲೈ 1ರವರೆಗೆ ರಾಜ್ಯದಲ್ಲಿ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಅಭಿಯಾನ, ವಿವಿಧ ಜಿಲ್ಲಾಡಳಿತಗಳಿಂದ ಅಗತ್ಯ ಸಿದ್ಧತೆ.

0: ನಾಳೆ ಅಂತಾರಾಷ್ಟ್ರೀಯ ಮಾದಕ ವ್ಯಸನ ತಡೆ ದಿನ, ಜಾಗೃತಿ ಉದ್ದೇಶದಿಂದ ರಾಜ್ಯದ ವಿವಿಧೆಡೆ ಹಲವು ವಿಧಾಯಕ ಕಾರ್ಯಕ್ರಮಗಳು. ಈಗ ವಾರ್ತೆಗಳ ವಿವರ. ಗ್ರಾಮೀಣ ಜನರ ಆಸ್ತಿ ಹಕ್ಕುಗಳನ್ನು ಭದ್ರಪಡಿಸುವುದು ಹಾಗೂ ಪ್ರತಿಯೊಂದು ಹಳ್ಳಿಗೂ ಸಮರ್ಪಕ ಕುಡಿಯುವ ನೀರು ಒದಗಿಸುವುದು ಸರ್ಕಾರದ ಆದ್ಯತೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟಪಡಿಸಿದ್ದಾರೆ. ಪಂಚಾಯತ್ ರಾಜ್ ಆಯುಕ್ತಾಲಯದಲ್ಲಿ ಉನ್ನತಾಧಿಕಾರಿಗಳೊಂದಿಗೆ ಈ ಸ್ವತ್ತು ಹಾಗೂ ಗ್ರಾಮೀಣ ಕುಡಿಯುವ ನೀರಿನ ಕುರಿತು ಮಹತ್ವದ ಸಭೆ ನಡೆಸಿದ ಅವರು, ರಾಜ್ಯದಲ್ಲಿ ಮಳೆ ಕೊರತೆಯ ನಡುವೆಯೂ ಗ್ರಾಮೀಣ ಕುಡಿಯುವ ನೀರು ಪೂರೈಕೆಗೆ ಯಾವುದೇ ಹಣದ ಕೊರತೆ ಇಲ್ಲ. ರಾಜ್ಯ ಸರ್ಕಾರ ಈಗಾಗಲೇ 1,017 ಕೋಟಿ ಬಿಡುಗಡೆ ಮಾಡಿದ್ದು, ಸಮಸ್ಯೆ ಇರುವ ಎಲ್ಲಾ ಗ್ರಾಮಗಳಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದರು. ದಾಖಲೆ ಇಲ್ಲದ ಗ್ರಾಮಠಾಣಾ ಹಳೆಯ ಮನೆಗಳಿಗೂ ನಿಯಮ ಸರಳೀಕರಣದ ಮೂಲಕ ಈ ಸ್ವತ್ತು ನೀಡಲು ಕ್ರಮ. ನಮೂನೆ 11B ಅರ್ಜಿ ಸಲ್ಲಿಸುವ ಅವಧಿಯನ್ನು ಸೆಪ್ಟೆಂಬರ್ ವರೆಗೆ ವಿಸ್ತರಿಸಲು ನಿರ್ಧಾರ. ಬಿ ಖಾತೆಗಳನ್ನು ಎ ಖಾತೆಯಾಗಿ ಪರಿವರ್ತಿಸುವ ಕುರಿತು ಸಚಿವ ಸಂಪುಟದಲ್ಲಿ ಚರ್ಚಿಸಿ ಸೂಕ್ತ ತೀರ್ಮಾನ ಕೈಗೊಳ್ಳುವುದು ಸೇರಿದಂತೆ ಹಲವು ಮಹತ್ವದ ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ಎಂದು ಸಚಿವರು ತಿಳಿಸಿದರು. ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳ ಜೀವನಾಡಿಯಾಗಿರುವ ತುಂಗಭದ್ರಾ ಜಲಾಶಯದ 33 ನೂತನ ಕ್ರಿಸ್ಟ್ಗೇಟ್ಗಳ ಲೋಕಾರ್ಪಣೆ ಇಂದು ನಡೆಯಲಿದೆ. 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಪೂರ್ಣಗೊಂಡಿದ್ದು, ರಾಜ್ಯದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ಕೇಂದ್ರ ಸರ್ಕಾರದ ಜಲಶಕ್ತಿ ಸಚಿವರು, ಸಂಸದರು, ಶಾಸಕರು ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕಾರ್ಯಕ್ರಮದಲ್ಲಿ ಗಣ್ಯರು ಪಾಲ್ಗೊಳ್ಳುತ್ತಿರುವ ಹಿನ್ನೆಲೆ ಜಿಲ್ಲಾಡಳಿತದಿಂದ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಕೊಪ್ಪಳ ಜಿಲ್ಲಾಧಿಕಾರಿ ಡಾಕ್ಟರ್ ಸುರೇಶ್ ಇಟ್ನಾಳ್ ಅವರು.
1: ಕ್ರಸ್ಟ್ಗೇಟ್ಗಳ ಲೋಕಾರ್ಪಣೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಆಂಧ್ರಪ್ರದೇಶ ಸರ್ಕಾರ ಮತ್ತು ತೆಲಂಗಾಣ ಸರ್ಕಾರ ಜೊತೆಗೆ ಕೇಂದ್ರ ಜಲಶಕ್ತಿ ಮಂತ್ರಿಗಳು ಮಾಡಲಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಶಿಷ್ಟಾಚಾರ ವ್ಯವಸ್ಥೆಯನ್ನು ಮಾಡುವುದಕ್ಕೆ ಜಿಲ್ಲಾಡಳಿತಕ್ಕೆ ಸೂಚಿಸಿದ್ದಾರೆ. ಅದಕ್ಕೆ ಅಗತ್ಯ ಸಿದ್ಧತೆಗಳನ್ನು ನಾವೆಲ್ಲ ಮಾಡಿಕೊಂಡಿದ್ದೀವಿ. ಬೆಳಿಗ್ಗೆ IRB ಬಂದ ಮೇಲೆ ಅಲ್ಲಿಂದ ವೈಕುಂಠ ಗೆಸ್ಟ್ ಹೌಸ್ ಕಡೆಯಿಂದ ಡ್ಯಾಮ್ ಗೇಟ್ಗೆ ಬರ್ತಾರೆ. ಡ್ಯಾಮ್ ಗೇಟ್ ಮೇಲೆ ಇದರ ಉದ್ಘಾಟನೆ ಮಾಡಿಕೊಂಡು ನಂತರದಲ್ಲಿ ಮುಂಡಾಬಾದ್ ಶಾಲೆ ಹತ್ರ ಇರತಕ್ಕಂತಹ ಒಂದು ಆವರಣದಲ್ಲಿ ಸಾರ್ವಜನಿಕ ಸಮಾರಂಭವನ್ನು ಉದ್ದೇಶಿಸಿ ಎಲ್ಲರೂ ಮಾತನಾಡಿ, ಸದ್ಯಕ್ಕೆ ನಾವು 10,000 ಜನರಿಗೆ ಕುರ್ಚಿ ವ್ಯವಸ್ಥೆ ಮಾಡಿದ್ದೇವೆ. ಇನ್ನೂ ಒಂದು 5,000 ನಾವು ಸ್ಪೇರ್ ಇಟ್ಕೊಂಡಿದ್ದೇವೆ. ಅಂದಾಜು ಒಂದು 10,000 ರಿಂದ 15,000 ಜನ ಇದರಲ್ಲಿ ಪಾಲ್ಗೊಳ್ಳಬಹುದು.
0: ಕೃಷ್ಣ ಮೇಲ್ದಂಡೆ ಯೋಜನೆ 3ನೇ ಹಂತದಲ್ಲಿ ಬರುವ ಜಿಲ್ಲೆಯ ಆಲಮಟ್ಟಿ ಜಲಾಶಯ ಎತ್ತರದ ಹಿನ್ನೀರಿನಿಂದ ಬಾಧಿತವಾಗುವ ಎಲ್ಲ ಗ್ರಾಮಸ್ಥರ ಹಿತ ಕಾಪಾಡಲು ಬದ್ಧ ಎಂದು ಕೈಗಾರಿಕೆ ಮತ್ತು ಮೂಲಸೌಲಭ್ಯ ಇಲಾಖೆ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಈ ಕುರಿತು ಪ್ರಕಟಣೆ ಬಿಡುಗಡೆ ಮಾಡಿರುವ ಅವರು, ಆಲಮಟ್ಟಿ ಜಲಾಶಯದ ಎತ್ತರ ಹೆಚ್ಚಳ ಮತ್ತು ನೀರು ಹಂಚಿಕೆ ಕುರಿತು 2010 ತೀರ್ಪು ಬಂದಿತ್ತು. ಪ್ರಸಕ್ತ ಆರ್ಥಿಕ ವರ್ಷದಲ್ಲಿಯೇ ಬಬಲೇಶ್ವರ ತಾಲೂಕಿನ ಬಾಧಿತ ಗ್ರಾಮಗಳಿಗೆ ಸೂಕ್ತ ಪರಿಹಾರ ವಿತರಣೆಗೆ ಅಧಿಸೂಚನೆ ಹೊರಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಅಧಿಕಾರಿಗಳು ಅವಶ್ಯಕ ಮಾಹಿತಿ ನೀಡಿದರೆ ಶೀಘ್ರದಲ್ಲೇ ಬೆಳಗಾವಿ ವಿಭಾಗ ಮಟ್ಟದ ಉದ್ಯೋಗ ಮೇಳ ಆಯೋಜಿಸಲು ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಶಿವಕಾಂತಮ್ಮ ನಾಯಕ್ ಹೇಳಿದ್ದಾರೆ. ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ಕೌಶಲ್ಯ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಹುಬ್ಬಳ್ಳಿ ಧಾರವಾಡ ನಗರಗಳು ಕೈಗಾರಿಕೆ ಮತ್ತು ವಿದ್ಯಾ ಕೇಂದ್ರಗಳಾಗಿವೆ. ಸ್ಥಳೀಯ ಅಭ್ಯರ್ಥಿಗಳಿಗೆ ಉದ್ಯೋಗಾವಕಾಶ ಒದಗಿಸುವುದು ಬಹಳ ಮುಖ್ಯ. ಯುವನಿಧಿ ಯೋಜನೆಯ ಫಲಾನುಭವಿಗಳಿಗೆ ಉದ್ಯೋಗಾಧಾರಿತ ಕೌಶಲ್ಯ ತರಬೇತಿ ನೀಡಬೇಕಿದೆ ಎಂದರು. ಮುಂದಿನ ದಿನಗಳಲ್ಲಿ ಕೈಗಾರಿಕೋದ್ಯಮಿಗಳ ಸಭೆ ಜರುಗಿಸಲಾಗುವುದು. ಕೈಗಾರಿಕೆಗಳಲ್ಲಿ ಅವಶ್ಯಕವಾಗಿರುವ ಕೌಶಲಗಳನ್ನು ಅಭ್ಯರ್ಥಿಗಳಿಗೆ ತರಬೇತಿ ನೀಡಲು ಕ್ರಮ ವಹಿಸಬೇಕು. ಫ್ಯೂಚರ್ ಸಿಲ್ಕ್ ಯೋಜನೆಯ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ಒದಗಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ನಾಳೆಯಿಂದ July 1 ರಾಜ್ಯದಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನ ನಡೆಯಲಿದ್ದು, ಅಭಿಯಾನ ಯಶಸ್ವಿಗೊಳಿಸುವ ಹಿನ್ನೆಲೆಯಲ್ಲಿ ವಿವಿಧ ಜಿಲ್ಲಾಡಳಿತಗಳು ಅಗತ್ಯ ಸಿದ್ಧತೆ ಮಾಡಿಕೊಂಡಿವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 5 ವರ್ಷದೊಳಗಿನ ಒಟ್ಟು 1,434 ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕುವ ಗುರಿ ಹೊಂದಲಾಗಿದೆ. 479 ಬೂತ್ಗಳಲ್ಲಿ 2,046 ಲಸಿಕಾದಾರರು ಈ ಅಭಿಯಾನದಲ್ಲಿ ಕರ್ತವ್ಯ ನಿರ್ವಹಿಸಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಕಾರವಾರ ಜಿಲ್ಲೆಯಾದ್ಯಂತ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನದಲ್ಲಿ 5 ವರ್ಷದೊಳಗಿನ ಎಲ್ಲಾ ಮಕ್ಕಳು ಲಸಿಕೆ ಪಡೆಯುವಂತೆ ಹಾಗೂ ಯಾವುದೇ ಮಗು ಲಸಿಕೆಯಿಂದ ವಂಚಿತರಾಗದಂತೆ ಎಚ್ಚರ ವಹಿಸಬೇಕು ಎಂದು ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಕೆ

0: ಲಕ್ಷ್ಮೀಪ್ರಿಯಾ ನಿರ್ದೇಶನ ನೀಡಿದ್ದಾರೆ. ಇದೇ 28ರಂದು ಪಾಲಕರು ಪೋಷಕರು 5 ವರ್ಷದೊಳಗಿನ ತಮ್ಮ ಮಕ್ಕಳನ್ನು ಕಡ್ಡಾಯವಾಗಿ ಪೋಲಿಯೋ ಲಸಿಕಾ ಕೇಂದ್ರಕ್ಕೆ ಕರೆದುಕೊಂಡು ಹೋಗಿ ತಪ್ಪದೇ ಲಸಿಕೆ ಹಾಕಿಸುವಂತೆ, ಈ ಅವಧಿಯಲ್ಲಿ 5 ವರ್ಷದೊಳಗಿನ ಯಾವುದೇ ಮಗು ಪೋಲಿಯೋ ಲಸಿಕೆಯಿಂದ ಹೊರಗುಳಿಯದಂತೆ ವಿಶೇಷ ಕಾಳಜಿ ವಹಿಸಬೇಕು ಎಂದು ಶಿವಮೊಗ್ಗ ಜಿಲ್ಲಾಧಿಕಾರಿ ಪ್ಲಬುಡಿಂಗ್ ಕವಳಿ ಕಟ್ಟಿ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಒಟ್ಟು 1,42,030 ಮನೆಗಳಿದ್ದು, ಈ ಎಲ್ಲಾ ಮನೆಯ ಮಕ್ಕಳಿಗೆ ಲಸಿಕೆ ನೀಡಲು ಜಿಲ್ಲೆಯಲ್ಲಿ ಒಟ್ಟು 471 ಬೂತ್ಗಳನ್ನು ಗುರುತಿಸಲಾಗಿದೆ. 33 ಸಂಚಾರಿ ತಂಡ, 1 ಮೊಬೈಲ್ ಸಂಚಾರಿ ತಂಡ ರಚಿಸಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಮಾಹಿತಿ ನೀಡಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಾಳೆ ಅಂತಾರಾಷ್ಟೀಯ ಮಾದಕ ವ್ಯಸನ ತಡೆ ದಿನ ಆಚರಣೆ ಹಿನ್ನೆಲೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ರಾಜ್ಯದ ವಿವಿಧೆಡೆ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಮಾದಕ ದ್ರವ್ಯ ಸೇವನೆಯ ದುಷ್ಪರಿಣಾಮಗಳ ಕುರಿತು ಕಾನೂನು ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಗರದ ಸಿವಿಲ್ ನ್ಯಾಯಾಧೀಶ ವಿಜಯ್ ದೇವರಾಜ್ ಅರಸ್ ಕಾರ್ಯಕ್ರಮ ಉದ್ಘಾಟಿಸಿದರು. ಅಂತಾರಾಷ್ಟೀಯ ಮಾದಕ ದ್ರವ್ಯ ದುರ್ಬಳಕೆ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನಾಚರಣೆ ಅಂಗವಾಗಿ ಹುಬ್ಬಳ್ಳಿಯಲ್ಲಿ ಬೃಹತ್ ಜಾಗೃತಿ ಜಾಥಾ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್, ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್, ಧಾರವಾಡ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಗುಂಜನ್ ಆರ್ಯ, ಉಪ ಪೊಲೀಸ್ ಆಯುಕ್ತೆ ಶ್ರುತಿ ಎನ್ಎಸ್ ಸೇರಿದಂತೆ ಹಲವು ಗಣ್ಯರು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಅಂತಾರಾಷ್ಟೀಯ ಮಾದಕ ವಸ್ತು ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನಾಚರಣೆ ಅಂಗವಾಗಿ ಇಂದು ಮತ್ತು ನಾಳೆ 2 ದಿನಗಳ ಕಾಲ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ವಿಶೇಷ ಮಾದಕ ವಸ್ತು ವಿರೋಧಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಲ್ ಚೌಕ್ಸೆ ತಿಳಿಸಿದ್ದಾರೆ. ಮಳೆಗಾಲ ಆರಂಭವಾಗಿರುವುದರಿಂದ ಗ್ರಾಮೀಣ ಭಾಗಗಳಲ್ಲಿ ಶುದ್ಧ ಕುಡಿಯುವ ನೀರು ಪೂರೈಕೆಗೆ ಆದ್ಯತೆ ನೀಡಬೇಕು ಎಂದು ವಿಜಯನಗರ ಜಿಲ್ಲಾ ಪಂಚಾಯತ್ ಸಿಇಒ ನೋಂಗ್ಜಾಯ್ ಮೊಹಮ್ಮದ್ ಅಲಿ ಅಕ್ರಂ ಶಾ ಸೂಚಿಸಿದ್ದಾರೆ. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಜೆಜೆಎಂ ಕಾಮಗಾರಿ ನರೇಗಾ ಸಮರ್ಪಕ ಅನುಷ್ಠಾನ ಕುರಿತ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಕುಡಿಯುವ ನೀರು ಸರಬರಾಜು ಮಾಡುವ ವೇಳೆ ನೀರು ಕಲುಷಿತಗೊಳ್ಳುವ ಸಂಭವ ಹೆಚ್ಚಿರುತ್ತದೆ. ಮುಖ್ಯವಾಗಿ ಚರಂಡಿ ಪಕ್ಕದ ಮತ್ತು ಹಳೆಯ ಪೈಪ್ಲೈನ್ಗಳಲ್ಲಿ ಇಂತಹ ಪ್ರಕರಣಗಳು ಹೆಚ್ಚಾಗಿ ಕಂಡುಬರುತ್ತವೆ. ಆದ್ದರಿಂದ ಹಳೆಯ ಅಥವಾ ಒಡೆದು ಹೋಗಿರುವ ಪೈಪ್ಲೈನ್ಗಳನ್ನು ಮುಂಜಾಗ್ರತಾ ಕ್ರಮವಾಗಿ ತ್ವರಿತವಾಗಿ ದುರಸ್ತಿಗೊಳಿಸಬೇಕು ಎಂದು ಸೂಚನೆ ನೀಡಿದರು. ಕೆಲಸದ ಸ್ಥಳದಲ್ಲಿ ಸುರಕ್ಷತೆ ಖಾತ್ರಿಪಡಿಸುವ ಮತ್ತು ತುರ್ತು ಪರಿಸ್ಥಿತಿಗಳನ್ನು ಎದುರಿಸಲು ಸನ್ನದ್ದರಾಗುವ ನಿಟ್ಟಿನಲ್ಲಿ ಕಾರ್ಮಿಕ ರಾಜ್ಯ ವಿಮಾ ನಿಗಮದ ಬೊಮ್ಮಸಂದ್ರದ ಉಪ ಪ್ರಾದೇಶಿಕ ಕಚೇರಿಯಲ್ಲಿ ಅಗ್ನಿ ಸುರಕ್ಷತಾ ಅಣಕು ಪ್ರದರ್ಶನ ಹಮ್ಮಿಕೊಳ್ಳಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ರಾಮೀಣ ಜನರ ಆಸ್ತಿ ಹಕ್ಕುಗಳನ್ನು ಭದ್ರಪಡಿಸುವುದು, ಸಮರ್ಪಕ ಕುಡಿಯುವ ನೀರು ಒದಗಿಸುವುದು ಸರ್ಕಾರದ ಆದ್ಯತೆ, ಗ್ರಾಮೀಣಾಭಿವೃದ್ಧಿ ಸಚಿವರ ಸ್ಪಷ್ಟನೆ. ತುಂಗಭದ್ರಾ ಜಲಾಶಯದ 33 ನೂತನ ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ ಇಂದು, ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಮುಖ್ಯಮಂತ್ರಿಗಳು ಭಾಗಿ. ಇದೇ 28ರಿಂದ ಜುಲೈ 1ರವರೆಗೆ ರಾಜ್ಯದಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನ, ವಿವಿಧ ಜಿಲ್ಲಾಡಳಿತಗಳಿಂದ ಅಗತ್ಯ ಸಿದ್ಧತೆ. ನಾಳೆ ಅಂತಾರಾಷ್ಟೀಯ ಮಾದಕ ವ್ಯಸನ ತಡೆ ದಿನ ಜಾಗೃತಿ ಉದ್ದೇಶದಿಂದ ರಾಜ್ಯದ ವಿವಿಧೆಡೆ ಹಲವು ವಿಧಾಯಕ ಕಾರ್ಯಕ್ರಮಗಳು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
4: ಆಕಾಶವಾಣಿ ಕಾರವಾರ ಭಾವಗೀತೆಗಳು. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ ಡಾಕ್ಟರ್ ಸಿದ್ದಲಿಂಗಯ್ಯ ವಿರಚಿತ ಭಾವಗೀತೆಯನ್ನು ಕೇಳಿ. ಸಂಗೀತ ಹಂಸಲೇಖ ಅವರದು.

ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ವಿರಚಿತ ಭಾವಗೀತೆಯನ್ನು ಹಾಡಿದ್ದಾರೆ. ಪಿಚ್ಚಳ್ಳಿ ಶ್ರೀನಿವಾಸ, ಸಂಗೀತ ವಿ ಮನೋಹರ್ ಅವರದು.

ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ವಿರಚಿತ ಭಾವಗೀತೆಯನ್ನು ಹಾಡಿದ್ದಾರೆ. ಪಿಚ್ಚಳ್ಳಿ ಶ್ರೀನಿವಾಸ, ಸಂಗೀತ ವಿ ಮನೋಹರ್ ಅವರದು.

ಇಂದು ಮುಂಜಾನೆ 7:45 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 8:30 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಸಂದರ್ಭದಲ್ಲಿ ವಿಶೇಷ ಬಾನುಲಿ ಸರಣಿ ಯೋಗಾಮೃತ ಪ್ರಸ್ತುತಪಡಿಸುತ್ತಾರೆ ಗೀತಾ ಪಾಲೇಕರ್. ಸಮಗ್ರ ನಿರ್ವಹಣೆ ಟಿ ಶ್ಯಾಮಪ್ರಸಾದ್. 8:45 ನಮ್ಮ ನಿಲಯದಿಂದ ಭಾವಗೀತೆಗಳು ಪ್ರಸಾರವಾಗುವು. 9:05 ಮತ್ತೆ ಭಾವಗೀತೆಗಳನ್ನು ಕೇಳುವಿರಿ. 9:15 ಕಿರುನಾಟಕ ಪ್ರಯತ್ನ, ಬರೆದವರು TM ಸುಬ್ಬರಾಯ. 9:30 ಮಂಜುಳ ಗಾನ, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮವನ್ನು ಕೇಳುವಿರಿ. ಇಂದು ಮಧ್ಯಾಹ್ನ 1:00 ಪ್ರಗತಿಪಥ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತಾದ ಮಾಹಿತಿಯಲ್ಲಿ PM ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ಬಲವರ್ಧನ ಯೋಜನೆ PMFME ಅಡಿಯಲ್ಲಿ ಜೇನು ಮತ್ತು ಉಪ್ಪಿನಕಾಯಿ ಮೌಲ್ಯವರ್ಧನೆ ಹಾಗೂ ಮಾರಾಟದ ಅನುಭವ ಕುರಿತು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಶ್ರೀಮತಿ ವನಿತಾ ರಾಮಚಂದ್ರ ಭಟ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಟಿ ಶ್ಯಾಮಪ್ರಸಾದ್. ಇದು ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. ಇಂದು ಸಂಜೆ 5:00 ನಮ್ಮ ನಿಲಯದಿಂದ ಕೊಂಕಣಿ ಕಾರ್ಯಕ್ರಮಗಳನ್ನು ಕೇಳಲಿದ್ದೀರಿ. 5:30 ಚಿತ್ರಗೀತೆಗಳು, ಸಂಜೆ 6:00

ಮೂವತ್ತು ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ ಸಂಜೆ 6:50 ಕಿಸಾನವಾಣಿಯಲ್ಲಿ ಮಾತು ಮಕರಂದ ಪಾಕ್ಷಿಕ ಕೌಟುಂಬಿಕ ಚರ್ಚೆ ಭಾಗವಹಿಸುತ್ತಾರೆ ಟಿ ಶ್ಯಾಮಪ್ರಸಾದ್, ರೂಪಾಗೌಡ ಮತ್ತು ಕೃಷ್ಣಾನಂದ ನಾಯ್ಕ್. ನಂತರ ಮೂಜೆಂಟಿ ಹೇನು ಮತ್ತು ಹೆಜ್ಜೇನು ಸಂಸ್ಕರಣೆ ಈ ಕುರಿತು ಯಲ್ಲಾಪುರ ತಾಲೂಕಿನ ಬೆಳಸೂರಿನ ರಾಮಚಂದ್ರ ಗೋಪಾಲ್ ಭಟ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ರಾತ್ರಿ 7:30 ಭಾರತ ಮತ್ತು ಬಾಂಗ್ಲಾದೇಶ ನಡುವೆ ಮ್ಯಾಂಚೆಸ್ಟರ್ನ ಟ್ರಾಫೋರ್ಡ್ ಕ್ರಿಕೆಟ್ ಮೈದಾನದಲ್ಲಿ ನಡೆಯುತ್ತಿರುವ ICC T20 ಮಹಿಳೆಯರ ವಿಶ್ವಕಪ್ನ 2026 ನೇರ ಪ್ರಸಾರ ಕೇಳಲಿದ್ದೀರಿ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆ 7:35 ಕನ್ನಡದಲ್ಲಿ ವಾರ್ತೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: 바다 길을 보도.
1: ಜೀವನದ ನಿರೂಪಕಿ,
2: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ,
1: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ,
3: ಸಹನೆಗೆ ಮತ್ತೊಂದು ಹೆಸರಾದವಳೇ ಮಹಿಳೆ.

ಆಕಾಶವಾಣಿ ಸಮಯ 7:35. ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಬಿಎ ಅಶೋಕ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅರ್ಮೇನಿಯಾ ಪ್ರಧಾನಿಯೊಂದಿಗೆ ದೂರವಾಣಿ ಸಂಭಾಷಣೆ. ಉಭಯ ದೇಶಗಳ ಸಂಬಂಧ ಬಲಪಡಿಸುವ ಬದ್ಧತೆ ಪುನರುಚ್ಚಾರ. ಹರಿಯಾಣದ ಗುರುಗ್ರಾಮದಲ್ಲಿ ಇಂದಿನಿಂದ 11ನೇ ಬ್ರಿಕ್ಸ್ ಇಂಧನ ಸಚಿವರ ಸಭೆ. ಭಾರತ ಚೀನಾ ಗಡಿ ವ್ಯಾಪಾರ ಪುನರಾರಂಭ. ನಾಳೆ ಲಿಪು ಲೇಕ್ ಕಣಿವೆ ಮೂಲಕ ಟಿಬೆಟ್ಗೆ ಪ್ರವೇಶಿಸಲಿರುವ ಭಾರತೀಯ ವರ್ತಕರ ಮೊದಲ ತಂಡ. ಕೇಂದ್ರ ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 3 ದಿನಗಳ ಇಂಗ್ಲೆಂಡ್ ಪ್ರವಾಸ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಇಂದು ಭಾರತ ಬಾಂಗ್ಲಾ ಮುಖಾಮುಖಿ. ವಾರ್ತೆಗಳ ವಿವರ. ಅರ್ಮೇನಿಯಾದಲ್ಲಿ ಇತ್ತೀಚೆಗೆ ನಡೆದ ಸಂಸತ್ ಚುನಾವಣೆಯಲ್ಲಿ ಜಯಗಳಿಸಿದ ಅರ್ಮೇನಿಯಾದ ಪ್ರಧಾನಿ ನಿಕೋಲ್ ಪಶಿನ್ಯಾನ್ ಮತ್ತು ಅವರ ಪಕ್ಷವನ್ನು ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದ್ದಾರೆ. ನಿನ್ನೆ

0: ಅರ್ಮೇನಿಯಾ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ದೂರವಾಣಿ ಕರೆ ಮಾಡಿದ್ದರು. ಈ ವೇಳೆ ಪಶ್ಚಿಮ ಏಷ್ಯಾದಲ್ಲಿನ ಇತ್ತೀಚಿನ ಬೆಳವಣಿಗೆಗಳ ನಂತರ ಇರಾನ್ನಲ್ಲಿ ಸಿಲುಕಿರುವ ಭಾರತೀಯ ಪ್ರಜೆಗಳನ್ನು ಸ್ಥಳಾಂತರಿಸಲು ಅನುಕೂಲ ಮಾಡಿಕೊಟ್ಟಿದ್ದಕ್ಕಾಗಿ ಅವರಿಗೆ ಪ್ರಧಾನಿ ಧನ್ಯವಾದ ಅರ್ಪಿಸಿದರು. ಈ ಕುರಿತು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಪ್ರಧಾನಿ ಭಾರತ ಮತ್ತು ಅರ್ಮೇನಿಯಾ ನಡುವಿನ ಪ್ರಮುಖ ಕ್ಷೇತ್ರಗಳಲ್ಲಿ ಆತ್ಮೀಯ ಮತ್ತು ಬಹುಮುಖಿ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಬದ್ಧತೆಯನ್ನು ಪುನರುಚ್ಚರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈ ಕ್ಷೇತ್ರಗಳಲ್ಲಿ ವ್ಯಾಪಾರ, ರಕ್ಷಣೆ, ತಂತ್ರಜ್ಞಾನ ಮತ್ತು ಜನರಿಂದ ಜನರಿಗೆ ಸಂಬಂಧಗಳು ಸೇರಿವೆ. ಭಾರತ ಅರ್ಮೇನಿಯಾ ಸಂಬಂಧಗಳನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಪಶಿನ್ಯಾನ್ ಅವರೊಂದಿಗೆ ನಿಕಟವಾಗಿ ಕೆಲಸ ಮಾಡಲು ಎದುರು ನೋಡುತ್ತಿರುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಭಾರತ ತನ್ನ 2026 ಬ್ರಿಕ್ಸ್ ಅಧ್ಯಕ್ಷತೆಯಡಿಯಲ್ಲಿ ಇಂದು ಮತ್ತು ನಾಳೆ ಹರಿಯಾಣದ ಗುರುಗ್ರಾಮದಲ್ಲಿ 11ನೇ ಬ್ರಿಕ್ಸ್ ಇಂಧನ ಸಚಿವರ ಸಭೆಯನ್ನು ಆಯೋಜಿಸಿದೆ. ಈ ಸಭೆಯು ಮುಖ್ಯವಾಗಿ ಮೂರು ಪ್ರಮುಖ ಆದ್ಯತೆಗಳ ಮೇಲೆ ಗಮನಹರಿಸಲಿದೆ: ಇಂಧನ ಭದ್ರತೆ ಮತ್ತು ಸುಸ್ಥಿರತೆ, ಇಂಧನ ಲಭ್ಯತೆ ಮತ್ತು ಸಮಾನತೆ ಹಾಗೂ ತಂತ್ರಜ್ಞಾನ ಮತ್ತು ನಾವೀನ್ಯತೆ. ಇಂಧನ ಭದ್ರತೆ, ಸುಸ್ಥಿರತೆ ಮತ್ತು ನಾವೀನ್ಯತೆಗಳ ಮೇಲಿನ ಸಹಕಾರವನ್ನು ಬಲಪಡಿಸಲು ಎಲ್ಲಾ 11 ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಇಂಧನ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ವರ್ಷ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ವಿಷಯದ ಅಡಿಯಲ್ಲಿ ಮುನ್ನಡೆಯುತ್ತಿದೆ. ಜಾಗತಿಕ ದಕ್ಷಿಣ ರಾಷ್ಟ್ರಗಳ ಆದ್ಯತೆಗಳನ್ನು ಮುನ್ನಡೆಸಲು ಮತ್ತು ಜಾಗತಿಕ ಇಂಧನ ಭವಿಷ್ಯವನ್ನು ರೂಪಿಸಲು ಭಾರತಕ್ಕೆ ಈ ಸಭೆ ಒಂದು ಪ್ರಮುಖ ವೇದಿಕೆಯನ್ನು ಒದಗಿಸಲಿದೆ. ಉತ್ತರಾಖಂಡದ ಪಿಥೋರ್ಗಢ್ ಜಿಲ್ಲೆಯ ಲಿಪುಲೆ ಕಣಿವೆಯ ಮೂಲಕ 26 ಭಾರತೀಯ ವರ್ತಕರ ಮೊದಲ ತಂಡ ನಾಳೆ ಚೀನಾದ ಆಧಿಪತ್ಯದಲ್ಲಿರುವ ಟಿಬೆಟ್ ಪ್ರದೇಶವನ್ನು ಪ್ರವೇಶಿಸುವ ನಿರೀಕ್ಷೆ ಇದೆ. ಇದು 6 ವರ್ಷಗಳ ಸುದೀರ್ಘ ಬಿಡುವಿನ ನಂತರ ಗಡಿ ವ್ಯಾಪಾರ ಪುನರಾರಂಭಗೊಳ್ಳುತ್ತಿರುವುದರ ಸಂಕೇತವಾಗಿದೆ. ಈ ಕುರಿತು ಮಾಹಿತಿ ನೀಡಿರುವ ವಾಣಿಜ್ಯ ಅಧಿಕಾರಿ ಹಾಗೂ ದಾರ್ಜುಲಾ ಉಪವಿಭಾಗಾಧಿಕಾರಿ ಆಶೀಶ್ ಜೋಶಿ ಅವರು ಒಟ್ಟು 26 ಪಾಸುಗಳನ್ನು ನೀಡಲಾಗಿದ್ದು ಇದರಲ್ಲಿ 17 ವರ್ತಕರು ಮತ್ತು 9 ಸಹಾಯಕರು ಸೇರಿದ್ದಾರೆ ಎಂದು ತಿಳಿಸಿದ್ದಾರೆ. ಈ ವ್ಯಾಪಾರ ಪ್ರಕ್ರಿಯೆಯನ್ನು ಸುಲಭಗೊಳಿಸಲು ಗುಂಜಿಯಲ್ಲಿ ಕಸ್ಟಮ್ಸ್ ಕಚೇರಿಯನ್ನು ಸಹ ತೆರೆಯಲಾಗಿದೆ. ವರ್ತಕರು ಈಗಾಗಲೇ ತಮ್ಮ ಸರಕುಗಳನ್ನು ಲಿಪುಲೇಕ್ ಪಾಸ್ ಬಳಿಯ ಹಳ್ಳಿಗಳ ಗೋದಾಮುಗಳಲ್ಲಿ ಸಂಗ್ರಹಿಸಿಟ್ಟಿದ್ದಾರೆ ಎಂದು ಜೋಶಿ ಮಾಹಿತಿ ನೀಡಿದ್ದಾರೆ. ಆಡಳಿತ ಮಂಡಳಿ ಇದುವರೆಗೆ 103 ಹೆಚ್ಚು ವರ್ತಕರಿಂದ ಅರ್ಜಿಗಳನ್ನು ಸ್ವೀಕರಿಸಿದ್ದು ಸದ್ಯದಲ್ಲೇ 25 ವರ್ತಕರ ಎರಡನೇ ತಂಡಕ್ಕೆ ವ್ಯಾಪಾರ ಪಾಸುಗಳನ್ನು ನೀಡಲು ಯೋಜಿಸುತ್ತಿದೆ. ವರ್ತಕರಿಗೆ ಸಹಾಯ ಮಾಡಲು ಆಡಳಿತ ಮಂಡಳಿಯು ನಬಿದಾಂಗ್ ಬಳಿ ಒಂದು ಸ್ಥಳವನ್ನು ನಿಗದಿಪಡಿಸಿದೆ. ಮಾದಕ ದ್ರವ್ಯ ಮಾರಾಟ ಹಾಗೂ ಬಳಕೆ ತಡೆಗಟ್ಟುವ ಪ್ರಯತ್ನಗಳನ್ನು ಬಲಪಡಿಸುವ ಉದ್ದೇಶದಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಾಳೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಯಲಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮತ್ತು ಮಾದಕ ವಸ್ತು ಮಾರಾಟ ತಡೆಗಟ್ಟುವಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಏಜೆನ್ಸಿಗಳ ಪ್ರತಿನಿಧಿಗಳು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಮಾದಕ ದ್ರವ್ಯ ನಿಯಂತ್ರಣ ಉಪಕ್ರಮ ಪತ್ರ 2026-2029 ಬಿಡುಗಡೆ ಮಾಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದು ಇಂಗ್ಲೆಂಡ್ಗೆ 3 ದಿನಗಳ ಅಧಿಕೃತ ಪ್ರವಾಸ ಕೈಗೊಳ್ಳಲಿದ್ದಾರೆ. ಮುಂದಿನ ತಿಂಗಳ 15ರಂದು ಭಾರತ ಯುಕೆ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಮತ್ತು ಸಹವರ್ತಿ ಡಬಲ್ ಕಾಂಟ್ರಿಬ್ಯೂಷನ್ ಕನ್ವೆನ್ಷನ್ ಜಾರಿಗೆ ಬರುವ ಮುನ್ನ ಈ ಭೇಟಿ ನಡೆಯಲಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಭೇಟಿಯ ಸಮಯದಲ್ಲಿ ಗೋಯಲ್ ಯುನೈಟೆಡ್ ಕಿಂಗ್ಡಮ್ನ ವ್ಯವಹಾರ ಮತ್ತು ವ್ಯಾಪಾರದ ರಾಜ್ಯ ಕಾರ್ಯದರ್ಶಿ ಪೀಟರ್ ಕೈಲ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಸಭೆ ನಡೆಸಲಿದ್ದಾರೆ. ಭಾರತೀಯ ರಫ್ತಿಗೆ ಮಾರುಕಟ್ಟೆ ಪ್ರವೇಶ ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ನಿಯಂತ್ರಕ ಸಮನ್ವಯ, ಕಸ್ಟಮ್ ಸೌಲಭ್ಯ ಮತ್ತು ಸುಂಕದ ಉದಾರೀಕರಣ ಸೇರಿದಂತೆ ವ್ಯಾಪಾರ ಒಪ್ಪಂದದ ಮೇಲೆ ಚರ್ಚೆಗಳು ನಡೆಯಲಿವೆ. ಎರಡೂ ದೇಶಗಳ ನಡುವೆ ವೃತ್ತಿಪರರು ಮತ್ತು ವ್ಯವಹಾರಗಳನ್ನು ಬೆಂಬಲಿಸುವ ಡಿಸಿಸಿಯ ಕಾರ್ಯಾಚರಣೆಯ ಮಾರ್ಗಸೂಚಿಯನ್ನು ಸಹ ಪರಿಶೀಲಿಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಸೇವಾ ವಲಯಗಳಲ್ಲಿ ಮಾರುಕಟ್ಟೆ ಪ್ರವೇಶ ಮತ್ತು ದ್ವಿಪಕ್ಷೀಯ ವ್ಯಾಪಾರ

0: ಹಾಗೂ ಹೂಡಿಕೆ ಸಂಬಂಧಗಳನ್ನು ಬಲಪಡಿಸುವ ಕ್ರಮಗಳ ಕುರಿತು ಚರ್ಚೆಗಳು ನಡೆಯಲಿವೆ. ಈ ಭೇಟಿಯ ಸಮಯದಲ್ಲಿ ಗೋಯಲ್ ಅವರು ಲಂಡನ್ನಲ್ಲಿ ನಡೆಯಲಿರುವ ಇಂಡಿಯಾ ಗ್ಲೋಬಲ್ ಫೋರಂನ ಉದ್ಘಾಟನಾ ಅಧಿವೇಶನದಲ್ಲಿ ಬಂಡವಾಳ, ನಾವೀನ್ಯತೆ ಮತ್ತು ಯುಕೆ ಇಂಡಿಯಾ ಕ್ಷಣ ಎಂಬ ವಿಷಯದ ಕುರಿತು ಮಾತನಾಡಲಿದ್ದಾರೆ. ಉದ್ಯಮ ಮುಖಂಡರು ಮತ್ತು ಹೂಡಿಕೆದಾರರೊಂದಿಗೆ ಸರಣಿ ಮಾತುಕತೆಗಳಲ್ಲಿ ಸಚಿವರು ಭಾಗವಹಿಸಲಿದ್ದಾರೆ. ಅಲ್ಲದೆ ಎಚ್ಎಸ್ಬಿಸಿ ಮತ್ತು ರೋಲ್ಸ್ ರಾಯ್ ಸೇರಿದಂತೆ ಪ್ರಮುಖ ಜಾಗತಿಕ ಕಂಪನಿಗಳ ಹಿರಿಯ ಕಾರ್ಯನಿರ್ವಾಹಕರೊಂದಿಗೂ ಸಂವಾದ ನಡೆಸಲಿದ್ದಾರೆ. ಹಾಗೂ ಯುಕೆ ಇಂಡಿಯಾ ವ್ಯಾಪಾರ ಮಂಡಳಿ ಆಯೋಜಿಸಿರುವ ವ್ಯವಹಾರ ಅಧಿವೇಶನದಲ್ಲಿ ಭಾಗವಹಿಸಲಿದ್ದಾರೆ. ಪ್ರಮುಖ ಜಾಗತಿಕ ಹಣಕಾಸು ಮತ್ತು ಕೈಗಾರಿಕಾ ಸಂಸ್ಥೆಗಳ ಪ್ರತಿನಿಧಿಗಳೊಂದಿಗೆ ಏಷ್ಯಾ ಹೌಸ್ ಆಯೋಜಿಸಿರುವ ದುಂಡು ಮೇಜಿನ ಚರ್ಚೆಯ ನೇತೃತ್ವವನ್ನು ಅವರು ವಹಿಸಲಿದ್ದಾರೆ. ಸಚಿವರ ಈ ಭೇಟಿಯು ಜಾಗತಿಕ ವ್ಯವಹಾರಗಳು ಮತ್ತು ಹೂಡಿಕೆದಾರರೊಂದಿಗೆ ಆರ್ಥಿಕ ಒಡಂಬಡಿಕೆಯನ್ನು ಬಲಪಡಿಸುವ ಹಾಗೂ 2030 ವೇಳೆಗೆ ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ನ ನಡುವೆ ದ್ವಿಪಕ್ಷೀಯ ವ್ಯಾಪಾರದಲ್ಲಿ 120 ಶತಕೋಟಿ ಯುಎಸ್ ಡಾಲರ್ಗಳನ್ನು ಸಾಧಿಸುವ ಗುರಿಯನ್ನು ಮುನ್ನಡೆಸುವ ಭಾರತದ ಬದ್ಧತೆಯನ್ನು ಒತ್ತಿ ಹೇಳುತ್ತದೆ ಎಂದು ವಾಣಿಜ್ಯ ಸಚಿವಾಲಯ ತಿಳಿಸಿದೆ. ಕರ್ನಾಟಕದ ಕೊಪ್ಪಳ ಜಿಲ್ಲೆ ಇಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗುತ್ತಿದ್ದು 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ತುಂಗಭದ್ರಾ ಅಣೆಕಟ್ಟೆಯ ನೂತನ ಕ್ರಸ್ಟ್ ಗೇಟ್ಗಳ ಉದ್ಘಾಟನಾ ಸಮಾರಂಭ ನಡೆಯಲಿದೆ. ಕೇಂದ್ರ ಜಲಸಂಪನ್ಮೂಲ ಸಚಿವ ಸಿಆರ್ ಪಾಟೀಲ್ ಕ್ರಸ್ಟ್ ಗೇಟ್ಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಆಂಧ್ರಪ್ರದೇಶ ಹಾಗೂ ತೆಲಂಗಾಣ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ. 2024 ಡಿಸೆಂಬರ್ನಲ್ಲಿ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗುವ ಮೂಲಕ ಲಕ್ಷಾಂತರ ಕ್ಯೂಸೆಕ್ಸ್ ನೀರು ನದಿಗೆ ಹರಿದು ಹೋಗಿತ್ತು. ಈ ಹಿನ್ನೆಲೆಯಲ್ಲಿ ಭವಿಷ್ಯದ ದೃಷ್ಟಿಯಿಂದ ರಾಜ್ಯ ಸರ್ಕಾರ 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನೂತನ 33 ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಿದೆ. ಸಂವಿಧಾನ ಹತ್ಯಾ ದಿವಸ ಅನ್ನು ಇಂದು ಆಚರಿಸಲಾಗುತ್ತಿದೆ. 1975 ಜೂನ್ 25ರಂದು ಭಾರತದ ಸಂವಿಧಾನವನ್ನು ಹೇಗೆ ದಮನಗೊಳಿಸಲಾಯಿತು ಎಂಬುದನ್ನು ನೆನಪಿಸುವ ದಿನವಾಗಿ ಆಚರಣೆ ಮಾಡಲಾಗುತ್ತಿದೆ. ತುರ್ತು ಪರಿಸ್ಥಿತಿಯ ಅತಿರೇಕಗಳಿಂದಾಗಿ ಸಂಕಷ್ಟಕ್ಕೊಳಗಾದ ಪ್ರತಿಯೊಬ್ಬ ವ್ಯಕ್ತಿಗೆ ಗೌರವ ನಮನ ಸಲ್ಲಿಸುವ ದಿನವೂ ಇದಾಗಿದೆ. 1975 ಇದೇ ದಿನದಂದು ಹೆಚ್ಚುತ್ತಿದ್ದ ರಾಜಕೀಯ ಅಶಾಂತಿ ಮತ್ತು ಅಂದಿನ ಪ್ರಧಾನಿ ಇಂದಿರಾಗಾಂಧಿ ನೇತೃತ್ವದ ಸರ್ಕಾರದ ಕಾನೂನು ಬದ್ಧತೆಯನ್ನು ಪ್ರಶ್ನಿಸುವಂತಿದ್ದ ನ್ಯಾಯಾಂಗದ ಬೆಳವಣಿಗೆಗಳ ನಡುವೆ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿತ್ತು. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನಲ್ಲಿ ಭಾರತ ತಂಡ ಇಂದು ಮ್ಯಾಂಚೆಸ್ಟರ್ನ ಎಮಿರೇಟ್ಸ್ ಓಲ್ಡ್ ಟ್ರಾಫರ್ಡ್ನಲ್ಲಿ ನಡೆಯಲಿರುವ ಗ್ರೂಪ್ ಎ ಪಂದ್ಯದಲ್ಲಿ ಬಾಂಗ್ಲಾದೇಶವನ್ನು ಎದುರಿಸಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಹರ್ಮನ್ ಪ್ರೀತ್ ಕೌರ್ ನೇತೃತ್ವದ ಭಾರತ ವನಿತೆಯರ ತಂಡ ಪ್ರಸ್ತುತ ಗ್ರೂಪ್ ಎನಲ್ಲಿ 2ನೇ ಸ್ಥಾನದಲ್ಲಿದೆ. 3 ಪಂದ್ಯಗಳ ಪೈಕಿ 2 ಪಂದ್ಯಗಳನ್ನು ಗೆದ್ದಿದೆ. ಬಾಂಗ್ಲಾದೇಶ ಕೂಡ 2 ಪಂದ್ಯಗಳನ್ನು ಗೆದ್ದಿದೆ. ಆದರೆ ಕಡಿಮೆ ನಿವ್ವಳ ರನ್ ರೇಟ್ ಕಾರಣ ಅವರು 4ನೇ ಸ್ಥಾನದಲ್ಲಿದ್ದಾರೆ. ಪುರುಷರ ಟೆಸ್ಟ್ ಕ್ರಿಕೆಟ್ನಲ್ಲಿ ಭಾರತ ಎ ಮತ್ತು ಶ್ರೀಲಂಕಾ ಎ ತಂಡಗಳ ನಡುವಿನ 2 ಪಂದ್ಯಗಳ ಸರಣಿ ಇಂದು ಬೆಳಗ್ಗೆ ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಪ್ರಾರಂಭವಾಗಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ಬೆಳಗ್ಗೆ 10 ಗಂಟೆಗೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅರ್ಮೇನಿಯಾ ಪ್ರಧಾನಿಯೊಂದಿಗೆ ದೂರವಾಣಿ ಸಂಭಾಷಣೆ, ಉಭಯ ದೇಶಗಳ ಸಂಬಂಧ ಬಲಪಡಿಸುವ ಬದ್ಧತೆ ಪುನರುಚ್ಚಾರ. ಹರಿಯಾಣದ ಗುರುಗ್ರಾಮದಲ್ಲಿ ಇಂದಿನಿಂದ 11ನೇ ಬ್ರಿಕ್ಸ್ ಇಂಧನ ಸಚಿವರ ಸಭೆ. ಭಾರತ ಚೀನಾ ಗಡಿ ವ್ಯಾಪಾರ ಪುನರಾರಂಭ, ನಾಳೆ ಲಿಪುಲೇಖ್ ಕಣಿವೆ ಮೂಲಕ ಟಿಬೆಟ್ಗೆ ಪ್ರವೇಶಿಸಲಿರುವ ಭಾರತೀಯ ವರ್ತಕರ ಮೊದಲ ತಂಡ. ಕೇಂದ್ರ ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ 3 ದಿನಗಳ ಇಂಗ್ಲೆಂಡ್ ಪ್ರವಾಸ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ ಇಂದು ಭಾರತ ಬಾಂಗ್ಲಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.
1: ಆಕಾಶವಾಣಿ ಕಾರವಾರ ಚಿತ್ರಗೀತೆಗಳು. ಕಿಲ್ಲರ್ ಡೈರಿ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಸಂಗೀತ ವಿಜಯಾನಂದ ಅವರದು.

0: ಕಿಡ್ನಿ ವೈಫಲ್ಯದಿಂದ ಬಳಲುವವರಿಗೆ ಡಯಾಲಿಸಿಸ್ ಒಂದು ವರದಾನ. ಆದರೆ ಇನ್ನು ಸೋಂಕು ತಗಲುವ ಭಯ ಬೇಡ. ಕರ್ನಾಟಕ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಮ್ಮ ಸೇವೆಗೆ ಸನ್ನದ್ಧವಾಗಿದೆ. ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲೂ ಡಯಾಲಿಸಿಸ್ ಸೌಲಭ್ಯವನ್ನು ವಿಸ್ತರಿಸಲಾಗಿದೆ. ರೋಗಿಗಳ ಸುರಕ್ಷತೆಗಾಗಿ ಕಡ್ಡಾಯವಾಗಿ ಸಿಂಗಲ್ ಯೂಸ್ ಡಯಾಲೈಸರ್ ಬಳಸಲಾಗುತ್ತದೆ. ಪ್ರತಿ ಬಾರಿಯೂ ಹೊಸ ಡಯಾಲೈಸರ್ ಬಳಸುವುದರಿಂದ ನಿಮ್ಮ ಸುರಕ್ಷತೆ ಖಚಿತ. ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಪಡೆಯಿರಿ. ನೆಮ್ಮದಿಯಿಂದ ಜೀವಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ. ಅರೆ ವಾ,
4: ಸಿಕ್ಕಿಬಿದ್ರು.
5: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.

ಕಿರಾತಕ ಚಿತ್ರದ ಗೀತೆ ಹಾಡಿದ್ದಾರೆ ನಕುಲ್ ಅಭ್ಯಂಕರ್. ಪ್ರದೀಪ್ ರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ವಿ ಮನೋಹರ್.

ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 8 ಗಂಟೆ, ಹಿಂದಿಯಲ್ಲಿ 8 ಗಂಟೆ 15 ನಿಮಿಷಕ್ಕೆ, ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಕೇಳಿ ಯೋಗಾಮೃತ. ಕೇಳುಗರಿಗೆ ಇಂದಿನ ಯೋಗಾಮೃತ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಯೋಗವು ಭಾರತದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ವಿಕಸನಗೊಂಡ ಮತ್ತು ಅಂದಿನಿಂದ ನಿರಂತರವಾಗಿ ಅಭ್ಯಾಸ ಮಾಡಲಾಗುತ್ತಿರುವ ಒಂದು ಪ್ರಾಚೀನ ವ್ಯಾಯಾಮ ರೂಪ. ಇದು ಆರೋಗ್ಯಕರ ಜೀವನ ಶೈಲಿ ಮತ್ತು ಶಾಶ್ವತವಾಗಿ ಉತ್ತಮ ಜೀವನವನ್ನು ನಡೆಸಲು

ಸಹಾಯ ಮಾಡುತ್ತದೆ. ಯೋಗ ಎಂದರೆ ದೇಹ, ಮನಸ್ಸು ಮತ್ತು ಆತ್ಮದ ಸಮನ್ವಯ. ಇಂದಿನ ವೇಗದ ಜೀವನದಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಅತ್ಯಗತ್ಯವಾಗಿದೆ. ಉತ್ತಮ ಆರೋಗ್ಯಕ್ಕಾಗಿ ದೈನಂದಿನ ಯೋಗಾಭ್ಯಾಸವು ಅತ್ಯುತ್ತಮ ಮಾರ್ಗವಾಗಿದೆ. ದೈನಂದಿನ ಜೀವನದಲ್ಲಿ ಯೋಗದ ಮಹತ್ವ ಬಹಳ ಇದೆ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಎಂಬ ಮಾತಿನಂತೆ ಯೋಗ ಬಲ್ಲವನಿಗೆ ರೋಗವಿಲ್ಲ ಎಂದು ಹೀಗೂ ಕೂಡ ಹೇಳಬಹುದೇನೋ. ಯೋಗ ಎಂದರೆ ಕೇವಲ ರೋಗದಿಂದ ದೂರವಿರುವುದು ಮಾತ್ರವಲ್ಲ, ಮನಸ್ಸು ಮತ್ತು ಭಾವನೆಗಳನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳುವುದು ಎಂದರ್ಥ. ಸದೃಢ ದೇಹ, ಸದೃಢ ಮನಸ್ಸನ್ನು ಹೊಂದಿದಾಗ ಮಾತ್ರ ಮನುಷ್ಯ ಆರೋಗ್ಯವಂತನಾಗಿ ಜೀವಿಸಲು ಸಾಧ್ಯ. ಅದಕ್ಕಾಗಿ ನಿತ್ಯ ಯೋಗ ಮಾಡಬೇಕು. ದೈನಂದಿನ ಯೋಗಾಭ್ಯಾಸವು ರೋಗಗಳನ್ನು ಬಾರದಂತೆ ತಡೆಯುವಲ್ಲಿ ಮತ್ತು ಸಮಗ್ರ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಸಹಕಾರಿಯಾಗಿದೆ. ಇದು ದೈಹಿಕ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆಯಲ್ಲದೆ ಮಾನಸಿಕವಾಗಿ ಒತ್ತಡವನ್ನು ಕಡಿಮೆ ಮಾಡಿ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ.

ಯೋಗವು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಯಾವ ರೀತಿ ಸಹಾಯ ಮಾಡಬಲ್ಲದು ಅನ್ನೋದನ್ನ ಒಂದೊಂದಾಗಿ ತಿಳಿದುಕೊಳ್ಳೋಣ ಬನ್ನಿ. ದೈಹಿಕ ಸದೃಢತೆ ಮತ್ತು ನಮ್ಯತೆ. ನಿಯಮಿತವಾದ ಆಸನಗಳ ಅಭ್ಯಾಸವು ಸ್ನಾಯುಗಳನ್ನು ಬಲಪಡಿಸುತ್ತದೆ, ದೇಹದ ಸಮತೋಲನವನ್ನು ಸುಧಾರಿಸುತ್ತದೆ. ಅಷ್ಟೇ ಅಲ್ಲದೆ ಕೀಲುಗಳ ನೋವುಗಳನ್ನು ನಿವಾರಿಸುತ್ತವೆ. ಹೃದಯದ ಆರೋಗ್ಯ. ಯೋಗವು ರಕ್ತದೊತ್ತಡ ಮತ್ತು ಹೃದಯ ಬಡಿತವನ್ನು ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತದೆ. ಇದು ರಕ್ತ ಸಂಚಾರವನ್ನು ಸುಧಾರಿಸಿ ಹೃದಯಾಘಾತದಂತಹ ಸಮಸ್ಯೆಗಳನ್ನು ತಡೆಯುತ್ತದೆ. ಒತ್ತಡ ಮತ್ತು ಆತಂಕ ನಿವಾರಣೆ. ಪ್ರಾಣಾಯಾಮ ಅಂದರೆ ಉಸಿರಾಟದ ವ್ಯಾಯಾಮ ಮತ್ತು ಧ್ಯಾನವು ನರಮಂಡಲವನ್ನು ಶಾಂತಗೊಳಿಸುತ್ತದೆ. ಇದು ಒತ್ತಡದ ಹಾರ್ಮೋನುಗಳನ್ನು ಕಡಿಮೆ ಮಾಡಿ ಮಾನಸಿಕ ನೆಮ್ಮದಿಯನ್ನು ನೀಡುತ್ತದೆ. ಉತ್ತಮ ಜೀರ್ಣಕ್ರಿಯೆ. ಯೋಗಾಸನಗಳು ಹೊಟ್ಟೆಯ ಭಾಗದ ಅಂಗಾಂಗಗಳಿಗೆ ಮಸಾಜ್ ನೀಡುವ ಮೂಲಕ ಜೀರ್ಣಕ್ರಿಯೆಯನ್ನು ಸುಗಮಗೊಳಿಸುತ್ತದೆ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆಗಳನ್ನು ತಡೆಯುತ್ತದೆ. ರೋಗ ನಿರೋಧಕ ಶಕ್ತಿವೃದ್ಧಿ. ನಿಯಮಿತವಾದ ಯೋಗಾಭ್ಯಾಸ ಮಾಡುವುದರಿಂದ ರಕ್ತ ಸಂಚಾರವನ್ನು ಸುಧಾರಿಸಿ ಒತ್ತಡವನ್ನು ಕಡಿಮೆ ಮಾಡುವ ಮೂಲಕ ದೇಹದ ರೋಗ ನಿರೋಧಕ ಶಕ್ತಿಯನ್ನು ನೈಸರ್ಗಿಕವಾಗಿ ಹೆಚ್ಚಿಸುತ್ತದೆ. ಉಸಿರಾಟದ ಕ್ರಿಯೆಯನ್ನು ಸುಗಮಗೊಳಿಸಿ ಶ್ವಾಸಕೋಶವನ್ನು ಬಲಪಡಿಸಲು ಯೋಗ ಅತ್ಯಂತ ಪರಿಣಾಮಕಾರಿಯಾಗಿದೆ.

0: ಯೋಗವು ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯವನ್ನು ಕಾಪಾಡುತ್ತದೆ. ಇಂದಿನ ದಿನಗಳಲ್ಲಿ ಅನೇಕ ಜನರು ಒತ್ತಡ, ಆತಂಕ ಮತ್ತು ಖಿನ್ನತೆಯಿಂದ ಬಳಲುತ್ತಿದ್ದಾರೆ. ಧ್ಯಾನ ಮತ್ತು ಪ್ರಾಣಾಯಾಮದ ಮೂಲಕ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ, ಏಕಾಗ್ರತೆ ಹೆಚ್ಚುತ್ತದೆ. ವಿದ್ಯಾರ್ಥಿಗಳಿಗೆ ಯೋಗವು ವಿಶೇಷವಾಗಿ ಉಪಯುಕ್ತವಾಗಿವೆ. ಇದು ನೆನಪಿನ ಶಕ್ತಿಯನ್ನು ವೃದ್ಧಿಸಿ ಓದಿನಲ್ಲಿ ಉತ್ತಮ ಸಾಧನೆ ಮಾಡಲು ಸಹಾಯ ಮಾಡುತ್ತದೆ. ದೈನಂದಿನ ಯೋಗಾಭ್ಯಾಸವು ಅನೇಕ ರೋಗಗಳನ್ನು ತಡೆಗಟ್ಟುತ್ತದೆ. ಮಧುಮೇಹ, ರಕ್ತದೊತ್ತಡ, ಸ್ಥೂಲಕಾಯತೆ, ಬೆನ್ನು ನೋವು ಮತ್ತು ಕೀಲು ನೋವುಗಳಂತಹ ಸಮಸ್ಯೆಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಶ್ವಾಸಕೋಶಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ಮೂಲಕ ಉಸಿರಾಟದ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ. ಯೋಗವು ಉತ್ತಮ ನಿದ್ರೆಗೆ ಸಹಕಾರಿಯಾಗಿದೆ. ನಿಯಮಿತ ಯೋಗಾಭ್ಯಾಸದಿಂದ ದೇಹದ ದಣಿವು ಕಡಿಮೆಯಾಗುತ್ತದೆ, ಮನಸ್ಸು ಉಲ್ಲಾಸಭರಿತವಾಗುತ್ತದೆ, ದಿನವಿಡೀ ಉತ್ಸಾಹದಿಂದ ಕೆಲಸ ಮಾಡಲು ಶಕ್ತಿ ದೊರೆಯುತ್ತದೆ. ಯೋಗವು ವ್ಯಕ್ತಿತ್ವ ವಿಕಾಸಕ್ಕೂ ಸಹಕಾರಿಯಾಗಿದೆ. ಇದು ಶಿಸ್ತು, ಆತ್ಮವಿಶ್ವಾಸ ಮತ್ತು ಸಕಾರಾತ್ಮಕ ಚಿಂತನೆಗಳನ್ನು ಬೆಳೆಸುತ್ತದೆ. ದೈನಂದಿನ ಯೋಗದ ಮೂಲಕ ಆರೋಗ್ಯವನ್ನು ನಾವು ಯಾವ ರೀತಿ ರಕ್ಷಣೆ ಮಾಡಿಕೊಳ್ಳಬಹುದು ಅನ್ನೋದನ್ನ ಅಂಕೋಲಾದ ಗಣಿತ ಉಪನ್ಯಾಸಕಿ ಹಾಗೂ ಯೋಗಪಟು ಶ್ರೀಮತಿ ಸಹನಾ ತೇಲಂಗ್ ಅವರು ಏನು ಹೇಳುತ್ತಾರೆ ಅನ್ನೋದನ್ನ ಅವರಿಂದಲೇ ಕೇಳೋಣ, ಬನ್ನಿ.
1: ನಮಸ್ಕಾರ ಸ್ನೇಹಿತರೆ. ಇಂದಿನ ತ್ವರಿತ ಜೀವನ ಶೈಲಿಯಲ್ಲಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಒಂದು ದೊಡ್ಡ ಸವಾಲಾಗಿದೆ. ಈ ಸಂದರ್ಭದಲ್ಲಿ ಯೋಗವು ಒಂದು ಸರಳ ಆದರೆ ಶಕ್ತಿಶಾಲಿ ಮಾರ್ಗವಾಗಿ ನಿಲ್ಲುತ್ತದೆ. ಯೋಗ ಇದು ಸನಾತನ ಕಾಲದಿಂದ ನಡೆದು ಬಂದ ಭಾರತೀಯ ಸಂಸ್ಕೃತಿಯ ಒಂದು ಅವಿಭಾಜ್ಯ ಅಂಗವಾಗಿದೆ. ಇದು ಆಸನಗಳು ಅಂದರೆ ದೈಹಿಕ ಸ್ಥಿತಿಗಳು, ಪ್ರಾಣಾಯಾಮ ಅಂದರೆ ಶ್ವಾಸ ನಿಯಂತ್ರಣ ಮತ್ತು ಧ್ಯಾನದ ಮೂಲಕ ದೇಹವನ್ನು ಮನಸ್ಸಿನೊಂದಿಗೆ ಸಂಯೋಜಿಸುತ್ತದೆ. ಇದು ಕೆಲವು ವಾರ ಅಥವಾ ಕೆಲವು ತಿಂಗಳಿಗೆ ಮಿತಿ ಹಾಕದೆ ಇಡೀ ಜೀವನ ಪರ್ಯಂತ ಆಚರಿಸುವ ಒಂದು ವ್ರತ. ಯೋಗ ಇದು ಮಗು ಗರ್ಭದಲ್ಲಿದ್ದಾಗಿಂದ ಶುರು ಮಾಡಿ ಆ ಮಗು ವಯಸ್ಸಾದರೂ ಮಾಡುವಂಥ ಕ್ರಿಯೆ. ಗರ್ಭಿಣಿಯರಿಗೆ ಬದ್ಧ ಕೋನಾಸನ, ಕೆಲವು ಆಸನಗಳು, ಸೊಂಟ ಮತ್ತು ತೊಡೆಯ ಸ್ನಾಯುಗಳನ್ನು ಸಡಿಲಗೊಳಿಸಿ ಹೆರಿಗೆಯ ಸಮಯದ ನೋವನ್ನು ತಡೆದುಕೊಳ್ಳುವ ಶಕ್ತಿಯನ್ನು ಕೊಡುತ್ತದೆ. ಗರ್ಭಾವಸ್ಥೆಯಲ್ಲಿ ಹೆಚ್ಚಾಗುವ ತೂಕದಿಂದಾಗಿ ಬೆನ್ನು, ಕುತ್ತಿಗೆ ಮತ್ತು ಸೊಂಟ ಭಾಗದಲ್ಲಿ ಕಾಣಿಸಿಕೊಳ್ಳುವ ನೋವನ್ನು ಸ್ನಾಯುಗಳನ್ನು ಬಲಪಡಿಸಿ ಕಡಿಮೆ ಮಾಡುತ್ತದೆ. ರಕ್ತ ಸಂಚಾರ ಉತ್ತಮಗೊಳಿಸಿ ಪಾದ ಮತ್ತು ಪಾದದ ಕೀಲುಗಳಲ್ಲಿ ಉಂಟಾಗುವ ಊತ ಅಂದರೆ ಸ್ವೆಲ್ಲಿಂಗ್ ಅನ್ನು ತಡೆಯಲು ಸಹಾಯ ಮಾಡುತ್ತದೆ. ಇದರಿಂದಾಗಿ ಸಿಸೇರಿಯನ್ ಡೆಲಿವರಿಯನ್ನು ತಪ್ಪಿಸಿ ಮಗುವಿನ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಮಕ್ಕಳಿಗೆ ಯೋಗ ಮಾಡಿಸುವುದರಿಂದ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಉತ್ತಮಗೊಂಡು ಏಕಾಗ್ರತೆ ಹೆಚ್ಚಿಸಿ ದೈನಂದಿನ ಒತ್ತಡ ಕಡಿಮೆ ಮಾಡಿ ಅವರ ಬೆಳವಣಿಗೆಗೆ ಸಹಾಯ ಆಗುತ್ತದೆ. ಶಾಲಾ ಓದಿನಲ್ಲಿ ಉತ್ತಮ ಸಾಧನೆ ಮಾಡಲು ಸಹಾಯ ಮಾಡುತ್ತದೆ. ವೃಕ್ಷಾಸನ ಸಮತೋಲನ ಕಾಪಾಡಿ ಏಕಾಗ್ರತೆ ಹೆಚ್ಚಿಸುತ್ತದೆ. ತಾಡಾಸನ ಎತ್ತರ ಹೆಚ್ಚಿಸಿ ದೇಹದ ಭಂಗಿ ಸುಧಾರಿಸುತ್ತದೆ. ಪದ್ಮಾಸನದಲ್ಲಿ ಕುಳಿತು ಪ್ರಾಣಾಯಾಮ ಮಾಡುವುದರಿಂದ ಮನಸ್ಸು ಶಾಂತವಾಗಿ ಕೋಪ ಕಡಿಮೆ ಆಗುತ್ತದೆ. ಆದರೆ ಮಕ್ಕಳು ಯೋಗ ಮಾಡಬೇಕಾದರೆ ಹಿರಿಯರು ಅವರ ಜೊತೆಗೆ ಇದ್ದು ಸರಿಯಾದ ಕ್ರಮ ಅನುಸರಿಸಿ ಯಾವುದೇ ಬಲವಂತವಿಲ್ಲದೆ ಪ್ರೋತ್ಸಾಹಿಸಬೇಕು. ಯುವಕ ಯುವತಿಯರಿಗೆ ದೈಹಿಕ ಸದೃಢತೆ, ಮಾನಸಿಕ ನೆಮ್ಮದಿ ಮತ್ತು ಏಕಾಗ್ರತೆ ಹೆಚ್ಚಿಸಲು ಯೋಗ ಅತ್ಯಂತ ಪ್ರಯೋಜನಕಾರಿಯಾಗಿದೆ. ಸೂರ್ಯ ನಮಸ್ಕಾರ ಮಾಡುವುದರಿಂದ ದೇಹದ ಪ್ರತಿಯೊಂದು ಭಾಗಗಳು ಬಲಗೊಂಡು ನಮ್ಮ ಶರೀರದಲ್ಲಿರುವ ಚಕ್ರಗಳು ಜಾಗೃತಗೊಂಡು ನಮಗೆ ಬಲ ಮತ್ತು ನೆಮ್ಮದಿ ಕೊಡುತ್ತದೆ. ವೃಕ್ಷಾಸನ, ಭುಜಂಗಾಸನದ ಜೊತೆಗೆ ಧನುರಾಸನ ಹೊಟ್ಟೆಯ ಬೊಜ್ಜನ್ನು ಕರಗಿಸಿ ಬೆನ್ನಿನ ಸ್ನಾಯುಗಳನ್ನು ಬಲಗೊಳಿಸುತ್ತದೆ. ವಿಶೇಷವಾಗಿ ವಯಸ್ಸಾದವರಿಗೆ ಇದು ಸಮತೋಲನವನ್ನು ಉತ್ತಮಗೊಳಿಸಿ ಬಿದ್ದು ಗಾಯವಾಗುವ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ. ಆಸನಗಳಾದ ತಾಡಾಸನ ಅಥವಾ ವೀರಭದ್ರಾಸನ ಕಾಲುಗಳನ್ನು ಬಲಪಡಿಸುತ್ತದೆ. ದೈನಂದಿನ ಚಟುವಟಿಕೆ

0: ಕಾರ್ಯಗಳನ್ನು ಸುಲಭಗೊಳಿಸುತ್ತದೆ. ಮಹಿಳೆಯರಿಗೆ ಋತುಬಂಧ ಅಂದರೆ ಮೆನೋಪಾಸ್ ಸಮಯದಲ್ಲಿ ವಜ್ರಾಸನ, ಬಾಲಾಸನ ಹೊಟ್ಟೆ ಮತ್ತು ಸೊಂಟದ ಭಾಗಕ್ಕೆ ಉತ್ತಮ ವ್ಯಾಯಾಮ ನೀಡುತ್ತದೆ. ಭುಜಂಗಾಸನ ರಕ್ತ ಸಂಚಾರ ಸುಗಮಗೊಳಿಸಿ ಹಾರ್ಮೋನ್ ಸಮತೋಲನದಲ್ಲಿರುವಂದು ಸಹಾಯ ಮಾಡುತ್ತದೆ. ಚೀತಲಿ ಪ್ರಾಣಾಯಾಮ ಹಾಟ್ ಫ್ಲಶೇಸ್ ರಾತ್ರಿ ಬೆವರುವಿಕೆ ನಿಯಂತ್ರಿಸಿ ದೇಹದ ಉಷ್ಣತೆಯನ್ನು ತಂಪಾಗಿರಿಸುತ್ತದೆ. ಅನುಲೋಮ್ ವಿಲೋಮ್ ಮೂಡ್ ಸ್ವಿಂಗ್ಸ್ ಮತ್ತು ಖಿನ್ನತೆಯನ್ನು ದೂರ ಮಾಡುತ್ತದೆ. ಹೀಗೆ ಯೋಗ, ಪ್ರಾಣಾಯಾಮ, ಧ್ಯಾನ ಮತ್ತು ಮುದ್ರೆ ಇದನ್ನು ಒಂದು ಕಂಪ್ಲೀಟ್ ಹೆಲ್ತ್ ಪ್ಯಾಕೇಜ್ ಅಂತಲೇ ಹೇಳಬಹುದು. ಅದು ಕೂಡ ಫ್ರೀ ಆಫ್ ಕಾಸ್ಟ್. ಎಲ್ಲ ಮಾಡಲಿಕ್ಕೆ ಆಗದಿದ್ದರೂ ದಿನಕ್ಕೆ 5 ಸೂರ್ಯ ನಮಸ್ಕಾರ, 10 ನಿಮಿಷ ಪ್ರಾಣಾಯಾಮ, 10 ನಿಮಿಷ ಧ್ಯಾನದ ಜೊತೆಗೆ ಮುದ್ರೆ ಮಾಡಿದರೆ ವೈದ್ಯರ ಬಳಿಗೆ ಹೋಗೋದನ್ನು ತಡೆಗಟ್ಟಬಹುದು. ಆದರೆ ಯೋಗಾಸನ ಮಾಡಬೇಕಾದರೆ ನಿಮ್ಮ ದೇಹದ ಸಾಮರ್ಥ್ಯಕ್ಕೆ ತಕ್ಕಂತೆ ಮಾಡಬೇಕು. ಹೈ ಬಿಪಿ ಅಥವಾ ಇನ್ನಿತರ ಆರೋಗ್ಯ ಸಮಸ್ಯೆಗಳಿದ್ದರೆ ವೈದ್ಯರು ಅಥವಾ ಅನುಭವಿ ಯೋಗ ತರಬೇತುದಾರರ ಸಲಹೆ ಮೇರೆಗೆ ಅಭ್ಯಾಸ ಮಾಡಬೇಕು. ಧನ್ಯವಾದ.
1: ಕೇಳಿದ್ರಲ್ವಾ ಶ್ರೀಮತಿ ಸಹನಾ ತೇಲಂಗ್ ಅವರ ಮಾತುಗಳನ್ನು?

ಪ್ರತಿ ವರ್ಷ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಗುತ್ತದೆ. ಇದು ಯೋಗದ ಮಹತ್ವವನ್ನು ಜಗತ್ತಿಗೆ ತಿಳಿಸುತ್ತದೆ. ವಿಶ್ವದ ಅನೇಕ ದೇಶಗಳಲ್ಲಿ ಯೋಗಕ್ಕೆ ವಿಶೇಷ ಸ್ಥಾನಮಾನ ದೊರೆತಿದೆ. ಯೋಗದ ಪ್ರಯೋಜನಗಳನ್ನು ಅರಿತು ಲಕ್ಷಾಂತರ ಜನರು ಪ್ರತಿದಿನ ಯೋಗಾಭ್ಯಾಸ ಮಾಡುತ್ತಿದ್ದಾರೆ.

ವಿದ್ಯಾರ್ಥಿಗಳು, ಯುವಕರು, ವಯಸ್ಕರು ಹಾಗೂ ವೃದ್ಧರು ಎಲ್ಲರೂ ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಯೋಗಾಭ್ಯಾಸ ಮಾಡಬಹುದು. ಪ್ರತಿದಿನ ಬೆಳಿಗ್ಗೆ ಕೆಲವು ನಿಮಿಷಗಳ ಕಾಲ ಯೋಗ ಮಾಡಿದರೂ ಉತ್ತಮ ಫಲಿತಾಂಶ ಪಡೆಯಬಹುದು. ಯೋಗವನ್ನು ಜೀವನದ ಅವಿಭಾಜ್ಯ ಅಂಗವನ್ನಾಗಿ ಮಾಡಿಕೊಂಡರೆ ಆರೋಗ್ಯಕರ ಮತ್ತು ಸಂತೋಷದ ಜೀವನ ನಡೆಸಬಹುದು. ದೈನಂದಿನ ಯೋಗವೇ ಉತ್ತಮ ಆರೋಗ್ಯದ ರಹಸ್ಯ. ಆದ್ದರಿಂದ ಪ್ರತಿಯೊಬ್ಬರೂ ಯೋಗವನ್ನು ಅಭ್ಯಾಸ ಮಾಡಿ ಆರೋಗ್ಯವನ್ನು ಕಾಪಾಡಿಕೊಳ್ಳೋಣ. ಯೋಗವು ಆರೋಗ್ಯಕರ ಸಮಾಜ ಮತ್ತು ಬಲಿಷ್ಠ ರಾಷ್ಟ್ರ ನಿರ್ಮಾಣಕ್ಕೆ ಸಹಕಾರಿಯಾಗಿದೆ. ಯೋಗವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ, ಆರೋಗ್ಯವನ್ನು ರಕ್ಷಿಸಿಕೊಳ್ಳೋಣ. ನಮಸ್ಕಾರ.

0: ಇದುವರೆಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಬಾನುಲಿ ಸರಣಿ ಯೋಗಾಮೃತ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಗೀತಾ ಪಾಲೇಕರ್, ಸಮಗ್ರ ನಿರ್ವಹಣೆ ಟಿ ಶ್ಯಾಮ್ ಪ್ರಸಾದ್.
1: ಆಕಾಶವಾಣಿ ಕಾರವಾರ, ಸಮಯ 8:50. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಳುವಿರಿ.

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಅಂಬಲಿಯ ನುಂಡು ತಣಿಯುವ ಮಾನಿ ಶ್ವಾನ ನುಣು ವೆಂಜಲು ಗರಕೆ ಕರುಬುವನೆ. ಮೌನದಿಂದಂಬಲಿಯ ನುಂಡು ತಣಿಯುವ ಮಾನಿ ಶ್ವಾನ ನುಣು ವೆಂಜಲು ಗರಕೆ ಕರುಬುವನೆ. ಜ್ಞಾನಿ ನಡೆ ವಂ ವಿಷಯ ತರತಮ ವಿವೇಕದಲ್ಲಿ ಮಾಣು ನೀಂ ತಲ್ಲಣವ ಮಂಕುತಿಮ್ಮ. ಜ್ಞಾನಿ ನಡೆ ವಂ ವಿಷಯ ತರತಮ ವಿವೇಕದಲ್ಲಿ ಮಾಣು ನೀಂ ತಲ್ಲಣವ ಮಂಕುತಿಮ್ಮ.

ಮಾನಿ ಎಂದರೆ ಮರ್ಯಾದಸ್ಥ, ಆತ್ಮಾಭಿಮಾನಿ ಅಂದರೆ ಅಹಂಕಾರ ಇಲ್ಲದವನು, ನೀತಿ ಪರಿಪಾಲಕ, ಶೀಲ ಅನುಸಾರಕ. ಹಂಗಿನ ಅರಮನೆಗಿಂತ ವಿಂಗಡದ ಗುಡಿಲೇಸು ಎನ್ನುವವನು, ಬಡತನಕ್ಕೆ ಅಂಜುವನಲ್ಲ ಅಳುಕುವನಲ್ಲ ಎಂಬುವನು, ಕಾಗೆಯಂತೆ ನಾಯಿಯಂತೆ ರಸ್ತೆ ರಸ್ತೆ ಅಲಿಯುತ್ತ ಕಸದ ತೊಟ್ಟಿಗಳ ಬಳಿ ಎಸೆದಿದ್ದ ಹಬ್ಬದೂಟಗಳ ಎಂಜಲೆಲೆಯ ಅನ್ನಭಕ್ಷ್ಯ ಭೋಜ್ಯಗಳನ್ನು ತಿನ್ನುವಂಥ ಆ ನಾಯಿ ಜೀವನಕ್ಕೆ, ಕಾಗೆ ಜೀವನಕ್ಕೆ ಒಳಗಾಗದವನು, ಕಂಡವರು ತಿಂದು ಬಿಸಾಡಿದ್ದನ್ನು ತಿರಸ್ಕಾರಕ್ಕೆ ಯೋಗ್ಯವಾದ ಎಂಜಲು ತಿನ್ನುವ ನಾಯಿಯ ಜೀವನವನ್ನು ಒಲ್ಲದವನು ನಿಜವಾದಂಥ ಮರ್ಯಾದಸ್ಥ ಮಾನಿ. ಹಾಗೆ ಎಂಜಲುಗಳನ್ನು ತಿನ್ನುವ ನಾಯಿ ಬಾಳಿಗೆ ಆತ್ಮಾಭಿಮಾನ ಇಲ್ಲದಿರುವಂತಹ ಬದುಕನ್ನು ನಾವು ಕಾಣುತ್ತೇವೆ. ಮನುಷ್ಯ ಆ ರೀತಿ ನಾಯಿಯಂತೆ ಬಾಳಬಾರದು. ತಿಳಿದವರು ಹಾಗೆ ಮಾಡುವುದಿಲ್ಲ. ಯಾವುದೇ ವಿಚಾರದಲ್ಲಿ, ಅದು ಊಟವಿರಲಿ, ಆಶ್ರಯವಿರಲಿ, ಧನ, ವಸ್ತ್ರ, ಕನಕ, ಯಾವುದೇ ಇರಲಿ, ಎಲ್ಲ ವಿಚಾರಗಳಲ್ಲಿ ಇದನ್ನು ಅನುಭವಿಸಲು ನನಗೆ ಅರ್ಹತೆ ಏನು, ಅಗತ್ಯ ಏನು, ಯಾರ ಹಂಗಿನದು ಇದು, ನನ್ನ ಸ್ವಂತ ದುಡಿಮೆಯೇ ಅದರ ಫಲವೇ, ಅನ್ಯರ ಹಂಗಿನ ಋಣವೇ ಎಂಬ ತಾರತಮ್ಯ ಜ್ಞಾನದಲ್ಲಿ ಗಮನಿಸಿ ಸ್ವೀಕರಿಸಬೇಕು. ಸ್ವಾಭಿಮಾನಿ ಆಗಿರಬೇಕು. DVG ಅವರ ಜೀವನವೇ ಇದಕ್ಕೊಂದು ನಿದರ್ಶನ. ಸರ್ಕಾರ DVG ಅವರಿಗೆ ಇತರ ಸಾಹಿತಿಗಳಿಗೆ ನೀಡಿದಂತೆ ಮಶಾಸನ ನೀಡಲು ನಿರ್ಧರಿಸಿದಾಗ DVG ಅದನ್ನು ಸ್ವೀಕರಿಸದೆ ನಿರಾಕರಿಸಿ ಹೇಳಿದ ಮಾತಿದು. ರಾಗಿ ಮುದ್ದೆಯನ್ನೋ ಅನ್ಬುಲಿಯನ್ನೋ ಕುಡಿದು ಕೊಂಡು 80 ವರ್ಷಗಳಿಂದ ನನ್ನ ಬಾಳನ್ನು ಸವಿಸಿದ್ದೇನೆ, ಈಗ ಈ ಹಂಗಿನ ಹಣ ಬೇಡ ನನಗೆ ಅಂತ ಹೇಳಿ ಆತ್ಮವನ್ನು ಭಾಗಿಸದೆ ಬಾಳಬೇಕು ಎಂದರು. ಆದ್ದರಿಂದ ಅನ್ನ ಬಟ್ಟೆ ವಿಚಾರದಲ್ಲಿ, ಹೊಟ್ಟೆ ಪಾಡಿನ ವಿಚಾರದಲ್ಲಿ ಹೇಗೋ ಹೊಟ್ಟೆ ತುಂಬಿಸಿಕೊಳ್ಳುವುದಾಗಲಿ, ನನಗೆ ಸುಖಭೋಜನ ಸಿಗಲಿಲ್ಲ, ವೈಭವ ಜೀವನ ನಡೆಸಲಾಗಲಿಲ್ಲ ಎಂದು ಕಸುವಿಸಿಕೊಳ್ಳುವುದಾಗಲಿ ಸ್ವಾಭಿಮಾನಿಯಾದವನಿಗೆ ಸಲ್ಲದು. ಯಾವುದು ನ್ಯಾಯದಿಂದ ಪಡೆಯಬೇಕು ಎಂಬ ವಿವೇಚನೆಯಿಂದ ಬಾಳುವುದು ಮಾನಿಯ ಮರ್ಯಾದಸ್ಥನ ಜೀವನದ ರೀತಿ ಎನ್ನುತ್ತಾರೆ DVG.

ಚಿನ್ನದ ಆತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡುಲವು. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು. ಮನ್ನಣೆಯ ದಾಹವಿ ಎಲ್ಲಕಂ ತೀಕ್ಷ್ಣತಮ, ತಿನ್ನುವುದಾತ್ಮವನೇ ಮಂಕುತಿಮ್ಮ. ಮನ್ನಣೆಯ ದಾಹವಿ ಎಲ್ಲಕಂ ತೀಕ್ಷ್ಣತಮ, ತಿನ್ನುವುದಾತ್ಮವನೇ ಮಂಕುತಿಮ್ಮ.

0: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ ಬಹಳ ಜನಪ್ರಿಯ ಸೂಕ್ತಿ ಗ್ರಂಥ. ಜನರ ಬದುಕಿನ ಅನುಭವಗಳನ್ನು ಸೂತ್ರಪ್ರಾಯವಾಗಿ ಉಪಮೇಯ ದೃಷ್ಟಾಂತಗಳಿಂದ ತಿಳಿಸುವ ಕನ್ನಡ ಭಗವದ್ಗೀತೆ. 945 ಪದ್ಯಗಳ ಈ ಕಾವ್ಯದಲ್ಲಿ ಕೆಲವು ಪದ್ಯಗಳು ಅತ್ಯಂತ ಜನಪ್ರಿಯವಾಗಿ ಜನರ ನಾಲಿಗೆ ಮೇಲೆ ನೆಲೆದಾಡುತ್ತಿವೆ. ಆ ಪೈಕಿ ಅನ್ನದಾತರಕ್ಕಿಂತ ಚಿನ್ನದಾತರ ತೀಕ್ಷ್ಣ, ಚಿನ್ನದಾತರಕ್ಕಿಂತ ಹೆಣ್ಣು ಗಂಡೊಲವು, ಅದಕ್ಕಿಂತ ಮಿಗಿಲಾದದ್ದು ಮನ್ನಣೆಯ ದಾಹ, ಆತ್ಮವನ್ನು ಕಿತ್ತು ತಿನ್ನುವ ಕೀರ್ತಿ ವ್ಯಾಮೋಹ ಎಂಬರ್ಥದ ಪದ್ಯ. ಮನುಷ್ಯನಿಗೆ ಅನೇಕ ವ್ಯಾಮೋಹಗಳಿವೆ. ಕೆಲವರಿಗೆ ಒಡವೆ ಆಸೆ, ಕೆಲವರಿಗೆ ವಸ್ತ್ರದಾಸೆ, ಕೆಲವರಿಗೆ ಅಪೂರ್ವ ವಸ್ತುಗಳ ಸಂಗ್ರಹದ ಆಸೆ. ಹೀಗೆ ಹತ್ತಾರು ಆಸೆಗಳಿಗೆ ಬಲಿಯಾಗಿ ಅದಕ್ಕೆ ಬಾಳನ್ನೇ ಮುಡಿಪಾಗಿ ಇಟ್ಟುಬಿಡುತ್ತಾರೆ ಎಷ್ಟೋ ಜನ. ಆದರೆ ಈ ಎಲ್ಲ ಆಸೆಗಳು ಎಲ್ಲರಲ್ಲೂ ಇರುವುದಿಲ್ಲ. ಆದರೆ ಹೊಟ್ಟೆ ಹಸುವನ್ನು ಹೋಗಲಾಡಿಸುವ ಬಗೆ ಬಗೆಯ ಭಕ್ಷ್ಯಭೋಜ್ಯಗಳ ಮೃಷ್ಟಾನ್ನದ ಆಸೆ ಎಲ್ಲರಲ್ಲೂ ಇರುತ್ತದೆ. ಶುಚಿ ರುಚಿ ಜೊತೆಗೆ ವೈವಿಧ್ಯ ಇರಬೇಕು ಎನ್ನುತ್ತಾರೆ. ಅದಕ್ಕಾಗಿ ಎಲ್ಲ ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ ಸವಿರುಚಿಯ ಅಡುಗೆ ಲೇಖನಗಳನ್ನು, ಕಾರ್ಯಕ್ರಮಗಳನ್ನು ನಾವು ಕಾಣುತ್ತೇವೆ. ಆದರೆ ಇದಕ್ಕಿಂತ ಜನರಲ್ಲಿ ತೀವ್ರ ವ್ಯಾಮೋಹ ಇರುವುದು ಚಿನ್ನದ ಮೇಲೆ. ಮೈಮೇಲೆಲ್ಲ ಆಭರಣ ಹೇರಿಕೊಳ್ಳುವರಿಂದ ಹಿಡಿದು ತಾಳಿ, ಕಿವಿಯೋಳೆ, ಬಳೆ ಮೊದಲಾದವುಗಳೆಲ್ಲಾದರೂ ಚಿನ್ನ ಇರಲೇಬೇಕೆಂದು ಬಯಸುವ ಬಡವರವರೆಗೆ ಎಲ್ಲರಿಗೂ ಚಿನ್ನದ ವ್ಯಾಮೋಹ. ಎಷ್ಟೇ ದುಬಾರಿಯಾದರೂ ಜನ ಚಿನ್ನ ಕೊಳ್ಳುವುದನ್ನು ಬಿಟ್ಟಿಲ್ಲ. ಚಿನ್ನದ ಸಾಲದ ಅಂಗಡಿಗಳು, ಬ್ಯಾಂಕುಗಳು ಲೆಕ್ಕವಿಲ್ಲದಷ್ಟಿವೆ. ಇನ್ನು ಪ್ರೇಮದಾಹ ಯುವಕರಿಂದ ವೃದ್ಧರವರೆಗೆ ಎಲ್ಲರನ್ನೂ ಆವರಿಸಿದೆ. ತಾತನಿಗೆ ಮೊಮ್ಮಗ, ಅಜ್ಜನಂಗೆ ಮದುವೆ ಅಂದ್ರೆ ತಾತ ನಂಗ ಅಂದನಂತೆ ಅನ್ನುವ ಹಾಗೆ. ಆದರೆ ಈ ಎಲ್ಲ ವ್ಯಾಮೋಹಗಳನ್ನು ಮೀರಿಸಿ ತ್ರಿವಿಕ್ರಮನಂತೆ ವ್ಯಾಪಿಸಿರುವ ವ್ಯಾಮೋಹ ಕೀರ್ತಿ ವ್ಯಾಮೋಹ. ಕೀರ್ತಿಗಾಗಿ ಕಟ್ಟಡ ಕಟ್ಟಿಸುವರು, ದಾನ ಮಾಡುವವರು, ಬೋರ್ಡ್ ಬರೆಸುವರು, ಪುಸ್ತಕ ಬರೆಸುವರು, ಫೋಟೋ ಹಾಕಿಕೊಳ್ಳುವರು ಇತ್ಯಾದಿ ನಾನಾ ಬಗೆಯ ಜನರಿದ್ದಾರೆ. ಈ ಕೀರ್ತಿಯ ಆಸೆಗೆ ಒಳಗಾದಂಥವರು. ಅಹಂಕಾರದ ಇನ್ನೊಂದು ರೂಪ ಇವರದು ಗರ್ವ ಎಂದರೆ ತಪ್ಪಲ್ಲ. ಆತ್ಮಘಾತಕವಾದ ಗುಣ ಈ ಕೀರ್ತಿಯ ಆಸೆ ಚಪಲ. ಇದರಿಂದ ಸರಳ ಜೀವನ ನಡೆಸುವುದು, ಆದರ್ಶದ ಬಾಳ್ವೆ ನಡೆಸುವುದು ನಮಗೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಕೀರ್ತಿ ವ್ಯಾಮೋಹ ತೀಕ್ಷ್ಣತಮವಾದರೂ ಕೂಡ ಅದು ನಾವು ತ್ಯಾಜ್ಯ ಮಾಡಬೇಕಾದಂತಹ ಸಂಗತಿ. ಅದರಿಂದ ದೂರವಿರಬೇಕಾದ್ದು ನಮ್ಮ ಕರ್ತವ್ಯ ಎನ್ನುತ್ತಾರೆ ಡಿವಿಜಿ ಅವರು.
1: ಇದುವರೆಗೆ ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಕಲಾವತಿ ಅವಧೂತ್, ವ್ಯಾಖ್ಯಾನ ಪ್ರೊಫೆಸರ್ ಜಿ ಅಶ್ವಥ ನಾರಾಯಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಆಕಾಶವಾಣಿ ಕಾರವಾರ.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
6: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಇನ್ನೊಂದು ಕಾರ್ಯಕ್ರಮ ಹಾಡಿಗೊಂದು ಗೀತೆ, ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ, ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ. ನಮ್ಮ ದೂರವಾಣಿ

0: ಸಂಖ್ಯೆಗಳು 2219902 ಎಸ್ಟಿಡಿ ಕೋಡ್ 08382 ಮೊಬೈಲ್ ಸಂಖ್ಯೆ 9480249740 ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.
1: ಶ್ರೋತೃಗಳೇ, ಬಿ ಆರ್ ಲಕ್ಷ್ಮಣರಾವ್ ವಿರಚಿತ ಭಾವಗೀತೆ ಹಾಡಿದ್ದಾರೆ ಶಿವಮೊಗ್ಗ ಸುಬ್ಬಣ್ಣ.

ಇದುವರೆಗೆ ಭಾವಗೀತೆಗಳು ಪ್ರಸಾರವಾದವು. ಆಕಾಶವಾಣಿ ಕಾರವಾರ. ಕಿರುನಾಟಕ ಪ್ರಯತ್ನ. ಬರೆದವರು TM ಸುಬ್ಬರಾಯ.

ಕಿರುನಾಟಕ ಪ್ರಯತ್ನ, ಬರೆದವರು ಟಿಎನ್ ಸುಬ್ಬರಾಯ. ಕೇಳಿ ಕಿರುನಾಟಕ ಪ್ರಯತ್ನ.

0: ನಮಸ್ಕಾರ.
1: ನಮಸ್ಕಾರ, ಬನ್ನಿ.
0: ರವಿ ಅಂದ್ರೆ ನೀವೇನಾ?
1: ಹೌದು, ಏನ್ ಬೇಕಾಗಿತ್ತು?
0: ಏನಿಲ್ಲ, ನಿಮ್ ಕಾರು ಬಾಡಿಗೆಗೆ ಬೇಕಾಗಿತ್ತು.
1: ಎಲ್ಲಿಗೆ ಹೋಗೋದು?
0: ನಮ್ಮೂರಿಗೆ.
1: ನಿಮ್ಮೂರು?
0: ಹೌದು, ಮಂದಳ್ಳಿ ಅಂತ. ಇಲ್ಲಿಂದ 24 ಕಿಲೋಮೀಟರ್ ಆಗುತ್ತೆ. 4 ಮಂದಿ ಹೋಗಿ ಒಂದರ್ಧ ಗಂಟೆ ಅಲ್ಲಿದ್ದು ವಾಪಸ್ ಕರ್ಕೊಂಡು ಬರ್ಬೋದು.
1: ಸರಿ, ಆದರೆ ಕಾರಿನ ಡ್ರೈವರ್ ಇಲ್ವಲ್ಲ? ಆತನ ತಾಯಿ ಕಾಯಿಲೆ ಅಂತ ಸುದ್ದಿ ಬಂದು ಇವತ್ತು ಬೆಳಗ್ಗೆ ಆತ ಊರಿಗೆ ಹೊರಟು ಹೋಗಿದ್ದಾನೆ.
0: ಓಹ್,
1: ನೋಡಿ, ಅಲ್ಲಿ ಕೃಷ್ಣಲಾಜಿನ ಹತ್ರ ಶಾಂತಾರಾಮ್ ಕಾರ್ ನಿಂತಿರುತ್ತೆ, ಅವನನ್ನು ಕೇಳಿ ಬರ್ತಾನೆ.
0: ನಾನು ಸೀತಾರಾಮಯ್ಯ ಅಂತ.
1: ಹಾಂ,
0: ಗೋವಿಂದರಾಯರು ನಿಮ್ಮನ್ನೇ ವಿಚಾರಿಸಿ ಹೇಳಿದರು. ತಾವು ಹೇಳಿದ್ದೇವೆ ಹೇಳು ಅಂದರು.
1: ಯಾವ ಗೋವಿಂದರಾಯರು? ಜವಳಿ ಅಂಗಡಿ ಗೋವಿಂದರಾಯರ?
0: ಹೌದು ಹೌದು, ಅವರೇ.
1: ಓಹ್, ಗೋವಿಂದರಾಯರೇ ಹೇಳಿದ್ದಾರೆ ಅಂದಮೇಲೆ ಛೇ, ಏನು ಮಾಡೋದು? ಡ್ರೈವರ್ರೇ, ಹಾಂ, ಏನು ಅರ್ಜೆಂಟ್ ಇತ್ತಾ?
0: ಅರ್ಜೆಂಟ್ ಅಂದರೆ ನನ್ನ ಮಗಳನ್ನು ನೋಡೋದಕ್ಕೆ ಒಂದು ಪಾರ್ಟಿ ಬಂದಿದೆ, ಅವರನ್ನ.
1: ಓಹೋ ಹೋ ಹೋ,

0: ಸಂಬಂಧ ಬೆಳೆಸೋದ್ರ ಬಗ್ಗೆ ಇಲ್ಲ ಅನ್ನೋದು ಹೇಗೆ? ಹಾ, ಎಲ್ಲಿದ್ದಾರೆ ಈಗ ಅವರು?
1: ಯಾರು? ಗೋಲ್ಡಾರ?
0: ಅಲ್ಲ ಅಲ್ಲ, ಗಂಡಿನ ಪಾರ್ಟಿ.
1: ಅಲ್ಲೇ ಗೋಲ್ಡಾರ ಅಂಗಡಿಯಲ್ಲಿ.
0: ಹಾಗಿದ್ರೆ ಒಂದು ಕೆಲಸ ಮಾಡೋಣ, ರಾಯರ್ ಹೇಳಿದ್ರು ಅಂದ್ರೆ ಏನಾದರೂ ಮಾಡಲೇಬೇಕು. ನೀವು ಅಲ್ಲಿಗೆ ಹೋಗಿರಿ, ಒಂದು 10-15 ನಿಮಿಷ. ನನ್ನ ತಮ್ಮ ಇಲ್ಲೇ ಬ್ಯಾಂಕಿಗೆ ಹೋಗಿದ್ದಾನೆ, ಅವನು ಬಂದು ಕೂಡಲೇ ನಾನೇ ಕಾರ್ ತಗೊಂಡು ಬರ್ತೇನೆ, ಆಯ್ತಾ?
1: ತುಂಬಾ ಉಪಕಾರವಾಗುತ್ತೆ.
0: ಉಪಕಾರ ಏನ್ ಬಿಡಿ, ಸಂಬಂಧ ಕೂಡಿ ಬರಲಿ.
2: ನಮಸ್ಕಾರ ರವಿಯವರೇ.
0: ಓಹೋ, ನಮಸ್ಕಾರ, ಬನ್ನಿ ಬನ್ನಿ ಸೀತಾರಾಮಯ್ಯನವರೇ. ಏನಾಯ್ತು ಆ ದಿನ ನಿಮ್ಮೂರಿಗೆ ಹೋಗಿ ಬಂದಿದ್ರ ಫಲಿತಾಂಶ?
1: ಊರಿಗೆ ಹೋಗಿ ಒಂದು ವಾರದಲ್ಲಿ ತಿಳಿಸ್ತೀವಿ ಅಂದಿದ್ರಲ್ಲ, 15-20 ದಿನಗಳಾದ್ರೂ ಅವರಿಂದ ಉತ್ತರಾನೇ ಇಲ್ಲ.
0: ಏನ್ ಜನ ಮಾರಾಯರ ಅವ್ರು ಹಾಗಾದ್ರೆ? ಒಪ್ಪಿಗೆ ಉಂಟು ಅಥವಾ ಇಲ್ಲ ಅಂತ ತಿಳಿಸೋದಕ್ಕೇನು? ಒಂದು ಕಾರ್ಡ್ ಗೀಚೋಕೆ ಏನಾಗತ್ತಪ್ಪ ಈ ಗಂಡು ಹೆತ್ತವರಿಗೆ?
1: ನಾನು ಆ ಪಾರ್ಟಿ ಆಸೆಯನ್ನೇ ಬಿಟ್ಟ ಹಾಗೆ ನೋಡಿ.
0: ಮತ್ತೇನ್ ಮಾಡ್ತೀರಿ ಬಿಡಿ, ಎಷ್ಟು ದಿನ ಅಂತ ಅವ್ರು ದಾರಿ ಕಾಯೋದು.
1: ಇವತ್ತು ಮತ್ತೊಂದು ಪಾರ್ಟಿ ಬಂದಿದೆ.
0: ಏನು, ನೋಡಿ ಬಂದಾಯ್ತಾ?
1: ಇಲ್ಲ, ಅದಕ್ಕೆ ನಿಮ್ಮಲ್ಲಿ ಬಂದದ್ದು.
0: ಏನ್ ಕಾರು?
1: ಹೌದು ಹೌದು.
0: ಒಳ್ಳೆ ತಮಾಷೆ ನೋಡಿ, ನೀವು ಕಾರ್ ಕೇಳ್ಕೊಂಡು ಬರೋ ದಿನಾನೇ ಏನಾದ್ರೂ ತೊಂದರೆ ಆಗಿರ್ತದಲ್ಲ ಅಂತ.
1: ಯಾಕೆ, ಏನಾಯ್ತು?
0: ಅರ್ಜೆಂಟ್ ಒಂದ್ ಕೆಲಸ ಬಂತು ಅಂತ ಡ್ರೈವರ್ನ ನಾನೇ ಬೆಳಗಾವಿ ಕಳಿಸಿದೀನಿ, ಇವತ್ತು ನನ್ನ ಪಾಲಿಗೆ ಬಂತು.
1: ಆಯ್ತು, ತೊಂದರೆ ಇಲ್ಲದೆ ಇದ್ರೆ ನೀವೇ ಬನ್ನಿ,
0: ನಡೀರಿ. ಈ ಕಾರಣದಿಂದ ನಿಮ್ ಮನೇಲಿ ಸ್ವೀಟ್ ತಿನ್ನೋದಕ್ಕೆ ನನಗೂ ಅವಕಾಶ.

0: ನಮಸ್ಕಾರ ರವಿ ಅವರೇ, ಪುನಃ ಬರೋ ಹಾಗಾಯ್ತು.
1: ಬನ್ನಿ ಬನ್ನಿ, ಏನು ಕಾರ್ ಬೇಕಿತ್ತೇನು?
0: ಹೌದು ಹೌದು, ಆದ್ರೆ ಈ ಬಾರಿ ನಮ್ಮೂರಿಗೆ ಹೋಗೋದಕ್ಕಲ್ಲ,
1: ಮತ್ತೆ
0: ಗಂಡಿನ ಊರಿಗೆ ಹೋಗೋದಕ್ಕೆ.
1: ಏನು ನಿಶ್ಚಯಕ್ಕೆ?
0: ಅಲ್ಲಪ್ಪ, ಅದು ಮುಗಿದು ಹೋಯ್ತಲ್ಲ, ಎರಡನೇ ಬಾರಿ ನಿಮ್ಮನ್ನು ಕರ್ಕೊಂಡು ಹೋದದ್ದು.
1: ಯಾಕೆ?
0: ಹುಡುಗನಿಗೆ ನಮ್ಮ ಹುಡುಗಿ ಒಪ್ಪಿಗೆ ಆಗಲಿಲ್ಲ ಅಂತ ತಿಳಿಸಿದ್ರು.
1: ಓಹ್, ಅವನಿಗೆ ಇನ್ನೆಂಥ ಅಪ್ಸರೇ ಬೇಕಾಗಿತ್ತೇನು?
0: ಏನೋ ಬಿಡಿ, ಆದ್ರೆ ಒಪ್ಪಿಗೆ ಆಗ್ಲಿಲ್ಲ ಅಂತ ಸದ್ಯ ಸುದ್ದಿನಾದ್ರೂ ಮುಟ್ಟಿಸಿದ್ರಲ್ಲ, ಮೊದಲೇ ಪಾರ್ಟಿ ಮಾಡಿದ ಹಾಗಂತೂ ಮಾಡಿಲ್ವಲ್ಲ.
1: ಈಗ ಮತ್ತೆ?
0: ಈಗಿನವರದು ಮತ್ತೊಂದು ಬಗೆ, ಹುಡುಗಿಯನ್ನೇ ಕರ್ಕೊಂಡು ಬಂದು ತೋರಿಸ್ಬೇಕಂತೆ.
1: ಹ್ಮ್,
0: ಅದು ಅವ್ರ ಮನೆಗಲ್ಲ,
1: ಮತ್ತೆ
0: ಕುಮಟಾಪೇಟೆಯಲ್ಲಿ ಅವರ ಸಂಬಂಧಿಕರ ಮನೆಯಲ್ಲಿ.
1: ಓಹೋ, ಹೊಸ ಬಗೆ.
0: ಹ್ಮ್, ಹೆಣ್ಣು ಹೆತ್ತ ತಪ್ಪಿಗೆ ಏನ್ ಹೇಳಿದ್ರು ಅಂತೆ ಮಾಡ್ಬೇಕಲ್ಲ. ಹ್ಮ್, ಹುಡುಗಿಯನ್ನು ಕರ್ಕೊಂಡು ಬಂದಿದ್ದೇನೆ, ಜೊತೆಗೆ ನನ್ನಾಕೆಯೂ ಬರ್ತಾಳೆ. ಕುಮಟಾಕ್ಕೆ ಹೋಗಿ ಬರೋಣವಾ?
1: ಅರೆ, ಹೋಗಿ ಬರೋಣ ಅಂತ ಕೇಳ್ತಾ ಇದ್ದೀರಲ್ಲ,
0: ಯಾಕೆ?
1: ಹೇಗೆ ನಿಮ್ಗೆ ಗೊತ್ತಾಯ್ತು ಡ್ರೈವರ್ ಇಲ್ಲ ಅಂತ?
0: ಅದ ಗೋವಿಂದರಾಯರ್ ಹೇಳಿದ್ರು, ನೀವು ಡ್ರೈವರ್ ನನ್ನು ಕೆಲಸದಿಂದ ತೆಗೆದು ಹಾಕಿದ್ದೀರಿ ಅಂತ.
1: ಹೌದು ಮಾರಾಯರೆ, ನೋಡಿ, ಇತ್ತೀಚೆಗೆ ಆತ ತುಂಬಾ ಕುಡಿಯೋದಕ್ಕೆ ಹತ್ತಿದ್ದ. ನಾಲ್ಕೈದು ಬಾರಿ ಹೇಳಿ ನೋಡಿದೆ, ಬೈದೆ, ಗೋವಿಂದರಾಯರಿಂದಾನು ಹೇಳಿಸ್ದೆ, ಏನು ಪ್ರಯೋಜನ ಆಗಿಲ್ಲ ನೋಡಿ. ಹೀಗೆ ಕುಡ್ಕೊಂಡು ಗಾಡಿ ಹೊಡೆದು ಏನಾದ್ರೂ ಆದ್ರೆ ಅಂತ ತೆಗೆದು ಹಾಕಿದೆ. ಬೇರೆಯವ್ರನ್ನ ಹುಡುಕ್ತಾ ಇದ್ದೇನೆ.
0: ಸರಿ ಸರಿ, ಒಳ್ಳೆಯದೇ ಮಾಡಿದ್ರಿ.
1: ಬೇರೆ ಸರಿಯಾದ ವ್ಯಕ್ತಿ ಸಿಗೋ ತನಕ ನಾನೇ ಡ್ರೈವರ್.
0: ನಿಮಗೆ ತ್ರಾಸಾಗೋದಿಲ್ವಾ ಇಲ್ಲಿ ವ್ಯಾಪಾರ ಮತ್ತೆ?
1: ಇಲ್ಲ ಇಲ್ಲ, ಬರೋ ಎಲ್ಲಾ ಬಾಡಿಗೆನೂ ಹಿಡಿಯೋದಿಲ್ಲ. ಎಲ್ಲಿಯೋ ನಿಮ್ಮಂಥವ್ರು ಬಂದ್ರೆ, ರಾಯರಂಥವ್ರು ಹೇಳಿ ಕಳಿಸಿದ್ರೆ ಇಲ್ಲ ಅನ್ನೋದಕ್ಕಾಗತ್ತಾ? ಅಂಥವನ್ ಮಾತ್ರ ತಗೋತೇನೆ.
0: ಹಾಗಾದ್ರೆ ಈಗ ಬರ್ತೀರಿ?
1: ಓಹೋ, ಈ ಪ್ರಯತ್ನವಾದ್ರೂ ಯಶಸ್ವಿ ಆಗ್ಲಿ.
0: ಹಾಗಾದ್ರೆ ನಾನು ಅವರನ್ನು ಕರ್ಕೊಂಡು ಬರ್ತೇನೆ.
1: ಎಲ್ಲಿದ್ದಾರೆ ಅವರು?
0: ಅದೇ ರಾಯರ ಅಂಗಡಿಲಿ.
1: ಸರಿ, ಅಲ್ಲಿಗೆ ಹೋಗಿ ಹಾಗೆ ಅವ್ರನ್ನ ಕರ್ಕೊಂಡು ಹೋಗೋಣ.
0: ಆಯ್ತು, ನೀವು ಹೇಳಿದ ಹಾಗೆ
1: ನಡೀರಿ, ಹೋಗೋಣ.

0: ನಮಸ್ಕಾರ, ಬಾಗಿಲು ಹಾಕಿ ಬಿಟ್ರೇನೋ ಅಂತಿದ್ದೆ.
1: ಇಲ್ಲಪ್ಪ, 10:30 ಒಳಗೆ ಬಾಗಿಲು ಹಾಕೋದಿಲ್ಲ. ಬನ್ನಿ, ನೀವು ಎಲ್ಲಿಂದ ಬಂದ್ರಿ ಇಷ್ಟು ಹೊತ್ತಿನಲ್ಲಿ?
0: ಸಾಗರಕ್ಕೆ ಹೋಗಿದ್ದೆ. ಬಸ್ಸು ನಾಣಿಕಟ್ಟೆ ಬಳಿ ಹಾಳಾಗಿ ರಿಪೇರಿ ಮಾಡ್ಕೊಂಡು ಬರುವುದು ಇಷ್ಟು ಹೊತ್ತಾಯ್ತು.
1: ಕೊನೆಗೆ ಆ ದಿನ ಕುಮಟಾಕ್ ನಿಮ್ಮ ಹುಡುಗಿಯನ್ನು ಕರ್ಕೊಂಡು ಹೋಗಿ ತೋರಿಸಿ ಬಂದಾಗಿತ್ತಲ್ಲ, ಏನಾಯ್ತು?
0: ಅದು ಮುರಿದು ಹೋಯ್ತಲ್ಲ.
1: ಯಾಕೆ, ಹುಡುಗ ಒಪ್ಪಲಿಲ್ಲ ಅಥವಾ ಹುಡುಗಿಯೇ?
0: ಹುಡುಗ ಒಪ್ಪಿದ್ದ.
1: ನಿಮ್ಮ ಹುಡುಗಿಯೇ ಒಪ್ಪಿರ್ಲಿಕ್ಕಿಲ್ಲ ಅಲ್ವಾ? ನಾನು ಆ ದಿನಾನೇ ಹೇಳಿದ್ನಲ್ಲ, ನಿಮ್ಮ ಹುಡುಗಿ ರೂಪಕ್ಕ ಅಲ್ಲ ಅಂತ.

0: ಮುರಿದದ್ದು ಅದಕ್ಕಲ್ಲ,
1: ಮತ್ತೆ
0: ಅವರ ಬೇಡಿಕೆನೇ ಬಹಳ, ನಮ್ಮಂಥವರು ಪೂರೈಸೋದಕ್ಕೆ ಆಗದಂತಹದ್ದು.
1: ಏನು ಅಷ್ಟು?
0: 25 ತೊಲೆ ಬಂಗಾರ, 25,000 ನಗದು ಕ್ಯಾಶು, 1 TV, 1 ಸ್ಕೂಟರು.
1: ಓಹೋ, ಹುಡುಗ ಆಗಿದ್ದೇ ಇಷ್ಟು ಡಿಮ್ಯಾಂಡು? ಇಂತುಸು ರೂಪವಂತಾಗಿದ್ದಿದ್ರೆ.
0: 1,000 ಬಳಿ ಒಂದು ಜಾತಕ ಹೊಂದುತ್ತೆ ಅಂತ ಸುದ್ದಿ ಬಂದಿತ್ತು. ಹೋಗಿದ್ದೆ, ನಾಳೆ ಬೆಳಿಗ್ಗೆ ನೋಡೋದಕ್ಕೆ ಬರ್ತೀವಿ ಅಂದ್ರು. ಅದಕ್ಕೆ ತರಾತುರಿಯಿಂದ ಬಂದೆ. ಈಗ ಊರಿಗೆ ಹೋಗ್ಬೇಕಾಗಿತ್ತು.
1: ಯಾಕೆ? ಬೆಳಗ್ಗೆ ಮುಂಚೆ ಹೋದ್ರೆ ಆಗೋದಿಲ್ವಾ?
0: ಹ್ಮ್, ನಾಳೆ ನಮ್ಮ ಸಂಬಂಧಿಕರ ಮನೆಯಲ್ಲಿ ಮದುವೆ, ತಾಯಿ ಮಗಳು ಬೆಳಿಗ್ಗೆ ಹೊರಟು ಹೋಗ್ತಾರೆ. ನಾನು ಹೋಗಿ ವಿಚಾರ ತಿಳಿಸಿ
1: ಈಗ ನಿಮ್ಮನ್ನು ಊರಿಗೆ ಬಿಟ್ಟು ಬರಬೇಕು.
0: ಅಷ್ಟು ಉಪಕಾರ ಮಾಡಿದ್ರೆ
1: ಆಯ್ತು, ನಡೀರಿ.

0: ಅಂತ ಸುದ್ದಿ ಬಂದಿತ್ತು. ಹೋಗಿದ್ದೆ, ನಾಳೆ ಬೆಳಿಗ್ಗೆ ನೋಡೋದಕ್ಕೆ ಬರ್ತೀವಿ ಅಂದರು. ಅದಕ್ಕೆ ತರಾತುರಿಯಿಂದ ಬಂದೆ. ಈಗ ಊರಿಗೆ ಹೋಗಬೇಕಾಗಿತ್ತು.
1: ಯಾಕೆ? ಬೆಳಗ್ಗೆ ಮುಂಚೆ ಹೋದ್ರೆ ಆಗೋದಿಲ್ವಾ?
0: ಹ್ಞೂ, ನಾಳೆ ನಮ್ಮ ಸಂಬಂಧಿಕರ ಮನೆಯಲ್ಲಿ ಮದುವೆ, ತಾಯಿ ಮಗಳು ಬೆಳಿಗ್ಗೆ ಹೊರಟು ಹೋಗ್ತಾರೆ. ನಾನು ಹೋಗಿ ವಿಚಾರ ತಿಳಿಸಿ
1: ಈಗ ನಿಮ್ಮನ್ನು ಊರಿಗೆ ಬಿಟ್ಟು ಬರಬೇಕು.
0: ಅಷ್ಟು ಉಪಕಾರ ಮಾಡಿದ್ರೆ
1: ಆಯ್ತು, ನಡೀರಿ.

0: ಬನ್ನಿ ಬನ್ನಿ ಸೀತಾರಾಮಯ್ಯನವರು, ಬಹಳ ಅಪರೂಪ, ಏನು ಮಗಳ ಮದುವೆ ತಯಾರಲ್ಲಿ ಮುಳುಗಿದ್ದೀರೋ ಅಂತ.
1: ಇಲ್ಲ ರೀ, ಎಲ್ಲಿಯೂ ಕೂಡಿ ಬರಲಿಲ್ಲ, ಈ ವರ್ಷಕ್ಕೆ ಆಗ್ಲಿಕ್ಕಿಲ್ಲ ಅಂತ ಸುಮ್ಮನಾದೆ. ಆ ದಿನ ಅದೇ ಸಾಗರದ ಒಂದು ಗಂಡು ನೋಡೋದಕ್ಕೆ ಬರ್ತಾನೆ ಅಂತ ರಾತೋರಾತ್ರಿ ನಿಮಗೆ ತೊಂದರೆ ಕೊಟ್ಟನಲ್ಲ, ಆತನಿಗೆ ಗ್ರ್ಯಾಜುಯೇಟ್ ಆದ ಹುಡುಗಿ ಬೇಕಾಗಿತ್ತಂತೆ.
0: ಓಹೋ,
1: ಅಲ್ಲಿಗೆ ಹೋಗಿದ್ದಾಗ ತಿಳಿಸ್ಲಿಲ್ಲ. ಒಟ್ಟಿನಲ್ಲಿ ಈ ಬಾರಿ ಹುಡುಗಿಗೆ ಕಂಕಣ ಬಲ ಇಲ್ಲ ಅಂತ ಸುಮ್ಮನೆ ಉಳಿದುಬಿಟ್ಟೆ. ಆನಂತರ ಯಾವ ಪ್ರಯತ್ನಕ್ಕೂ ಹೋಗಲಿಲ್ಲ.
0: ಸೀತಾರಾಮಯ್ಯನವರೇ, ನಿಮ್ಮ ಹುಡುಗಿಗೆ ಯಾವ ಬಗೆ ವರ ಆಗಬೇಕು ಹೇಳಿ?
1: ಯಾವ ಬಗೆ ಅಂದರೆ, ಎರಡು ಹೊತ್ತು ಊಟ ಹಾಕಿ ಉಡೋದಕ್ಕೆ ತೊಂದರೆ ಇಲ್ಲದೆ ಒಳ್ಳೆಯ ಗುಣವಂತನಾಗಿ ಸಂಸಾರ ಸಾಗಿಸೋ ಮರ್ಯಾದೆ ಉಳ್ಳವ ಸಾಕು.
0: ನೀವು ತಪ್ಪು ತಿಳಿದಿದ್ರೆ ನಾನೊಂದು ವಿಚಾರ ಹೇಳಲಾ?
1: ಖಂಡಿತ ತಪ್ಪು ತಿಳಿಯೋದಿಲ್ಲ, ಹೇಳಿ.
0: ನಿಮ್ಮ ಹುಡುಗಿಯನ್ನು ಮದುವೆ ಆಗೋದಕ್ಕೆ ನಾನು ತಯಾರಿದ್ದೀನಿ, ನನಗೆ ಕೊಡ್ತೀರಾ?
1: ಏನು ಏನು ನೀವು ಏನು ತಮಾಷೆ ಮಾಡ್ತಿದ್ದೀರಾ ಅಥವಾ ನನ್ನ ಪರೀಕ್ಷೆ ಮಾಡ್ತಿದ್ದೀರಾ?
0: ಎರಡೂ ಅಲ್ಲ, ಸತ್ಯವಾಗಿ ಹೇಳ್ತಾ ಇದ್ದೇನೆ. ನಿಮ್ಮ ಹುಡುಗಿಯನ್ನ ನಾನು ನೋಡಿದ್ದೀನಿ, ಒಂದೊಂದು ಬಾರಿನೂ ತಾನು ತಿರಸ್ಕೃತಳಾಗಿ ಮತ್ತೊಮ್ಮೆ ಪರೀಕ್ಷೆಗೆ ಸಿದ್ಧಳಾಗುವ ಸಂದರ್ಭದಲ್ಲಿ ಅವಳಿಗಾಗ್ತಿದ್ದ ಮಾನಸಿಕ ವೇದನೆಯನ್ನು ನಾನು ಗಮನಿಸಿದ್ದೀನಿ. ಎಲ್ಲ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದೇನೆ. ಯಾಕೆ ಯಾಕೆ ಸುಮ್ಮನಾದ್ರಿ? ಏನು ವರದಕ್ಷಿಣೆ ಅಂತ ಬಹಳ ಕೇಳ್ಬೋದು ಅಂತಾನಾ? ಏನೂ ಕೊಡೋದು ಬೇಡ.
1: ನಿಮಗೆ ಏನು ಉತ್ತರ ಕೊಡಬೇಕು ಅಂತಲೇ ನನಗೆ ತೋರ್ತಾ ಇಲ್ಲ. ನಿಜವಾಗಲೂ ನೀವು
0: ಯಾಕೆ ಹುಡುಗಿ ಡ್ರೈವರ್ನನ್ನು ಒಪ್ಪಲ್ಲ ಅಂತಾನಾ? ಅಥವಾ ಡ್ರೈವರ್ನಿಗೆ ಹೇಗಪ್ಪ ಹುಡುಗಿ ಕೊಡೋದು ಅಂತಾನೋ?
1: ನೀವು ಡ್ರೈವರಾ? ಹಾಗಾದರೆ ಮಾಲೀಕರು ಯಾರು ಅಂತ?
0: ನಿಮ್ಮ ಹುಡುಗಿ ಆಗಲಿ ಅಂತ ನಮ್ಮ ಅಪೇಕ್ಷೆ.
1: ಮಾಡಿದ ಪ್ರಯತ್ನ ಸಫಲವಾಗದೇ ಇದ್ದರೂ ಪ್ರಯತ್ನವಿಲ್ಲದೆ ಒಳ್ಳೆಯ ಸಂಬಂಧ ಕೂಡಿ ಬರೋ ಹಾಗಿದೆ.
0: ಆ ಎಲ್ಲ ಪ್ರಯತ್ನ ವಿಫಲವಾದರೂ ನನ್ನ ಪ್ರಯತ್ನ ಈಡೇರ್ತದಲ್ಲ ಅಂತ.
1: ಸರಿ ಸರಿ ಹೇಳಿ, ಹೋಗೋಣ. ಗೋವಿಂದರಾಯರನ್ನು ಕರ್ಕೊಂಡು ನಮ್ಮೂರಿಗೆ ನಿಶ್ಚಯ ಶಾಸ್ತ್ರ ಮುಗಿಸಿ ಬರೋಣ.
0: ಸರಿ ನಡೆಯಿರಿ, ಈ ದಿನ ಡ್ರೈವರ್ ಆಗಲ್ಲ, ವರನಾಗಿ ಬರ್ತೇನೆ.

0: ಪ್ರಯತ್ನ ಕಿರುನಾಟಕ ಕೇಳಿದಿರಿ. ಬರೆದವರು ಟಿ ಎನ್ ಸುಬ್ಬರಾಯ. ಭಾಗವಹಿಸಿದ ಕಲಾವಿದರು ವಾಯ್ ಬಾಲಕೃಷ್ಣ ಭಟ್ ಹಾಗೂ ದಿವಾಕರ ಹೆಗಡೆ. ಪ್ರಸ್ತುತಿ ಚನ್ನಬಸವರಾಜ್ ಕುಂಬಾರ್.
1: ಆಕಾಶವಾಣಿ ಕಾರವಾರ ಮಂಜುಳ ಗಾನ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಪ್ರತಾಪ್ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಮಂಜುಳಾ ಗುರು. ಗೀತರಚನೆ ಮತ್ತು ಸಂಗೀತ ಹಂಸಲೇಖ ಅವರದು.

ನಿನಗಾಗಿ ಚಿತ್ರಕ್ಕಾಗಿ ವಿಜಯ್ ಯೇಸುದಾಸ್ ಮತ್ತು ಸಂಗಡಿಗರು ಹಾಡಿರುವ ಗೀತೆ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಗುರುಕಿರಣ್.

0: ಒಳ್ಳೆ ಕುಣಿಯಸಂಗ್ ಚಚ್ಚ.
1: ಹನಿ ಹನಿ ಸೇರಿ ಸಾಗರವಾಗಿ ಸಾಗರ ಕರಗಿ ಮೇಘಗಳಾಗಿ ಮೇಘಗಳೆಲ್ಲ ರಾಘವ ಕೂಗಿ ರಾಘವ ಕರಗಿ ಮಳೆ ಹನಿಯಾಗಿ ಹನಿ ಹನಿಯೆಲ್ಲ ಭೂಮಿಯ ತಾಗಿ ತಾಕಿದ ಹನಿಗಳು ಚಿಟಪಟ ಕೂಗಿ ಚಿಟಪಟ ಸದ್ದಿಗೆ ಉತ್ತರ.

ಮುಂದಿನ ಗೀತೆ ನಂಜುಂಡಿ ಕಲ್ಯಾಣ ಚಿತ್ರದಿಂದ ಇದ್ದದ್ದು. ಗಾಯಕರು ಡಾಕ್ಟರ್ ರಾಜ್ಕುಮಾರ್. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಉಪೇಂದ್ರ ಕುಮಾರ್.

0: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಎಸ್ ಜಾನಕಿ ಮತ್ತು ಸಂಗಡಿಗರು ಹಾಡಿರುವ ಪ್ರತಿಜ್ಞೆ ಚಿತ್ರದ ಗೀತೆ. ಜಿ ಸದಾಶಿವಯ್ಯ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಎಸ್ ಹನುಮಂತರಾವ್.

ನನ್ನ ಪ್ರೀತಿಯ ಹುಡುಗಿ ಚಿತ್ರಕ್ಕಾಗಿ ಬಿ ಜಯಶ್ರೀ ಮತ್ತು ಸುರೇಶ್ ಪೀಟರ್ ಹಾಡಿದ ಗೀತೆ. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಮನೋಮೂರ್ತಿ.

ನಂದಾದೀಪ ಚಿತ್ರದ ಗೀತೆ. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ. ಸೊರಟ ಅಶ್ವಥ್ ಅವರ ಸಾಹಿತ್ಯಕ್ಕೆ ವೆಂಕಟರಾಜು ಅವರ ಸಂಗೀತವಿದೆ.

ರಾಜೇಶ್ ಮತ್ತು ಚಿತ್ರ ಅವರ ಧ್ವನಿಯಲ್ಲಿರುವ ನನ್ನಾಸೆಯ ಹೂವೆ ಚಿತ್ರದ ಗೀತೆ. ಗೀತರಚನೆ ಮತ್ತು ಸಂಗೀತ ಹಂಸಲೇಖ ಅವರದು.

ಇದುವರೆಗೆ ಮಂಜುಳ ಗಾನ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಕೇಳಿದಿರಿ. ಶ್ರೋತೃಗಳೇ, ಈಗ ಸಮಯ 10:02. ಮುಂದಿನ ಕಾರ್ಯಕ್ರಮ ಬೆಂಗಳೂರು ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕೇಳಿದಿರಿ.

0: ನೀರಾಗದ ಬಗ್ಗೆ ಮಾತಾಡ್ತಾ ಇದ್ವಿ. ಅದ್ರ ಮಧ್ಯೆ ವಿಧ ವಿಧ ಸದ ವಿವಿಧ ಭಾರತಿ ಕ್ಷಣ ಕಾಲಕ್ಕೆ ಸಪದ ವಿವಿಧ ಭಾರತಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಅಧ್ಯಾಪಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವುದು ಯಾವುದೇ ಶಿಕ್ಷಣ ಕ್ರಮದ ಮುಖ್ಯ ಉದ್ದೇಶವಾಗಬೇಕು. ಪ್ರಶ್ನಿಸದೆ ಪರಿಶೀಲಿಸದೆ ಯಾವುದನ್ನೂ ಒಪ್ಪಿಕೊಳ್ಳಬಾರದು. ಧಾರ್ಮಿಕ ಗ್ರಂಥಗಳು ವೈಜ್ಞಾನಿಕ ಆಲೋಚನೆಗಳಿಗೆ ತೃಪ್ತಿಯನ್ನುಂಟು ಮಾಡಬೇಕು. ಹೀಗೆಂದವರು ಲೇಖಕ ಡಾಕ್ಟರ್ ಎಚ್ ನರಸಿಂಹಯ್ಯ ಅವರು.
2: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು.

ದೇವರ ಹಾಡಿದು, ಅವನಂತೆಯೇ ನಡೆವುದು. ಅವನನ್ನ ಕರೆಯುವ, ಅವನನ್ನ ಮಾತಾಡಿಸುವ ಒಂದಷ್ಟು ಗೀತೆಗಳನ್ನ ಕೇಳೋಣ. ಅಪ್ಪು ಚಿತ್ರದ ಗೀತೆ ಕೇಳಿದಿರಿ, ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ. ಕೆ ಕಲ್ಯಾಣ್ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ಗುರುಕಿರಣ್. ಬನ್ನಿ ಅವನ ಜೊತೆ ಮಾತಾಡೋಣ.

ಹೆಜ್ಜೆ ಚಿತ್ರಕ್ಕೆಂದು ಎಸ್ ಜಾನಕಿ ಅವರು ಹಾಡಿದ ಜಿ ಉದಯಶಂಕರ್ ಅವರ ರಚನೆ ಕೇಳಿದಿರಿ. ರಾಜನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿತ್ತು. ಇವತ್ತು ಅವನನ್ನೇ ಕರೆಯುವ, ಅವನನ್ನ ಪ್ರಶ್ನಿಸುವ, ಅವನನ್ನು ಪ್ರೀತಿಸುವ ಎಲ್ಲ ನೀನೆ ಅನ್ನುವ ಅವನ ಜೊತೆಗಿನ ನಮ್ಮದೇ ಹಾಡು, ಭಾವನಾತ್ಮಕ ಹಾಡುಗಳು. ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ

ನನ್ನೆಲ್ಲ ಭೂಮಿ ಆಗ್ಬಿಟ್ಟು ಏನು ಮಾಡ್ತಿದ್ದಿ, ಏನು ಮಾಡ್ತಿದ್ದಿ, ಎಲ್ಲ ಕಾಯೋ ದಾವ್ರೆ ನೀನು ಎಲ್ಲಿ ಕುಂತಿದ್ದಿ, ನಮ್ಮನ್ನೆಲ್ಲ ಭೂಮಿ ಆಗ್ಬಿಟ್ಟು ಏನು ಮಾಡ್ತಿದ್ದಿ, ಎಲ್ಲ ಕಾಯೋ ದಾವ್ರೆ. ಮನ್ಸರ್ ಮಾಡಿ ಅವರಿಷ್ಟದಲ್ಲಿ ಆಡಾಕ್ಬಿಟ್ಬಿಟ್ಟೆ, ನಿನ್ನೆ ಅವರು ಕಲ್ನ ಕಡ್ದು ಕುಡಿಯಾ ಕೂಡ್ಬಿಟ್ರು. ಮನ್ಸರ್ ಮಾಡಿ ಅವರಿಷ್ಟದಂಗೆ ಆಡಾಕ್ಬಿಟ್ಬಿಟ್ಟೆ, ನಿನ್ನೆ ಅವರು ಕಲ್ನ ಕಡ್ದು ಕುಡಿಯಾ ಕೂಡ್ಬಿಟ್ರು. ನಿನ್ನ ಹೆಸರನ್ ಹೇಳ್ಕೊಂಡೆಷ್ಟ ಪಾಪ ಮಾಡ್ತಾರೆ, ನಿನ್ನ ಹೆಸರನ್ ಹೇಳ್ಕೊಂಡೆಷ್ಟ ಪಾಪ ಮಾಡ್ತಾರೆ, ಹಣ್ಣು ಕಾಯಿ ಲಂಚ ಕೊಟ್ಟು ಕ್ಷಮಿಸು ಅಂತಾರೆ ದಾವ್ರೇ.

ಬಕ್ಕಿರೋ ಸಂತ ಕೀಳ ಕಾಣ್ತಾರೆ, ತತ್ವಜ್ಞಾಗೆ ಶ್ರಾದ್ಧ ಮಾಡಿ ಭಕ್ತಿ ತೋರ್ತಾರೆ, ಅವರನ್ನೆಲ್ಲ ಕಾಗೆ ಮಾಡಿ ಕೂಲ್ ಹಾಕ್ತಾರೆ.

ಸಾಯಿ ಬತ್ತು ಬಾಡದೆ ಹೋದ್ರು ಭೂಮಿ ಬಾಳ್ಬೇಕು, ಬೆವರು ಮಾತ್ರ ಸುರಿ ಬಾರ್ದು ಭಾಗ್ಯ ಮಾತ್ರ ಬೇಕು. ದೇಸಾಯಿ ಬತ್ತು ಬಾಡದೆ ಹೋದ್ರು ಭೂಮಿ ಬಾಳ್ಬೇಕು, ಬೆವರು ಮಾತ್ರ ಸುರಿ ಬಾರ್ದು ಭಾಗ್ಯ ಮಾತ್ರ ಬೇಕು. ಹುತ್ತು ಬಿತ್ತು ಬೆಳೆಯೊಂದಲ್ವೇ

ಭಲೆ ಹುಚ್ಚ ಚಿತ್ರಕ್ಕೆಂದು ಪಿ ವಿ ಶ್ರೀನಿವಾಸ್ ಅವರು ಹಾಡಿದ ವಿಜಯ ನರಸಿಂಹ ಅವರ ರಚನೆ ಕೇಳಿದಿರಿ. ಸಂಗೀತ ನೀಡಿದವರು ರಾಜನಾಗೇಂದ್ರ. ಈ ಗೀತೆಗೆ ಮುನ್ನ ನೀವು ಕೇಳಿದ ಗೀತೆ ಎಲ್ಲಾಂಕ ಯೋದ್ಯಾರೇ ನೀನು ಎಲ್ಲಿ ಕುಳಿತಿದ್ದಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿತ್ತು. ಗೀತಪ್ರಿಯ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ರಾಜನ್ನಾಗೇಂದ್ರ. ಗೀತೆಯನ್ನು ಬೆಳುವಳದ ಮಡಿಲಲ್ಲಿ ಚಿತ್ರದಿಂದ ಆರಿಸಲಾಗಿತ್ತು.

ಮುಖ ಯೋಧ್ಯಾವ್ರೇ ನೀನು, ಎಲ್ಲಿ ಕುಳಿತಿದ್ದಿ? ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿತ್ತು. ಗೀತಪ್ರಿಯ ಅವರು ಬರೆದ ಗೀತೆ. ಸಂಗೀತ ನೀಡಿದವರು ರಾಜನ್ ನಾಗೇಂದ್ರ. ಗೀತೆಯನ್ನು ಬೆಳುವಳದ ಮಡಿಲಲ್ಲಿ ಚಿತ್ರದಿಂದ ಆರಿಸಲಾಗಿತ್ತು.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜಯರಾಮ್ ಅವರ ಯುಗಳ ಧ್ವನಿಗಳಲ್ಲಿ ಜಿ ಉದಯಶಂಕರ್ ಅವರ ರಚನೆ ಕೇಳಿದಿರಿ. ಜಿಮ್ಮಿಗಲ್ಲು ಚಿತ್ರದ ಗೀತೆ ಇದು. ಸಂಗೀತ ನೀಡಿದವರು ವಿಜಯ ಭಾಸ್ಕರ್.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ನಗಬೇಕಮ್ಮ ನಗಬೇಕು ಚಿತ್ರದ ಗೀತೆ ಕೇಳಿದಿರಿ. ಶ್ರೀ ಉದಯ ಶಂಕರ್ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ಸತ್ಯಂ. ಆ ದೇವನು ಕರುಣಾಸಾಗರ, ಹೌದಾ ನೀನು ಕರುಣಾಸಾಗರನ ಅಂತ ಪ್ರಶ್ನೆ ಬಂದರು ಅವನ ಜೊತೆ, ಕೋಪ ಬಂದರೂ ಅವನ ಜೊತೆ, ಪ್ರೀತಿ ಬಂದರೂ ಅವನ ಜೊತೆ, ನೋವಾದರೂ ಅವನ ಜೊತೆ.

ಪಿವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ರಚನೆ ಕೇಳಿದಿರಿ. ಸತ್ಯಂ ಅವರ ಸಂಗೀತ ನಿರ್ದೇಶನವಿತ್ತು. ಚಿತ್ರ ಕಸಿದ್ರೆ ಕೈಲಾಸ. ನೀವು ಅತ್ತರೆ ಅವನು ನಗತಾನ. ದೇವರಿಗೆ ಸವಾಲು ಹಾಕುವ ಹಾಡು ಇದು.

ಅನ್ನಪೂರ್ಣ, ನನ್ನ ಸೋದರರ ಮಕ್ಕಳ ಹಾಗೆ ಪ್ರೀತಿಯಿಂದ ತಂದೆ ನಗುತ್ತ ಎಲ್ಲರ ಕೇಳ ಮಾಡು

ಎಸ್ವಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ತಾಯಿಯ ನುಡಿ ಚಿತ್ರದ ಗೀತೆ ಕೇಳಿದಿರಿ. ಚಿ ಉದಯಶಂಕರ್ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ಸತ್ಯಂ.

ಕಣ್ಣಿಗೆ ಕಾಣದ ನಾಟಕಕಾರ ನಿಮಗೆ ನನ್ನ ನಮಸ್ಕಾರ. ಒಲಿವಿನ ಉಡುಗೊರೆ ಚಿತ್ರದ ಗೀತೆ ಕೇಳಿದಿರಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ.

ಈ ಹೊಣೆ ಮುಕುಂದ ಚಂದ್ರ ಚಿತ್ರದ ಗೀತೆ ಕೇಳಿದ್ರಿ ಎಲ್ಲರೀಶ್ವರಿ ಬೆಂಗಳೂರು ಲತಾ ಅವರ ಧ್ವನಿಗಳಲ್ಲಿ. ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನವಿತ್ತು.

0: ಈ ಸುಶೀಲ ಅವರ ಧ್ವನಿಯಲ್ಲಿ ಮಾತೃಭೂಮಿ ಚಿತ್ರದ ಗೀತೆ ಕೇಳಿದಿರಿ. ಎಂಎನ್ ಬಾಬು ಅವರು ಬರೆದ ಗೀತೆಗೆ ಸಂಗೀತ ನೀಡಿದವರು ಸತ್ಯಂ.
1: ಮನೆ ಎಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್, ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿದಿಲ್ವೇ? ಶುದ್ಧ ಉಪ್ಪು ಬಿಳಿ ಸ್ವಚ್ಛ ಫ್ರೀ ಫ್ಲೋ ವ್ಯಾಕ್ಯೂಮ್ ಡ್ರೈನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
4: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27ರಂದು 15 ಲಕ್ಷ ಸಸಿಗಳನ್ನು ನೀಡುವ ಬೃಹತ್ ಹಸಿರು ಅಭಿಯಾನವನ್ನ ಆಯೋಜಿಸಿದ್ದು ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು ಬೈ BDA.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.

ಮಾರ್ಗದರ್ಶಿ ಚಿತ್ರದ ಗೀತೆ ಕೇಳಿದಿರಿ. ಮನ್ನಾಡೆ ಅವರ ಧ್ವನಿಯಲ್ಲಿ ವಿಜಯ ನರಸಿಂಹ ಅವರು ಬರೆದ ಗೀತೆಗೆ ಸಂಗೀತ ನೀಡಿದವರು ಎಂ ರಂಗರಾವ್. ಅವನನ್ನೇ ಕರೆಯುವ, ಅವನನ್ನ ಪ್ರಶ್ನಿಸುವ, ಅವನನ್ನು ಪ್ರೀತಿಸುವ, ಎಲ್ಲ ನೀನೇ ಅನ್ನುವ ಅವನ ಜೊತೆಗೆ ನಮ್ಮ ಅವನು ಎಲ್ಲಿದ್ದಾನೆ, ಅವನು ಹೇಗಿದ್ದಾನೆ, ಅವನು ಏನು ಮಾಡ್ತಾ ಇದ್ದಾನೆ. ಕೋಪ ಬಂದರೂ ಅವನೇ, ಪ್ರಶ್ನೆ ಬಂದರೂ ಅವನೇ, ನೋವಾದರೂ ಅವನೇ, ನಲಿವಾದರೂ ಅವನೇ, ಅಸಹಾಯಕ ಭಾವದಲ್ಲಿ ನಮಗೆ ಕಾಣುವುದು ಅವನೇ. ಅವನೇ ಅವನೇ ಯಾರವನು, ಎಲ್ಲೆಲ್ಲೂ ಇರುವ ಅವನೇ. ಪ್ರಶ್ನೆಯೂ ಅವನಿಗೆ, ಪ್ರಾರ್ಥನೆಯೂ ಅವನಿಗೆ. ಎಲ್ಲೆಲ್ಲೂ ಇರುವ, ನಮ್ಮಲ್ಲೂ ಇರುವ, ಕಾಣಿಸುವ, ಕಾಣಿಸದೆಯೂ ಇರುವ ಅವನೇ ಅವನೇ.

ಗಿಡದಲ್ಲಿ ಅಂದದ ಹೂವು ಕೆಸರಲಿ ನಗುವ ತಾವರೆ ಚೆಲು ಮುಳ್ಳಿನ ಗಿಡದಲ್ಲಿ ಅಂದದ ಹೂವು ಕೆಸರಲಿ ನಗುವ ತಾವರೆ ಚೆಲು ಸೊಬಗಿನ ಸಿರಿಯನ್ನು ಚೆಲ್ಲಿರುವೆ ಮಮತೆಯ ಮಳೆಯ ಸುರಿದಿರು

0: ಅವನೇ ಪ್ರಾರ್ಥನೆಯೂ ಅವನಿಗೆ, ಕೋಪವೂ ಅವನಿಗೆ, ನಮ್ಮಲ್ಲಿ ಇರುವ ಅವನಿಗೆ. ಅವನ ಗೀತೆಗಳನ್ನು ಕೇಳಿದ್ರಿ, ಅವನ ಜೊತೆ ಮಾತಾಡಿದ್ರಿ. ಇವತ್ತಿನ ನಮ್ಮ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮವನ್ನು ಮುಗಿಸೋಣ. ಅವನು ಹೇಳ್ತಾ ಇದ್ದಾನೆ, ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳನ್ನ ಕೇಳಬೇಕು. ಅವನಿಗೆ ನಮಸ್ಕಾರಗಳನ್ನು ಹೇಳ್ತಾ ಈಗ ಸುದ್ದಿ ಮುಖ್ಯಾಂಶಗಳು. ಆತ್ಮೀಯರೇ, ನಿಮಗೆಲ್ಲ ನಿಮ್ಮದೇ ಧ್ವನಿ ವಿಕೆ ಸುಮತಿಯ ನಮಸ್ಕಾರಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವೆನೆಜುವೆಲಾದಲ್ಲಿ 7.5 ತೀವ್ರತೆಯ ಪ್ರಬಲ ಭೂಕಂಪ ಸಂಭವಿಸಿದ್ದು, ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗ್ರಸ್ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಪ್ರಧಾನಿ ನರೇಂದ್ರ ಮೋದಿ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ವೈಮಾನಿಕ ವ್ಯವಸ್ಥೆಗಳ ಕೇಂದ್ರದಲ್ಲಿ ನಡೆಯಲಿರುವ ಸ್ವದೇಶಿ ತಂತ್ರಜ್ಞಾನದ AEW&C ನೇತ್ರಾ ವಿಮಾನದ ಅಂತಿಮ ಕಾರ್ಯಾಚರಣೆಯ ಅನುಮತಿ ಕಾರ್ಯಕ್ರಮದಲ್ಲಿ ಏರ್ ಮಾರ್ಷಲ್ ಆಶುತೋಷ್ ದೀಕ್ಷಿತ್ ಮುಖ್ಯ ಅತಿಥಿಯಾಗಿ ಭಾಗಿಯಾಗಲಿದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ಬೆಂಗಳೂರಿನ ಆರೋಗ್ಯ ಸೌಧದಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನದ ಕುರಿತು ಪತ್ರಿಕಾಗೋಷ್ಠಿ ನಡೆಸಲಿದ್ದಾರೆ. ಇದೇ 28ರಿಂದ ಜುಲೈ 1ರವರೆಗೆ ರಾಜ್ಯದಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನ ನಡೆಯಲಿದ್ದು, ಅದನ್ನು ಯಶಸ್ವಿಗೊಳಿಸುವ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತಗಳು ಅಗತ್ಯ ಸಿದ್ದತೆ ಮಾಡಿಕೊಂಡಿವೆ. ನಾಳೆ ಅಂತಾರಾಷ್ಟೀಯ ಮಾದಕ ವ್ಯಸನ ತಡೆ ದಿನ ಆಚರಣೆ ಹಿನ್ನೆಲೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ರಾಜ್ಯದ ವಿವಿಧೆಡೆ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಉತ್ತರ ಪ್ರದೇಶದ ವಾರಾಣಸಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಮೊದಲ ಈಸಿ ಕನೆಕ್ಟ್ ವಿಮಾನ ಹಾರಾಟಕ್ಕೆ ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ಇಂದು ಚಾಲನೆ ನೀಡಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಾಂಕ ಸೆನ್ಸೆಕ್ಸ್ 440 ಅಂಕಗಳ ಏರಿಕೆಯೊಂದಿಗೆ 77,436 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಾಂಕ ನಿಫ್ಟಿ ಕೂಡ 138 ಅಂಕಗಳ ಏರಿಕೆಯ ನಂತರ 24,148 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 22 ಪೈಸೆ ಏರಿಕೆಯೊಂದಿಗೆ 94.33 ರೂಪಾಯಿಯಷ್ಟಿದೆ. ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನಲ್ಲಿ ಭಾರತ ತಂಡ ಇಂದು ಮ್ಯಾಂಚೆಸ್ಟರ್ನ ಎಮಿರೇಟ್ಸ್ ಓಲ್ಡ್ ಟ್ರಾಫರ್ಡ್ನಲ್ಲಿ ನಡೆಯಲಿರುವ ಗ್ರೂಪ್ ಎ ಪಂದ್ಯದಲ್ಲಿ ಬಾಂಗ್ಲಾದೇಶವನ್ನು ಎದುರಿಸಲಿದೆ. ಈ ಪಂದ್ಯ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ಆರಂಭವಾಗಲಿದೆ. ಮುಂದಿನ ತಿಂಗಳು 5-14ರವರೆಗೆ ಲಂಡನ್ನಲ್ಲಿ ನಡೆಯಲಿರುವ ಎಕ್ಸ್ಪೋಜರ್ ಪ್ರವಾಸಕ್ಕಾಗಿ ಹಾಕಿ ಇಂಡಿಯಾ 24 ಸದಸ್ಯರ ಭಾರತೀಯ ಜೂನಿಯರ್ ಮಹಿಳಾ ತಂಡವನ್ನು ಪ್ರಕಟಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸುತ್ತದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬೋ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಇನ್ನೀಗ ಕೇಳೋಣ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನ.

ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನ ಕೇಳ್ತಾ ಇದ್ದೀರಾ. ಇದು 102.9 FM. ಇನ್ನೀಗ ಮಾಯಾವಿ ಚಿತ್ರದ ಹಾಡನ್ನ ಕೇಳಿ. ಹೀಗೊಂದು ಮನವಿ ಅಂತ ಹಾಡ್ತಾ ಇದ್ದಾರೆ ಮೇಘನಾ.

ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನ ಕೇಳ್ತಾ ಇದ್ದೀರಾ. ಇದುವರೆಗೆ ಡವ ಡವ ಹಾಡನ್ನ ಕೇಳಿದ್ರಲ್ಲ, ಅದು ಅಂಶು ಚಿತ್ರದ ಹಾಡು, ಐಶ್ವರ್ಯ ರಂಗರಾಜನ್ ಅವರ ಧ್ವನಿಯಲ್ಲಿ ಇತ್ತು. ಟ್ಯೂನ್ ಮಾಡಿರೋದು 102.5

ಮಲೆ ಚಿತ್ರದ ಹಾಡನ್ನ ಸಿದ್ದ ಶ್ರೀರಾಮ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ನಾಗಾರ್ಜುನ್ ಶರ್ಮಾ ಅವರು ಬರೆದ ಗೀತೆಗೆ ಡಿ ಇಮ್ಮಾನ್ ಅವರ ಸಂಗೀತವಿತ್ತು. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಗೀತೆಗಳನ್ನ ಕೇಳ್ತಾ ಇದ್ದೀರಿ. ಇನ್ನೀಗ ಕೇಳೋಣ ಜೈ ಚಿತ್ರದ ಹಾಡು ರಜತ್ ಹೆಗ್ಡೆ ಅವರ ಧ್ವನಿಯಲ್ಲಿ.

ಒತ್ತಡಗಳನ್ನ ಮರೆಸುವಂತಹ ಒಂದು ಅದ್ಭುತ ಔಷಧಿ. ಕನ್ನಡ ಚಿತ್ರರಂಗದಲ್ಲಿ ತಮ್ಮ ಹಾಸ್ಯ ಪ್ರತಿಭೆಯ ಮೂಲಕ ಪ್ರೇಕ್ಷಕರ ಮನಸ್ಸಿನಲ್ಲಿ ಸ್ಥಾನವನ್ನ ಪಡೆದಂತಹ ಅನೇಕ ಕಲಾವಿದರು ಇದ್ದಾರೆ. ಅಂತಹ ಹಾಸ್ಯ ಕಲಾವಿದರಲ್ಲಿ ದಿನೇಶ್ ಅವರು ಸಹ ಒಬ್ರು. ಇವತ್ತು ಕಲಾಭಾರತಿ ಕಾರ್ಯಕ್ರಮದಲ್ಲಿ ದಿನೇಶ್ ಅವರ ಸಿನಿ ಜರ್ನಿಯ ಬಗ್ಗೆ ಮಾತಾಡ್ತಾ ಅವರ ಅಭಿನಯದ ಹಾಡುಗಳನ್ನ ಕೇಳ್ತಾ ಸಾಕೋಣ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 ಎಫ್ಎಂ. ಸಮಯ ಆಗಿದೆ 11:29. ಪ್ರೀತಿಯ ಕೇಳುಗರೆ, ಇದೀಗ ಕಾರ್ಯಕ್ರಮ ಕೇಳೋಣ. ಕಲಾಭಾರತಿ ಇವತ್ತು ಕಲಾಭಾರತಿ ಕಾರ್ಯಕ್ರಮದಲ್ಲಿ ಹಾಸ್ಯ ನಟರೊಬ್ಬರನ್ನ ಪರಿಚಯ ಮಾಡಿಕೊಳ್ಳೋಣ. ಪರಿಚಯ ಮಾಡಿಕೊಳ್ಳೋದೇನು, ಇವರು ಚಿರಪರಿಚಿತವಾಗಿ ನಮ್ಮ ಮನಸ್ಸಿನಲ್ಲಿ ನೆಲೆ ನಿಂತಿದ್ದಾರೆ. ಕೆಳಗರೆ, ನಗು ಅನ್ನೋದು ಜೀವನದ

ಅಭಿನಯ, ಸಮಯೋಚಿತ ಹಾಸ್ಯ ಹಾಗೆ ಸಹಜ ಸಂಭಾಷಣೆಯ ಮೂಲಕ ಕನ್ನಡದ ಪ್ರೇಕ್ಷಕರನ್ನ ರಂಜಿಸ್ತಾ ಬಂದವರು. ಹಾಸ್ಯ ಪಾತ್ರಗಳಿಗೆ ಜೀವ ತುಂಬುವಲ್ಲಿ ಅವರದೇ ಆದಂತಹ ವಿಶೇಷವಾದ ಶೈಲಿ ಇದೆ. ಅವರ ಅಭಿನಯದಲ್ಲಿ ಅತಿರೇಕಕ್ಕಿಂತ ಸಹಜತೆ ಹೆಚ್ಚಾಗಿ ಕಾಣಿಸ್ತಾ ಇತ್ತು. ಕೆಲವರೆ ದಿನೇಶ್ ಅವರ ಮೊದಲ ಹೆಸರು ಬಾಲಸುಬ್ರಹ್ಮಣ್ಯಂ ಅಂತ ಹೇಳಿ, ಹಾಗಾದ್ರೆ ಬಾಲಸುಬ್ರಹ್ಮಣ್ಯಂ ಅನ್ನೋ ಹೆಸರು ದಿನೇಶ್ ಆಗಿ ಯಾವಾಗ ಬದಲಾಯಿತು ಅನ್ನೋ ಕುತೂಹಲ ನಿಮ್ಗಿದ್ಯಾ? ದಿನೇಶ್ ಅವರು ನಾಂದಿ ಅನ್ನೋ ಒಂದು ಸಿನಿಮಾ ಮೂಲಕ ಸಿನಿಮಾ ರಂಗಕ್ಕೆ ಪ್ರವೇಶವನ್ನು ತೆಗೆದುಕೊಳ್ತಾರೆ. ಈ ನಾಂದಿ ಸಿನಿಮಾದ ನಿರ್ಮಾಪಕರು ವಾದಿರಾಜ್ ಅವರು. ನಾಂದಿ ಸಿನಿಮಾದ ನಿರ್ಮಾಪಕರಾದಂತಹ ವಾದಿರಾಜ್ ಅವರು ದಿನೇಶ್ ಅವರಿಗೆ ಬಾಲಸುಬ್ರಹ್ಮಣ್ಯಂ ಅನ್ನೋ ಹೆಸರನ್ನ ತೆಗೆದು ದಿನೇಶ್ ಅಂತ ಹೇಳಿ ನಾಮಕರಣ ಮಾಡ್ತಾರೆ. ಅಂದಿನಿಂದ ದಿನೇಶ್ ಅನ್ನೋ ಹೆಸರಿನ ಜೊತೆಗೆ ಹಾಸ್ಯ ಕಲಾವಿದರಾಗಿ ನಮ್ಮನ್ನೆಲ್ಲ ರಂಜಿಸ್ತಾ ಬಂದರು. ಹಾಗಾದ್ರೆ ದಿನೇಶ್ ಅವರ ಅಭಿನಯದ ಮೊದಲ ಸಿನಿಮಾದ ಹಾಡು ನಿಮಗಾಗಿ.

ನಾಂದಿ ಚಿತ್ರದ ಈ ಹಾಡನ್ನ ಕೇಳಿದ್ರಿ ಅಲ್ವಾ? ನಾಂದಿ ಚಿತ್ರದ ಮೂಲಕ ಹಾಸ್ಯ ಕಲಾವಿದರಾದಂತಹ ದಿನೇಶ್ ಅವರು ಸಿನಿಮಾ ಕ್ಷೇತ್ರಕ್ಕೆ ಪ್ರವೇಶವನ್ನ ಪಡೆದದ್ದು. ಆನಂತರ ಚೂರಿ ಚಿಕ್ಕಣ್ಣ ಅನ್ನೋ ಸಿನಿಮಾದಲ್ಲಿ ನಕಾರಾತ್ಮಕ ಪಾತ್ರ ಅಂದ್ರೆ ವಿಲನ್ ಶೇಡ್ ಇರುವಂತಹ ಪಾತ್ರದಲ್ಲಿ ಅಭಿನಯಿಸ್ತಾರೆ. ಆದ್ರೂ ಸಹ ಅವರು ಹಾಸ್ಯ ಪಾತ್ರಗಳಲ್ಲಿಯೇ ಹೆಚ್ಚಾಗಿ ಕಾಣಿಸಿಕೊಂಡಿದ್ದು, ಅದರಲ್ಲೂ ಸೀತಾರಾಮು ಈ ಚಿತ್ರದಲ್ಲಿ ಹಾಸ್ಯ ಪಾತ್ರದಲ್ಲಿ ಅಭಿನಯಿಸಿದ ನಂತರ ಅವರಿಗೆ ಹಾಸ್ಯ ಪಾತ್ರಗಳೇ ಹೆಚ್ಚಾಗಿ ಹರಸಿ ಬರುತ್ತವೆ. ಇನ್ನು ಕೇಳಿದ್ರೆ ದಿನೇಶ್ ಅವರು ತಮ್ಮ 100ನೇ ಚಿತ್ರದಲ್ಲಿ ತುಂಬಾ ಮುಖ್ಯವಾದ ಪಾತ್ರದಲ್ಲಿ, ಒಂದು ರೀತಿ ನಾಯಕನ ಪಾತ್ರ ಅಂತಾನೆ ಹೇಳ್ಬೋದು, ಅದರಲ್ಲಿ ಅಭಿನಯಿಸಿದ್ರು.

ಹಾಗಾದ್ರೆ ದಿನೇಶ್ ಅವರ 100ನೇ ಚಿತ್ರ ಯಾವುದು, ಯಾವ ಒಂದು ಸಿನಿಮಾದಲ್ಲಿ ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ರು, ನಿಮ್ಗೇನಾದ್ರೂ ಗೊತ್ತಿದ್ರೆ 9483091029 ಈ ಸಂಖ್ಯೆಗೆ ಕಳುಹಿಸಿ ಕೊಡಿ. ಈಗ ದಿನೇಶ್ ಅವರ ಅಭಿನಯದ ಎಸ್ ಪಿ ಸಾಂಗ್ಲಿಯಾನ ಭಾಗ 2 ಚಿತ್ರದ ಒಂದು ಹಾಡು ನಿಮಗಾಗಿ.

0: ಹಾಸ್ಯ ಕಲಾವಿದರಾದಂತಹ ದಿನೇಶ್ ಅವರ ಬಗ್ಗೆ ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೀವಿ. ದಿನೇಶ್ ಅವರು ತಮ್ಮ 100ನೆಯ ಚಿತ್ರದಲ್ಲಿ ಒಂದು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ರು. ಆ ಚಿತ್ರ ಯಾವುದು ಗೊತ್ತಾ? ಅದು ಋತುಗಾನ ಚಿತ್ರ. ಕಲಾ ಅರುಣ್ ಅವರು ಋತುಗಾನ ಚಿತ್ರ ಅಲ್ವಾ ಅಂತ ಹೇಳಿ ಮೆಸೇಜ್ ಮಾಡಿದ್ದೀರಿ. ನಾಗರಾಜ್ ರೆಡ್ಡಿ ರಾಮತೀರ್ಥ ಹರಿಹರದಿಂದ, ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ, ಉಮಾ ಕಿಶೋರ್ ಅವರು ಬಿಟಿಎಂನಿಂದ ಸಂದೇಶ ಕಳಿಸಿಕೊಟ್ಟಿದ್ದಾರೆ. ಜಗದಾಂಬಿಕೆ ಹಂಸವೇಣಿ ಅವರು ಸಹ ಋತುಗಾನ ಇರಬಹುದಾ ಅಂತ ಕೇಳುತ್ತಿದ್ದಾರೆ. ಹೌದು, ದಿನೇಶ್ ಅವರ ಅಭಿನಯದ 100ನೆಯ ಚಿತ್ರ ಋತುಗಾನ ಅಂತ ಹೇಳಿ ಅನೇಕರು ಸಂದೇಶ ಕಳಿಸಿಕೊಟ್ಟಿದ್ರಿ. ನಿಮ್ಮೆಲ್ಲ ಪ್ರೀತಿಯ ಸಂದೇಶಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದೆ ವಿವಿಧ ಭಾರತಿ. ಸಮಯ 11:44 ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ದಿನೇಶ್ ಅವರ ಸಿನಿ ಜರ್ನಿಯ ಬಗ್ಗೆ ಒಂದಷ್ಟು ಮಾತು, ಮತ್ತಷ್ಟು ಹಾಡುಗಳು ನಿಮಗಾಗಿ. ಟ್ಯೂನ್ ಮಾಡಿಯೇರಿ 102.9 FM.
1: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬೋ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
3: ಕರ್ನಾಟಕ ಸರ್ಕಾರವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸಮನ್ವಯದೊಂದಿಗೆ ಜೂನ್ 27 15 ಲಕ್ಷ ಸಸಿಗಳನ್ನು ನೀಡುವ ಬೃಹತ್ ಹಸಿರು ಅಭಿಯಾನವನ್ನ ಆಯೋಜಿಸಿದ್ದು ಗಿನ್ನೆಸ್ ವಿಶ್ವ ದಾಖಲೆಯತ್ತ ಹೆಜ್ಜೆ ಇಡಲು ಸಜ್ಜಾಗಿದೆ. ಗ್ರೀನ್ ಬೆಂಗಳೂರು .gov.in ವೆಬ್ಸೈಟ್ನಲ್ಲಿ ನೋಂದಾಯಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸಸಿ ನೆಟ್ಟು ಹಸಿರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಮ್ಮ ಅಮೂಲ್ಯ ಕೊಡುಗೆ ನೀಡಿ. ಇದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪ್ರಕಟಣೆ.
4: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
5: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
6: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ, ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾ ಸುಬೋಧ್ ಬಿಎನ್, ಪ್ರಾಧ್ಯಾಪಕರು ಹಾಗೂ ಮನೋವೈದ್ಯರು, ನಿನ್ಹಾನ್ಸ್ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
0: ಕಲಾಭಾರತಿ ಕಾರ್ಯಕ್ರಮದಲ್ಲಿ ಹಾಸ್ಯ ಕಲಾವಿದರಾದಂತಹ ದಿನೇಶ್ ಅವರ ಸಿನಿ ಜರ್ನಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕಿವುಗ್ರೆ, ದಿನೇಶ್ ಅವರು ರಂಗಭೂಮಿ ಕಲಾವಿದ್ರು. ಹೌದು, ಅವರಿಗೂ ರಂಗಭೂಮಿಗೂ ಅಪಾರ ನಂಟು ಇತ್ತು. ಹಾಗೆ ದಿನೇಶ್ ಅವರು ಬರೆದಂತಹ ಲಕ್ಷಾಧೀಶ್ವರ ಅನ್ನೋ ಒಂದು ನಾಟಕ ಅನೇಕ ಪ್ರದರ್ಶನಗಳನ್ನ ಕಂಡಿತ್ತು. ಈಗ ಉದ್ಭವ ಚಿತ್ರದ ಹಾಡನ್ನ ಕೇಳೋಣ.

0: ಒಂದು ಹಾಸ್ಯ ಕಲಾವಿದರು ದಿನೇಶ್ ಅಂದ ತಕ್ಷಣ ನಮಗೆ ನೆನಪಾಗುವಂತಹ ಸಿನಿಮಾ ಅಂದರೆ ಸಿಬಿಐ ಶಂಕರ್. ಈ ಒಂದು ಸಿನಿಮಾದಲ್ಲಿ ಕುಂಬಳಕಾಯಿಯಲ್ಲಿ ಬಾಂಬ್ ಉಂಟು ಮಾರಾಯರೆ ಅನ್ನೋ ಒಂದು ಡೈಲಾಗ್ ಇದೆಯಲ್ಲ, ಅದು ತುಂಬಾ ಫೇಮಸ್ ಆಗಿತ್ತು. ಇವತ್ತಿಗೂ ನಮಗೆ ದಿನೇಶ್ ಅಂದರೆ ಕುಂಬಳಕಾಯಿಯಲ್ಲಿ ಬಾಂಬ್ ಉಂಟು ಅನ್ನೋ ಒಂದು ಏನು ಸನ್ನಿವೇಶಗಳಿದೆ, ಸಿನಿಮಾದ ಸನ್ನಿವೇಶ ಅದೇ ನೆನಪಾಗುತ್ತೆ. ಈಗ ಒಂದು ಸನ್ನಿವೇಶದ ತುಣುಕನ್ನ ಕೇಳೋಣ.
1: ಅಲ್ಲಿ ಉಂಟು ವಿಚಾರಿಸ್ತೇನೆ, ಇನ್ನು ಮಾರುಕಟ್ಟೆ ಒಬ್ಬರ ಅಂಗಡಿ ಅದು
2: ಅಲ್ಲೇ ತಗೋ ಹೋಗ ದೊಡ್ಡದಾ ಬಂದ್ಬಿಟ್ಟ ಬೆಳಿಗ್ಗೆ
3: ಒಂದು ಕುಂಬಳಕಾಯಿ ಕೊಡಿ.
4: 5 ರೂಪಾಯ 20 ರೂಪಾಯಿ ಒಂದು ಕುಂಬಳಕಾಯಿ.
3: ನಾವು ಮಜ್ಜಿಗೋಳಿ ಮಾಡ್ಲಿಕ್ಕೆಲ್ಲ ಪೂಜೆ ಮಾಡ್ಲಿಕ್ಕೆ 25 ಕೊಡಿ.
4: ಅಲ್ಲೇ ತಿರ್ಬೇಡ ಹೋಗಯ.
1: ಕುಂಬಳಕಾಯಿ ಅಂದ್ರೆ ಮನೆಗೆ ಹೋಗುವಾಗಿಲ್ಲ, ಇವರು ಕೊಡುವುದಿಲ್ಲ, ನಾನು ಎಂತ ಮಾಡ್ಲಿ? ನಿಮಗೆ ವಿಷಯ ಗೊತ್ತುಂಟ?
3: ಏನು?
1: ಬೆಳಿಗ್ಗೆ ಒಂದು ವಾರ ಕುಂಬಳಕಾಯಿ ಬಂತಲ್ಲ, ಅದರಲ್ಲಿ ಬಾಂಬ್ ಉಂಟು.
3: ಹೌದಾ?
1: ಹೌದು.
3: ಕುಂಬಳಕಾಯಿ ಬಾಂಬ್ ಇದೆ ಅಂತೆ.
0: ಕುಂಬಳಕಾಯಿಯಲ್ಲಿ ಬಾಂಬ್ ಉಂಟು ಅನ್ನೋದು ಫೇಮಸ್ ಆಗಿತ್ತು. ಇವರ ಒಂದು ನಟನೆಯ ಸನ್ನಿವೇಶದ ಒಂದು ತುಣುಕನ್ನ ಕೇಳಿದ್ರಿ. ಈಗ ಸಿಬಿಐ ಶಂಕರ್ ಚಿತ್ರದ ಒಂದು ಹಾಡು ನಿಮಗಾಗಿ.

ಹಾಸ್ಯ ಅನ್ನೋದು ಕೇವಲ ನಗಿಸುವಂಥದ್ದಲ್ಲ, ಅದರ ಮೂಲಕ ಸಮಾಜದ ಸಣ್ಣ ಸಣ್ಣ ವಿಚಾರಗಳನ್ನು, ಮಾನವ ಸಂಬಂಧಗಳನ್ನು, ಜೀವನದ ಅನುಭವಗಳನ್ನು ಪ್ರತಿಬಿಂಬಿಸುವ ಕಲೆ ಹಾಸ್ಯ. ಈ ಕಲೆಯನ್ನು ದಿನೇಶ್ ಅವರು ತಮ್ಮ ಪಾತ್ರಗಳ ಮೂಲಕ ಪರಿಣಾಮಕಾರಿಯಾಗಿ ತೋರಿಸಿದ್ರು. ಚಿತ್ರರಂಗದಲ್ಲಿ ಹಾಸ್ಯ ನಟರ ಪಾತ್ರ ಬಹಳ ಮುಖ್ಯ ಅಲ್ವಾ ಕೇಳಿದ್ರೆ? ನಾಯಕ ನಾಯಕಿಯರ ಕಥೆಯ ನಡುವೆ ಪ್ರೇಕ್ಷಕರಿಗೆ ಮನೋರಂಜನೆ, ವಿಶ್ರಾಂತಿ, ಸಂತೋಷ ನೀಡುವ ಜವಾಬ್ದಾರಿ ಹಾಸ್ಯ ಕಲಾವಿದರದ್ದು. ದಿನೇಶ್ ಅವರ ಹಾಸ್ಯ ಅಭಿನಯವೂ ಹೀಗೆ ಜನ ಮನಸ್ಸನ್ನ ಗೆದ್ದಿದೆ. ನಗುವನ್ನ ಹಂಚುವಂತಹ ಕಲಾವಿದರು ಸದಾ ನೆನಪಲ್ಲಿ ಉಳಿತಾರೆ. ಅದಕ್ಕೆ ಸಾಕ್ಷಿ ನಮ್ಮ ಕೇಳುಗರಿಂದ ಬಂದಿರುವ ಸಂದೇಶಗಳು. ಶ್ರೀನಗರದ ಮಧು ಅವರು ಹೇಳ್ತಾರೆ, ನಮ್ಮೂರ ಹಮ್ಮೀರ ಚಿತ್ರದಲ್ಲಿ ಕಣ್ಣು ಕಾಣದವರ ಪಾತ್ರದಲ್ಲಿ ತುಂಬಾ ಚೆನ್ನಾಗಿ ದಿನೇಶ್ ಅವರು ಅಭಿನಯಿಸಿದ್ದಾರೆ ಅಂತ ಹೇಳಿ ಹಾಗೆ ಅನೇಕರು ಸಂದೇಶ ಕಳಿಸ್ಕೊಟ್ಟಿದ್ದೀರಿ. ಹಾಸ್ಯ ನಟ ದಿನೇಶ್ ಅವರ ಕುರಿತಾದ ಮಾಹಿತಿ ಮತ್ತೆ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಸುರೇಶ್ ಭಟ್ ಗೌರಿ ಬಿದರೂರಿನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ವರಲಕ್ಷ್ಮಿ ಪೀಣ್ಯದಿಂದ ಕುಂಬಳಕಾಯಿಯಲ್ಲಿ ಬಾಂಬ್

ಉಂಟು ಮಹಾರಾಯರ ಈ ಒಂದು ಸನ್ನಿವೇಶವನ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅನೇಕರು ಕಲಾಭಾರತಿ ಕಾರ್ಯಕ್ರಮವನ್ನು ಮೆಚ್ಚಿ ಸಂದೇಶ ಕಳಿಸ್ಕೊಟ್ಟಿದ್ದೀರಿ. ಅರುಣಾ ಮೈತ್ರಿ ಜೆಸಿ ನಗರಿಂದ, ಮಂಡಿಕಲ್ ಕೃಪಾ ಅವರು ಸಹ ಕಲಾಭಾರತಿ ಕಾರ್ಯಕ್ರಮ ಇಷ್ಟ ಆಯಿತು, ನಾವು ಸಹ ಉಮೇಶ್ ಅವರ ಅನೇಕ ಅಭಿನಯದ ಚಿತ್ರಗಳನ್ನ ನೋಡಿ ನಕ್ಕಿದ್ದೀವಿ ಅಂತ ಮೆಸೇಜ್ ಮಾಡಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಕೇಳುಗರಿ, ಸಮಯ 12 ಗಂಟೆ ಆಗ್ತಿದೆ. ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ ನಿಮಗಾಗಿ ಮೂಡಿಬರುತ್ತೆ. ಆ ನಂತರ 12:05 ಕರೆ ಮಾಡಿ ಹಾಡು ಕೇಳಿ ಕಾರ್ಯಕ್ರಮ ನಿಮಗಾಗಿ. ನೀವು ಕರೆ ಮಾಡಿ ನಿಮ್ಮ ಮೆಚ್ಚಿನ ಗೀತೆಯನ್ನು ಕೇಳಬಹುದು. ಟ್ಯೂನ್ ಮಾಡಿ ಇರಿ, ಇದು 102.9 FM.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಹಾವೇರಿ ಜಿಲ್ಲೆಯಲ್ಲಿ 29ನೇ ತಾರೀಕು ಸೋಮವಾರದಿಂದ ದೋಷರಹಿತ ಮತದಾರರ ಪಟ್ಟಿ ತಯಾರಿಸಲು ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಆರಂಭವಾಗಲಿದೆ. 30ನೇ ತಾರೀಕಿನಿಂದ ಬೂತ್ ಮಟ್ಟದ ಸಿಬ್ಬಂದಿ ಮನೆ ಮನೆಗೆ ಭೇಟಿ ನೀಡಿ ಪರಿಶೀಲಿಸಲಿದ್ದಾರೆ. ಈ ಕುರಿತು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ್ ದಾನಮ್ಮನವರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಭಾರತ ಚುನಾವಣಾ ಆಯೋಗದ ನಿರ್ದೇಶನ ಪ್ರಕಾರ ಕರ್ನಾಟಕದಲ್ಲಿ ವಿಶೇಷವಾಗಿ ಮಹಾವೇರಿಯಲ್ಲಿ ಸಹ ಜೂನ್ 29ನೇ ತಾರೀಕಿನಿಂದ ಮತದಾರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಾರಂಭವಾಗುತ್ತದೆ. ಆ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ಪೂರ್ವಭಾವಿ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾವೆ. ವಿಶೇಷವಾಗಿ ಜಿಲ್ಲಾ ಹಂತದಲ್ಲಿ ರಾಜಕೀಯ ಪಕ್ಷಗಳಿಗೆ ಪ್ರಕ್ರಿಯೆ ಬಗ್ಗೆ ಅರಿವನ್ನು ಮೂಡಿಸುವಂತಹ ಕೆಲಸವನ್ನು ಮಾಡಿದ್ದೇವೆ. ಜಿಲ್ಲಾ ಚುನಾವಣಾಧಿಕಾರಿ ಇರಬಹುದು ಮತ್ತು ಮತನಾಧಿಕಾರಿಗಳಿದ್ದಾರೆ, ಅವರಿಗೂ ಸಹ ಈಗಾಗಲೇ ತರಬೇತಿ ಆಗಿದೆ. ಮತ್ತು ವಿಶೇಷವಾಗಿ ಇವತ್ತಿನಿಂದಲೇ ಎಲ್ಲ ಮತಗಟ್ಟೆ ಅಧಿಕಾರಿಗಳಿಗೆ ಬೂತ್ ಲೆವೆಲ್ ಏಜೆಂಟ್ಸ್ ಮತ್ತು ನಮ್ಮ ಸೂಪರ್ವೈಸರ್ಸ್ ಇದ್ದಾರೆ, ಅವರಿಗೂ ಸಹ ವಿಧಾನಸಭಾ ಹಂತವಾರು ತರಬೇತಿ ಕೊಡುವಂತಹ ಕೆಲಸವನ್ನು ಮಾಡಿದ್ದೇವೆ. ಜಿಲ್ಲೆಯಲ್ಲಿ ಸುಮಾರು 13,25,000 ಮತದಾರಿದ್ದಾರೆ, ಅವರೆಲ್ಲರೂ ಸಹ ಈ ಒಂದು ವಿಶೇಷ ಸಮಗ್ರ ಪರಿಷ್ಕರಣೆ ಏನಿದೆ ಪಟ್ಟಿಗೆ ಒಳಪಡ್ತಾರೆ. ಈಗಾಗಲೇ ನಾವು ಪೂರ್ವಭಾವಿಯಾಗಿ 2,200 ಮತದಾರ ಪಟ್ಟಿ ಜೊತೆಗೆ ಮ್ಯಾಪಿಂಗ್ ಮಾಡುವಂತಹ ಕೆಲಸವನ್ನು ಮಾಡಿದ್ದೇವೆ.
0: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಜನಜಾಗೃತಿ ಹಿನ್ನೆಲೆ ಚಾಮರಾಜನಗರದಲ್ಲಿ ಮೊಬೈಲ್ ಟಾರ್ಚ್ ಲೈಟ್ ಮೆರವಣಿಗೆಗೆ ಜಿಲ್ಲಾ ಪಂಚಾಯಿತಿ ಸಿಇಒ ಮೋನಾ ರೋತ್ ಚಾಲನೆ ನೀಡಿದರು. ನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದ ಆವರಣದಲ್ಲಿ ಮೊಬೈಲ್ ಟಾರ್ಚ್ ಲೈಟ್ ಮೂಲಕ ಎಸ್ಐಆರ್ ಆಕಾರದಲ್ಲಿ ನಿಂತು ಚಿತ್ತಾರ ಮೂಡಿಸಿ ಮತದಾರ ಜಾಗೃತಿಯ ಸಂದೇಶವನ್ನು ಸಾರ್ವಜನಿಕರು ಸಾರಿದರು. ಕೊಪ್ಪಳ ಜಿಲ್ಲೆ ತುಂಗಭದ್ರಾ ಜಲಾಶಯ ನಿರ್ಮಾಣ 1953ರಲ್ಲಿ ಪೂರ್ಣಗೊಂಡು ಅದೇ ವರ್ಷ ಕ್ರೆಸ್ಟ್ ಗೇಟ್ ಸ್ಟೀಲ್ ವೇ ಗೇಟ್ ಅಳವಡಿಕೆ ಕಾರ್ಯ ಆರಂಭವಾಗಿತ್ತು. ಕಳೆದ ವರ್ಷದ ಆಗಸ್ಟ್ನಲ್ಲಿ ಜಲಾಶಯದ 19ನೇ ಗೇಟ್ ಕಳಚಿತ್ತು. 73 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಎಲ್ಲ 33 ಕ್ರೆಸ್ಟ್ ಗೇಟ್ಗಳನ್ನು ಬದಲಿಸಲಾಗಿದೆ. ತುಂಗಭದ್ರಾ ಅಣೆಕಟ್ಟೆ 132 ಟಿಎಂಸಿ ಅಡಿ ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿದೆ. ರಾಜ್ಯದ ಕೊಪ್ಪಳ, ರಾಯಚೂರು, ವಿಜಯನಗರ ಹಾಗೂ ಬಳ್ಳಾರಿ ಜಿಲ್ಲೆಗಳ ಕಾಲುವೆ ಅಂಚಿನ ಭತ್ತ ಬೆಳೆಯುವ ಪ್ರದೇಶವೇ ಹೆಚ್ಚಿರುವ ಈ ಜಿಲ್ಲೆಗಳಲ್ಲಿ ಹಾಗೂ 3 ರಾಜ್ಯಗಳ 13 ಲಕ್ಷ ಎಕರೆ ಕೃಷಿ ಭೂಮಿಗೆ ಈ ಜಲಾಶಯದ ನೀರು ಆಧಾರವಾಗಿದೆ. ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಸಿಆರ್ ಪಾಟೀಲ್ ಸೇರಿದಂತೆ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ, ತುಂಗಭದ್ರಾ ಅಣೆಕಟ್ಟೆ 33 ಕ್ರೆಸ್ಟ್ ಗೇಟ್ಗಳ ಇಂದಿನ ಲೋಕಾರ್ಪಣೆ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೊಂದಿಗೆ ಪಾಲ್ಗೊಂಡು ಈಗ ಉದ್ಘಾಟಿಸಲಿದ್ದಾರೆ. ಕೊಪ್ಪಳ ತಾಲೂಕು ಮುನಿರಾಬಾದ್ನ ಪ್ರೌಢಶಾಲಾ ಮೈದಾನದಲ್ಲಿ ಇನ್ನು ಕೆಲವೇ ನಿಮಿಷಗಳಲ್ಲಿ ವೇದಿಕೆ ಕಾರ್ಯಕ್ರಮ ಆರಂಭವಾಗಲಿದೆ. ನಂತರ ಭಾರತೀಯ ಮೀಸಲು ಪೊಲೀಸ್ ಪಡೆ ಐಆರ್ಬಿ ಸಭಾಭವನದಲ್ಲಿ ಕನಕಗಿರಿ ತಾಲೂಕಿನ ನವಲಿಯಲ್ಲಿ ಪ್ರಸ್ತಾವಿತ ಸಮಾನಾಂತರ ಜಲಾಶಯ, ಅಂತಾರಾಜ್ಯ ನೀರಾವರಿ ಯೋಜನೆಗಳು ಹಾಗೂ ತುಂಗಭದ್ರಾ ಒಡಲಿನ 31 ಟಿಎಂಸಿ ಅಡಿ ಹೂಳಿನ ಬಗ್ಗೆ 3 ರಾಜ್ಯಗಳ ಮುಖ್ಯಮಂತ್ರಿಗಳು ಚರ್ಚಿಸಲಿದ್ದಾರೆ. ಹೆಚ್ಚಿನ ಆರ್ಥಿಕ ಹೊರೆ ನಡುವೆಯೂ ಗ್ರಾಮೀಣ ಭಾಗದ ಬಡವರ ಹಿತದೃಷ್ಟಿಯಿಂದ ಜುಲೈ 1ರಿಂದ ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯನ್ನು ರಾಜ್ಯದಲ್ಲಿ ಜಾರಿಗೊಳಿಸಲಾಗುವುದು ಎಂದು ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತಿರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ನಾಡಿದ್ದು 27ರಂದು ಅಖಂಡ ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ಚಿಂತನಾ ಸಮಾವೇಶ

0: ಆಯೋಜಿಸಿದೆ. ಸಂಘದ ಕಾರ್ಯಾಧ್ಯಕ್ಷ ಬಸವಪ್ರಭು ಹೊಸಕೇರಿ ಅವರು ಮಾಹಿತಿ ನೀಡಿ, ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿ ಅಧ್ಯಕ್ಷ ಅರ್ಥಶಾಸ್ತ್ರಜ್ಞ ಪ್ರೊಫೆಸರ್ ಎಂ ಗೋವಿಂದರಾವ್ ವರದಿ ಆಧರಿಸಿ ಈ ಚಿಂತನಾ ಸಮಾವೇಶ ನಡೆಯಲಿದೆ. ರಾಜ್ಯದ ವಿಶ್ರಾಂತ ಮುಖ್ಯ ಕಾರ್ಯದರ್ಶಿ ಎಸ್ಎಂ ಜಾಮ್ದಾರ್ ದಿಕ್ಸೂಚಿ ಭಾಷಣ ಮಾಡಲಿದ್ದಾರೆ ಎಂದರು. ನಶಾ ಮುಕ್ತ ಭಾರತ್ ಅಭಿಯಾನ್ ವಿಕಸಿತ್ ಭಾರತ್ ಕಿ ಪೆಹಚಾನ್ ಧ್ಯೇಯದೊಂದಿಗೆ ನಾಳೆ ಅಂತಾರಾಷ್ಟೀಯ ಮಾದಕ ವಸ್ತುಗಳ ದುರುಪಯೋಗ ಮತ್ತು ಅಕ್ರಮ ಸಾಗಣೆ ವಿರೋಧಿ ದಿನದ ಹಿನ್ನೆಲೆ ಪೂರ್ವಭಾವಿಯಾಗಿ ಜನಜಾಗೃತಿ ಜಾಥಾಗಳು ರಾಜ್ಯಾದ್ಯಂತ ಜರುಗಿದವು. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕು ಮಲೈ ಮಹದೇಶ್ವರ ವನ್ಯಜೀವಿ ಧಾಮ ವ್ಯಾಪ್ತಿಯ ಪಿಜಿಪಾಳ್ಯ ಅರಣ್ಯ ಪ್ರದೇಶದಲ್ಲಿ ಕೆಂಪು ತಲೆಯ ರಣಹದ್ದು, ಬಿಳಿ ಬೆನ್ನಿನ ರಣಹದ್ದು, ಭಾರತೀಯ ಹಾಗೂ ಈಜಿಪ್ಷಿಯನ್ ರಣಹದ್ದುಗಳು ಕಂಡುಬಂದಿವೆ. ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕು ಮನಮನೆ ಗ್ರಾಮದ 35 ವರ್ಷದ ಮಹಿಳೆಯೋರ್ವರಲ್ಲಿ ಮಂಗನ ಕಾಯಿಲೆ ಕಂಡುಬಂದಿದ್ದು, ಸಾಗರದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾ ಲಕ್ಷ್ಮೀಕಾಂತ್ ನಾಯಕ್ ಮಾಹಿತಿ ನೀಡಿದ್ದಾರೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಮೊಹರಂ ಹಬ್ಬಕ್ಕೆ ನಾಡಿನಾದ್ಯಂತ ಸಿದ್ದತೆಗಳು ಭರದಿಂದ ಸಾಗಿವೆ. ನಾಳೆ ಶುಕ್ರವಾರ ಶ್ರದ್ದಾಭಕ್ತಿಯಿಂದ ಮೊಹರಂ ಅಂತಿಮ ದಿನದ ಆಚರಣೆಗಳು ನಡೆಯಲಿವೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ.

0: ವನಿತಾ ವಿಹಾರದ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಈ ವನಿತಾ ವಿಹಾರದಲ್ಲಿ ಕೇಳಿ, ಮೊಹರಂ ಪ್ರಯುಕ್ತ ಕೊಡಗಿನ ಮಡಿಕೇರಿಯ ಅಹಮದೀಯ ಮುಸ್ಲಿಂ ಜಮಾತ್ನ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ.
1: ಆತ್ಮೀಯ ರೇಡಿಯೋ ಕೇಳುಗರಿಗೆಲ್ಲ ನನ್ನ ಆದರದ ಸ್ವಾಗತ. ಭಗವಂತನ ಸಂರಕ್ಷಣೆ ಸದಾ ನಮ್ಮೆಲ್ಲರ ಮೇಲಿರಲಿ. ಇಂದು ನಿಮ್ಮೆಲ್ಲರೊಂದಿಗೆ ಇಸ್ಲಾಮಿಕ್ ಕ್ಯಾಲೆಂಡರಿನ ಮೊದಲ ತಿಂಗಳಾದ ಮೊಹರಂ ಮತ್ತು ಅದರ ಐತಿಹಾಸಿಕ ಮಹತ್ವದ ಕುರಿತು ಕೆಲವು ಮಾಹಿತಿಗಳನ್ನು ಹಂಚಿಕೊಳ್ಳಲು ಇಚ್ಛಿಸುತ್ತೇವೆ. ಇಡೀ ಜಗತ್ತಿಗೆ ಜನವರಿ 1ರಂದು ಹೊಸ ವರ್ಷವಾದರೂ ಆಯಾ ಧರ್ಮದವರು ತಮ್ಮದೇ ಆದ ಹೊಸ ವರ್ಷಗಳನ್ನು ಆಚರಿಸುತ್ತಾರೆ. ಹಿಂದೂ ಬಾಂಧವರಿಗೆ ಯುಗಾದಿಯಿಂದ ಹೊಸ ವರ್ಷ ಆರಂಭವಾದರೆ ಮುಸಲ್ಮಾನರಿಗೆ ಮುಹರ್ರಂನಿಂದ ಹೊಸ ವರ್ಷ ಆರಂಭವಾಗುತ್ತದೆ. ಅಲ್ಲಾಹನು ಈ ಹೊಸ ವರ್ಷದಲ್ಲಿ ಸಮಸ್ತ ಜನರಿಗೂ ಶಾಂತಿ ಸಮಾಧಾನವನ್ನು ನೀಡಲಿ. ಮುಹರ್ರಂ ಪದದ ಅರ್ಥ ಶ್ರೇಷ್ಠ ಅಥವಾ ಪವಿತ್ರ ಎಂದಾಗಿದೆ. ಐತಿಹಾಸಿಕವಾಗಿ ಹೇಳುವುದಾದರೆ ಈ ತಿಂಗಳು ಮುಸಲ್ಮಾನರ ಪಾಲಿಗೆ ಹೃದಯವನ್ನು ಕರಗಿಸುವ ಎರಡು ದುಃಖದಾಯಕ ಘಟನೆಗಳು ನಡೆದ ಮಾಸವಾಗಿದೆ. ಮುಹರ್ರಂ ಮೊದಲ ದಿನದಂದು ಇಸ್ಲಾಮಿನ ಎರಡನೇ ಖಲೀಫರಾದ ಹಜ್ರತ್ ಉಮರ್ ಬಿನ್ ಖತ್ತಾಬ್ ರಲಿಯಲ್ಲಾಹು ಅನ್ಹುರವರು ಹುತಾತ್ಮರಾದರು. ಅದಾದ ಕೆಲವು ವರ್ಷಗಳ ನಂತರ ಇದೇ ಮುಹರ್ರಂ ತಿಂಗಳ 10ರಂದು ಹಜ್ರತ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೇಹಿ ವಸಲ್ಲಂ ಅವರ ಅಚ್ಚುಮೆಚ್ಚಿನ ಮೊಮ್ಮಗ ಹಜ್ರತ್ ಅಲಿ ರಲಿಯಲ್ಲಾಹು ಅನ್ಹು ಮತ್ತು ಹಜ್ರತ್ ಫಾತಿಮಾ ರಲಿಯಲ್ಲಾಹು ಅನ್ಹಾರವರ ಪುತ್ರರಾದ ಹಜ್ರತ್ ಇಮಾಮ್ ಹುಸೇನ್ ರಲಿಯಲ್ಲಾಹು ಅನ್ಹುರವರನ್ನು, ಅವರ ಕುಟುಂಬದ ಸದಸ್ಯರನ್ನು ಹಾಗೂ 72 ಮಂದಿ ಅನುಯಾಯಿಗಳನ್ನು ಕ್ರೂರವಾಗಿ ಹುತಾತ್ಮರನ್ನಾಗಿಸಲಾಯಿತು. ಈ ದಿನವನ್ನು ಜಗತ್ತಿನಾದ್ಯಂತ ಮುಸಲ್ಮಾನರೆಲ್ಲರೂ ತ್ಯಾಗ ಮತ್ತು ಬಲಿದಾನದ ಸಂಕೇತವಾಗಿ ನೆನಪಿಸಿಕೊಳ್ಳುತ್ತಾರೆ. ಇಂದಿನ ಈ ಸಂವಾದದಲ್ಲಿ ಭಾಗವಹಿಸುವವರು ತಹಸೀನಾ ಶರೀಫ್, ರಶೀದಾ ಜಾಹಿರ್ ಹಾಗೂ ನಾನು ಮುಬಶ್ಶಿರ ಅಯ್ಯು. ಈಗ ಮೊದಲನೇದಾಗಿ ತಹಸೀನಾ ರವರೇ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಈ ಇಬ್ಬರು ಮೊಮ್ಮಕ್ಕಳಾದ ಹಜರತ್ ಹಸನ್ ಮತ್ತು

0: ಹಜರತ್ ಹುಸೇನ್ ರವರ ಬಗ್ಗೆ ಸ್ವಲ್ಪ ವಿವರಣೆಯನ್ನ ಹೇಳ್ತೀರಾ?
1: ಹಜರತ್ ಇಮಾಮ್ ಹುಸೇನ್ ರಲಿಯಲ್ಲಾನ್ಹು ಅವರು ಹಿಜರಿ 4ನೇ ವರ್ಷ ಅಂದರೆ ಕ್ರಿಸ್ತ ಶಕ 626 ಜನವರಿ 8ನೇ ತಾರೀಕು ಸೋಮವಾರ ಹಜರತ್ ಅಲಿ ರಲಿಯಲ್ಲಾ ಅನ್ಹು ಮತ್ತು ಹಜರತ್ ಫಾತಿಮಾ ರಲಿಯಲ್ಲಾ ಅನ್ಹ ಅವರ ಮಗನಾಗಿ ಜನಿಸಿದರು. ಈ ಮಗು ನೋಡುವುದಕ್ಕೆ ಬಹುತೇಕ ಹಜರತ್ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹುಸಲ್ಲಂರನ್ನೇ ಹೋಲುತ್ತಿತ್ತು. ಪ್ರವಾದಿಯವರು ತಮ್ಮ ಇಬ್ಬರು ಮೊಮ್ಮಕ್ಕಳಾದ ಹಸನ್ ಮತ್ತು ಹುಸೇನ್ ರವರನ್ನು ಅತೀವವಾಗಿ ಪ್ರೀತಿಸುತ್ತಿದ್ದರು. ಅಂತೆಯೇ ಆ ಮಕ್ಕಳಿಗೂ ಪ್ರವಾದಿಯವರೆಂದರೆ ಅಪಾರ ಗೌರವ ಮತ್ತು ಪ್ರೀತಿ. ಅವರನ್ನು ಬಹಳ ಪ್ರೀತಿಸುತ್ತಾ ಅವರ ಅನುಸರಣೆ ಮಾಡುತ್ತಿದ್ದರು. ಅವರಿಗೆ 7 ಅಥವಾ 8 ವರ್ಷವಾದಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹುಸಲ್ಲಂ ಇಹಲೋಕ ತ್ಯಜಿಸಿದರು. ಹಿರಿಯರನ್ನು ನೋಡಿ ಕಲಿ ಕೇಳಿ ಕಲಿ ಎಂಬಂತೆ ಹಜರತ್ ಹುಸೇನ್ ರಲಿಯಲ್ಲಾನ್ಹುರವರು ಬಾಲ್ಯದಿಂದಲೇ ಆರಾಧನೆಯಲ್ಲಿ ತಲ್ಲೀನರಾಗಿರುತ್ತಿದ್ದರು. ಕೇವಲ ರಂಜಾನ್ ತಿಂಗಳು ಮಾತ್ರವಲ್ಲದೆ ವರ್ಷದ ಬೇರೆ ಬೇರೆ ದಿನಗಳಲ್ಲೂ ಉಪವಾಸ ವ್ರತ ಅನುಷ್ಠಿಸುತ್ತಿದ್ದರು. ಹಾಗೆಯೇ ಅತಿಥಿ ಸತ್ಕಾರ ದಾನ ಧರ್ಮಗಳನ್ನು ಮಾಡುತ್ತಿದ್ದರು. ಹಜ್ನ ಸಮಯದಲ್ಲಿ ಹಜ್ ನಿರ್ವಹಿಸುತ್ತಿದ್ದರು. ನಯ ಮತ್ತು ವಿನಯ ಅವರ ಜೀವನದ ಅವಿಭಾಜ್ಯ ಅಂಗವಾಗಿತ್ತು.
0: ಹಜರತ್ ಪೈಗಂಬರರ ನಡವಳಿಕೆಯ ಬಗ್ಗೆ ಹೇಳಿದ್ರಿ. ಪ್ರವಾದಿಯವರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ನಸೀಮಾ ವಸೀಂ ರವರು ನುಡಿಮುತ್ತುಗಳನ್ನು ಓದಿ ಹೇಳಲಿದ್ದಾರೆ.
2: ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಇಮಾಮ್ ಹುಸೇನ್ ರಲಿಯಲ್ಲಾಹು ಅನ್ಹು ಅವರ ನಡುವಿನ ಅಪಾರವಾದ ಆತ್ಮೀಯತೆ ಮತ್ತು ಪ್ರೀತಿಯನ್ನು ತೋರಿಸುವ ಒಂದು ನುಡಿಮುತ್ತು ಈ ರೀತಿ ಇದೆ. ಹುಸೇನ್ ನನ್ನವನು, ನಾನು ಹುಸೇನನಾಗಿದ್ದೇನೆ. ಹುಸೇನನನ್ನು ಪ್ರೀತಿಸಿದವರನ್ನು ಅಲ್ಲಾಹನು ಪ್ರೀತಿಸುತ್ತಾನೆ. ಹಜರತ್ ಇಮಾಮ್ ಹಸನ್ ರಲಿಯಲ್ಲಾಹು ಅನ್ಹು ಮತ್ತು ಹಜರತ್ ಇಮಾಮ್ ಹುಸೇನ್ ರಲಿಯಲ್ಲಾಹು ಅನ್ಹು ಅವರಿಗೆ ಪರಲೋಕದಲ್ಲಿ ಸಿಗಲಿರುವ ಅತ್ಯುನ್ನತ ಸ್ಥಾನಮಾನದ ಕುರಿತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ರೀತಿ ಹೇಳಿದರು. ಹಸನ್ ಮತ್ತು ಹುಸೇನ್ ಸ್ವರ್ಗದ ಯುವಕರ ನಾಯಕರಾಗಿದ್ದಾರೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಇವರಿಬ್ಬರು ಅಂದರೆ ಹಸನ್ ಮತ್ತು ಹುಸೇನ್ ನನಗೆ ಈ ಲೋಕದಲ್ಲಿ ಲಭಿಸಿದ ಪರಿಮಳ ಬೀರುವ ಎರಡು ಸುಗಂಧ ಪುಷ್ಪಗಳಾಗಿದ್ದಾರೆ. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಯಾರು ಹಸನ್ ಮತ್ತು ಹುಸೇನ್ ಇವರಿಬ್ಬರನ್ನು ಪ್ರೀತಿಸುತ್ತಾರೋ ಅವರು ನನ್ನನ್ನು ಪ್ರೀತಿಸಿದಂತೆ, ಯಾರು ಇವರನ್ನು ದ್ವೇಷಿಸುತ್ತಾರೋ ಅವರು ನನ್ನನ್ನು ದ್ವೇಷಿಸಿದಂತೆ. ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಮ್ಮ ಕುಟುಂಬದವರೊಂದಿಗೆ ಅತೀವ ಸ್ನೇಹ ಮತ್ತು ಪ್ರೀತಿಯನ್ನು ತೋರುತ್ತಿದ್ದರು. ಅದರಲ್ಲೂ ಇಮಾಮ್ ಹಸನ್ ಮತ್ತು ಇಮಾಮ್ ಹುಸೇನ್ರೊಂದಿಗೆ ಈ ಪ್ರೀತಿ ಅಪಾರವಾಗಿತ್ತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಕಿರಿಯರ ಮೇಲೆ ಕರುಣೆ ತೋರದವನು ಮತ್ತು ಹಿರಿಯರನ್ನು ಗೌರವಿಸಿದವನು ನಮ್ಮೊಂದಿಗೆ ಸೇರಿದವನಲ್ಲ. ಸೃಷ್ಟಿಗಳೆಲ್ಲವೂ ಅಲ್ಲಾಹನ ಕುಟುಂಬದವರಾಗಿದ್ದಾರೆ. ತನ್ನ ಕುಟುಂಬದವರೊಂದಿಗೆ ಒಳ್ಳೆಯ ರೀತಿ ವರ್ತಿಸಿ ಅವರ ಅವಶ್ಯಕತೆಗಳನ್ನು ಈಡೇರಿಸುವ ಬಗ್ಗೆ ಲಕ್ಷ್ಯ ನೀಡುವವನನ್ನು ಅಲ್ಲಾಹನು ಬಹಳ ಇಷ್ಟಪಡುತ್ತಾನೆ. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಸನ್ ಮತ್ತು ಹುಸೇನ್ ರಲಿಯಲ್ಲಾಹು ಅನ್ಹುರನ್ನು ಮಡಿಲಲ್ಲಿ ಕುಳ್ಳಿರಿಸಿ ಈ ರೀತಿ ಹೇಳಿದರು, ಇವರು ನನ್ನ ಪುತ್ರರು ಮತ್ತು ನನ್ನ ಮಗಳ ಪುತ್ರರಾಗಿದ್ದಾರೆ. ಓ ಅಲ್ಲಾ, ನಾನು ಇವರನ್ನು ಪ್ರೀತಿಸುತ್ತೇನೆ. ಆದುದರಿಂದ ನೀನು ಇವರನ್ನು ಪ್ರೀತಿಸು ಮತ್ತು ಇವರನ್ನು ಪ್ರೀತಿಸುವವರನ್ನು ಪ್ರೀತಿಸು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರೊಡನೆ ನಿಮ್ಮ ಕುಟುಂಬದವರಲ್ಲಿ ನಿಮಗೆ ಯಾರು ಅತ್ಯಂತ ಪ್ರಿಯರು ಎಂದು ಕೇಳಲಾಯಿತು. ಅದಕ್ಕೆ ಅವರು ಹಸನ್ ಮತ್ತು ಹುಸೇನ್ ಎಂದು ಹೇಳಿದರು. ಹಾಗೂ ಅವರನ್ನು ಆಗಾಗ್ಗೆ ತಮ್ಮ ಮಗಳಾದ ಫಾತಿಮಾ ರಲಿಯಲ್ಲಾಹು ಅನ್ಹುರೊಡನೆ ನನ್ನ ಇಬ್ಬರು ಪುತ್ರರನ್ನು ನನ್ನ ಬಳಿ ಕರೆತನ್ನಿರಿ ಎಂದು ಹೇಳುತ್ತಿದ್ದರು ಮತ್ತು ಅವರನ್ನು ಪ್ರೀತಿಯಿಂದ ಅಪ್ಪಿಕೊಳ್ಳುತ್ತಿದ್ದರು. ರಂಜಾನ್ ತಿಂಗಳ ನಂತರದ ಅತ್ಯುತ್ತಮ ಉಪವಾಸವು ಅಲ್ಲಾಹನ ತಿಂಗಳಾದ ಮೊಹರಂ ತಿಂಗಳ ಉಪವಾಸವಾಗಿದೆ.
0: ನಾವೀಗ ನಮ್ಮ ಸಂವಾದನ ಮುಂದುವರಿಸೋಣ. ಹಜರತ್ ಹಸನ್ ಮತ್ತು ಹಜರತ್ ಹುಸೇನ್ರ ಬಗ್ಗೆ ನಾವೀಗಾಗಲೇ ತಿಳಿದುಕೊಂಡ್ವಿ. ಈಗ ಹಜರತ್ ಅಲಿ ಅಂದ್ರೆ ಹಜರತ್ ಹಸನ್ ಮತ್ತು ಹಜರತ್ ಹುಸೇನ್ರವರ ತಂದೆಯ ನಿಧನದ ನಂತರದ ಆಡಳಿತದ ಬಗ್ಗೆ ಸ್ವಲ್ಪ ವಿವರಣೆ ನೀಡ್ತೀರಾ ರಶೀದರವರೇ?
3: ಇಸ್ಲಾಮಿನ 4ನೇ ಖಲೀಫರಾದ ಹಜರತ್ ಅಲಿ ರಲಿಯಲ್ಲಾಹು ಅನ್ಹುರವರ ನಿಧನದ ನಂತರ ಅವರ ಮಗನು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು

0: ಅಲೈಹಿ ವಸಲ್ಲಂ ಅವರ ಮೊಮ್ಮಗನೂ ಆದ ಹಸನ್ ರಲಿಯಲ್ಲಾಹು ಅನ್ಹುರವರು 6 ತಿಂಗಳ ಕಾಲವಷ್ಟೇ ಆಡಳಿತ ನಡೆಸಿ ಇಸ್ಲಾಮಿಕ್ ಸಾಮ್ರಾಜ್ಯದಲ್ಲಿ ಆಂತರಿಕ ಕಲಹ ಮತ್ತು ರಕ್ತಪಾತವನ್ನು ತಪ್ಪಿಸುವ ಉದ್ದೇಶದಿಂದ ಶಾಂತಿ ಮತ್ತು ಸಮಾಧಾನವನ್ನು ಬಯಸಿ ತಮ್ಮ ಅಧಿಕಾರವನ್ನು ಮುವಾವಿಯಾ ಅವರಿಗೆ ಬಿಟ್ಟುಕೊಟ್ಟರು. ಆದರೆ ದುರಾದೃಷ್ಟವಶಾತ್ ಮುಂದಿನ ದಿನಗಳಲ್ಲಿ ಹಜರತ್ ಇಮಾಮ್ ಹಸನ್ ರಲಿಯಲ್ಲಾಹು ಅನ್ಹುರವರು ವಿಷಪ್ರಾಶನದಿಂದ ಕೊಲ್ಲಲ್ಪಟ್ಟರು. ಇಮಾಮ್ ಹಸನ್ ಶಾಂತಿ ಸ್ವರೂಪಿಯಾಗಿದ್ದರೆ ಇಮಾಮ್ ಹುಸೇನ್ ರವರು ಬಹಳ ಧೀರರು ಸಾಹಸಿಯೂ ಆಗಿದ್ದರು. ಅವರು ಎಂದಿಗೂ ಅನೈತಿಕ ಮತ್ತು ದುಷ್ಕರ್ಮಗಳನ್ನು ಸಹಿಸುತ್ತಿರಲಿಲ್ಲ. ಅವರು ತನ್ನ ತಂದೆ ಹಜರತ್ ಅಲಿ ರಲಿಯಲ್ಲಾಹು ಅನ್ಹುರವರೊಂದಿಗೆ ಕೂಡಿ ಇಸ್ಲಾಮಿಗಾಗಿ ಹಲವು ಯುದ್ಧಗಳಲ್ಲಿ ಭಾಗಿಯಾಗಿದ್ದರು. ಅವರು ನಂತರದ ದಿನಗಳಲ್ಲಿಯೂ ಹಲವು ಯುದ್ಧಗಳಲ್ಲಿ ಭಾಗಿಯಾಗಿದ್ದರು.
1: ಹಾಗಾದ್ರೆ ಮುಬಶಿರ ಅವರೇ, ಯಜೀದ್ನ ಬೈಯತ್ ಅಂದರೆ ನಿಷ್ಠೆಯ ಪ್ರತಿಜ್ಞೆಯನ್ನು ಇಮಾಮ್ ಹುಸೇನ್ ರವರು ನಿರಾಕರಿಸಿದರು, ಇದರ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ?
2: ಹಿಜ್ರಾ 56ನೇ ವರ್ಷದಲ್ಲಿ ಆಡಳಿತಗಾರರಾಗಿದ್ದ ಮುವಾವಿಯಾ ಅವರು ವೃದ್ಧಾಪ್ಯ ಮತ್ತು ಅನಾರೋಗ್ಯದಿಂದ ಬಳಲುತ್ತಿದ್ದಾಗ ಅವರ ಬಳಿ ಬಂದ ಮುಗೀರಾ ಬಿನ್ ಶಾಬಾ ಎಂಬಾತ, ನಿಮ್ಮ ನಂತರ ಆಡಳಿತ ಸುಗಮವಾಗಿ ಮುಂದುವರಿಬೇಕಾದ್ರೆ ನಿಮ್ಮ ಮಗ ಯಜೀದ್ನನ್ನು ಉತ್ತರಾಧಿಕಾರಿಯಾಗಿ ನೇಮಿಸುವುದು ಉತ್ತಮ ಅಂತ ಸಲಹೆ ನೀಡ್ತಾರೆ. ಅದರಂತೆ ಮುವಾವಿಯಾ ತನ್ನ ಮಗ ಯಜೀದ್ನನ್ನು ಉತ್ತರಾಧಿಕಾರಿಯನ್ನಾಗಿ ಘೋಷಣೆ ಮಾಡ್ತಾರೆ. ಆದರೆ ಈ ಯಜೀದ್ ಇಸ್ಲಾಮಿನ ಮೌಲ್ಯಗಳಿಗೆ ತದ್ವಿರುದ್ಧವಾದ ವ್ಯಕ್ತಿತ್ವವನ್ನ ಹೊಂದಿರ್ತಾನೆ. ಆತ ಸುಖಲೋಲುಪನು, ಭೋಗಾಸಕ್ತಿಯುಳ್ಳವನು ಮತ್ತು ದುರಹಂಕಾರಿಯೂ ಆಗಿರ್ತಾನೆ. ಅಸಭ್ಯತೆಯ ಕೂಪದಲ್ಲಿ ಮುಳುಗಿದ್ದ ಯಜೀದ್ನ ಆಡಳಿತವನ್ನು ಒಪ್ಪಿಕೊಂಡು ಅವನಿಗೆ ನಿಷ್ಠೆಯ ಪ್ರತಿಜ್ಞೆ ಅಥವಾ ಬಯತ್ ಮಾಡಲು ಹಜರತ್ ಇಮಾಮ್ ಹುಸೇನ್ ರಲಿಯಲ್ಲಾಹು ಅನ್ಹುರವರು ಮತ್ತು ಮದೀನದ ಕೆಲವರು ನಿರಾಕರಿಸ್ತಾರೆ. ಇದನ್ನರಿತ ಯಜೀದ್ ಹಜರತ್ ಹುಸೇನ್ ರವರಿಂದ ಹೇಗಾದರೂ ನಿಷ್ಠೆಯ ಪ್ರತಿಜ್ಞೆ ಪಡೆಯಲೇಬೇಕು ಅಂತ ಮದೀನದ ಗವರ್ನರ್ ಆಗಿದ್ದ ವಲೀದ್ ಬಿನ್ ಉತ್ಬಾಗೆ ಆದೇಶ ಕಳಿಸ್ತಾನೆ. ಅನ್ಯಾಯದ ಮುಂದೆ ತಲೆಬಾಗಲು ಒಪ್ಪದ ಹಜರತ್ ಇಮಾಮ್ ಹುಸೇನ್ ರಲಿಯಲ್ಲಾಹು ಅನ್ಹುರವರು ತಕ್ಷಣವೇ ತಮ್ಮ ಕುಟುಂಬ ಸಮೇತ ರಾತ್ರೋರಾತ್ರಿ ಮದೀನಾ ಬಿಟ್ಟು ಮಕ್ಕಾದ ಕಡೆಗೆ ಹೊರಟು ಹೋಗ್ತಾರೆ. ಹಜರತ್ ಇಮಾಮ್ ಹುಸೇನ್ ರವರು ಪುನಃ ಕೂಫಾಗೆ ಮರಳಿ ಬಂದ್ರಲ್ಲ, ಆ ಘಟನೆ ಸ್ವಲ್ಪ ವಿವರಿಸ್ತೀರಾ ರಶೀದರವರೇ?
0: ಇಮಾಮ್ ಹುಸೇನ್ ರವರು ಮಕ್ಕಾ ತಲುಪಿದ ನಂತರ ಅದೇ ಸಮಯದಲ್ಲಿ ಕೂಫಾ ನಗರದ ಜನರಿಂದ ಸಾವಿರಾರು ಪತ್ರಗಳು ಇಮಾಮ್ ಹುಸೇನ್ ರವರಿಗೆ ಬಂದವು. ನೀವು ಕೂಫಾಗೆ ಮರಳಿ ಬನ್ನಿ, ನಾವೆಲ್ಲರೂ ನಿಮಗೆ ಬೆಂಬಲ ನೀಡುತ್ತೇವೆ ಎಂದು ಆ ಪತ್ರಗಳಲ್ಲಿ ಬರೆಯಲಾಗಿತ್ತು. ಇದರ ಸತ್ಯತೆಯನ್ನು ಅರಿಯಲು ಇಮಾಮ್ ಹುಸೇನ್ ರವರು ತಮ್ಮ ಸೋದರ ಸಂಬಂಧಿಯಾದ ಮುಸ್ಲಿಂ ಬಿನ್ ಅಕೀಲ್ರನ್ನು ಕೂಫಾಗೆ ಕಳುಹಿಸಿದರು. ಅಲ್ಲಿನ ಜನರು ಮುಸ್ಲಿಂ ಬಿನ್ ಅಕೀಲ್ರನ್ನು ಆದರದಿಂದ ಬರಮಾಡಿಕೊಂಡರು. ಈ ಸಕಾರಾತ್ಮಕ ಬೆಂಬಲವನ್ನು ಕಂಡು ಹಜರತ್ ಇಮಾಮ್ ಹುಸೇನ್ ರವರು ಕೂಫಾಗೆ ಪ್ರಯಾಣ ಬೆಳೆಸಲು ತೀರ್ಮಾನಿಸಿದರು. ಹಜರತ್ ಅಬ್ದುಲ್ಲಾ ಬಿನ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹುರವರಂತಹ ಅನೇಕ ಹಿರಿಯರು ಮಕ್ಕಾ ಬಿಟ್ಟು ಹೋಗದಂತೆ ಮನವಿ ಮಾಡಿಕೊಂಡರು. ಆದರೆ ಹುಸೇನ್ ರವರು ಅಲ್ಲಾಹನ ಮೇಲೆ ಭರವಸೆ ಇಟ್ಟು ತಮ್ಮ ತೀರ್ಮಾನವನ್ನು ಬದಲಿಸಲಿಲ್ಲ. ಇತ್ತ ಕೂಫಾದಿಂದ ಮುಸ್ಲಿಂ ಬಿನ್ ಅಕೀಲ್ ಇಮಾಮ್ ಹುಸೇನ್ ರವರಿಗೆ ಪುನಃ ಪತ್ರ ಬರೆದರು. ಕೂಫಾದ ಜನರು ವಿಶ್ವಾಸಘಾತ ಮಾಡಿದ್ದಾರೆ, ಆದುದರಿಂದ ತಾವು ಇತ್ತ ಬರಬೇಡಿ ಎಂದು ಎಚ್ಚರಿಸಿದರು. ಆದರೆ ಆ ಪತ್ರ ಹುಸೇನ್ ರವರಿಗೆ ತಲುಪಲೇ ಇಲ್ಲ. ಹಜರತ್ ಇಮಾಮ್ ಹುಸೇನ್ ರವರು ತಮ್ಮ ಕುಟುಂಬ ಸಮೇತ ಕೂಫಾಗೆ ಪ್ರಯಾಣ ಬೆಳೆಸಿದರು. ಹುಸೇನ್ ರವರು ಮರಳಿ ಬರುತ್ತಿರುವ ವಿಷಯ ತಿಳಿದ ಯಜೀದ್ನ ಗವರ್ನರ್ ಉಬೈದುಲ್ಲಾ ಬಿನ್ ಜಿಯಾದ್ ತನ್ನ ಸೇನಾಧಿಪತಿಗಳೊಂದಿಗೆ ಬೃಹತ್ ಸೈನ್ಯವನ್ನು ಕಳುಹಿಸಿ ಅವರನ್ನು ತಡೆದನು. ಅವರು ಕರ್ಬಲಾ ಎಂಬ ಮರುಭೂಮಿಯನ್ನು ತಲುಪಿದರು. ಕರ್ಬಲಾ ಎಂಬ ಅರಬಿ ಪದದ ಅರ್ಥವೇ ಕ್ಲೇಶ, ದುಃಖ, ಆಪತ್ತು ಎಂದಾಗಿದೆ.
2: ಈಗ ನಾವು ಅಲ್ಲಾಹನ ಸ್ತುತಿಯನ್ನು ಸ್ತುತಿಸುವ ಒಂದು ಗೀತೆಯನ್ನು ಕೇಳೋಣ. ಧ್ವನಿ ಸಾನಿಯಾ ಇಬ್ರಾಹಿಂ, ರಚನೆ ನಬೀಸಾ ಕೆಎಂ.

0: ನಮ್ಮ ಸಂವಾದವನ್ನ ಮುಂದುವರಿಸೋಣ. ಹಜರತ್ ಹುಸೇನ್ ರವರು ಕೂಫಾಗೆ ಪ್ರಯಾಣ ಬೆಳೆಸಿದ ಬಗ್ಗೆ ರಶೀದರವರು ತಿಳಿಸಿಕೊಟ್ರು. ಈಗ ಕರ್ಬಲಾ ಯುದ್ಧ ನಡೆಯುವ ಮೊದಲು ಇಮಾಮ್ ಹುಸೇನ್ ರವರು ಶತ್ರುಗಳ ಮುಂದೆ ಕೆಲವು ಬೇಡಿಕೆಗಳನ್ನು ಹಾಗೂ ಭಾವನಾತ್ಮಕ ಮಾತುಗಳನ್ನಾಡಿದ್ರು. ಇದರ ಬಗ್ಗೆ ಸ್ವಲ್ಪ ಹೇಳ್ಬೋದಾ ತಾಸೀನರವರೇ?
1: ಕರ್ಬಲ ತಲುಪಿದಾಗ ಇಮಾಮ್ ಹುಸೇನ್ ರಲಿಯಲ್ಲಾನ್ಹು ಅವರು ಮೂರು ಆಯ್ಕೆಗಳನ್ನು ಶತ್ರುಗಳ ಮುಂದಿಟ್ರು. ಒಂದು, ನನ್ನನ್ನು ಮಕ್ಕಾ ಅಥವಾ ಮದೀನಕ್ಕೆ ಹಿಂದಿರುಗಲು ಬಿಡಿ, ಇಲ್ಲವೇ ಯಜೀದ್ನ ಬಳಿಗೆ ಕರೆದುಕೊಂಡು ಹೋಗಿ, ಅಥವಾ ಗಡಿ ಭಾಗಕ್ಕೆ ಹೋಗಲು ಅನುಮತಿ ನೀಡಿ. ಆದರೆ ಆ ಕ್ರೂರಿಗಳು ಯಾವುದಕ್ಕೂ ಒಪ್ಪಲಿಲ್ಲ. ಅಷ್ಟೇ ಅಲ್ಲ, ಅವರಿಗೆ ಹತ್ತಿರದಲ್ಲಿ ಹರಿಯುತ್ತಿದ್ದ ಯೂಫ್ರಟಿಸ್ ನದಿಯ ನೀರನ್ನು ಕುಡಿಯಲು ಬಿಡಲಿಲ್ಲ. ಆ ಸುಡುಬಿಸಿಲಿನ ಮರುಭೂಮಿಯಲ್ಲಿ ಪ್ರವಾದಿ ಕುಟುಂಬದ ಮಹಿಳೆಯರು ಮತ್ತು ಪುಟ್ಟ ಪುಟ್ಟ ಮಕ್ಕಳು ಒಂದು ಹನಿ ನೀರಿಲ್ಲದೆ ಜೀವನ್ ಮರಣದ ಹೋರಾಟಕ್ಕೆ ಸಿಲುಕಿದರು. ಮೊಹರಂ 10 ಇಸ್ಲಾಮಿಕ್ ಚರಿತ್ರೆಯ ಅತ್ಯಂತ ಕರಾಳ ಮತ್ತು ದುಃಖದ ದಿನ. ಸೂರ್ಯೋದಯದೊಂದಿಗೆ ಯುದ್ಧದ ವಾತಾವರಣ ನಿರ್ಮಾಣವಾಯಿತು. ಅದಕ್ಕೂ ಮೊದಲು ಇಮಾಮ್ ಹುಸೇನ್ ರಲಿಯಲ್ಲಾನ್ಹು ಅವರು ವಿರೋಧಿಗಳ ಮುಂದೆ ನಿಂತು ಅತ್ಯಂತ ಭಾವನಾತ್ಮಕವಾದ ಭಾಷಣವನ್ನು ಮಾಡಿದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಸಂಬಂಧದಿಂದ ತಮಗೆ ಸಿಕ್ಕಿರುವ ಸ್ಥಾನಮಾನಗಳ ಕುರಿತು ವಿವರಿಸುತ್ತಾ ಅವರು ಹೇಳಿದರು, ನಾನು ಮತ್ತು ನನ್ನ ಸಹೋದರ ಸ್ವರ್ಗದಲ್ಲಿ ಯುವಕರ ನಾಯಕರಾಗಿರುವೆವು, ನಾವು ಸ್ವರ್ಗವಾಸಿಗಳ ಕಣ್ಮಣಿಗಳಾಗಿರುವೆವು ಎಂದು ಅಲ್ಲಾಹನ ಪ್ರವಾದಿಯವರು ಹೇಳಿರುವುದು ನಿಮಗೆ ಗೊತ್ತಿಲ್ಲವೇ? ಸಂಶಯವಿದ್ದಲ್ಲಿ ಪ್ರವಾದಿಯವರಿಂದಲೇ ನೇರವಾಗಿ ಕೇಳಿಸಿಕೊಂಡವರು ಈಗಲೂ ನಿಮ್ಮೊಂದಿಗೆ ಇರುವರಲ್ಲವೇ? ನಂತರ ಕೆಲವರ ಹೆಸರು ಕರೆಯುತ್ತಾ ಹೇಳಿದರು, ನನಗೆ ಪತ್ರ ಬರೆದು ಕೂಫಾಗೆ ಆಮಂತ್ರಿಸಿದ್ದು ನೀವೇ ಅಲ್ಲವೇ? ನೀವು ನನಗೆ ಸಹಕಾರ ನೀಡುತ್ತೀರೆಂದು ಕರೆದ ಕಾರಣವಲ್ಲವೇ ನಾನಿಲ್ಲಿಗೆ ಬಂದಿರುವುದು? ಇನ್ನಾದರೂ ನನಗೆ ಬೇರೆ ಕಡೆಗೆ ಹೋಗಲು ಬಿಡಿ ಎಂದು ಹೇಳುತ್ತಾರೆ.
0: ಹಾಗಾದ್ರೆ ಇಷ್ಟೆಲ್ಲ ಹೇಳುವಾಗ ವಿರೋಧಿಗಳ ಪ್ರತಿಕ್ರಿಯೆ ಏನಾಗಿತ್ತು ಅಂತ ಹೇಳ್ತೀರಾ ರಶೀದರವರೇ?
2: ಇದೆಲ್ಲವನ್ನು ಕೇಳಿದರೂ ಅಧಿಕಾರ ದಾಹ ಮತ್ತು ಅಹಂಕಾರದಿಂದ ಕುರುಡಾಗಿದ್ದ ಆ ಸೇನೆಗೆ ಇದು ಯಾವುದೂ ಅರ್ಥವಾಗಲಿಲ್ಲ. ವಿರೋಧಿಗಳು ಯುದ್ಧ ಪ್ರಾರಂಭಿಸುತ್ತಾರೆ. ಹಜರತ್ ಇಮಾಮ್ ಹುಸೇನ್ ರವರು ಅವರ ಕಣ್ಮುಂದೆಯೇ ಅವರ ಅತ್ಯಂತ ನಿಷ್ಠಾವಂತ ಸಹಚರರು, ಪ್ರೀತಿಯ ಮಕ್ಕಳು ಮತ್ತು ಕುಟುಂಬಸ್ಥರು ಒಬ್ಬೊಬ್ಬರಾಗಿ ರಕ್ತದೋಕುಳಿಯಲ್ಲಿ ಹುತಾತ್ಮರಾದರು.

ಕೊನೆಯದಾಗಿ ಇಮಾಮ್ ಹುಸೇನ್ರವರು ಮಾತ್ರ ಪುರುಷರಲ್ಲಿ ಬಾಕಿ ಉಳಿದರು. ಸಿಂಹದಂತೆ ಕಾದಾಡಿದ ಆ ಧೀರನ ಮೈಯೆಲ್ಲ ಖಡ್ಗ ಮತ್ತು ಬಾಣಗಳಿಂದ ಗಾಯಗೊಂಡು ರಕ್ತ ಸುರಿಯುತ್ತಿತ್ತು. ಆ ಹೃದಯ ವಿದ್ರಾವಕ ದೃಶ್ಯವನ್ನು ನೋಡುತ್ತಿದ್ದ ಅವರ ಕೇವಲ 2.5 ವರ್ಷದ ಪುಟ್ಟ ಮಗು ಅಲಿ ಅಸ್ಗರ್ ಓಡಿ ಬಂದು ತಂದೆಯನ್ನು ಅಪ್ಪಿಕೊಂಡಿತು. ಆಗ ಆ ಕಲ್ಲು ಹೃದಯದ ಓರ್ವ ಶತ್ರು ಆ ಪುಟ್ಟ ಮಗುವಿನ ಕುತ್ತಿಗೆಗೆ ಬಾಣವೆಸೆದನು. ಆ ಮಗು ತಂದೆಯ ಮಡಿಲಲ್ಲೇ ಪ್ರಾಣ ಬಿಟ್ಟಿತು. ಬಾಯಾರಿಕೆಯಿಂದ ಕಂಗೆಟ್ಟ

0: ಆಗ ಕಲ್ಲು ಹೃದಯದ ಓರ್ವ ಶತ್ರು ಆ ಪುಟ್ಟ ಮಗುವಿನ ಕುತ್ತಿಗೆಗೆ ಬಾಣವೆಸೆದನು. ಆ ಮಗು ತಂದೆಯ ಮಡಿಲಲ್ಲೇ ಪ್ರಾಣ ಬಿಟ್ಟಿತು. ಬಾಯಾರಿಕೆಯಿಂದ ಕಂಗೆಟ್ಟಿದ್ದ ಇಮಾಮ್ ಹುಸೇನ್ ರವರು ನೀರು ಕುಡಿಯಲು ಮುಂದಾದಾಗ ಅವರ ಕೆನ್ನೆಗೆ ಒಂದು ಬಾಣ ತಾಗಿತು. ನಂತರ ತಲೆಗೆ ಖಡ್ಗದಿಂದ ಇರಿದರು. ಕ್ಷೀಣರಾಗಿದ್ದ ಅವರ ಕುತ್ತಿಗೆಗೆ ಬಾಣದಿಂದ ಗಾಸಿಗೊಳಿಸಿದರು. ಶತ್ರುಗಳು ನಾಲ್ಕು ಕಡೆಯಿಂದ ಖಡ್ಗ ಈಟಿ ಬಾಣಗಳಿಂದ ಕಠಿಣ ಆಕ್ರಮಣ ನಡೆಸಿದರು. ರಾಕ್ಷಸ ಪ್ರವೃತ್ತಿಯ ವ್ಯಕ್ತಿಯೊಬ್ಬ ಈಟಿಯಿಂದ ತಿವಿದು ಆ ಮಹಾಚೇತನದ ಶಿರಛೇದ ಮಾಡಿದನು. ಅದರೊಂದಿಗೆ ಹಜರತ್ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ವಾತ್ಸಲ್ಯ ನಿಧಿಯಾದ ಪ್ರೀತಿಯ ಮೊಮ್ಮಗ ಇಮಾಮ್ ಹುಸೇನ್ ರವರು ಹುತಾತ್ಮರಾದರು. ಇನ್ನಲಿಲ್ಲಾಹಿ ವ ಇನ್ನ ಇಲೈಹಿ ರಾಜಿಊನ್. ಅವರ ಪವಿತ್ರ ಶರೀರದಲ್ಲಿ ಖಡ್ಗದಿಂದ 47 ಆಳವಾದ ಗಾಯಗಳು, ಈಟಿಯಿಂದ ತಿವಿದ 33 ಗಾಯಗಳು ಹಾಗೂ ತಲೆ ಮುಖ ಕುತ್ತಿಗೆ ಎದೆಯಲ್ಲಿ 45 ಬಾಣಗಳಿಂದಾದ ಗಾಯಗಳಿದ್ದವು. ಇಷ್ಟಾಗಿಯೂ ಆ ಪಾಪಿಗಳ ದ್ವೇಷ ತಣಿದಿರಲಿಲ್ಲ. ತಮ್ಮ ಕುದುರೆಗಳ ಗೊರಸಿನಿಂದ ಅವರ ಮೃತ ಶರೀರವನ್ನು ತುಳಿದು ಪಕ್ಕೆಲುಬು ಬೆನ್ನೆಲುಬು ಮುರಿಯುವಂತೆ ಮಾಡಿದರು.
1: ನೀವು ಹೇಳಿದಂತೆ ಮೊಹರಂ ಒಂದು ದುಃಖದಾಯಕವಾದ ದಿನ ಅಲ್ವಾ? ಹಾಗಾದರೆ ಈ ದಿನವನ್ನು ಹೇಗೆ ಆಚರಿಸಬೇಕು ಎಂದು ಹೇಳುತ್ತೀರಾ ಮುಬಶಿರ್ ಅವರೇ?
2: ಹೌದು, ಮೊಹರಂ ಅನ್ನೋದು ಒಂದು ದುಃಖದಾಯಕವಾದ ದಿನವಾಗಿದೆ. ಕರ್ಬಲಾದಲ್ಲಿ ಸತ್ಯ ಸೋಲಲಿಲ್ಲ. ಯಜೀದ್ ತನ್ನ ಅಧಿಕಾರವನ್ನು ಉಳಿಸಿಕೊಳ್ಳಲು ಹುಸೇನ್ ರವರನ್ನು ಕೊಂದೆ ಎಂದು ಬೀಗಿರಬಹುದು, ಆದರೆ ಇತಿಹಾಸದಲ್ಲಿ ಯಜೀದ್ ಶಾಶ್ವತವಾಗಿ ಕಳಂಕಿತನಾದ. ಹಜರತ್ ಇಮಾಮ್ ಹುಸೇನ್ ರವರ ತ್ಯಾಗದ ಮೂಲಕ ಶಾಶ್ವತವಾಗಿ ಅಮರರಾದರು. ಮುಹರ್ರಂ ಹಬ್ಬ ಎಂದು ಜನಜನಿತವಾಗಿದೆ, ಆದರೆ ವಾಸ್ತವಿಕವಾಗಿ ಹಜರತ್ ಇಮಾಮ್ ಹುಸೇನ್ ರಲಿಯಲ್ಲಾಹು ಅನ್ಹು ರವರು ಹುತಾತ್ಮರಾದ ದಿನ. ಈ ದಿನವನ್ನು ತ್ಯಾಗ ಬಲಿದಾನದ ದಿನವೆಂದು ಸ್ಮರಿಸುತ್ತೇವೆ. ಈ ದಿನವನ್ನು ಹೇಗೆ ಆಚರಿಸಬೇಕು ಅಂತ ಹೇಳೋದಾದ್ರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ನಡವಳಿಕೆಯ ಆಧಾರದ ಮೇಲೆ ಮುಹರ್ರಂ 9 ಮತ್ತು 10 ಉಪವಾಸವನ್ನ ಆಚರಿಸುವುದು ಅತ್ಯಂತ ಶ್ರೇಷ್ಠವಾಗಿದೆ. ನಾವು ಕೇವಲ ಕಣ್ಣೀರು ಸುರಿಸಿದ್ರೆ ಸಾಲದು. ಅಶೂರ ದಿನದಂದು ಹಜರತ್ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಅವರ ಕುಟುಂಬದವರ ಮೇಲೆ ಹೆಚ್ಚಾಗಿ ದುರೂದ್ ಅಂದ್ರೆ ಶಾಂತಿ ಮತ್ತು ಕರುಣೆಯ ಪ್ರಾರ್ಥನೆಯನ್ನು ಮಾಡಬೇಕು. ನಮ್ಮೊಳಗಿನ ಅಹಂಕಾರ ಮತ್ತು ದುಷ್ಟತನವೆಂಬ ಯಜೀದ್ನನ್ನು ನಾವು ಮೊದಲು ಸಂಹರಿಸಬೇಕು. ಇಮಾಮ್ ಹುಸೇನ್ ರವರ ಈ ತ್ಯಾಗ ಕೇವಲ ಇಸ್ಲಾಂ ಧರ್ಮಕ್ಕೆ ಮಾತ್ರ ಸೀಮಿತವಲ್ಲ, ಇದು ಇಡೀ ಮಾನವ ಕುಲಕ್ಕೆ ಒಂದು ಪಾಠ. ಅದಕ್ಕಾಗಿಯೇ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದರು, ಶೋಷಣೆಗೆ ಒಳಗಾಗಿಯೂ ಜಯವನ್ನು ಹೇಗೆ ಸಾಧಿಸುವುದು ಎಂಬುದನ್ನು ನಾನು ಇಮಾಮ್ ಹುಸೇನರಿಂದ ಕಲಿತೆ. ಭಾರತದ ಪ್ರಥಮ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಹೇಳಿದರು, ಇಮಾಮ್ ಹುಸೇನ್ ರವರ ತ್ಯಾಗ ಎಲ್ಲಾ ಪಂಗಡ ಮತ್ತು ಸಮುದಾಯದವರಿಗೆ ಒಂದು ಸನ್ಮಾರ್ಗದ ಉದಾಹರಣೆ. ಹಾಗೆಯೇ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಹೇಳುವಂತೆ, ಇಮಾಮ್ ಹುಸೇನ್ರ ತ್ಯಾಗ ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಲ್ಲ, ಅದು ಇಡೀ ಮಾನವ ಕುಲವನ್ನು ಬೆಸೆಯುವ ಬಾಂಧವ್ಯವಾಗಿದೆ. ಕೊನೆಯದಾಗಿ ಇಮಾಮ್ ಹುಸೇನ್ ರಲಿಯಲ್ಲಾಹು ಅನ್ಹುರವರು ಮತ್ತು ಅವರ ಕುಟುಂಬದವರು ತೋರಿಸಿಕೊಟ್ಟ ಸತ್ಯ ಧರ್ಮನಿಷ್ಠೆ ಮತ್ತು ತ್ಯಾಗದ ಮಾರ್ಗದಲ್ಲಿ ನಡೆಯುವ ಶಕ್ತಿಯನ್ನು ಪರಮ ಕೃಪಾಳುವಾದ ದೇವನು ನಮ್ಮೆಲ್ಲರಿಗೂ ಕರುಣಿಸಲಿ. ಎಲ್ಲಿಯೇ ಅನ್ಯಾಯ ನಡೆದರೂ ಅದನ್ನು ವಿರೋಧಿಸುವ ಮತ್ತು ಸದಾ ಸತ್ಯದ ಪರವಾಗಿ ನಿಲ್ಲುವಂತಹ ಹುಸೇನಿಯದ್ ಗುಣವನ್ನು ನಮ್ಮೆಲ್ಲರಲ್ಲೂ ಬೆಳೆಸಲಿ ಎಂದು ಪ್ರಾರ್ಥಿಸುತ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇವೆ. ತಾಳ್ಮೆಯಿಂದ ಆಲಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಸಾನಿಯಾ ಇಬ್ರಾಹಿಂ, ರಶೀದಾ ಜಾಹಿರ್, ನಸೀಮಾ ವಸೀಂ, ತಹಸೀನಾ ಶರೀಫ್ ಮತ್ತು ನಾನು ಮುಬಶಿರಾ ಅಯ್ಯೂಬ್. ನಮಸ್ಕಾರ.
3: ಶ್ರೋತೃಗಳೇ, ಇದುವರೆಗೆ ಮೊಹರಂ ಪ್ರಯುಕ್ತ ಕೊಡಗಿನ ಮಡಿಕೇರಿಯ ಅಹಮದೀಯ ಮುಸ್ಲಿಂ ಜಮಾತ್ನ ಮಹಿಳಾ ವಿಭಾಗದ ಸದಸ್ಯರಿಂದ ವಿಶೇಷ ಕಾರ್ಯಕ್ರಮ ಆಲಿಸಿದಿರಿ. ಇದಾಗಿತ್ತು ಇಂದಿನ ವನಿತಾ ವಿಹಾರ.

ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್, ಸಂಕಲನ ವಿದ್ಯಾರಾವ್ ಕೆಎಲ್. ರಾಜ್ಯವ್ಯಾಪಿ ಪ್ರಸಾರಗೊಂಡ ಇಂದಿನ ಈ ವನಿತಾ ವಿಹಾರ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಸಮಯ 12:30.
1: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
2: ಅದು ಕೂಡ ಆಪ್ ನಿಂದ.
3: ಸಿಕ್ಬಿದ್ರು ಅಪರಿಚಿತ ಆಪ್ ನಿಂದ ಬಚಾವಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ಮುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಯಾಕೆ?
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
2: ನಿನಗೆ ಬೇರೆ ಹೆಸರು ಬೇಕೆ?
1: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
2: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
2: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಒಟ್ಟು ಒಟ್ಟಿಗೆ ಅನ್ನ ಉಣಿಸಿ,
1: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ.

0: ಯಾಕಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ? ಹಲ್ಲುಜ್ತಾ ಇದೀನಿ ಕಣಮ್ಮ. ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕ್ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸರಾಗಿತ್ತಾ, ಹಂಗೆ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲ್ಸು.
2: ಹೋ ಕಣಕ, ಹಂಗೆ ಮಾಡ್ತೀನಿ ತಗ.
1: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
3: ಏ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ, ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ. ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
4: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.
5: ಜಲ ಜಲ ಜಲಧಾರೆಯಾಗಿ ಭುವಿಯ ಪ್ರಾಣದಿಂದ ಸುರಿದ ಜೀವದ ಹೊಳೆ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
1: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು ನಮ್ಮ ಕನ್ನಡ ನಾಡು.

0: ನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಆದಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ.
1: ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ನೀರನ್ನು ಉಳಿಸಿ ಸಂರಕ್ಷಿಸೋಣ.
3: ಸಮಯ 12:35 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ ಈ ಕುರಿತು ಶಿವಮೊಗ್ಗದ ಮಕ್ಕಳ ತಜ್ಞರಾದ ಡಾಕ್ಟರ್ ಕಾರುಣ್ಯ ಜಿಜೆ ಇವರೊಂದಿಗೆ ಸಂದರ್ಶನ ನಡೆಯಲಿದೆ. ಸಂದರ್ಶಕರು ಶಿಲ್ಪಾ ಹೆಚ್.ಎಂ.
5: ಆತ್ಮೀಯ ಶ್ರೋತೃಗಳ ನಮಸ್ಕಾರ. ಇಂದಿನ ಆರೋಗ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೆಳಗರೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಗುವಿನ ದೈಹಿಕ ಮಾನಸಿಕ ಕ್ರಿಯಾತ್ಮಕವಾದ ಬೆಳವಣಿಗೆ ಬಗ್ಗೆ ಮಾಹಿತಿ ತಿಳಿಯೋಣ. ಈಗ ಕತ್ತು ನಿಲ್ತಾ ಇಲ್ಲ, ಕೆಲವು ಮಕ್ಕಳಲ್ಲಿ ಮಗು ಕೂರ್ತಾ ಇಲ್ಲ ಸರಿಯಾಗಿ, ನಿಲ್ತಾ ಇಲ್ಲ, ನಡೀತಾ ಇಲ್ಲ, ಹಾಗೆ ಸಮಯಕ್ಕೆ ಸರಿಯಾಗಿ ಮಾತಾಡ್ತಾ ಇಲ್ಲ, ಈ ಎಲ್ಲ ಒಂದು ಕಳವಳ ಪೋಷಕರಲ್ಲಿ ಇರುತ್ತೆ. ಹಾಗೆಯೇ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ತಪ್ಪು ಕಲ್ಪನೆಗಳು ಕೂಡ ಇರುತ್ತೆ. ಇಂದಿನ ಕಾರ್ಯಕ್ರಮದಲ್ಲಿ ಈ ಕುರಿತಂತೆ ನಮಗೆ ಸರಿಯಾದ ಮಾಹಿತಿ ತಿಳಿಸಲು ಇಂದು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಕಾರುಣ್ಯ ಜೆಜಿ. ಇವರು ಆಯುರ್ವೇದ ಮಕ್ಕಳ ತಜ್ಞ ವೈದ್ಯೆಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
6: ನಮಸ್ಕಾರ ಮೇಡಮ್.
5: ಡಾಕ್ಟರ್, ಮೊದಲಿಗೆ ಈಗ ಮಗುವಿನ ದೈಹಿಕ ಮಾನಸಿಕ ಸರಿಯಾದ ಅಭಿವೃದ್ಧಿ ಅಥವಾ ಬೆಳವಣಿಗೆ ಅಂದ್ರೆ ಏನು ವೈದ್ಯಕೀಯವಾಗಿ ಅಂತ ಹೇಳ್ತೀರಿ?
6: ಅಂದ್ರೆ ಒಂದು ಮಗುವಿನ ಬೆಳವಣಿಗೆ ಅಂದ್ರೆ ತಾಯಿ ಗರ್ಭದಲ್ಲಿ ಇರುವಾಗಿನಿಂದ ಒಂದು 18-20 ವರ್ಷ ಅಂದ್ರೆ ಒಂದು ವಯಸ್ಕರ ಅವಸ್ಥೆ ಅಂತ ಏನ್ ಹೇಳ್ತೀವಿ, ಅಡಾಲಸೆಂಟ್ ಅಥವಾ ಅಡಲ್ಟ್ಹುಡ್ ಅಂತ ಏನ್ ಹೇಳ್ತೀವಿ, ಅಲ್ಲಿವರೆಗೆ ಒಂದು ಗರ್ಭದಿಂದ ಒಂದು ಅಡಲ್ಟ್ಹುಡ್ ಒಂದು ವಯಸ್ಕರ ಸ್ಟೇಜ್ ಬರೋ ತನಕನು ಬೆಳವಣಿಗೆ ಅನ್ನೋದು ನಿರಂತರವಾಗಿರುತ್ತೆ. ಸೊ ಈ ಬೆಳವಣಿಗೆಯನ್ನ ನಾವು ಎರಡು ವಿಭಾಗವಾಗಿ ಹೇಳ್ತೀವಿ, ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅಂತ. ನಿಮ್ಗೆ ಕೇಳಲಿಕ್ಕೆ ಎರಡು ಒಂದೇ ಅರ್ಥ ಇರುವಂತ ಪದಗಳು ಅಂತ ಅನ್ಸುತ್ತೆ, ಗ್ರೋತ್ ಡೆವಲಪ್ಮೆಂಟ್ ಬೆಳವಣಿಗೆ ಎರಡರದು ಅಂತ. ಅಂದ್ರೆ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅಂದ್ರೆ ಒಂದೇ ಬೆಳವಣಿಗೆ ಅಂತ ನಾವು ತಗೊಂಡ್ರು ಕೂಡ ಮಕ್ಕಳಲ್ಲಿ ಎರಡು ವಿಭಾಗವಾಗಿ ನೋಡ್ತೀವಿ. ಗ್ರೋತ್ ಅಂದ್ರೆ ಶಾರೀರಿಕ ಅಥವಾ ದೈಹಿಕ ಬೆಳವಣಿಗೆಯಾಗಿಯೂ, ಡೆವಲಪ್ಮೆಂಟ್ ಅಂತ ಅಂದ್ರೆ ಮಾನಸಿಕ ಅಥವಾ ಕ್ರಿಯಾತ್ಮಕವಾದ ಬೆಳವಣಿಗೆಯಾಗಿಯೂ ನೋಡ್ತೀವಿ. ಉದಾಹರಣೆಗೆ ಈಗ ಮಗುವಿನ ತೂಕ, ಎತ್ತರ, ತಲೆ ಸುತ್ತಳತೆ, ಎದೆ ಸುತ್ತಳತೆ, ಇದೆಲ್ಲ ಅದು ಶಾರೀರಿಕ ಬೆಳವಣಿಗೆಯಲ್ಲಿ ಬರುತ್ತೆ. ಅದೇ ಮಗುವಿನ ಕತ್ತಿ ನಿಲ್ಲುವಿಕೆ ಅಥವಾ ಕೂರುವಿಕೆ, ನಡೆಯುವುದು ಅಥವಾ ಓಡೋದು, ಇದೆಲ್ಲ ಏನಾಗುತ್ತೆ, ಕ್ರಿಯಾತ್ಮಕವಾದ ಬೆಳವಣಿಗೆ. ಮಗು ಈಗ ರೆಸ್ಪಾಂಡ್ ಮಾಡುವಂತದ್ದು, ನಾವೇನೇ ಹೇಳಿದ್ರು ನಗು ಅಂತದ್ದು, ಅದೆಲ್ಲ ಏನಿರುತ್ತೆ, ಅದು ಮಾನಸಿಕ ಮತ್ತೆ ಕ್ರಿಯಾತ್ಮಕವಾದ ಬೆಳವಣಿಗೆ ಆಗಿರುತ್ತೆ.
5: ಹಾಗಾದ್ರೆ ಎರಡು ವಿಭಾಗದಲ್ಲಿ ಇದನ್ನ ನೋಡಬಹುದು ಅಂತ ಹೇಳ್ತೀರಿ. ಅದರಲ್ಲಿ ಈಗ ಶಾರೀರಿಕವಾಗಿ ಅಂತ ಹೇಳಿದ್ರೆ ಇದನ್ನು ವಿವರವಾಗಿ ತಿಳಿಸಿ ಡಾಕ್ಟರ್.
6: ಇವಾಗ ಮಕ್ಕಳ ವೈದ್ಯರ ಹತ್ರ ಯಾರೇ ಬಂದ್ರು ಮೊದಲು ಹೇಳೋ ಮಾತು, ಮಗು ಬೆಳಿತಾನೆ ಇಲ್ಲ, ತೂಕ ಬರ್ತಾನೆ ಇಲ್ಲ, ನಮ್ಮ ಮಗು ತುಂಬಾ ಡುಮ್ಡುಮ್ಮಗಿಲ್ಲ, ಏನಾದ್ರೂ ಕೊಡಿ, ಔಷಧಿ ಕೊಡಿ, ಅಥವಾ ಏನಾದ್ರೂ ಸಿರಪ್ ಇದ್ರೆ ಕೊಡಿ, ಮಗು ದಪ್ಪ ಆಗ್ಬೇಕು, ನಮ್ಮ ಮಗು ದಪ್ಪ ಕಾಣ್ಬೇಕು ಅಂತ. ಸೊ ಮೊದಲನೇದಾಗಿ ನಾವು ನೋಡೋದು ತೂಕನೆ. ಬೆಳವಣಿಗೆ ಅಂತ ಬಂದಾಗ ಶಾರೀರಿಕ ಬೆಳವಣಿಗೆಯಲ್ಲಿ ತೂಕನೆ ಮೊದಲನೇ ಇಂಪಾರ್ಟೆಂಟ್ ಆಗಿ ನೋಡುವಂತದ್ದು. ಇದು ಎಲ್ಲಾ ಮಕ್ಕಳಲ್ಲೂ ಒಂದೇ ತರ ಇರೋದಿಲ್ಲ. ಮೊದಲನೇದಾಗಿ ಮಗುವಿನ ತೂಕ ಹುಟ್ಟೋ ಸಂದರ್ಭದಲ್ಲಿ ಎಷ್ಟಿರುತ್ತೆ ಅದನ್ನ ನೋಡ್ಬೇಕಾಗತ್ತೆ. ನಮ್ಮ ದೇಶದಲ್ಲಿ ಸ್ಟ್ಯಾಂಡರ್ಡ್ 2.5-3.5 ಅಂದ್ರೆ 2.5 kg ಇಂದ 3.5 kg ವರೆಗೆ ಇರುವಂತ ತೂಕ ನಾರ್ಮಲ್ ಅಂತ ಹೇಳ್ತೀವಿ. ಹೆಲ್ದಿ ಬೇಬಿ ನಾರ್ಮಲ್ ವೇಟ್ ಅಂತ ಹೇಳ್ತೀವಿ. 2.5 ಕಮ್ಮಿ ಇದ್ರೆ ಅದು ಸಣ್ಣ ಮಗು ಅಂತಾನು, 3.5 ಜಾಸ್ತಿ ಇತ್ತು ಅಂತಂದ್ರೆ ಮಗುವಿನ ತೂಕ ಸ್ವಲ್ಪ ಹೆಚ್ಚಿದೆ ಅಂತಾನು ನಾವು ವಿಂಗಡಣೆ ಮಾಡ್ಕೋತೀವಿ. ಸೊ ಇದರಲ್ಲಿ ಮೊದಲನೇದಾಗಿ ಮಗುವಿನ ಜನನ ತೂಕ ಏನಿದೆ ಅಲ್ಲ, ಅದಕ್ಕೇನೆ ತುಂಬಾ ವಿಷಯಗಳು ಕಾಂಟ್ರಿಬ್ಯೂಟ್ ಆಗುತ್ತೆ. ಈಗ ತಾಯಿಯ ಆರೋಗ್ಯ ಇರ್ಬೋದು, ತಾಯಿಯ ಒಂದು ಊಟ ಆಹಾರ ವಿಹಾರ ಹೇಗಿತ್ತು ಗರ್ಭಾವಸ್ಥೆಯಲ್ಲಿ, ನ್ಯೂಟ್ರಿಷನ್ ಅಥವಾ ಪೋಷಕಾಂಶ ಎಷ್ಟರ ಮಟ್ಟಿಗೆ ಹೋಗಿತ್ತು, ಬೇರೆ ಏನಾದ್ರೂ ತೊಂದರೆಗಳಿತ್ತ ತಾಯಿಯಲ್ಲಿ ಗರ್ಭಧಾರಣೆ ಸಮಯದಲ್ಲಿ ಅಥವಾ ಥ್ರೂ ಔಟ್ ಪ್ರೆಗ್ನೆನ್ಸಿ, ಈ ತರ BP ಇರ್ಬೋದು ಅಥವಾ ಶುಗರ್ ಆಗುವಂತದ್ದು ಇರ್ಬೋದು ಎಲ್ಲ ಕೇಳಿರ್ತೀವಿ ಗರ್ಭಾವಸ್ಥೆಯಲ್ಲಿ. ಸೊ ಆ ತರ ಅಥವಾ ಫಿಕ್ಷಿಯಸ್ ಡಿಸೀಸಸ್, ಈಗ ಟಾರ್ಚ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಅಥವಾ ಬೇರೆ ಬೇರೆ ರೋಗಗಳಿದ್ದಿರ್ಬೋದು ಗರ್ಭಾವಸ್ಥೆಯಲ್ಲಿ, ಅದೆಲ್ಲದೂ ಕೂಡ ಮಗುವಿನ ತೂಕ ಅಥವಾ ಬೆಳವಣಿಗೆ ಮೇಲೆ ತುಂಬಾ ಪರಿಣಾಮ ಬೀಳುತ್ತೆ. ಸೊ ಅದೆಲ್ಲದನ್ನು ನೋಡಿಕೊಂಡು ಒಂದು ನಾರ್ಮಲ್ ಆಗಿ ಹುಟ್ಟಿರೋ ಮಗು ಅಂತ ನಾವು ತಗೊಂಡ್ರು ಕೂಡ ತೂಕ 2.5-3.5 kg ಇರಬೇಕು. ಸೊ ಇಲ್ಲಿಂದ ನೆಕ್ಸ್ಟ್ ನಾವೇನು ತೂಕ ಹೇಳ್ತೀವಲ್ಲ, ಮಗು ಚೆನ್ನಾಗಿದ್ಯಾ, ತೂಕ ಕರೆಕ್ಟ್ ಬೆಳೀತಿದೆಯೋ ಇಲ್ವೋ, ಅದಕ್ಕೆ ಮೊದಲ ಬುನಾದಿ ಹುಟ್ಟಿದ ತೂಕ ಆಗಿರುತ್ತೆ. ಅಲ್ಲಿಂದ ಲೆಕ್ಕ ಹಾಕ್ಲಿಕ್ಕೆ ಶುರು ಮಾಡ್ತೇವೆ. ಸೊ ಹುಟ್ಟಿ ಮೊದಲು 10 ದಿನ ಮಗುವಿನ ತೂಕದ 10-15% ತೂಕ ಇಳಿಕೆ ಆಗತ್ತೆ ಪ್ರತಿ ಮಗುದು ಅಷ್ಟೇ. ಈಗ ಹುಟ್ಟಿದ ತಕ್ಷಣ ಈಗ ನಮ್ಮ ಮಗು ICU ಇಟ್ಟಿದ್ವಿ ಅದಕ್ಕೆ ತೂಕ ಕಮ್ಮಿ ಆಯ್ತು ಅಥವಾ ಹಾಸ್ಪಿಟಲ್ ಇರ್ಬೇಕಾದ್ರೆ ಬತ್ತೋಯ್ತು, ತುಂಬಾ ಜನ ಹೇಳದ್ ಕೇಳಿರ್ತೀವಿ. ಆದ್ರೆ ಇದು ಎಲ್ಲಾ ಮಗುಗೂ ಒಂದು ನಾರ್ಮಲ್ ರೂಲ್ ಅಂತಾನೆ ಹೇಳ್ತೀವಿ.

0: ಹುಟ್ಟಿ ಮೊದಲನೇ ಹತ್ತು ದಿನ 10-15%. ಈಗ ಉದಾಹರಣೆಗೆ ಒಂದು ಮಗು 3 kg ಇತ್ತು ಅಂತಂದ್ರೆ ಮೊದಲು 10 ದಿನಗಳಲ್ಲಿ ಒಂದು 300 gram ತನಕ ತೂಕ ಇಳಿಬಹುದು, 300-400 gram ತನಕ, ಇದು ನಾರ್ಮಲ್. ಅದ ನಂತರ ಪ್ರತಿದಿನ 20-30 gram ಅಷ್ಟು ತೂಕ ಬರ್ತಾ ಹೋಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇದರಲ್ಲಿ ಪ್ರತಿ ತಿಂಗಳು ನಾವು ನೋಡುವಾಗ ಒಂದು ಅಂದಾಜಲ್ಲಿ 500-700 gram ಅಷ್ಟು ತೂಕ ಬರಬೇಕು ಮಗು ಪ್ರತಿ ತಿಂಗಳು ಮೊದಲ 5-6 ತಿಂಗಳ ತನಕ. ತದನಂತರ 400-500 gram ಬರುತ್ತೆ ಮೊದಲ ವರ್ಷ ಮುಗಿಯೋದ್ರೊಳಗೆ. 3 kg ಇರೋ ಮಗು 5ನೇ ತಿಂಗಳಿಗೆ ಅಥವಾ 6ನೇ ತಿಂಗಳು ತುಂಬೋದ್ರಲ್ಲಿ 6 kg ಆಗತ್ತೆ, 1 ವರ್ಷ ತುಂಬೋದ್ರಲ್ಲಿ 9 kg ಆಗತ್ತೆ, 2 ವರ್ಷ ತುಂಬೋ ತನಕ ಹುಟ್ಟಿದ ತೂಕ 4 ರಷ್ಟಾಗತ್ತೆ, ಅಲ್ಲಿಗೆ 12 kg ಬರುತ್ತೆ. ಸೊ ಹಾಗೆ 3 ವರ್ಷ ತುಂಬೋದ್ರಲ್ಲಿ ಅದು 4 ರಷ್ಟು ಈ ತರ ಪಟ್ಟು ಆಗ್ತಾ ಹೋಗುತ್ತೆ.
1: ಅಂದ್ರೆ ಇಲ್ಲಿ ಹುಟ್ಟಿದ ತೂಕ ಅದ್ಮೇಲೆ
0: ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ.
1: ಹಾಗೆ ಏನಾದ್ರು ದೈಹಿಕ ಸಮಸ್ಯೆಗಳಿರುತ್ತ ಇದಲ್ದೆ ಸಹಜವಾಗಿ ಆಗುವಂತ?
0: ಹೌದು, ಖಂಡಿತವಾಗಿ. ಇವಾಗ ಹಾಲು ಸಾಕಾಗ್ತಿಲ್ಲ ಮಗುಗೆ ಅಂತ ಆದ್ರೆ, ಅಥವಾ ಮಗು ಪದೇ ಪದೇ ಹುಷಾರ್ ತಪ್ಪಿದೆ ಅಂತ ಆದ್ರೆ, ಈ ಬೆಳವಣಿಗೆ ಪೇಸ್ ನ ನಾವು ನೋಡೋದಿಲ್ಲ. ಯಾಕಂದ್ರೆ ಹಾಲು ಸಾಕಾಗ್ತಿಲ್ಲ ಅಂದ್ರೆ ಪ್ರತಿದಿನ 20-30 gram ತೂಕ ಆಗೋದಿಲ್ಲ, ಅಲ್ಲಿ ಬೆಳವಣಿಗೆ ಕುಂಠಿತ ಆಗೇ ಆಗತ್ತೆ. ಪದೇ ಪದೇ ಹುಷಾರ್ ತಪ್ಪತಿರೋ ಮಗುವಲ್ಲಿ ನಾವು ಕೊಡ್ತಿರೋ ಫೀಡ್ ಅಥವಾ ಆಹಾರ ಏನಿರುತ್ತೆ ಅಥವಾ ಹಾಲು ಏನಿರುತ್ತೆ ಅದು ಆ ಕಾಯಿಲೆ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಹೋಗ್ತಾ ಇರತ್ತೆ, ಅಲ್ಲಿ ತೂಕ ಬರೋದಿಲ್ಲ. ಸೊ ಆ ತರ ಸಮಸ್ಯೆಗಳು ಇರುತ್ತೆ, ಇರಲ್ಲ ಅಂತ ಅಲ್ಲ. ಬಟ್ ಈಗ ಜನರಲ್ ಆಗಿ ನಾವೇನ್ ಹೇಳ್ತೀವಿ, ಈ ತರ ಪ್ರತಿ ತಿಂಗಳು ಇಷ್ಟು ತೂಕ ಬರ್ತಿದ್ಯಾ, ನೀವೀಗ ಇಂಜೆಕ್ಷನ್ಸ್ ಇರುತ್ತೆ 1.5, 2.5, 3.5 ತಿಂಗಳು ಇಂಜೆಕ್ಷನ್ ಹಾಕ್ಸ್ಲಿಕ್ಕೆ ಹೋಗ್ತಿರ್ತಾರೆ, ಸೊ ಆ ಸಮಯದಲ್ಲಿ ತೂಕನ ಚೆಕ್ ಮಾಡ್ಕೊಳ್ಳೋಂಥದ್ದು. ತಿಂಗಳಲ್ಲಿ ಇಷ್ಟು ತೂಕ ಬರ್ತಿದೆ ಅಂತ ನಿಮಗೆ ಅನ್ಸಿದ್ರೆ ಮಗುವಿನ ಬೆಳವಣಿಗೆ ಚೆನ್ನಾಗಿದೆ ಆ ತಿಂಗಳಿಗೆ. ಅಥವಾ ಮಕ್ಕಳಿಗೆ ಇವಾಗ ಕಂಜನೈಟಲ್ ಡಯಾಬಿಟಿಸ್ ಅಂತಾನೂ ಹೇಳ್ತೀವಿ, ಅಥವಾ ವೇರಿಯೇಷನ್ ಇರ್ಬೋದು, ಆತರ ಏನೇ ಸಮಸ್ಯೆಗಳಿರ್ಬೋದು, ಆ ತರ ಇದ್ದಾಗ ಇದು ತೂಕ ಅನ್ನೋದು ಒಂದು ಮೇನ್ ಫ್ಯಾಕ್ಟರ್ ಆಗುತ್ತೆ. ಯಾಕೆ ತೂಕ ಬರ್ತಿಲ್ಲ ಅಂತ ನೋಡುವಾಗ ರೂಲ್ ಔಟ್ ಮಾಡ್ಲಿಕ್ಕೆ ಆಗುತ್ತೆ.
1: ಆ ಒಂದು ಅನುಮಾನ ಬಂದಾಗ ವೈದ್ಯರ ಬಳಿ ಸಂಪರ್ಕ ಮಾಡಿದಾಗ ಅವರು ಸಮಸ್ಯೆ
0: ಕಂಡುಹಿಡಿತಾರೆ.
1: ಹಾಗೆ ಡಾಕ್ಟರ್, ಈಗ ಶಾರೀರಿಕ ಬೆಳವಣಿಗೆಯಲ್ಲಿ ತೂಕ ಮಾತ್ರ ಅಲ್ಲದೆ ಬೆಳವಣಿಗೆ ಕೂಡ ಇರುತ್ತೆ ಅಲ್ವಾ? ಎತ್ತರ ಬೆಳೆಯುವಂತದ್ದು, ಕೆಲವು ಮಕ್ಕಳು ಹೆಚ್ಚು ಬೇಗ ಎತ್ತರ ಆಗೋದಿಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಿ?
0: ಎತ್ತರ ಅನ್ನೋದೇನಾಗುತ್ತೆ, ಅದು ಇನ್ಹೆರಿಟೆನ್ಸ್ ಅಥವಾ ಪೋಷಕರ ಎತ್ತರದ ಮೇಲೆ ಹೋಗುತ್ತೆ. ತಂದೆ ತಾಯಿ ಎತ್ತರ ಹೇಗಿದೆ ಹಾಗೆ. ಯೂಶಲಿ ಹುಟ್ಟಿದ ಮಕ್ಕಳು ಆವರೇಜ್ 40-50 cm ಉದ್ದ ಇರುತ್ತೆ ಅಂತ ನಾವು ಪರಿಗಣಿಸುವಂಥದ್ದು. ಸೊ ಆ ಥರದ್ರಲ್ಲಿ ಏನಾಗುತ್ತೆ, ಪ್ರತಿ ತಿಂಗಳು ಈಗ ಒಂದು ಮಗು 50 cm ಉದ್ದ ಇತ್ತು ಹುಟ್ಟುವಾಗಲೇ ಅಂತ ಆದರೆ, ನಿಮಗೆ 3 ತಿಂಗಳು ತುಂಬೋ ತನಕ 60 cm ಆಗುತ್ತೆ, 6 ತಿಂಗಳು ತುಂಬೋ ತನಕ 65, 1 ವರ್ಷಕ್ಕೆ ಬರುವಾಗ 75 cm ಆಗುತ್ತೆ ಆಯಿತಾ. ಸೊ ಇದೇ ರೀತಿ 2ನೇ ವರ್ಷಕ್ಕೆ 90 cm, 4ನೇ ವರ್ಷಕ್ಕೆ 100 cm ಆಗಿ ಪ್ರತಿ ವರ್ಷ ವರ್ಷಕ್ಕೂ 5-6 cm ಬೆಳೀತಾ ಹೋಗುತ್ತೆ 12 ವರ್ಷ ತನಕ. ಈ ರೂಲ್ ಎಲ್ಲಾ ಮಕ್ಕಳಿಗೂ ಹಿಂಗೇನ, ಈಗ 1 ವರ್ಷದ ಮಗು 75 cm ಇರ್ಬೇಕಾ? ಹುಟ್ಟಿದಾಗ ಎಲ್ಲಾ ಮಕ್ಕಳು 50 cm ಇರೋದಿಲ್ಲ. ಸೊ ಒಂದ್ ಮಗು 45 ಇರ್ಬೋದು 46 ಇರ್ಬೋದು. ಈಗ ತಂದೆ ತಾಯಿ ಎತ್ತರ ಇರೋ ಪಕ್ಷದಲ್ಲಿ ಸ್ವಲ್ಪ ಉದ್ದ ಮಕ್ಕಳು ಇರ್ಬೋದು, ಅವರ ಎತ್ತರ ಹಾಗೇನೆ ಉದ್ದನೂ ಹೋಗ್ತಿರ್ಬೋದು ಏಜಿಗಿಂತನು. ಇದು ಒಂದು ಸ್ಟ್ಯಾಂಡರ್ಡ್ ಕಂಪ್ಯಾರಿಸನ್ ಆಗಿರುತ್ತೆ, ಅದನ್ನ ನೋಡ್ಬೇಕಾಗತ್ತೆ. ಅದಲ್ದಲೇನೆ ಮಗುವಿನ ತಲೆ ಸುತ್ತಳತೆ, ತಲೆ ಬೆಳವಣಿಗೆ ಹೇಗಿದೆ ಅದನ್ನು ನೋಡ್ಬೇಕಾಗತ್ತೆ, ಎದೆ ಸುತ್ತಳತೆ ಹೇಗಿದೆ ನೋಡ್ಬೇಕಾಗತ್ತೆ. ಹುಟ್ಟಿದ ಮಗು ತಲೆ 33-35 cm ಅಷ್ಟು ಇರುತ್ತೆ, ಅದು ನಮಗೆ 1 ವರ್ಷಕ್ಕೆ ಬರೋ ತನಕ ಒಂದು 40-45 cm ಈ ತರ ಆಗೋ ತರ ಇರುತ್ತೆ. ಇದೆಲ್ಲದೂ ಮಗುವಿನ ಬೆಳವಣಿಗೆ ಹೇಗೆ ಆಗ್ತಿದೆ ಅನ್ನೋದನ್ನ ನಮ್ಗೆ ಹೇಳುತ್ತೆ. ಎದೆ ಸುತ್ತಳತೆ ಕೂಡ ಅಷ್ಟೇ, ಹುಟ್ಟಿದಾಗ ತಲೆಗಿಂತ 2-3 cm ಎದೆ ಸುತ್ತಳತೆ ಕಡಿಮೆನೆ ಇರುತ್ತೆ. 1 ವರ್ಷ ದಾಟುವಾಗ ಎದೆ ಮತ್ತೆ ತಲೆ ಒಂದೇ ನೇರಕ್ಕೆ ಅಥವಾ ಒಂದೇ ಸುತ್ತಳತೆಗೆ ಬಂದು ನಿಲ್ಲುತ್ತೆ. ಇದು ತೋರಿಸುತ್ತೆ ಮಗುವಿನ ಬೆಳವಣಿಗೆ 1 ವರ್ಷಕ್ಕೆ ಸರಿಯಾಗಿ ಆಗಿದೆ ಅಂತ. ಇದೆಲ್ಲ ಯಾಕೆ ನಾವು ಹೇಳ್ತಾ ಇದ್ದೀವಿ ಅಂದ್ರೆ, ಒಂದ್ ಮಗು ಬೆಳವಣಿಗೆ ಅಂದ್ಕೂಡ ಎಲ್ಲರೂ ತೂಕ ದಪ್ಪ ಹೇಗಿದೆ ಅದ್ರ ಮೇಲೇನೆ ಮಗುವಿನ ಬೆಳವಣಿಗೆನ ತುಂಬಾ ನಿರ್ಧಾರ ಮಾಡ್ತಾ ಇರ್ತಾರೆ. ಮಗು ದಪ್ಪ ಇಲ್ಲ ಅಂದ್ಕೂಡ ಬೆಳೀತಾ ಇಲ್ಲ, ಬೆಳಿಲಿಕ್ಕೆ ಏನಾದ್ರೂ ಸಿರಪ್ ಕೊಡಿ, ಏನಾದ್ರೂ ಪೌಡರ್ ಕೊಡಿ, ಆ ತರ ಕೇಳುವಂತದ್ದು ಬರುತ್ತೆ. ಸೊ ಆ ತರ ಇರುವಾಗ ನಾವು ಇದನ್ನೆಲ್ಲ ಗಮನಿಸ್ಬೇಕಾಗುತ್ತೆ. ಇದೆಲ್ಲಾ ಬೆಳವಣಿಗೆ ಚೆನ್ನಾಗಿ ಆಗ್ತಾ ಇದೆ ಅಂದ್ರೆ ಆ ಮಗುವಿಗೆ ಮತ್ತೇನು ಎಕ್ಸ್ಟ್ರಾ ಸಪ್ಲಿಮೆಂಟ್ ಕೊಡುವಂತ ಅವಶ್ಯಕತೆ ಇರೋದಿಲ್ಲ. ತಾಯಿ ಹಾಲು ಅಥವಾ ನೀವು ಮನೆಯಲ್ಲಿ ಏನ್ ಆಹಾರ ಕೊಡ್ತಾ ಇದ್ದೀರಾ ಪೌಷ್ಟಿಕ ಆಹಾರ ಅದು ಸಾಕಾಗ್ತಿದೆ ಅಂತ ಹೇಳ್ಬೋದು.
1: ಅಂದ್ರೆ ಇಲ್ಲಿ ಹೋಲಿಕೆ ಮಾಡ್ಕೋಬಾರ್ದು.
0: ಹೌದು,
1: ಅವ್ರಿಗೇನೇ ಅನುಮಾನ ಬಂದ್ರು ವೈದ್ಯರನ್ನ ಸಂಪರ್ಕ ಮಾಡಿದಾಗ ಸರಿಯಾದ ಮಾಹಿತಿ ಅವ್ರಿಗೆ ತಿಳಿಯುತ್ತೆ. ಆದಷ್ಟು ಗಾಬರಿ ಪಡೋದ್ ಬೇಡ ಅಂತ ಹೇಳ್ತೀರಲ್ವಾ? ಹಾಗೇನೆ ಇನ್ನೊಂದು ಹೇಳಿದ್ರಿ ಇದರಲ್ಲಿ, ಈಗ ಮಾನಸಿಕ ಮತ್ತೆ ಕ್ರಿಯಾತ್ಮಕ ಬೆಳವಣಿಗೆ ಬಗ್ಗೆ, ಇದರಲ್ಲಿ ಏನೇನ್ ಬರುತ್ತೆ ಡಾಕ್ಟ್ರೆ?
0: ಮಾನಸಿಕ ಕ್ರಿಯಾತ್ಮಕ ಬೆಳವಣಿಗೆನ ನಾವು 4 ಡಿವಿಷನ್ ಆಗಿ ಮಾಡ್ಕೋತೀವಿ. ಅಂದ್ರೆ ಈಗ ಡೆವಲಪ್ಮೆಂಟ್ ಅಂತ ಬಂದಾಗ ಅದರಲ್ಲಿ ಗ್ರಾಸ್ ಮೋಟಾರ್ ಡೆವಲಪ್ಮೆಂಟ್, ಫೈನ್ ಮೋಟಾರ್ ಡೆವಲಪ್ಮೆಂಟ್, ಸೋಷಿಯೋ ಬಿಹೇವಿಯರಲ್ ಮತ್ತೆ ಲಿಂಗ್ವಲ್ ಅಂತ ಹೇಳ್ತೀವಿ. ಗ್ರಾಸ್ ಮೋಟಾರ್ ಅಂತಂದ್ರೆ ಈಗ ನಮ್ಮಲ್ಲಿ ನಾವು ಸಾಧಾರಣವಾಗಿ ನೋಡುವಾಗ ಬೆಳವಣಿಗೆ ಅಂದ್ರೆ ನಮ್ಗೆ ಏನೇನ್ ಬರುತ್ತೆ, ಮಗು ಕತ್ ನಿಲ್ಲುವಂಥದ್ದು ಇರ್ಬೋದು ಅಥವಾ ಕೂರುವಂಥದ್ದು, ನಡೆಯುವಂಥದ್ದು, ನಿಲ್ಲುವಂಥದ್ದು.

0: ಈ ತರ ಕಣ್ಣಿಗೆ ಕಾಣುವಂತ ಚೇಂಜಸ್, ಕಂಡು ಕೂಡಲೇ ಕಾಣುವಂತ ಚೇಂಜಸ್ ಏನಿದೆ ಅದು ಗ್ರಾಸ್ ಮೋಟಾರ್ ಡೆವಲಪ್ಮೆಂಟ್ ಅಂತ ಹೇಳ್ತೇವೆ. ಸೊ ಅದರಲ್ಲಿ ಏನೇನ್ ಬರುತ್ತೆ, ಫಸ್ಟ್ ಕತ್ತು ನಿಲ್ಲುವಂತದ್ದು. ಕತ್ ನಿಲ್ಲೋದು ಶುರು ಆಗೋದು 3ನೇ ತಿಂಗಳಿಗೆ, 3ರಿಂದ 5ನೇ ತಿಂಗಳಿಗೆ ಅದು ಕಂಪ್ಲೀಟ್ ಆಗಿ ಕತ್ ನಿಲ್ಲುವಂತದ್ದು. ನೆಕ್ಸ್ಟ್ ಬರುವಂತದ್ದು ತಿರುಗೋದು, ಮಗುಚ್ಕೊಳ್ಳೋದು ಅಂತ ಹೇಳ್ತೀವಿ. ಸೊ ಮಗುಳ್ಚ್ಕೊಳ್ಳೋದು ಏನಿದೆ ಅದು 5ನೇ ತಿಂಗಳಲ್ಲಿ ಸಾಧಾರಣವಾಗಿ ನೋಡುವಂತದ್ದು. ನೆಕ್ಸ್ಟ್ ಬರೋದು ಕೂರೋದು, ಮಗು ಅದು ತನ್ನದೇ ಸಪೋರ್ಟ್ ಅಲ್ಲಿ ಕೂರೋದು, ಹಿಂಗೆ ಒರಗಿಸಿ ಕೂರೋದು ಅಂತಲ್ಲ, ಎರಡು ಕೈನ ಮುಂದೆ ಊರಿಸಿದಾಗ ಟ್ರೈಪಾಡ್ ಶೇಪ್ ಅಂತ ಹೇಳ್ತೀವಿ. ತನ್ನ ಎರಡು ಕೈ ಸಪೋರ್ಟ್ ಇಂದ ಕೂರಕ್ ಆಗ್ತಿದೆ ಅಂದ್ರೆ ಸಿಟ್ಟಿಂಗ್ ವಿತ್ ಸಪೋರ್ಟ್ ಅಂತ ಹೇಳ್ತೀವಿ. ಅದು 6ನೇ ತಿಂಗಳು, 6ರಿಂದ 8 ತಿಂಗಳ ತನಕ ಟೈಮ್ ಇದೆ. ಸಿಟ್ಟಿಂಗ್ ವಿತೌಟ್ ಸಪೋರ್ಟ್ ಅಂದ್ರೆ ಯಾವುದೇ ಒಂದು ಸಪೋರ್ಟ್ ಇಲ್ಲದಲ್ಲೇ ಕೂರುವಂತದ್ದು 8ನೇ ತಿಂಗಳಿಗೆ ಬರುತ್ತೆ, ಸಿಟ್ಟಿಂಗ್ ವಿತೌಟ್ ಸಪೋರ್ಟ್. ನೆಕ್ಸ್ಟ್ ಅಂಬೆಗಾಲ್ ಹಾಕ್ಬೇಕಲ್ಲ, ಅಂಬೆಗಾಲ್ ಹಾಕೋದು 9ನೇ ತಿಂಗಳಿಂದ 12ನೇ ತಿಂಗಳ ತನಕ ನಮಗೆ ಟೈಮ್ ಇದೆ ಅಂಬೆಗಾಲ್ ಹಾಕ್ಲಿಕ್ಕೆ. ಅದ್ರ ನಂತರ ನಿಲ್ಲೋದು ವಿತ್ ಸಪೋರ್ಟ್, ಇವಾಗ ಮನೇಲಿ ಮಂಚ ಇರ್ಬೋದು, ಚೇರು, ಏನೋ ಒಂದು ಸಪೋರ್ಟ್ ಇಟ್ಕೊಂಡು ಮಗು ನಿಲ್ಲೋದನ್ನ ಕಲಿಯುತ್ತೆ, ಅದು 10ರಿಂದ 12ನೇ ತಿಂಗಳ ತನಕ. ಅದರ ನಂತರ ಸ್ಟ್ಯಾಂಡಿಂಗ್ ವಿತೌಟ್ ಸಪೋರ್ಟ್ ಅಂದ್ರೆ ಏನು ಸಪೋರ್ಟ್ ಇಲ್ದಲೇ ನಿಲ್ಲುವಂತದ್ದು, ಮತ್ತೆ ಕೆಲವೊಂದು 1 ಅಥವಾ 2 ಹೆಜ್ಜೆ ಹಾಕುವಂತದ್ದು ಸಪೋರ್ಟ್ ಇಲ್ದಲೇ 12ರಿಂದ 14 ತಿಂಗಳ ತನಕ ನಮಗೆ ಟೈಮ್ ಇರುತ್ತೆ. ಅದಕ್ಕೋಸ್ಕರ ಆಮೇಲೆ ನಡಿಲಿಕ್ಕೆ ಶುರು ಆಗುತ್ತೆ 14ನೇ ತಿಂಗಳಿಂದ. 14ರಿಂದ ಮತ್ತೆ 16-18 ತಿಂಗಳಿಗೆ ಬರುವಾಗ ಮಗು ಈಗ ಮೆಟ್ಲತ್ತುವಂತದ್ದು, ಸಪೋರ್ಟ್ ಇಟ್ಕೊಂಡು ಹತ್ತುವಂತದ್ದು. 2ನೇ ವರ್ಷಕ್ಕೆ ಬರುವಾಗ ಒಂದೇ ಕಾಲು, ಈಗ ಒಂದ್ ಬಲಗಾಲ ಅಂದ್ರೆ ಬಲಗಾಲೇ ಇಟ್ಕೊಂಡು ಸಪೋರ್ಟ್ ಹತ್ತುವಂತದ್ದು. 3ನೇ ವರ್ಷಕ್ಕೆ ಬರುವಾಗ ಆಲ್ಟರ್ನೇಟಿವ್, ಒಂದೊಂದ್ ಕಾಲು, ಬಲಗಾಲ ಒಂದ್ಸರಿ, ಎಡಗಾಲ ಒಂದ್ಸರಿ ಇಟ್ಕೊಂಡು ಹತ್ತುವಂತದ್ದು. ಮತ್ತೆ ಟ್ರೈ ಸೈಕ್ಲಿಂಗ್ ಅಂತ ಹೇಳ್ತೀವಿ, 3 ಚಕ್ರದ ಸೈಕಲ್ ನೋಡಿರ್ತೀರ ಅದನ್ನ ತುಳಿಯುವಂತದ್ದು, ಇದೆಲ್ಲ ಗ್ರಾಸ್ ಮೋಟರ್ ಅಂತ ಹೇಳ್ತೀವಿ. ಕಣ್ಣಿಗೆ ಕಾಣುವಂತಹ ಕ್ರಿಯಾತ್ಮಕವಾದ ಬೆಳವಣಿಗೆ.
1: ಇದರಲ್ಲಿ ಈಗ ನೀವು ಹೇಳಿದ್ರಿ ಇಷ್ಟು ತಿಂಗಳಿಂದ ಇಷ್ಟು ತಿಂಗಳವರೆಗೆ ಈ ಒಂದು ಕ್ರಿಯೆ ಆಗುತ್ತೆ ಮಗುವಿಂದ ಅಂತ, ಇದರಲ್ಲಿ ಏನಾದ್ರು ವ್ಯತ್ಯಾಸ ಆದಾಗ ಇದು ಸಮಯ ಹೆಚ್ಚು ತಗೊಂಡಾಗ ವೈದ್ಯರನ್ನು ಕಾಣಬೇಕು ಅಂತೀರ, ಏನ್ ಹೇಳ್ತೀರಿ ಡಾಕ್ಟರ್?
0: ಪ್ರತಿಯೊಂದು ಬೆಳವಣಿಗೆಗೂ ತಕ್ಷಣ, ಈಗ ನಾವು 3ರಿಂದ 5 ತಿಂಗಳು ಅಂದ್ಕೊಂಡು ಎಲ್ಲಾ ಮಕ್ಕಳಿಗೂ ಆಗ್ಲೇ ಆಗ್ಬೇಕಂತ ಇರೋದಿಲ್ಲ. ಕತ್ತು ನಿಲ್ಲುವಿಕೆ ಕೂರೋದು 6ರಿಂದ 8 ತಿಂಗಳು, ಯಾವುದೇ ಬೆಳವಣಿಗೆ ಒಂದು ರೇಂಜ್ ಅಂತ ಇದೆ. 6ನೇ ತಿಂಗಳಿಗೆ ಆಗ್ಬೇಕು, 5ನೇ ತಿಂಗಳಿಗೆ ಆಗ್ಬೇಕು ಅನ್ನೋ ತರ ಇಲ್ಲ. ಪ್ಲಸ್ ಆರ್ ಮೈನಸ್ 2 ಮಂತ್ಸ್ ಅಂತ ಹೇಳ್ತೀವಿ. ಇನ್ನೊಂದು 1 ಅಥವಾ 2 ತಿಂಗಳವರೆಗೆ ನಾವು ಕಾಯ್ಬಹುದು. ಹೌದು ಹೌದು, 5 ತಿಂಗಳ ತನಕನೂ ಕೂತಿಲ್ಲ ಕತ್ತು, 6ನೇ ತಿಂಗಳು 7 ತಿಂಗಳ ತನಕ ನೋಡ್ಬೋದು. ಕೂರೋದು 6ರಿಂದ 8 ತಿಂಗಳು ಅಂತ ಹೇಳ್ತೀವಿ ಸಪೋರ್ಟ್, ಬಟ್ 10 ತಿಂಗಳ ತನಕನೂ ನೀವು ವೇಟ್ ಮಾಡ್ಬೋದು ಮಗು ಕೂತಿಲ್ಲ ಅಂತ. ನಡೆಯೋದು ಅಷ್ಟೇ, 1ರಿಂದ ಅಂದ್ರೆ 12ರಿಂದ 14 ತಿಂಗಳು ಅಂತ ಹೇಳಿದ್ರು 16 ಅಥವಾ 18 ವರೆಗೂ ಇಂಡಿಪೆಂಡೆಂಟ್ ಆಗಿ ನಡೀಲಿಕ್ಕೆ ವೇಟ್ ಮಾಡ್ಬೋದು. ಅಂದ್ರೆ ಯಾವಾಗ 18 ತಿಂಗಳು ಅಂದ್ರೆ 1.5 ವರ್ಷ ಆಯ್ತು, ಮಗು ಒಂದು ಸಪೋರ್ಟ್ ಕೂಡ ಇಟ್ಕೊಂಡು ನಡೀತಾ ಇಲ್ಲ, ನಿಲ್ತಾ ಇಲ್ಲ ಅನ್ನುವಾಗ ನೀವು ತಕ್ಷಣ ಬರ್ಬೇಕಾಗತ್ತೆ ವೈದ್ಯರನ್ನ ಕಾಣ್ಲಿಕ್ಕೆ.
1: ಹಾಗೆ ಇನ್ನೊಂದು ಹೇಳಿದ್ರೆ ಫೈನ್ ಮೋಟಾರ್.
0: ಫೈನ್ ಮೋಟಾರ್ ಏನಾಗುತ್ತೆ ಅಂದ್ರೆ, ಇವಾಗ ಇದು ಬೆಳವಣಿಗೆನೆ, ನಮ್ಮ ಕೈ ಕಾಲು ಯೂಸ್ ಮಾಡಿ ಆಗುವಂತ ಕ್ರಿಯಾತ್ಮಕವಾದ ಬೆಳವಣಿಗೆ. ಅಂದ್ರೆ ಮೈನ್ಯೂಟ್ ಅಲ್ಲಿ ಅಂದ್ರೆ, ಉದಾಹರಣೆಗೆ ಮಗು ಒಂದು, ನೀವ್ ಏನೇ ಒಂದು ವಸ್ತು ಕೊಟ್ರಿ ಅಥವಾ ಒಂದು ಬಾಲ್ ಕೊಟ್ರಿ, ಮೊದಲಿಗೆ ಎರಡು ಕೈಯಿಂದ ಹಾಕಿ ಇಟ್ಕೊಳಕ್ ಹೋಗುತ್ತೆ, ಒಂದೇ ಕೈಯಲ್ಲಿ ಸಿಗೋದಿಲ್ಲ, ಅದನ್ನ ಬೈಡಸ್ಟ್ರಿಕ್ಸ್ ಗ್ರಾಸ್ಪ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇದಾಗೋದು ನಿಮಗೆ 4ನೇ ತಿಂಗಳಲ್ಲಿ. 6ನೇ ತಿಂಗಳಿಗೆ ಬರುವಾಗ ನೀವ್ ಏನಾದ್ರು ಒಂದು ವಸ್ತು ಕೊಡುವಾಗ ಒಂದೇ ಕೈಯಲ್ಲಿ ಹಿಡಿಲಿಕ್ಕೆ ಟ್ರೈ ಮಾಡುತ್ತೆ ಮಗು, ಅದು ಯೂನಿಡೆಸ್ಟ್ರಿಕ್ಸ್ ಅಂತ ಹೇಳ್ತೇವೆ, ಅದು ಒಂದೇ ಕೈಯಲ್ಲಿ ಹಿಡುವಂತದ್ದು. ನೆಕ್ಸ್ಟ್ 1-7-8 ತಿಂಗಳು ಬರುವಾಗ ಒಂದು ಕೈಯಲ್ಲಿ ಹಿಡಿದು ಇನ್ನೊಂದು ಕೈಗೆ ಚೇಂಜ್ ಮಾಡುವಂತದ್ದು, ಟ್ರಾನ್ಸ್ಫರಿಂಗ್ ದ ಆಬ್ಜೆಕ್ಟ್ ಅಂತ ಹೇಳ್ತೀವಿ, ಒಂದ್ ಕೈಯಿಂದ ಇನ್ನೊಂದ್ ಕೈಗೆ ಅದ್ಲು ಬದ್ಲು ಮಾಡ್ಕೊಳ್ಳುವಂತದ್ದು. ನೆಕ್ಸ್ಟ್ ಬರುವಂತದ್ದು, ನೀವ್ ಏನೇ ಪೆನ್ ಕೊಟ್ರು ನೀವ್ ಕೈಯಲ್ಲಿ ಮುಷ್ಟಿ ಹಿಡ್ಕೋತೀವಲ್ಲ ಆ ತರ ಹಿಡಿಯುತ್ತೆ, ಅದನ್ನ ಪಾಲ್ಮರ್ ಗ್ರಾಸ್ಪ್ ಅಂತ ಹೇಳ್ತೀವಿ. ಈಗ ಪೆನ್ ಕೊಟ್ರಿ ಹಿಂಗೆ ಕೈಯಲ್ಲಿ ಮುಷ್ಟಿಯಲ್ಲಿ ಹಿಡುವಂತದ್ದು ಪಾಲ್ಮರ್ ಗ್ರಾಸ್ಪ್ ಅಂತ ಹೇಳ್ತೀವಿ. ನೆಕ್ಸ್ಟ್ 1 ವರ್ಷ ಅಥವಾ ವರ್ಷದ ಮೇಲೆ 2 ತಿಂಗಳು ಬರುವಾಗ ನಾವು ಪೆನ್ ಅನ್ನ ಹೇಗೆ 3 ಬೆರಳಲ್ಲಿ ಹಿಡ್ಕೋತೀವಲ್ಲ ಆ ತರ ಹಿಡಿಲಿಕ್ಕೆ ಮಗು ಟ್ರೈ ಮಾಡ್ತಾ ಇರುತ್ತೆ, ಅದನ್ನ ಇಮ್ಮೆಚೂರ್ ಪಿನ್ಸಾರ್ ಗ್ರಾಸ್ಪ್ ಅಂತ ಹೇಳ್ತೀವಿ. 15ನೇ ತಿಂಗಳಿಂದ 18 ತಿಂಗಳು ಬರೋವರೆಗೆ ಮಗು ನಾವು ಪೆನ್, ಈಗ ದೊಡ್ಡವರು ಹೇಗೆ ಪೆನ್ ಪೆನ್ಸಿಲ್ ಹಿಡಿತೀವಿ ಆ ತರ 3 ಬೆರಳ ಸಪೋರ್ಟ್ ಅಲ್ಲಿ ಹಿಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡುತ್ತೆ, ಅದು ಪ್ರಾಪರ್ ಪಿನ್ಸಾರ್ ಗ್ರಾಸ್ಪ್. ತದನಂತರ 2ನೇ ವರ್ಷದಲ್ಲಿ ಎಲ್ಲ ಬಂದಾಗ ಮಗು ಸ್ಕ್ರಿಬ್ಲಿಂಗ್ ಗೀಚೋದು ಶುರು ಆಗುತ್ತೆ. 2ರಿಂದ 3ನೇ ವರ್ಷದಲ್ಲಿ ಉದ್ದ ಲೈನ್ ಹಾಕೋದಾಗಿರ್ಲಿ ಅಥವಾ ಸುತ್ತ ಸುತ್ತೋದಾಗ್ಲಿ ಅಲ್ಲಿಂದ ಶುರು ಆಗುತ್ತೆ. ಇದೆಲ್ಲ ನಿಮ್ಗೆ ಫೈನ್ ಮೋಟಾರ್ ಡೆವಲಪ್ಮೆಂಟ್ ಅಲ್ಲಿ ಬರುವಂತ
1: ಸೂಕ್ಷ್ಮ ಆಗ್ತಾ ಹೋಗುತ್ತೆ.
0: ಹೌದು, ಸೂಕ್ಷ್ಮ ಆಗ್ತಾ ಹೋಗುತ್ತೆ ಮತ್ತೆ ಸ್ಕಿಲ್ಸ್ ಡೆವಲಪ್ ಆಗ್ತಾ ಹೋಗುತ್ತೆ.
1: ಹಾಗೆ ಇನ್ನೊಂದು ಹೇಳಿದ್ರೆ ಸೋಷಿಯಲ್ ಬಿಹೇವಿಯರ್ ಅಂತ, ಇದು ಸಾಮಾಜಿಕವಾಗಿ ಹೇಗೆ ವರ್ತನೆ ಮಾಡಬೇಕು ಅಂತ.
0: ಹೌದು, ಇವಾಗ ಒಂದ್ ಮಗು ನೋಡಿದ ಕೂಡಲೇ ತಾಯಿನ ನೋಡಿ ಫಸ್ಟ್ ರೆಕಗ್ನೈಸೇಷನ್, ತಾಯಿನ ಫಸ್ಟ್ ಕಂಡುಹಿಡಿಬೇಕು, ಐ ಕಾಂಟ್ಯಾಕ್ಟ್ ಅಂತ ಹೇಳ್ತೀವಿ, ತಾಯಿನ ನೋಡೋದು ಕಣ್ಣಲ್ಲಿ ಕಂಡಿಟ್ಟು ಮತ್ತೆ ನಗೋದು, ತಾಯಿಗೆ ಸ್ಮೈಲ್ ಮಾಡೋದು, ಸೋಷಿಯಲ್ ಸ್ಮೈಲ್ ಅಥವಾ ಅಟ್ ಲೀಸ್ಟ್ ತಾಯಿಗಾದ್ರೂ ಸ್ಮೈಲ್ ಮಾಡುವಂತದ್ದು. ಮೊದಲನೇ ಏನ್ ಡೆವಲಪ್ಮೆಂಟ್ ಅಲ್ಲಿ ಕಂಡುಹಿಡಿಯೋದು ಅಥವಾ ಕಂಡು ಬರೋದೇ ಇದು. 2ನೇ ತಿಂಗಳಿಗೆ ಮಗು ತಾಯಿಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಾಗಿರ್ಲಿ ಸ್ಮೈಲ್ ಮಾಡೋದಾಗ್ಲಿ ಶುರು ಆಗಿರುತ್ತೆ, ಇದನ್ನು ಸೋಷಿಯಲ್ ಸ್ಮೈಲ್ ಅಂತ ಹೇಳ್ತೇವೆ. 3 ತಿಂಗಳಾಗ

0: ಇದರಲ್ಲಿ ಮಗುಗೆ ಗೊತ್ತಾಗತ್ತೆ ತನ್ನ ತಾಯಿ ಯಾರು. ಆರನೇ ತಿಂಗಳಿಗೆ ಬರುವಾಗ ಮಗುಗೆ ತನ್ನ ಮನೆಯವ್ರು ಯಾರು, ಹೊರಗಡೆ ಅವ್ರು ಯಾರು ಅನ್ನೋದು ಗೊತ್ತಾಗತ್ತೆ. ಅದನ್ನ ಸ್ಟ್ರೇಂಜರ್ ಆಂಗ್ಸೈಟಿ ಅಂತೀವಿ. ನಾವು ಗಮನಿಸಿರ್ಬೋದು ಈಗ ಆರು ತಿಂಗಳು ಮೇಲಿನ ಮಕ್ಳಿಗೆ ಆರು ಎಂಟು ಒಂಬತ್ತು ತಿಂಗಳು ನೀವು ಎತ್ಕೊಳಕ್ ಹೋಗಿ ಯಾವ್ದು ಫಂಕ್ಷನ್ ಅಲ್ಲಿ ಹೋಗಲ್ಲ, ಅಳಕ್ ಶುರು ಮಾಡತ್ತೆ. ಅಂದ್ರೆ ಸ್ಟ್ರೇಂಜರ್ ಆಂಗ್ಸೈಟಿ, ಅದು ಯಾರೋ ಬೇರೆಯವರು ನನ್ಗೇನೋ ಮಾಡ್ಬಿಡ್ತಾರೆ ಅನ್ನೋ ಒಂದು ಆಂಗ್ಸೈಟಿ ಇರುತ್ತೆ
1: ಮಕ್ಕಳಿಗೆ,
0: ಗೊತ್ತಾಗತ್ತೆ. ಅದನ್ನ ಸ್ಟ್ರೇಂಜರ್ ಆಂಗ್ಸೈಟಿ ಅಂತೀವಿ. ಅದು ಆರು ತಿಂಗಳು ಮೇಲ್ಪಟ್ಟು ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಒಂಬತ್ತರಿಂದ ಹತ್ತನೇ ತಿಂಗಳು ಬರುವಾಗ ಟಾಟಾ ಮಾಡೋದು, ಬಾಯಿ ಮಾಡೋದು, ಕೈ ಆಡಿಸೋದು, ಚಪ್ಪಾಳೆ ತಟ್ಟುವಂಥದ್ದು ಇದೆಲ್ಲ ಶುರುವಾಗತ್ತೆ ಒಂಬತ್ತರಿಂದ ಹತ್ತು ತಿಂಗಳಲ್ಲಿ. ಹನ್ನೆರಡನೇ ತಿಂಗಳು ಅಥವಾ ಒಂದು ವರ್ಷ ಬರುವಾಗ ಸಣ್ಣ ಬಾಲ್ ಗೇಮ್, ಈಗ ಅದರದ್ದೇ ವಯಸ್ಸಿನ ಅಥವಾ ಅಣ್ಣ ಅಕ್ಕ ಮನೇಲಿ ಯಾರಾದರೂ ಇದ್ರೆ ಬೇರೆ ಅಕ್ಕಪಕ್ಕದ ಮಕ್ಕಳ ಜೊತೆ ಹಿಂಗೆ ಬಾಲ್ ಹಾಕಿದ್ರೆ ಅದನ್ನ ವಾಪಸ್ ಹಾಕುವಂಥದ್ದು, ಬಾಲ್ ಪ್ಲೇ, ಸಿಂಪಲ್ ಪ್ಲೇ ಆಟ ಏನಿರುತ್ತೆ ಆ ಥರ ಆಡಲಿಕ್ಕೆ ಶುರುವಾಗಿರುತ್ತೆ. ನೆಕ್ಸ್ಟ್ ಎರಡನೇ ವರ್ಷಕ್ಕೆ ಬರುವಾಗ ಮಗುಗೆ ಈಗ ಹಸುವಾದ್ರೆ ತಿಳಿಸುವಂಥದ್ದು, ನನಗೆ ಮತ್ತೇನಾದ್ರು ಅವಶ್ಯಕತೆಗಳನ್ನ ತೋರಿಸುವಂಥದ್ದು, ಈಗ ಯೂರಿನ್ ಮೋಷನ್ ಬರುವಾಗ ಇಂಡಿಕೇಟ್ ಹೇಳುವಂಥದ್ದು ನಂಗೆ ಬರ್ತಾ ಇದೆ ಅಂತ ಯಾವ್ದಾದ್ರು ಮೂಲಕ, ಬಾಯಿ ಬಿಟ್ಟೆ ಹೇಳ್ಬೇಕು ಅಂತಲ್ಲ, ಸನ್ನೆ ಮಾಡಿ ಹೇಳುವಂಥದ್ದು ಅಂದ್ರೆ ಗೊತ್ತಾಗುವಂಥದ್ದು. ನೆಕ್ಸ್ಟ್ ಮನೆಯ ಕೆಲಸಗಳಲ್ಲಿ ಇಮಿಟೇಷನ್ ಮಾಡುವಂಥದ್ದು ತಾಯಿಗೆ, ಅದು ಒಂದೂವರೆ ವರ್ಷಕ್ಕೆ ಬರುತ್ತೆ. ಈಗ ತಾಯಿ ಕಸ ಗುಡಿಸ್ತಾ ಇದ್ರ ತಾನು ಕಸ ಗುಡ್ಸಕ್ ಹೋಗೋದು, ಅಡುಗೆ ಮನೇಲಿ ಏನೋ ಕೆಲಸ ಮಾಡ್ತಿದ್ರು ಮಾಡೋದು, ಈಗ ತಂದೆ ಏನೋ ವಾಶ್ ಮಾಡ್ತಿದ್ರು, ಬೈಕ್ ತೊಳಿತಾ ಇದ್ರು, ಕಾರ್ ತೊಳಿತಾ ಇದ್ರು, ತಾನು ಹೋಗೋದು ಹೆಲ್ಪ್ ಮಾಡ್ಲಿಕ್ಕೆ, ಇಮಿಟೇಷನ್ ಮಾಡೋದು ಮತ್ತೆ ಮನೆ ಕೆಲಸಗಳಲ್ಲಿ ಇನ್ವಾಲ್ವ್ ಆಗ್ತಾ ಹೋಗಕ್ ಶುರು ಆಗೋದು, ಇದೆಲ್ಲ ನಿಮ್ಗೆ ಸೋಷಿಯಲ್ ಬಿಹೇವಿಯರ್ ಅಲ್ಲಿ ಬರುತ್ತೆ.
1: ಇದರಲ್ಲಿ ಸಮಸ್ಯೆ ಆಗಿದೆ ಅನ್ನೋದನ್ನ ಹೇಗೆ ಕಂಡುಹಿಡ್ಕೋಬೇಕು ಡಾಕ್ಟರ್?
0: ಮೊದಲನೇ ಪಾಯಿಂಟ್ ಬರುತ್ತೆ ಮೇಡಮ್, ಐ ಕಾಂಟ್ಯಾಕ್ಟ್ ಇಲ್ಲದೆ ಇರುವಂತದ್ದು. ಮೊದಲು ಶುರು ಆಗೋದೇ ಅದು, ಗೊತ್ತಾಗೋದು ಅದು, ಐ ಕಾಂಟ್ಯಾಕ್ಟ್ ಕರೆದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರುವಂತದ್ದು, ಈಗ ತನ್ನವರು ಬೇರೆಯವರು ಗೊತ್ತಾಗದೆ ಇರುವಂತದ್ದು. ತಾಯಿ ಅಂದ್ರೆ ಒಂದು ವಿಶೇಷವಾದ ಅಕ್ಕರೆ ಇರುತ್ತೆ. ಈಗ ಅಳುವ ಮಗುಗೆ ಫಸ್ಟ್ ಹುಡ್ಕೋದೆ ತಾಯಿನ, ಆ ಮಗುಗೆ ತಾಯಿ ಯಾರು ಬೇರೆಯವ್ರು ಯಾರು ಅನ್ನೋದು ರೆಕಗ್ನೈಸೇಷನ್ ಇಲ್ಲದೆ ಇರುವಂತದ್ದು ಇರ್ಬೋದು, ಅಥವಾ ಬೇರೆ ಮಕ್ಕಳ ಜೊತೆ ಬೇರೆದೇ ಇರುವಂತದ್ದು, ಇದೆಲ್ಲದನ್ನು ನೋಡ್ಬೇಕಾಗತ್ತೆ. ಈಗ ಎರಡು ಮೂರನೇ ವರ್ಷಕ್ಕೆ ನಾವು ಗ್ರೂಪ್ ಪ್ಲೇ ಅಂತ ಹೇಳ್ತೀವಿ, ಈಗ ಎರಡು ಮೂರು ಮಕ್ಕಳ ಜೊತೆ ಬಾಲ್ ಕ್ಯಾಚ್ ಆಡುವಂತದ್ದು. ಮೂರು ವರ್ಷದ ಮೇಲ್ಪಟ್ಟಿದ ಮಕ್ಕಳಲ್ಲಿ ಇಮ್ಯಾಜಿನೇಷನ್ ಪ್ಲೇ ಅಂತ ಹೇಳ್ತೀವಿ. ಅಂದ್ರೆ ಈಗ ಮಕ್ಕಳು ಈಗ ಡಾಕ್ಟರ್ ಹತ್ರ ಬಂದ್ರೆ ಮನೆಗೆ ಹೋಗಿ ಅವ್ರ ತರಾನೇ ಬಿಹೇವ್ ಮಾಡ್ತಾರೆ, ನಾನೀಗ ಡಾಕ್ಟರ್ ಅಮ್ಮ ಕುತ್ಕೊಂಡು ನಾನು ಚೆಕ್ ಮಾಡ್ತೀನಿ ಅಂತ ಹೇಳುವಂಥದ್ದು, ಅಥವಾ ಸ್ಕೂಲಿಗೆ ಹೋಗ್ತಿದ್ರೆ ನಾನು ಟೀಚರ್ ಈಗ ನೀವೆಲ್ಲ ಕುತ್ಕೊಳ್ಳಿ, ಇದನ್ನ ಇಮ್ಯಾಜಿನೇಷನ್ ಪ್ಲೇ ಅಥವಾ ರೋಲ್ ಪ್ಲೇ ಅಂತ ಹೇಳ್ತೀವಿ. ಇದೆಲ್ಲ ಇಲ್ಲದೆ ಇರುವಂತದ್ದು ಈ ತರ ಇದೆ ಅಂತಂದ್ರೆ ನೀವು ತಕ್ಷಣ ಮಕ್ಕಳ ಡಾಕ್ಟರ್ಗೆ ತೋರಿಸಬೇಕಾಗತ್ತೆ.
1: ಹಾಗೇನೆ ಡಾಕ್ಟರ್ ಇನ್ನೊಂದು ಹೇಳಿದ್ರೆ ನೀವು ಲ್ಯಾಂಗ್ವೇಜ್ ಸೆನ್ಸರಿ ಅಂತ ಹೇಳಿ, ಅಂದ್ರೆ ಇಲ್ಲಿ ಭಾಷೆ ಮಾತಾಡೋದು ಯಾವಾಗ ಬಂತು? ಇದು ಕೆಲವು ಮಕ್ಕಳಲ್ಲಿ ಹೇಳ್ತಾರೆ, ನನ್ನ ಮಗು ಮಾತಾಡ್ಲಿಲ್ಲ ಅಂತ ಹೇಳಿ ಆತಂಕ ಪಡ್ತಾ ಇರ್ತಾರೆ ಅಲ್ವಾ? ಇದಕ್ಕೆ ಯಾವ ವಯಸ್ಸಿಗೆ ಆರಂಭ ಆಗಬೇಕು, ಇದ್ರ ಬಗ್ಗೆ ಏನಿದೆ ವೈದ್ಯಕೀಯವಾಗಿ ಏನ್ ಹೇಳ್ತಾರೆ?
0: ಮೇಡಮ್, ಒಂದ್ ಮಗು ಹುಟ್ಟಿದಾಗಿಂದಾನೆ ಸೌಂಡಿಗೆ ಅಲರ್ಟ್ ಹಾಕಕ್ಕೆ ಶುರು ಆಗಿರುತ್ತೆ, ಶಬ್ದಗಳಿಗೆ ಒಂದು ರೆಸ್ಪಾನ್ಸ್ ಅನ್ನೋದು ಇರುತ್ತೆ. ಎರಡು ಅಥವಾ ಮೂರು, ಎರಡು ತುಂಬಿ ಮೂರನೇ ತಿಂಗಳು ಅಥವಾ ಮೂರನೇ ತಿಂಗಳ ನಂತರ ಶಬ್ದಗಳನ್ನ ಮಾಡ್ಲಿಕ್ಕೆ ಶುರು ಆಗುತ್ತೆ. ನಾವು ನೋಡ್ಬೋದು ಆ ಅಂತ ಎಲ್ಲ ಶಬ್ದಗಳು, ಅದನ್ನ ಕುಯಿಂಗ್ ಅಂತ ಹೇಳ್ತೀವಿ, ಸುಮ್ಮನೆ ಶಬ್ದಗಳು. ಈಗ ನಾವು ಮಾತಾಡಿಸಿದ್ರೆ ಆ ಮಗುಗೆ ನಗಿಸ್ತಾ ಇದ್ರೆ ಅದು ಶಬ್ದ ಮಾಡ್ಲಿಕ್ಕೆ ಶುರು ಆಗುತ್ತೆ, ನಮಗೆ ರೆಸ್ಪಾನ್ಸ್ ಕೊಡೋ ತರ, ಅದು ಮೂರನೇ ತಿಂಗಳಿಂದ ಶುರು ಆಗುವಂತದ್ದು. ನೆಕ್ಸ್ಟ್ ಮಾತಾಡಿಸ್ತಾ ಮಾತಾಡಿಸ್ತಾ ನಾವು ನಗಿಸ್ತಾ ಇದ್ರೆ ಜೋರಾಗಿ ನಗ್ಲಿಕ್ಕೆ ಶುರು ಆಗುತ್ತೆ, ನಮಗೆ ರೆಸ್ಪಾನ್ಸ್ ಆಗಿ, ಅದು ನಾವು ಹೇಳೋ ಮಾತಿಗಾಗ್ಲಿ ಅಥವಾ ನಾವು ಮಾಡ್ತಿರುವಂತ ನಮ್ಮ ಮುಖದ ಭಾವನೆಗಾಗ್ಲಿ ರೆಸ್ಪಾನ್ಸ್ ಆಗಿ ನಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ನಾಲ್ಕನೇ ತಿಂಗಳಲ್ಲಿ ನಾವು ನೋಡುವಂತದ್ದು. ಆರನೇ ತಿಂಗಳು ಮೇಲ್ಪಟ್ಟು ಮಗು ಒಂದೊಂದೇ ಪದನ ರಿಪೀಟೆಡ್ ಆಗಿ ಹೇಳಲಿಕ್ಕೆ ಶುರು ಆಗುತ್ತೆ, ಮೋನೋಸಿಲೆಬಲ್ ಅಂತ ಹೇಳ್ತೀವಿ. ಉದಾಹರಣೆಗೆ ತಾತ ತಾತ ಹೇಳೋದು, ಪಾಪ ಪಾಪ ಹೇಳೋದು, ಮಾ ಮಾಮ ಹೇಳೋದು, ಒಂದೇ ಅಕ್ಷರನ ರಿಪೀಟೆಡ್ ಆಗಿ ಹೇಳೋದು, ಅದನ್ನ ಮೋನೋಸಿಲೆಬಲ್ ಅಂತ ಹೇಳ್ತೀವಿ. ಆರು ತಿಂಗಳು ಮೇಲ್ಪಟ್ಟು ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಎಂಟು ಒಂಬತ್ತು ತಿಂಗಳ ನಂತರ ಬೈಸಿಲೆಬಲ್, ಅಪ್ಪ ಅಮ್ಮ ತಾತ ಅಜ್ಜಿ ಹೀಗೆ ಎರಡೆರಡು ಅಕ್ಷರ. ಅದು ಎಂಟೊಂಬತ್ತು ತಿಂಗಳಿಂದ ಹನ್ನೆರಡು ತಿಂಗಳ ತನಕ ನಮಗೆ ಟೈಮ್ ಇದೆ ಎರಡು ಅಕ್ಷರದ ಪದವನ್ನ ಹೇಳಲಿಕ್ಕೆ, ಆಯ್ತಾ? ನೆಕ್ಸ್ಟ್ ಹದಿನೆಂಟು ತಿಂಗಳ ತನಕ ಎರಡು ಅಕ್ಷರದ ಎಂಟರಿಂದ ಹತ್ತು ಪದಗಳು ಹೇಳಿದ್ರೆ ಸಾಕು ನಮ್ಗೆ, ಅಪ್ಪ ಅಮ್ಮ ಅಜ್ಜಿ ತಾತ ನೀರು ಊಟ ಹಣ್ಣು ಏನಾದ್ರು ಈ ತರ ಎಂಟರಿಂದ ಹತ್ತು ಪದ ಬರ್ತಿದ್ಯಾ ಒಂದೂವರೆ ವರ್ಷಕ್ಕೆ ಅಷ್ಟು ಸಾಕಾಗತ್ತೆ. ನೆಕ್ಸ್ಟ್ ಎರಡು ವರ್ಷಕ್ಕೆ ಬರುವವರೆಗೆ ಎರಡರಿಂದ ಮೂರು ಪದಗಳನ್ನ ಜೋಡಿಸಿ ಹೇಳುವಂಥದ್ದು, ಅಮ್ಮ ಊಟ ಬೇಕು, ಅಪ್ಪ ನೀರು ಕೊಡಿ ಹೀಗೆ. ಮೂರನೇ ವರ್ಷ ತುಂಬೋ ತನಕ ರೈಮ್ಸ್ ಇರ್ಬೋದು ಅಥವಾ ಕತೆ ಹೇಳುವಂಥದ್ದು ಇದನ್ನ ಕಂಪ್ಲೀಟ್ ಆಗಿ ಬರಬೇಕಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಇದ್ರಲ್ಲಿ ಏನಾಗುತ್ತೆ, ತುಂಬಾ ಜನದ್ದು ಕಂಪ್ಯಾರಿಸನ್ ಆಗುತ್ತೆ, ನಮ್ಮ ಮಗು ಎಂಟು ತಿಂಗಳಿಗೆ ಮಾತಾಡಿತ್ತು, ಇವ್ರ ಮಗು ಒಂದು ವರ್ಷ ಆದ್ರೂ ಮಾತಾಡ್ತಾ ಇಲ್ಲ. ಈ ಕನ್ಫ್ಯೂಷನ್ಸ್ ಬೇಡ, ಪ್ರತಿ ಮಗುಗೂ ಅದರದ್ದೇ ಆದಂತ ಟೈಮ್ ಪೀರಿಯಡ್ ಇದೆ. ಜೊತೆಗೆ ಇಲ್ಲಿ ಮಾತು ಅಂತ ಬಂದಾಗ ಅಥವಾ ನಡೆಯೋದು ಅಂತ ಬಂದಾಗ ಇನ್ಹೆರಿಟೆನ್ಸ್ ಅಂತ ಹೇಳ್ತೀವಿ, ಮಾತಲ್ಲಿ ತುಂಬಾ ನೋಡ್ತೀವಿ. ತಂದೆ ತಾಯಿ ಯಾವ ಏಜ್ ಅಲ್ಲಿ ಮಾತಾಡಿದ್ರು ಅದು ತುಂಬಾ ಇಂಪಾರ್ಟೆಂಟ್
1: ಆಗುತ್ತೆ,
0: ಅದು ಒಂದು ಸ್ವಲ್ಪ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಆಗಿರುತ್ತೆ. ಅವರೇ ನಿಧಾನ ಮಾತಾಡಿದ್ರೆ ಈ ಮಗುನು ನಿಧಾನ ಮಾಡಬಹುದು, ಮಾತಾಡೋದು ನಾರ್ಮಲ್ ಇರುತ್ತೆ. ಹಂಗಂತ ನೀವು ವೇಟ್ ಮಾಡಿ ಕಾಯ್ತಾನೆ ಇರಿ, ಮೂರು

0: ಆದ್ರೂ ಒಂದು ಪದನ ಮಾತಾಡದೇ ಇದ್ರು ಮನೇಲಿ ಕಾಯ್ತಾ ಇರಿ ಅಂತ ಅಲ್ಲ. ಒಂದೂವರೆ ವರ್ಷದ ಮಗು ಅಪ್ಪ ಅಮ್ಮ ನೀರು ಹೀಗೆ ಒಂದ್ 8-10 ಪದ ಮಾತಾಡ್ತಿದ್ಯಾ, ನೀವು ಕಾಯಬಹುದು, ಅಡ್ಜಸ್ಟ್ಮೆಂಟ್ ಅವಶ್ಯಕತೆ ಇಲ್ಲ, ಮುಂದೆ ಮಾತು ಬರುತ್ತೆ. ಒಂದೂವರೆ ವರ್ಷ ಆದ್ರೂ ಒಂದು ಪದ ಹೇಳ್ತಾ ಇಲ್ಲ ಮಗು, ಬರೀ ಸನ್ನೆಯಲ್ಲೇ ನಿಮ್ಗೆಲ್ಲ ತೋರಿಸ್ತಾ ಇದೆ, ಬರೀ ಶಬ್ದದಲ್ಲಿ ಅಂದ್ರೆ ಬರೀ ಆ ಅಂತಾನೆ ಮಾಡ್ತಾ ಇದೆ. ಸೊ ಅದು ನಿಮ್ಗೆ ಒಂದು ಮೇನ್ ಇಂಡಿಕೇಶನ್ ಆಗತ್ತೆ ವೈದ್ಯರನ್ನ ಕಾಣ್ಬೇಕಂತ.
1: ಏನ್ ಸಮಸ್ಯೆ ಇರುತ್ತೆ ಡಾಕ್ಟರ್ ಈ ರೀತಿ ಮಕ್ಳು ಮಾತು ನಿಧಾನ ಬರೋದ್ರಲ್ಲಿ?
0: ಮೊದಲನೇದಾಗಿ ಮೇಡಮ್, ಕಿವಿ ಕೇಳಿಸದೇ ಇರುವಂತದ್ದು, ನಾವು ಹುಟ್ಟಿದಾಗ್ಲೇ ರೂಲ್ ಔಟ್ ಮಾಡಿರಲ್ಲ. ಮಗುಗೇನಾದ್ರೂ ಕಿವಿ ಕೇಳಿಸೋದ್ರಲ್ಲಿ ಸಮಸ್ಯೆ ಇದ್ರೆ ಮಾತು ಖಂಡಿತವಾಗ್ಲೂ ಬರ್ತಾ ಇರೋದಿಲ್ಲ, ಅದನ್ನ ನೋಡ್ಬೇಕಾಗುತ್ತೆ. ಸೆಕೆಂಡ್ ಆಗಿ ಮಾತಾಡುವಾಗ ಈಗ ನಾಲ್ಗೆಲ್ಲಿ ಇರ್ಬೋದು ಅಥವಾ ಬೇರೆ ಏನಾದ್ರೂ ಸಮಸ್ಯೆ ಇದೆಯಾ, ವಾಯ್ಸ್ ಬಾಕ್ಸ್ ಅಲ್ಲಿ ಏನಾದ್ರು ಸಮಸ್ಯೆ ಇದೆ, ಅದನ್ನ ನಂತರ ಆಗತ್ತೆ. ಇದನ್ನ ಬಿಟ್ಟು ತುಂಬಾ ಕಾಮನ್ ಆಗಿ ಈಗ ನಾವು ನೋಡ್ತಾ ಇರೋದು ಅಂದ್ರೆ ಫೋನಿನ ಬಳಕೆ.
1: ಈಗ ಫೋನ್ ಬಳಕೆ ಮಾಡೋದ್ರಿಂದ ಅವರು
0: ಡಿಲೇ ಆಗುತ್ತೆ, ಕಾಗ್ನಿಟಿವ್ ಡಿಲೇ ಆಗುತ್ತೆ. ಮಕ್ಕಳಿಗೆ ಕಲೀಲಿಕ್ಕೆ ಒಂದು ಪೂರಕವಾದ ವಾತಾವರಣ ಬೇಕಿರುತ್ತೆ, ಹೌದು, ಮಾತಾಡ್ಸೋರ್ಬೇಕು ಮನೆಯಲ್ಲಾಗ್ಲಿ ಸುತ್ತಮುತ್ತ ಆಗ್ಲಿ. ಸೊ ಮಕ್ಕಳಿಗೆ ಪೂರಕವಾದ ಪ್ರಚೋದನೆ ಬೇಕಾಗಿರುತ್ತೆ. ಇಂಥ ಮಕ್ಕಳಲ್ಲಿ ನೀವು ಫೋನ್ ಹಾಕಿ ಕೊಟ್ಟಾಗ ಒಂದು 1/2 ಗಂಟೆ 3/4 ಗಂಟೆ ತಾಸುಗಟ್ಟಲೆ ಫೋನ್ ನೋಡೋ ಮಗು ಕಾಗ್ನಿಟಿವ್ ಇಂಪೇರ್ಮೆಂಟ್ ಅಂತ ಹೇಳ್ತೀವಿ. ನೀವು ಕರೆದ್ರೂ ಕೇಳಿಸ್ಕೊಳ್ಳೋದಿಲ್ಲ, ಕೇಳೋದಿಲ್ಲ ಅಂತ ಅಲ್ಲ, ಮಗು ಗಮನ ಕೊಡೋದಿಲ್ಲ, ಐ ಕಾಂಟ್ಯಾಕ್ಟ್ ಬರೋದಿಲ್ಲ, ನೋಡೋದಿಲ್ಲ, ನೀವು ಕರೆದ್ರು ತಿರುಗೋದಿಲ್ಲ, ನೋಡೋದಿಲ್ಲ, ನೀವೇನೇ ಹೇಳಿದ್ರು ರೆಸ್ಪಾಂಡ್ ಮಾಡ್ತಾ ಇರಲ್ಲ. ನೋಡ್ತಾ ನೋಡ್ತಾ ಏನಾಗುತ್ತೆ, ಕೇಳಲ್ಲ, ಗಮನಿಸಲ್ಲ, ಸೊ ಮಾತಾಡೋದಕ್ಕೆ ಬರೋದಿಲ್ಲ, ಜೊತೆಗೆ ಬೇರೆ ಮಕ್ಳ ಜೊತೆ ಸೇರಿ ಆಟ ಆಡ್ಬೇಕು ಅನ್ನೋದು ಬರೋದಿಲ್ಲ. ತಾನಾಯ್ತು, ಅಳತ್ತೆ, ಹಠ ಮಾಡತ್ತೆ, ಫೋನ್ ಕೊಡ್ತೀರಿ, ಏನೋ ನೋಡ್ತಾ ಕೂರತ್ತೆ, ಮುಗೀತು. ಅಲ್ಲಿ ತುಂಬಾ ತೊಂದರೆಗಳಾಗತ್ತೆ. 2 ವರ್ಷದ ಒಳಗಿನ ಮಕ್ಳಿಗೆ 0 screen time ಅಂತ
1: ಹೇಳ್ಬಾರ್ದು,
0: ಯಾಕಂದ್ರೆ ಇದು ಮಕ್ಕಳ ಡೆವಲಪ್ಮೆಂಟ್ ಆಗುವಂತಹ ಪೀಕ್ ಸಮಯ ಅಂತಂದ್ರೆ ತುಂಗತದೆಲ್ಲ ಆಗತ್ತೆ. ನಾವು ಹೇಳ್ತೀವಿ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ 3 ವರ್ಷ ತುಂಬೋದ್ರಲ್ಲಿ 90% ಆಗೋಗತ್ತೆ. ಸೊ ಇಷ್ಟರಲ್ಲಿ ಮಕ್ಳು ಎಲ್ಲಾದನ್ನು ನೋಡ್ಬೇಕು, ತಿಳ್ಕೊಬೇಕು, ಅದನ್ನ ಅವರು ಅಳವಡಿಸಿ ಮಾತಾಡೋದನ್ನ ಶುರು ಮಾಡ್ಬೇಕು, ಇದೆಲ್ಲದನ್ನು ಹ್ಯಾಂಪರ್ ಆಗ್ಬಿಡತ್ತೆ.
1: ಪೋಷಕರು ಏನ್ ಮಾಡ್ಬೋದು ಡಾಕ್ಟರ್? ಹಾಗಾದ್ರೆ ಈಗ ಮಕ್ಳು ಕಲಿಕೆ ಚೆನ್ನಾಗ್ ಆಗ್ಬೇಕು ಅಂತ ನೀವು ಹೇಳಿದ್ರೆ ಯಾವ ಯಾವ ವಯಸ್ಸಲ್ಲಿ, ಮಾತಿಗಾಗ್ಲಿ ಅಥವಾ ಕ್ರಿಯೆಗಾಗ್ಲಿ, ದೈಹಿಕವಾಗಿ ಆಗ್ಲಿ ಮಾನಸಿಕವಾಗಿ ಆಗ್ಲಿ, ಪೋಷಕರ ಪಾತ್ರ ಏನು, ಮನೇಲಿ ಏನ್ ಮಾಡ್ಬೇಕು ಈ ಬೆಳವಣಿಗೆ ಚೆನ್ನಾಗಾಗೋ ನಿಟ್ಟಲ್ಲಿ ಅಂತ ಹೇಳ್ತೀರಿ ಡಾಕ್ಟರ್?
0: ಪೋಷಕರು ಏನ್ ಮಾಡ್ಬೋದು ಅಂದ್ರೆ, ಸಮಯಕ್ಕೆ ತಕ್ಕ ಹಾಗೆ ಗಮನಿಸ್ತಾ ಇರಿ ನಿಮ್ಮ ಮಗುವಲ್ಲಿ ಆಗ್ತಿರುವಂತ ಬೆಳವಣಿಗೆನ ನೀವು ಗಮನಿಸ್ತಾ ಇರಿ. ಈಗ ಉದಾಹರಣೆಗೆ 3 ತಿಂಗಳು ಕತ್ ನಿಲ್ಬೇಕು, 3-5 ತಿಂಗಳು ಅಂತ ಹೇಳಿರ್ತೀವಿ. ಅದ್ರಲ್ಲಿ ನಮಗೆ ಸ್ವಲ್ಪ ಎಲ್ಲ ಬೇಗ ಬೇಗ ಆಗೋದನ್ನ ಎಕ್ಸ್ಪೆಕ್ಟ್ ಮಾಡೋದನ್ನ ನೋಡ್ತೀವಿ. ಮನೆಯಲ್ಲಿ ಏನ್ ಮಾಡ್ಬೋದು, ಅರ್ಲಿ ಸ್ಟಿಮ್ಯುಲೇಷನ್ಸ್ ಅಂತ ಹೇಳ್ತೀವಿ, ಅಥವಾ ಪೂರಕವಾದ ಪ್ರಚೋದನೆಗಳನ್ನ. ಉದಾಹರಣೆಗೆ ಕತ್ ನಿಲ್ಲಿಸ್ಬೇಕು, ಟಮ್ಮಿ ಟೈಮ್ ಅಂತ ಹೇಳ್ತೀವಿ, ಅದು ಮಗುವಿನ ಬೇರೆ ಬೇರೆ ಜೀರ್ಣಕ್ರಿಯೆಗಾಗಿರ್ಲಿ, ಗ್ಯಾಸ್ ಪಾಸ್ ಆಗೋದಕ್ಕಾಗಿರ್ಲಿ, ಎಲ್ಲದಕ್ಕೂ ಹೆಲ್ಪ್ ಆಗತ್ತೆ. ಜೊತೆಗೆ ಇದಕ್ಕೂ ಒಂದು ಹೆಲ್ಪ್ ಆಗತ್ತೆ. ನೀವು ಮಗುವಿನ ಉಲ್ಟಾ ಅಥವಾ ಹೊಟ್ಟೆ ಮೇಲೆ ಮಗುಚಿ ಮಲಗಿಸಿದಾಗ ಮಗು ಕತ್ತಿ ಎತ್ತಿ ಎತ್ತಿ ನೋಡ್ಲಿಕ್ಕೆ ಟ್ರೈ ಮಾಡ್ತಾ ಇರತ್ತೆ, ಅಲ್ಲಿ ಸ್ವಲ್ಪ ಮಟ್ಟಿಗೆ ಕತ್ತಿನ ಎಕ್ಸಸೈಸ್ ಆಗತ್ತೆ, ಕತ್ತಿ ನಿಲ್ಲೋದ್ರಲ್ಲಿ ಸ್ವಲ್ಪ ಪೂರಕ ಆಗತ್ತೆ. ಕೂರ್ಸೋದ್ರಲ್ಲಿ ಈಗ 6 ತಿಂಗಳ ತುಂಬಿತು ಮಗು ಕೂರ್ತಾ ಇಲ್ಲ, ಕಾಯೋ ಅವಶ್ಯಕತೆ ಇಲ್ಲ, ಅದಾಗದೇ ಕೂರ್ಲಿ ಅಂತ ನೀವು ಕೂರ್ಸ್ಲಿಕ್ಕೆ ಸ್ಟಾರ್ಟ್ ಮಾಡಿ. ದಿನಕ್ಕೆ ಒಂದ್ 2-3 ಸರ್ತಿ, 1-4 ನಿಮಿಷ 5 ನಿಮಿಷ ಎಷ್ಟಾಗತ್ತೆ ಅಷ್ಟು. ನೆಕ್ಸ್ಟ್ ನಡಿಬೇಕು, 10-12 ತಿಂಗಳ ನಂತರ ನಿಲ್ಬೇಕು, ನಡಿಬೇಕು, ತಾನಾಗ್ ತಾನೇ ನಡಿಲಿ ಅಂತ ಕಾಯ್ಬಿಡಿ. ನಿಮಗೆ ಗೊತ್ತಾಗತ್ತೆ 10 ತಿಂಗಳು ತುಂಬಿದೆ, ಮಗು ಈಗಷ್ಟೇ ಅಂಬೆಗಾಲ್ ಹಾಕಕ್ ಸ್ಟಾರ್ಟ್ ಮಾಡ್ತಾ ಇದೆ, ನೋಡ್ತಾ ಇದೆ, ಈಗ ಮಗುನೇ ತೋರಿಸುತ್ತೆ, ಈಗ ಇಂಟ್ರೆಸ್ಟ್ ತೋರಿಸುತ್ತೆ, ಗೊತ್ತಾಗತ್ತೆ ನಿಮ್ಗೆ, ಹಿಡ್ಕೊಂಡಿಲ್ಲ, ಟ್ರೈ ಮಾಡ್ತಾ ಇದೆ, ನೀವು ಹಿಡಿದು ನಿಲ್ಲಿಸುವಂತದ್ದು. ನೀವು ನಡೆಸ್ತಾ ನಡೆಸ್ತಾ ಮಗು ಕೈಬಿಟ್ಟು ನಡೆಯೋದು ಶುರು ಆಗುತ್ತೆ. ಸೊ ಈ ತರದ ಸ್ಟಿಮ್ಯುಲೇಷನ್ ಗಳನ್ನ ನೀವು ಸಮಯಕ್ಕೆ ತಕ್ಕಾಗಿ ಮನೆಯಲ್ಲಿ ಪೋಷಕರೇ ಶುರು ಮಾಡ್ಕೋಬಹುದು. ಮಾತು ಆಗ್ಲಿ, ಈಗ 3-4 ತಿಂಗಳ ಮಗುಗೆ ನೀವು ಮಾತಾಡ್ಸ್ಲಿಕ್ಕೆ ಶುರು ಮಾಡಿದ್ರೆ ಮಗುತ್ತೆ, ಎಕ್ಸ್ಪ್ರೆಷನ್ ಕೊಡುತ್ತೆ. ಸೊ ಮಾತಾಡ್ತಾ ಆಡ್ತಾ ಮಗು ಹೇಳೋದಕ್ ಶುರು ಆಗತ್ತೆ. ಯಾವ್ದೇ ಕಾರಣಕ್ಕೂ ಮಗು ಈಗ ಶಬ್ದ ಮಾಡ್ತು, ಮಾತಾಡ್ಬೇಕಾದ್ರೆ ಜೋರ್ ಮಾಡೋದು, ಗದರಿಸೋದು ಅಥವಾ ಅದನ್ನ ಸಪ್ರೆಸ್ ಮಾಡುವಂತದ್ದು ಆಗ್ಬಾರ್ದು. ಅಥವಾ ಈಗ ಮನೇಲಿ ದೇವ್ರ ನಾಮ ಹಾಕೋದಾಗಿರ್ಲಿ ಅಥವಾ ಮ್ಯೂಸಿಕ್ ಹಾಕೋದಾಗಿರ್ಲಿ, ಬ್ಯಾಕ್ ಗ್ರೌಂಡ್ ಇರತ್ತೆ, ಅದರಿಂದನೂ ಮಕ್ಳು ಕೇಳುವಿಕೆ ಮತ್ತೆ ಮಾತಾಡುವಿಕೆ ಇಂಪ್ರೂವ್ ಆಗತ್ತೆ, ಅದನ್ನ ಮಾಡ್ಬೋದು. ಈಗ 1-1.5 ವರ್ಷದ ಮಗು, ನಾವು ಹೇಳಿದ್ವಿ ಇಮಿಟೇಷನ್ ಬರ್ಬೇಕು ಸೋಷಿಯಲ್ ಅಲ್ಲಿ, ಗ್ರೂಪ್ ಪ್ಲೇ ಬರ್ಬೇಕು ಅಂತ ಅನ್ಬಿಟ್ಟು ಮಗು ಬೆರೀತಾ ಇಲ್ಲ, ಬೇರೆ ಮಕ್ಳ ಜೊತೆ ಆಟ ಆಡ್ತಿಲ್ಲ, ನೀವು ಸ್ಟಾರ್ಟ್ ಮಾಡಿ. ಮಗುನ ಸಣ್ಣ ಬಾಲ್ ತಗೊಂಡು ಬಾ ಆಟಾಡೋಣ ಅಂತ ಅನ್ಬಿಟ್ಟು, ಅಥವಾ ಮನೇಲಿ ಬೇರೆ ದೊಡ್ಡ ಮಕ್ಳಿದ್ರೆ ಅವ್ರ ಜೊತೆ ಬೆರೆಸಿ ಆಟ ಆಡಿಸುವಂತದ್ದು, ಇದನ್ನ ನೀವೇ ಶುರು ಮಾಡ್ಬೇಕಾಗತ್ತೆ. ನೀವೇ ಕರೆಯೋದು, ಬಾ ಸ್ವಲ್ಪ ಇದನ್ನ ಎತ್ತಿಕೊಡು, ಚಮಚ ಎತ್ತಿಕೊಡು ಅಥವಾ ಬಟ್ಟೆನ ಎತ್ತಿಕೊಡು, ನೀರಿನ ಲೋಟ ತಂದ್ಕೊಡು, ಸಣ್ಣ ಪುಟ್ಟ ಕಮಾಂಡ್ಸ್. ಇದನ್ನ ಹೇಳ್ತಾ ಹೋದಾಗ ನೀವು ಹೇಳ್ದ ಹಾಗೆ ಮಗು ಮಾಡ್ಲಿಕ್ಕೆ ಶುರು ಆಗತ್ತೆ, ಅಲ್ಲಿಂದ ಅದರ ಒಂದು ಬೆಳವಣಿಗೆ ಶುರು ಆಗತ್ತೆ. ಸೊ ಇದನ್ನ ಸ್ಟಿಮ್ಯುಲೇಷನ್ಸ್ ಅಂತ ಹೇಳ್ತೀವಿ. ಮನೆಯಲ್ಲಿ ಪೋಷಕರು ಆ ಸಮಯಕ್ಕೆ ಅಥವಾ ಆ ವಯಸ್ಸಿಗೆ ತಕ್ಕಂತೆ ಮನೆಯಲ್ಲಿನೇ ಪೂರಕವಾದ ಪ್ರಚೋದನೆಗಳನ್ನ ಸ್ಟಾರ್ಟ್ ಮಾಡಬಹುದು.
1: ಒಳ್ಳೇದು ಡಾಕ್ಟರ್ ಕಾರುಣ್ಯ ಅವರೇ. ತಾವು ಇದುವರೆಗೂ ಮಗುವಿನ ಬೆಳವಣಿಗೆ ಯಾವ್ಯಾವ ಹಂತದಲ್ಲಿ ಹೇಗೆ ಇರಬೇಕು, ಹಾಗೇನೆ ಯಾವ ಹಂತದಲ್ಲಿ ಏನು ಸಮಸ್ಯೆಗಳು, ಅದು ಯಾವ ಹಂತಕ್ಕೆ ತನಕ ನಾವು ಕಾಯಬಹುದು, ಆ

0: ನಂತರದಲ್ಲಿ ನಾವು ಖಂಡಿತ ವೈದ್ಯರನ್ನ ಕಂಡು ಅವರ ಸಲಹೆಯನ್ನ ತಗೋಬೇಕಾಗತ್ತೆ ಅಂತ ಹೇಳಿದ್ರೆ, ಹಾಗೆ ಪೋಷಕರು ಏನ್ ಮಾಡಬೇಕು ಪ್ರಚೋದಕವಾಗಿ ಈ ಕುರಿತಂತನೂ ವಿಸ್ತೃತ ಮಾಹಿತಿ ತಿಳಿಸಿದ್ರ ತಮಗೆ ಆಕಾಶವಾಣಿಯ ಪರವಾಗಿ ಹಾಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಅನಂತ ಧನ್ಯವಾದಗಳು. ನಮಸ್ಕಾರ.
1: ಇದೆಲ್ಲದರ ಬಗ್ಗೆ ಮಾಹಿತಿ ನೀಡಲು ಅವಕಾಶ ಮಾಡಿಕೊಟ್ಟ ಆಕಾಶವಾಣಿ ಭದ್ರಾವತಿಯವರೆಗೂ ನನ್ನ ಕಡೆಯಿಂದ ನಮಸ್ಕಾರಗಳು.
2: ಇದುವರೆಗೂ ಮಕ್ಕಳ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆ ಈ ಕುರಿತು ಶಿವಮೊಗ್ಗದ ಮಕ್ಕಳ ತಜ್ಞರಾದ ಡಾಕ್ಟರ್ ಕಾರುಣ್ಯ ಜಿಜೆ ಇವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಶಿಲ್ಪಾ ಹೆಚ್ಎಂ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕೇಳಿ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನಾಧರಿಸಿದ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಜೇನು ಮತ್ತು ಉಪ್ಪಿನಕಾಯಿ ಮೌಲ್ಯವರ್ಧನೆ ಹಾಗೂ ಮಾರಾಟದ ಅನುಭವ ಕುರಿತು ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ವನಿತಾ ರಾಮಚಂದ್ರ ಭಟ್ ಅವರೊಡನೆ ಸಂದರ್ಶನ.
4: ವನಿತಾ ಭಟ್ ಅವರೇ ನಮಸ್ಕಾರ.
5: ನಮಸ್ತೆ.
4: ಗೃಹಿಣಿಯಾಗಿದ್ದುಕೊಂಡು ಒಂದಿಷ್ಟು ಸ್ವ ಉದ್ಯೋಗವನ್ನು ಮಾಡಬೇಕು ಅಂತ ನಿಮಗೆ ಹೇಗೆ ಆಸಕ್ತಿ ಬಂತು?
5: ಗೃಹಿಣಿ ಜೊತೆಗೆ ನಾನು ಅಂಗನವಾಡಿ ಕಾರ್ಯಕರ್ತೆಯಾಗಿ ಕೂಡ ಕೆಲಸ ಮಾಡ್ತಾ ಇದ್ದೆ. ಅಂಗನವಾಡಿ ಕಾರ್ಯಕರ್ತರ ಗೌರವದ ಜೀವನ ಮಟ್ಟ ನಡೆಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆ ಒಂದು ವಿಷಯದಲ್ಲಿ ಬೇರೆ ಏನಾದ್ರು ಒಂದು ಮಾಡಬೇಕು ಅನ್ನೋಂತ ಒಂದು ಆಸಕ್ತಿ ಹುಟ್ಟಿತು. ಮನೆಯವರು ಮೊದಲು ಹನಿ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರು. ಅವಾಗ ನನ್ಗೆ ಅನ್ಸಿದ್ ಏನಂತಂದ್ರೆ, ನಾವೇ ಯಾಕೆ ಬ್ರ್ಯಾಂಡ್ ಮಾಡಿ ಮಾರಾಟ ಮಾಡಬಹುದು, ಬ್ರ್ಯಾಂಡ್ ಮಾಡೋರಿಗೆ ನಾವು ರಾ ಹನಿಯನ್ನ ಕೊಡ್ತೀವಲ್ಲ, ಅದೇ ರೀತಿಯಲ್ಲಿ ನಾನು ಯಾಕೆ ಮಾಡಬಾರ್ದು ಅನ್ನೋಂತ ವಿಚಾರ ಬಂತು. ಒಂದು 2 ವರ್ಷ ಗುದ್ದಾಡಿ ನಂತರದಲ್ಲಿ ಶುರು ಮಾಡಿದೆ ನಾನು. ನಂತರದಲ್ಲಿ ಮನೆಯವರು ಕೂಡ ತುಂಬಾನೇ ಪ್ರೋತ್ಸಾಹ ಕೊಟ್ರು.
4: ಈಗ ಒಂದು ಹೊಸ ಒಂದು ಉದ್ಯಮವನ್ನ ಪ್ರಾರಂಭ ಮಾಡುವ ಹಂತದಲ್ಲಿ ಏನೇನು ಸವಾಲುಗಳನ್ನು ಎದುರಿಸಬೇಕಾಗ್ತದೆ?
5: ಮೊದಲನೇದಾಗಿ ಅಂತಂದ್ರೆ ನಮ್ಗೆ ಮಾರುಕಟ್ಟೆ ಸಮಸ್ಯೆಗಳು. ಯಾಕಂತಂದ್ರೆ ಮೊದಲು ರಾ ಮಟೀರಿಯಲ್ ನ ಖರೀದಿ ಮಾಡಬೇಕು ಹೇಗೆ ಅನ್ನುವಂತ ಒಂದು ಮಾಹಿತಿ ಕೂಡ ಇರಲ್ಲ. ಒಂದು ವಿಷಯ ಅಂತಂದ್ರೆ ಇಲ್ಲಿ ಯಾವ್ದೇ ಟ್ರೈನಿಂಗ್ ಹೋಗ್ಲಿ, ಎಲ್ಲೇ ಹೋಗ್ಲಿ, ಏನೇ ಹೋಗ್ಲಿ, ನಾವು ಏನ್ ಮಾಡ್ಬೇಕು ಅದನ್ನ ಅವ್ರು ಕಲ್ಸ್ಕೊಡಲ್ಲ. ಪುಸ್ತಕದ ರೀತಿಯಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ ಬಿಟ್ರೆ ನಮಗೇನ್ ಬೇಕು ಅದು ಸಿಗೋದಿಲ್ಲ. ಯಾವ ತರ ಮಾಡ್ಬೇಕು ಅನ್ನೋದನ್ನ ನಾನು ಕಲ್ತ್ಕೊಂಡೆ. ಯಾಕಂದ್ರೆ ಮನೆಯಲ್ಲಿ ಉಪ್ಪಿನಕಾಯಿ ಮಾಡೋದೇ ಬೇರೆ ಆಗಿರುತ್ತೆ, ಇನ್ನು ಫ್ಯಾಕ್ಟ್ರಿಗಳಲ್ಲಿ ಮಾಡುವಂತ ಸಿಸ್ಟಮ್ಗಳೇ ಬೇರೆ ಆಗಿರುತ್ತೆ. ಅದೇ ತರ ಒಂದು 10-6 ಫ್ಯಾಕ್ಟ್ರಿಗಳಿಗೆ ವಿಸಿಟ್ ಮಾಡಿ ತಿಳ್ಕೊಂಡೆ. ಮುಂಡಗೋಡದಲ್ಲಿ ಒಂದು ಕಡೆ ಹೋದಾಗ ಅಲ್ಲಿ ಒಬ್ರು ಆರ್ಕೆ ಮಾಮ ಅಂತಿದ್ರು. ಅವ್ರು ಏನ್ ಮಾಡಿದ್ರು, ನೀವ್ ಯಾಕೆ ಪಿಕಲ್ ಬಿಸ್ನೆಸ್ ಅನ್ನ ಶುರು ಮಾಡಬಾರ್ದು, ನಾನ್ ಗೈಡ್ಲೈನ್ಸ್ ಮಾಡ್ತೇನೆ ಅಂತ ಹೇಳಿ ಅವರು ಪ್ರಾಡಕ್ಟ್ ಅನ್ನ ನನ್ಗೆ ಹೇಗೆ ಮಾಡುದನ್ನ ಕಲಿಸ್ಕೊಟ್ರು. ಅದರಂತೆ ನಾನು ಫಸ್ಟ್ ಶುರು ಮಾಡಿದ್ದೆ ಅಪ್ಪೆ ಮಿಡಿ. ಅಲ್ಲಿಂದ ಇಲ್ಲಿವರೆಗೆ ಒಂದು 20 ಪ್ರಾಡಕ್ಟ್ ಅನ್ನ ನಾನು ಮಾಡ್ತಾ ಇದ್ದೀನಿ ಪಿಕಲ್ ವೆರೈಟಿ.
4: ಈ ಅಪ್ಪೆ ಮಿಡಿ ಒಂದು ವಿಶೇಷತೆ ಏನು? ಇದರ ಒಂದು ಉಪ್ಪಿನಕಾಯಿ ಮಾಡುವುದರಲ್ಲಿ ಮತ್ತೆ ಅದರಲ್ಲಿ ಒಂದು ವೈವಿಧ್ಯತೆಯನ್ನು ತರುವಲ್ಲಿ ಎಷ್ಟರ ಮಟ್ಟಿಗೆ ಸಾಧ್ಯ ಆಗ್ತದೆ?
5: ಅಂದ್ರೆ ಅಪ್ಪೆ ಮಿಡಿ ಈಗಾಗಲೇ ಜನಪ್ರಿಯವಾಗಿದೆ, GI ಟ್ಯಾಗ್ ಕೂಡ ಸಿಕ್ಕಿದೆ ಅದಕ್ಕೀಗ. ಈ ಅಪ್ಪೆ ಮಿಡಿ ಅನ್ನುವಂತ ಉತ್ತರ ಕನ್ನಡ ಮತ್ತು ಬೆಳಗಾವಿ ಡಿಸ್ಟಿಕ್ ಅಪ್ಪೆ ಮಿಡಿ ಮಾತ್ರ ವೆರಿ ಫೇಮಸ್. ರುಚಿ ಪರಿಮಳ ಬೇರೆ ಕಡೆ ಇಲ್ಲಿಗೆ ಹೋಲಿಸಿದ್ರೆ ಕಮ್ಮಿ ಇದೆ ಅಂತ. ಅಪ್ಪೆ ಮಿಡಿ ಅಂದ್ರೆ ತುಂಬಾನೇ ಕಾಸ್ಟ್ಲಿ ಇರುತ್ತೆ. ಅದರಲ್ಲಿ ನಾವು ಉಪ್ಪಿಗೆ ಹಾಕಿದಾಗ ಕೊಳತು ಹೋಗುದು, ಅಥವಾ ಖರೀದಿ ಮಾಡುವಲ್ಲಿ ಸೈಜ್ ಅನ್ನು ನೋಡ್ಬೇಕಾಗತ್ತೆ, ಜಾತಿಯನ್ನು ನೋಡ್ಬೇಕಾಗತ್ತೆ, ಇಂತ ಸವಾಲುಗಳು ಇದಾವೆ. ಅದು ಕೇವಲ ಅನುಭವದಿಂದ ಬರತಕ್ಕಂಥದ್ದು. ಅದೇ ರೀತಿಯಲ್ಲಿ ನಾನು ಅದು ಅನುಭವದಿಂದನೇ ಯಾವ ತರ ಮಾಡ್ಬೇಕು ಏನು ಅನ್ನೋದನ್ನ ಕಲ್ತ್ಕೊಂಡಿದ್ದೀನಿ.
4: ಈಗ ಮೂಲವಾಗಿ ನಿಮ್ಗೆ ಅಪ್ಪೆ ಮಿಡಿಯ ಒಂದು ಸಂಗ್ರಹ ಬೇಕಾಗ್ತದೆ, ಇದನ್ನ ಸಂಗ್ರಹಿಸುವಲ್ಲಿ ಏನು ಮಾನದಂಡಗಳು ಬೇಕಾಗ್ತವೆ?
5: ಅಪ್ಪೆ ಮಿಡಿ ಸಂಗ್ರಹಿಸುವಲ್ಲಿ ಮೇನ್ ಅಂತಂದ್ರೆ ಜಾತಿಯನ್ನ ನೋಡ್ಬೇಕು. ಯಾಕಂತಂದ್ರೆ ಅಪ್ಪೆ ಮಿಡಿನಲ್ಲೇ ಸಾಕಷ್ಟು ವೆರೈಟಿಗಳು ಇದಾವೆ, ಸುಮಾರು 40 ವೆರೈಟಿಗಳು ಇದಾವೆ. ಅದರಲ್ಲಿ ನಾವು ಮೇನ್ ಆಗಿ ಅಂದ್ರೆ ಅದರ ಸ್ಮೆಲ್, ಪರಿಮಳ ಮತ್ತು ಸಣ್ಣ ಅಂದ್ರೆ ತೀರಾ ಚಿಕ್ಕದಲ್ಲ, ಅದ್ರ ಸೈಜ್ ಅನ್ನ ನೋಡುವಲ್ಲಿ ಪ್ರಮುಖವಾಗಿ ಗುರುತಿಸಬೇಕು. ಅದರಲ್ಲೇ ಮತ್ತೆ ಮಾವಿನ ಮಿಡಿ, ಅಪ್ಪೆ ಮಿಡಿ ಅದರಲ್ಲೂ ಕೂಡ ವ್ಯತ್ಯಾಸಗಳಿರ್ತವೆ. ಅದೇ ರೀತಿಯಲ್ಲಿ ಅದನ್ನೆಲ್ಲನೂ ಗುರುತಿಸಿಕೊಳ್ಬೇಕಾಗ್ತದೆ.
4: ಈಗ ಸಂಗ್ರಹಿಸಿ ಇಟ್ಟಿರುವಂತಹ ಮಾವಿನ ಮಿಡಿಯನ್ನ ವರ್ಷ ಪೂರ್ತಿ ಪೂರೈಕೆ ಮಾಡುವ ಹಾಗೆ ಯಾವ ರೀತಿ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಬಹುದು?
5: ವರ್ಷ ಪೂರ್ತಿ ಸಂಗ್ರಹ ಅಂದ್ರೆ ನಾನು 500 ಸಿಂಟೆಕ್ಸ್ ಅಲ್ಲಿ ಸಂಗ್ರಹ ಮಾಡಿ ಇಟ್ಟಿದ್ದೀವಿ. ಉಪ್ಪಲ್ಲಿ ಹಾಕಿ ಸಂಗ್ರಹ ಮಾಡಿ ಇಟ್ಟಿರ್ತೀವಿ. ನಮ್ಮ ಒಂದು ಮಾನದಂಡಕ್ಕೆ ತಕ್ಕಂತೆ ಉಪ್ಪನ್ನ ಹಾಕಿ ಸರಿಯಾಗಿ ಪ್ರಿಜರೇಟಿವ್ ಮಾಡಿ ಸಂಗ್ರಹ ಮಾಡಿ ಇಟ್ಟಿರ್ತೀವಿ. ಅದರಿಂದ ವರ್ಷ ಅಲ್ಲ 2 ವರ್ಷ ಆದ್ರೂ ಕೂಡ ಹಾಳಾಗದೇ ಇಲ್ಲ. ಅದು
4: ವಾರ್ಷಿಕವಾಗಿ ಎಷ್ಟು ಸಂಗ್ರಹ ಇರ್ತದೆ?
5: ಹೆಚ್ಚು ಕಮ್ಮಿ ನನ್ನ ಹತ್ರ ಒಂದು 10 ಟನ್ ಅಪ್ಪೆ ಮಿಡಿ ಸಂಗ್ರಹ ಇರ್ತದೆ.
4: ಈಗ ಅಪ್ಪೆ ಮಿಡಿ ಮಾವಿನಕಾಯಿಯಲ್ಲಿಯೂ ಕೂಡ ಸುಮಾರು ಒಂದು 20 ವೈವಿಧ್ಯತೆಯನ್ನ ನೀವು ತಂದಿದ್ದೀರಿ. ಈ ವಿವಿಧತೆ ಹೇಗೆ ಸಾಧಿಸುವುದಕ್ಕೆ ಸಾಧ್ಯ ಆಯ್ತು?
5: ಮೊದಲು ಮಾಡಿದ್ದು ಜೇನುತುಪ್ಪ. ಜೇನುತುಪ್ಪ ಜೊತೆಗೆ ಒಂದ್ ಅಂಗಡಿಗಳಿಗೆ ಹೋದಾಗ ನಾವು ಅವ್ರೇನ್ ಕೇಳ್ತಾರೆ, ಓನ್ಲಿ ಜೇನುತುಪ್ಪಕ್ಕೆ ಅಥವಾ ಓನ್ಲಿ ಅಪ್ಪೆ ಮಿಡಿಗೆ ಅಂದ್ರೆ ಒಂದೆರಡು ಪ್ರಾಡಕ್ಟ್ ತಗೊಂಡು ನಾವು ಅಂಗಡಿಗೆ ಹೋದ್ರೆ ಅವ್ರು 3 ಹಾಕೋ 6 ಹಾಕೋ ಅಂತ ಹೇಳ್ತಾರೆ. ಆ 3ಕ್ಕೋ 6ಕ್ಕೋ ನಾನು ಇಲ್ಲಿಂದ ಎಲ್ಲಿಗೋ ಹೋಗಿ ಕೊಡಕ್ ಆಗಲ್ಲ. ಅವಾಗ ಏನ್ ಹೇಳ್ತಾರೆ, ನಿಮ್ಮಲ್ಲಿ ಅದಿಲ್ವಾ ಇದಿಲ್ವಾ ಅನ್ನೋಂತ ಒಂದು ಪ್ರಶ್ನೆ ಬರ್ತದೆ. ಅಂದ್ರೆ ಗ್ರಾಹಕರ ಬೇಡಿಕೆಗೆ ಅನುಸಾರವಾಗಿ ಅಂಗಡಿಯವ್ರು ಕೇಳಿರ್ತಾರೆ. ಅವಾಗ ನಾವು ಅವ್ರ ಜೊತೆ ಅಂದ್ರೆ ಯಾವ ಐಟಮ್ ಜಾಸ್ತಿ ಹೋಗ್ತದೆ ಅನ್ನೋಂಥದ್ದನ್ನೆಲ್ಲ ತಿಳ್ಕೊಂಡಾಗ ಇದೊಂದು ಮಾಡಬಹುದು ಇದೊಂದು ಮಾಡಬಹುದು ಅಂತ ಒಂದೊಂದಾಗಿ ಆಡ್ ಆಗಿ ಇವತ್ತು 20 ವೆರೈಟಿಗೆ ಬಂದು ಮುಟ್ಟಿದೀವಿ.
4: ಈ ಅಪ್ಪೆ ಮೀಡಿಯಲ್ಲಿಯೂ ಕೂಡ ಈಗ 20

0: ವಿದ್ಯುತ್ ಇದೆ ಅಂತ ಹೇಳಿದ್ರಲ್ಲ, ಏನು ವ್ಯತ್ಯಾಸ ಇದೆ ಅಂತ?
1: ವ್ಯತ್ಯಾಸ ಅಂತಂದ್ರೆ ಅಪ್ಪೆ ಮಿಡಿಲೆ, ಉದಾಹರಣೆಗೆ ಆರು ರೀತಿ ಅಪ್ಪೆ ಮಿಡಿಲೆ ಮಾಡ್ತೇವೆ. ಅಪ್ಪೆ ಮಿಡಿ, ಮಾವಿನ ಮಿಡಿ, ಆಮೇಲೆ ಅಪ್ಪೆ ಮಿಡಿ ಕಟಿಂಗ್, ಜೀರಿಗೆ ಮಿಡಿ, ಆಮೇಲೆ ನೀರಪ್ಪೆ, ಗುಂಡಪ್ಪೆ, ಈ ರೀತಿಯಲ್ಲಿ ಆರು ವೆರೈಟಿಯನ್ನ ಮಾಡ್ತೀವಿ. ಅಂದ್ರೆ ಮಾಡೋದ್ರಲ್ಲೇನೆ ಕೂಡ ವ್ಯತ್ಯಾಸ ಇರುತ್ತೆ. ಇದು ಹೆಚ್ಚು ಕಮ್ಮಿ ಎಲ್ಲರೂ ಒಂದು ಅಥವಾ ಎರಡು ಮಾಡಿರ್ತಾರೆ. ಯಾಕಂದ್ರೆ ಗ್ರಾಹಕರು ಒಬ್ರು ತಂದಿರ್ತಾರೆ, ಅವಾಗ ಏನಾಗ್ತದೆ ಗ್ರಾಹಕರಿಗೆ ನಾವು ವಾಪಸ್ ಕಳಿಸ್ಲಿಕ್ಕೆ ಆಗೋದಿಲ್ಲ, ನಿನ್ ಮಿಡಿ ಸರಿ ಇಲ್ಲ ಅಂತನೋ ಅಥವಾ ಮತ್ತಿನ್ನೇನು ಹೇಳ್ಕೊಂಡು ನಾವು ಕಳಿಸ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವರು ಕಷ್ಟಪಟ್ಟು ಮರದಿಂದ ಕಿತ್ಕೊಂಡು ಬಂದಿರ್ತಾರೆ. ಕೂಲಿ ಕಾರ್ಮಿಕರ ಒಂದು ಬೆವರನ್ನು ಶ್ರಮ ಇದೆ ನೋಡಿ, ಅದಕ್ಕೆ ನಾವು ಬೆಲೆ ಕೊಡ್ಲಿಕ್ಕೆ ಬೇಕಾಗಿರುತ್ತೆ. ಅವಾಗ ವೆರೈಟಿ ವರ್ನ್ ಅನ್ನೋದು ಹಂಗೆ ಹಿಂಗೆ ಅನ್ಕೊಂಡು ನಾನು ನನ್ನ ಬೇಕಾದಷ್ಟನ್ನೇ ತಗೊಂಡ್ರೆ ಒಂದು ಅವರು ನನ್ನಲ್ಲಿ ಮತ್ತೆ ಬರೋದಿಲ್ಲ. ಅದೇ ರೀತಿಯಲ್ಲಿ ಬೇರೆ ಮಾರುಕಟ್ಟೆನ ಹುಡ್ಕೋತಾರೆ. ಈಗ ಅವರು ನನ್ನಲ್ಲೇ ಬರ್ಬೇಕಂತಂದ್ರೆ ಅದರಲ್ಲೇ ವೈವಿಧ್ಯತೆನೆ ಏನ್ ಮಾಡಬಹುದು ಅನ್ನೋ ವಿಚಾರ ಮಾಡ್ಬೇಕು ಬಿಟ್ರೆ ನನಗೆ ಇದು ಬೇಡ ಅನ್ನೋ ಪ್ರಶ್ನೆನೇ ಇಲ್ಲ. ಅಲ್ಲಿ
0: ರಾಸಾಯನಿಕ ರಹಿತವಾಗಿಯೂ ಕೂಡ ಇದನ್ನ ದೀರ್ಘಕಾಲ ಕೆಡದ ಹಾಗೆ ಇಟ್ಕೊಳ್ಳೋಕೆ ಸಾಧ್ಯ ಆಗ್ತದ?
1: ಖಂಡಿತ ಆಗತ್ತೆ. ಯಾಕಂದ್ರೆ ರಾಸಾಯನಿಕದ ಅವಶ್ಯಕತೆನೆ ಇಲ್ಲ ಇಲ್ಲಿ ನನ್ನ ಕೇಳಿದ್ರೆ. ಯಾಕಂತಂದ್ರೆ ನಾವು ಉಪ್ಪನ್ನ ಯಾವ ಪ್ರಮಾಣದಲ್ಲಿ ಹಾಕಿರ್ತೀವೋ ಅದನ್ನ ಯಾವ ಪ್ರಮಾಣದಲ್ಲಿ ಶೇಖರಿಸ್ತಿರುವ ಮತ್ತೆ ಶೇಖರಿಸುವ ರೀತಿ ಇದರಲ್ಲೇನೆ ಸಾಕಾಗಿರ್ತದೆ ಬಿಟ್ರೆ ರಾಸಾಯನಿಕದ ಅವಶ್ಯಕತೆ ಇಲ್ಲ.
0: ಉಪ್ಪಿನಕಾಯಿಯನ್ನ ಸುದೀರ್ಘ ಕಾಲ ಕೆಡದ ಹಾಗೆ ಇಟ್ಕೊಳ್ಬೇಕಿದ್ರೆ ಸಂಗ್ರಹದ ಪಾತ್ರ ಹೇಗಿರಬೇಕು ಅಂತ? ಮೊದಲಿನ ಭರಣಿಯನ್ನೆಲ್ಲ ಉಪಯೋಗಿಸ್ತಾ ಇದ್ರು, ಯಾವುದು ಒಳ್ಳೇದು ಯಾವುದು ಸೂಕ್ತ?
1: ಸೂಕ್ತ ಭರಣಿನೇ, ಆದ್ರೆ ಅನಿವಾರ್ಯವಾಗಿ ಮಾರುಕಟ್ಟೆಗೆ ಅನುಗುಣವಾಗಿ ನಾವು ಬೆಲೆಯನ್ನು ಕೂಡ ಕಂಡುಕೊಳ್ಬೇಕಾದ್ರಿಂದ ನಾನು ಭರಣಿಲೇ ಹಾಕ್ತೇನೆ ಅಂತಂದ್ರೆ ನನಗೆ ಒಂದು 10 ರೂಪಾಯಿ ಹೆಚ್ಚು ಜಾಸ್ತಿ ಯಾರು ಕೂಡ ಕೊಡಲ್ಲ. ಸಾಗಾಟನು ಕಷ್ಟ, ನನ್ಕಿಂತ ಕಮ್ಮಿ ಅಮೌಂಟ್ ಗೆ ನಾನು ಕೊಡ್ತೀನಿ ಅನ್ನೋಂತ ಒಂದು ಇದು ಬರೋದ್ರಿಂದ ಅನಿವಾರ್ಯವಾಗಿ ನಾವು ಪ್ಲಾಸ್ಟಿಕ್ ಗೆ ಒಗ್ಗಿಕೊಳ್ಳಲೇ ಬೇಕಾಗಿದೆ. ಭರಣಿಲಿ ಇದ್ದಷ್ಟೇ ಶೇಪ್ ನಾವು ಪ್ಲಾಸ್ಟಿಕ್ ಅಲ್ಲಿ ಕೂಡ ಕೊಡ್ತೀವಿ. ಪ್ಲಾಸ್ಟಿಕ್ ಅಂದ್ರೆ ನಾವು ಅಂದ್ರೆ ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಅನ್ನೇ ಉಪಯೋಗಿಸ್ತೀವಿ. ಯಾಕಂದ್ರೆ ಅದು ಸರ್ಟಿಫಿಕೇಶನ್ ಆಗಿದ್ದನ್ನೇ ಕೂಡ ಉಪಯೋಗಿಸ್ತೀವಿ, ಇಲ್ಲ ಅಂತಂದ್ರೆ ಅದರ ರಿಫ್ಲೆಕ್ಷನ್ ಗಳು ಕೂಡ ಉಂಟಾಗಬಹುದು ಆ ಕಾರಣದಿಂದ.
0: ಇನ್ನು ಜೇನಿನ ಒಂದು ಸಂಗ್ರಹ ಸಂಸ್ಕರಣೆ ಮತ್ತು ಮಾರುಕಟ್ಟೆ ಬಗ್ಗೆ ಹೇಳಿ.
1: ಮೊದಲನೇದಾಗಿ ಅಂತಂದ್ರೆ ನಾವು ಹೆಜ್ಜೆನ ತಂದು ಅದನ್ನ ಪ್ರೊಸೆಸ್ ಮಾಡಿ ಬಾಟ್ಲಿಂಗ್ ಮಾಡಿ ಮಾರಾಟ ಮಾಡ್ತಾ ಇದೀವಿ. ಇದನ್ನ ವಿಎಫ್ಸಿ ಗಳಿಂದ ಸಂಗ್ರಹ ಮಾಡ್ತೀವಿ, ಗ್ರಾಮರಣ್ಯ ಸಮಿತಿ ಇರುತ್ತಲ್ಲ ಅದರ ಮೂಲಕ ಸಂಗ್ರಹವನ್ನ ಮಾಡಿ ನಂತರದಲ್ಲಿ ಸಂಸ್ಕರಣೆ ಮಾಡಿ ಬಾಟ್ಲಿಂಗ್ ಮಾಡಿ ಮಾರಾಟ ಮಾಡ್ತೀವಿ.
0: ಈ ತುರೆ ಜೇನು ಅಥವಾ ಪೆಟ್ಟಿಗೆ ಜೇನಿಗೂ ಈ ಒಂದು ಹೆಜ್ಜೆನಿಗೂ ಗುಣಮಟ್ಟದಲ್ಲಿ ಏನಾದ್ರು ವ್ಯತ್ಯಾಸ ಉಂಟಾ?
1: ಹೆಜ್ಜೆನಿನ ಒಂದು ಟೇಸ್ಟೇ ಬೇರೆ, ತುರೆ ಜೇನಿನ ಒಂದು ಟೇಸ್ಟೇ ಬೇರೆ, ಅದು ಬೆಳೆಯುವಂತ ರೀತಿ ಕೂಡ ಬೇರೆ ಆಗಿರುತ್ತೆ. ಯಾಕಂತಂದ್ರೆ ಹೆಜ್ಜೆನು ಕೊಂಬೆ ಮೇಲೆ ಬೆಳೆಯುತ್ತೆ, ತುಳೆ ಜೇನು ಬಿದ್ದ ಮರದ ಅಡಿಗೆ ಅಥವಾ ಯಾವುದೋ ಒಂದು ಪದರಗಳಲ್ಲಿ ಈ ತರ ಬೆಳೆದಿರುತ್ತೆ. ಅದು ಅದರ ಗುಣಧರ್ಮಗಳು ಕೂಡ ವ್ಯತ್ಯಾಸ ಇದ್ದಿರುತ್ತೆ.
0: ಈಗ ಸಾಕಷ್ಟು ಪ್ರಮಾಣದಲ್ಲಿ ಈ ಹೆಜ್ಜೆನು ಸಿಗ್ತಾ ಇದೆಯಾ? ಯಲಾಪುರ ಸುತ್ತಮುತ್ತ
1: ಸ್ವಲ್ಪ ಕಮ್ಮಿ ಆಗಿದೆ. ಈಗ ಏನಾಗಿದೆ ಅಂತ ಜೇನು ಬೆಳೆದಿರ್ಬೇಕು, ಮರಿಯನ್ನ ಮಾಡಿರ್ಬೇಕು, ಆ ನಂತರದಲ್ಲಿ ಜೇನುತುಪ್ಪವನ್ನ ತೆಗೆದಿರ್ತಾರೆ. ಆದ್ರೆ ಈಗ ಹೇಗೆ ಆಗಿದೆ ಅಂತಂದ್ರೆ ಅದು ಬಂದು ಕೂತ್ಕೊಂಡು ಸ್ವಲ್ಪ ತುಪ್ಪ ಮಾಡೋಷ್ಟೊತ್ತಿಗೆ ತೆಗಿತಾರೆ, ಮರಿಗಳಿಗೆ ಬೆಳಿಲಿಕ್ಕೆ ವ್ಯವಸ್ಥೆ ಇಲ್ಲ ಆ ಒಂದ್ ಇದ್ರಲ್ಲಿ. ಮತ್ತೆ ಮೊಬೈಲ್ ಟವರ್ ನಿಂದನು ಕೂಡ ಜೇನು ಹುಳುಗಳ ಸಂತತಿ ನಾಶ ಆಯ್ತು ಅಂತ ಕೇಳ್ಪಟ್ಟಿದ್ದೀನಿ, ಓದಿದ್ದೀನಿ. ಅದೇನೋ ಗೊತ್ತಿಲ್ಲ ಅಂದ್ರೆ ಒಂದು 10% ಇಳಿದಿದೆ. ಈಗ
0: ಜೇನು ಸಂಗ್ರಹಿಸಿ ಇರುವಂತಹ ಒಂದು ಜೇನನ್ನ ಸಂಸ್ಕರಣೆ ಏನೇನು ಮಾಡ್ತೀವಿ?
1: ಸಂಸ್ಕರಣೆ ಅಂತಂದ್ರೆ ಬಾಯ್ಲಿಂಗ್ ಸಿಸ್ಟಮ್ ಅನ್ನ ಯೂಸ್ ಮಾಡ್ತೀವಿ, ಇಂಡೈರೆಕ್ಟ್ ಬಾಯ್ಲಿಂಗ್ ಮಾಡಿ ಆಮೇಲೆ ಅದನ್ನ ವ್ಯಾಕ್ಸ್ ಮತ್ತೆ ಮಾಯಿಶ್ಚರ್ ಎಲ್ಲ ಬರುತ್ತೆ ಅದನ್ನೆಲ್ಲ ತೆಗಿತೀವಿ, ಅದನ್ನೆಲ್ಲ ತೆಗೆದು ಬಾಟ್ಲಿಂಗ್ ಮಾಡ್ತೀವಿ.
0: ಈಗ ಬಾಟ್ಲಿಂಗ್ ಅಂದ್ರೆ ಸಣ್ಣ ಪ್ರಮಾಣದಲ್ಲಿ ಮಾಡುವಂತಹದ್ದು, ಒಂದು 1 ಕೆಜಿ 1/2 ಕೆಜಿ ಅಂತ ಮಾಡ್ತೀರೋ ಅಥವಾ ದೊಡ್ಡ ಪ್ರಮಾಣದ?
1: ಯಾರಿಗೆ ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ಮಾಡ್ಕೊಡ್ತೀವಿ.
0: ಪ್ರಸ್ತುತ ಬೇಡಿಕೆ ಹೇಗಿದೆ ಮತ್ತೆ ಬೆಲೆ ಎಲ್ಲ ಹೇಗಿದೆ?
1: ಈಗ ನನ್ನ ಖರೀದಿ ಒಂದು 300 ಆದ್ರೆ ನಾನು 400 ಗೆ ಮಾರಾಟ ಮಾಡ್ತೀನಿ, ಅಂದ್ರೆ ಒಂದು 20% ಮಾರ್ಜಿನ್ ಅನ್ನ ಇಟ್ಕೊಂಡು ಮಾರಾಟ ಮಾಡ್ತಾ ಇದ್ದೀನಿ. ಗುಣಮಟ್ಟಗಳು ಸಾಕಷ್ಟು ಚೆನ್ನಾಗಿರ್ತದೆ. ನಂತರದಲ್ಲಿ ಅವರವ್ರ ಬೇಡಿಕೆಗೆ ಅನುಸಾರವಾಗಿ ಸಾಕಷ್ಟು ಇದೆ. ಈಗ ಒಂದು 20 ಕ್ವಿಂಟಲ್ ಇಂದ ಹಿಡಿದು 1 ಕೆಜಿ 2 ಕೆಜಿ ಅಥವಾ ದೇವಸ್ಥಾನಗಳಿಗೂ ಔಷಧಿಗಳಿಗೂ ತಗೊಂಡುವಂತವರು ಕೂಡ ಇದ್ದಾರೆ.
0: ಒಟ್ಟು ಒಂದು ಉತ್ಪನ್ನದ ಒಂದು ಮಾರಾಟದಲ್ಲಿ ಎಷ್ಟರ ಮಟ್ಟಿಗೆ ಖರ್ಚು ಬರುತ್ತದೆ, ಎಷ್ಟರ ಮಟ್ಟಿಗೆ ಲಾಭದಾಯಕವಾಗಿರುತ್ತದೆ ಈ ಬಿಸ್ನೆಸ್ ಎನ್ನುವಂತಹದ್ದು?
1: ಹೆಚ್ಚು ಕಮ್ಮಿ 15-20% ಒಂದು ಮಾರ್ಜಿನ್ ಅನ್ನ ಲೆಕ್ಕ ಹಾಕಿ ಆ ರೀತಿಯಲ್ಲಿ ನಾನು ಮಾರ್ಜಿನ್ ಅನ್ನ ಲೆಕ್ಕ ಹಾಕೊಂಡು ಬೆಲೆಯನ್ನ ಫಿಕ್ಸ್ ಮಾಡಿರ್ತೇವೆ, ಏನ್ ಖರ್ಚು ಬಂತು ಅಂತ ನೋಡ್ಕೊಂಡು ಅದೇ ರೀತಿಯಲ್ಲಿ. ಆದ್ರೆ ಈಗ ಗ್ಯಾಸ್ ಇಂದ ಹಿಡಿದು ಪ್ರತಿಯೊಂದು ಐಟಮ್ಗಳು ಕೂಡ ಜಾಸ್ತಿ ಆಗಿದ್ದಾವೆ, ಹಾಗಂತ ನಾವು ಬೆಲೆಯನ್ನ ಜಾಸ್ತಿ ಮಾಡಿದ್ರೆ ಗ್ರಾಹಕರಿಗೆ ಹೊರೆ ಆಗ್ತದೆ ಅಂತ ಒಂದು ಇದ್ರಲ್ಲಿ ಅದೇ ರೀತಿಯಲ್ಲಿ ಮೇಂಟೈನ್ ಮಾಡ್ತಾ ಇದ್ದೇವೆ ಮೂಲ ಬೆಲೆಯಲ್ಲಿ ಕೂಡ. ಮುಂದೆ ಯಾವ ತರ ಅದು ಬರುತ್ತೆ ಅಂತ ಗೊತ್ತಿಲ್ಲ.
0: ಮಹಿಳಾ ಉದ್ಯಮಿಯಾಗಿ ಹೊಸ ಒಂದು ಉದ್ಯಮವನ್ನ ಪ್ರಾರಂಭ ಮಾಡುವ ಯುವ ಮಹಿಳೆಯರಿಗೆ ನೀವು ಏನ್ ಹೇಳೋದಕ್ಕೆ ಬಯಸ್ತೀರಿ?
1: ಪ್ರತಿಯೊಂದು ಪೈಸೆಗೂ ಕೂಡ ನಾವು ಗಂಡನ ಹತ್ರನೇ ಕೈ ಚಾಚಲಿಕ್ಕೆ ಆಗಲ್ಲ. ಇವತ್ತಿನ ಒಂದು ಮಟ್ಟಕ್ಕೆ ಹೋಲಿಸಿದಾದ್ರೆ ಇಬ್ರು ದುಡಿದ್ರು ಕೂಡ ಉತ್ಪನ್ನಗಳು ಸಾಕಾಗ್ತಾ ಇಲ್ಲ. ಆ ಒಂದು ಇದ್ರಲ್ಲಿ ಪ್ರತಿಯೊಬ್ರು ಕೂಡ ತಮ್ಮ ಕೈಲ ಆದಷ್ಟು ಒಂದು ಇದನ್ನ ಮಾಡಲೇಬೇಕು. ಉದ್ಯಮವನ್ನ ಸರ್ಕಾರ ಕೂಡ ಮಹಿಳಾ ಉದ್ಯಮಗಳಿಗೆ ಬಹಳಷ್ಟು ಸಹಕಾರವನ್ನು ನೀಡ್ತೇವೆ. ಉದಾಹರಣೆಗೆ ಒಂದು ಧರ್ಮಸ್ಥಳ ಸಂಘ ಇರಬಹುದು ಅಥವಾ ಬ್ಯಾಂಕ್ಗಳು, PMFME ಯೋಜನೆ, PMEJP ಯೋಜನೆ, ಇವೆಲ್ಲವೂ ಕೂಡ ಸಬ್ಸಿಡಿಯನ್ನು ಕೊಟ್ಟು ಸರ್ಕಾರ ಕೂಡ ಮನೆ ಬಾಗಿಲಿಗೆ ಬಂದು ನಮ್ಗೆ ಸಹಕಾರವನ್ನು ಕೊಡ್ತಾ ಇದೆ. ಇದನ್ನ ನಾವು ಉಪಯೋಗಿಸ್ಕೊಳ್ಬೇಕು. ಯಾಕಂತಂದ್ರೆ ಗೌರ್ಮೆಂಟ್ ಏನೋ ಮಾಡ್ತೀನಿ ಅಂತ ಹೊರಟ್ರೆ ಆದ್ರೆ ಗೌರ್ಮೆಂಟ್ ಒಂದು ಕಡೆಯಿಂದ ಆಗಲ್ಲ, ನಾವು ಅದಕ್ಕೆ ಕೈ ಜೋಡಿಸಿದಾಗ ಮಾತ್ರ ಇವೆಲ್ಲವೂ ಕೂಡ ಸಹಕಾರ ಆಗ್ತದೆ.
0: ಬಹಳ ಸಂತೋಷ.

0: ಅನಿತಾ ಭಟ್ ಅವರೇ, ಕೃಷಿ ಉತ್ಪನ್ನವನ್ನ ನೇರವಾಗಿ ಮಾರಾಟ ಮಾಡುವುದರ ಬದಲಿಗೆ ಒಂದಷ್ಟು ಮೌಲ್ಯವರ್ಧನೆಯನ್ನ ಮಾಡಿಕೊಂಡು ನೀವು ಮಾರಾಟ ಮಾಡುವಂತ ಒಂದು ವ್ಯವಸ್ಥೆಯನ್ನ ಮಾಡಿಕೊಂಡಿದ್ರಿ. ನಿಮ್ಮ ಅನುಭವನ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
1: ನಮಸ್ತೆ. ಜೇನು ಮತ್ತು ಉಪ್ಪಿನಕಾಯಿ ಮೌಲ್ಯವರ್ಧನೆ ಹಾಗೂ ಮಾರಾಟದ ಅನುಭವ ಕುರಿತು ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ವನಿತಾ ರಾಮಚಂದ್ರ ಭಟ್ ಅವರೊಡನೆ ಸಂದರ್ಶನವನ್ನ ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ಪ್ರಗತಿ ಪಥ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
2: ಸಮಯ 1:10. ಈಗ ಕನ್ನಡದಲ್ಲಿ ವಾರ್ತೆಗಳು. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು: ವೆನಿಜುವೆಲಾದಲ್ಲಿ 7.5 ತೀವ್ರತೆಯ ಪ್ರಬಲ ಭೂಕಂಪ, ತುರ್ತು ಪರಿಸ್ಥಿತಿ ಘೋಷಣೆ, ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಸಂತಾಪ. ಕರ್ನಾಟಕದಲ್ಲಿಂದು ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ. ರಾಮ ಜನ್ಮಭೂಮಿ ಟ್ರಸ್ಟ್ ದೇಣಿಗೆಗಳ ನಿರ್ವಹಣೆ ಕುರಿತು ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಿರಾಕರಿಸಿದ ಸುಪ್ರೀಂ ಕೋರ್ಟ್. ಮಾದಕ ದ್ರವ್ಯ ಮಾರಾಟ ಹಾಗೂ ಬಳಕೆ ತಡೆಗಟ್ಟುವ ನಿಟ್ಟನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಾಳೆ ಉನ್ನತ ಮಟ್ಟದ ಸಭೆ. ವಾರ್ತೆಗಳ ವಿವರ: ರಿಕ್ಟರ್ ಮಾಪಕದಲ್ಲಿ 7.2 ಮತ್ತು 7.5 ತೀವ್ರತೆಯ ಭೂಕಂಪಗಳಿಂದಾಗಿ ವೆನಿಜುವೆಲಾದ ಕ್ಯಾರಕಸ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇಂದು ಬೆಳಿಗ್ಗೆ ಹಲವಾರು ಕಟ್ಟಡಗಳು ಕುಸಿದು ಬಿದ್ದ ನಂತರ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಿಸ್ ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸಿದ್ದಾರೆ. ರಾಷ್ಟವನ್ನುದ್ದೇಶಿಸಿ ಮಾತನಾಡಿದ ಅವರು, ಮುಂದಿನ ಸೂಚನೆ ಬರುವವರೆಗೆ ವಿದ್ಯಾರ್ಥಿಗಳಿಗೆ ತರಗತಿಗಳು ಮತ್ತು ಅನಿವಾರ್ಯವಲ್ಲದ ಚಟುವಟಿಕೆಗಳನ್ನು ಸ್ಥಗಿತಗೊಳಿಸುವುದಾಗಿ ಘೋಷಿಸಿದ್ದಾರೆ. ಹೆಚ್ಚು ಪೀಡಿತ ಪ್ರದೇಶಗಳಲ್ಲಿ ಸಾರ್ವಜನಿಕ ಮತ್ತು ಖಾಸಗಿ ಆರೋಗ್ಯ ಜಾಲವನ್ನು ಸಕ್ರಿಯಗೊಳಿಸಿದ್ದಾರೆ. ಈ ನಡುವೆ ಪ್ರಬಲ ಭೂಕಂಪದ ನಂತರ ಹಲವಾರು ಸ್ಥಳಗಳಲ್ಲಿ ರಕ್ಷಣಾ ಕಾರ್ಯಾಚರಣೆಗಳು ಪ್ರಗತಿಯಲ್ಲಿವೆ. ಇದಕ್ಕೂ ಮೊದಲು ಇಂದು ಬೆಳಿಗ್ಗೆ ಯಾರಕುಯ್ ರಾಜ್ಯದ ಎಂಆರ್ಎ ಪಟ್ಟಣದಲ್ಲಿ 7.5 ತೀವ್ರತೆಯ ಪ್ರಬಲ ಭೂಕಂಪ ಸಂಭವಿಸಿದೆ. ಅಮೆರಿಕ ಭೂವೈಜ್ಞಾನಿಕ ಸಮೀಕ್ಷೆಯ ಪ್ರಕಾರ ಈ ಭೂಕಂಪವು 2 ಬಾರಿ ಸಂಭವಿಸಿದ ಎರಡನೇ ಘಟನೆಯಾಗಿದೆ. ಇದಕ್ಕೂ ಮೊದಲು 7.2 ತೀವ್ರತೆಯ ಭೂಕಂಪವು ವೆನಿಜುವೆಲಾದ ಸ್ಯಾನ್ ಫೆಲಿಪೆಯನ್ನು ಅಪ್ಪಳಿಸಿತ್ತು. ಇದು 2 ಬಾರಿ ಸಂಭವಿಸಿದ ಮೊದಲ ಘಟನೆಯಾಗಿದೆ. 7.2 ತೀವ್ರತೆಯ ಈ ಭೂಕಂಪದ ಕೇವಲ 39 ಸೆಕೆಂಡುಗಳ ನಂತರ 7.5 ತೀವ್ರತೆಯ ಮತ್ತೊಂದು ದೊಡ್ಡ ಭೂಕಂಪ ಸಂಭವಿಸಿತು. ವೆನಿಜುವೆಲಾದ ಪ್ರದೇಶದ ಹೆಚ್ಚಿನ ಭಾಗದಲ್ಲಿ ಭೂಕಂಪದ ತೀವ್ರತೆ ಹೆಚ್ಚಾಗಿದ್ದು ದಕ್ಷಿಣ ಅಮೆರಿಕದ ನಾಗರಿಕ ರಕ್ಷಣಾ ವ್ಯವಸ್ಥೆಗಳಿಗೆ ಎಚ್ಚರಿಕೆ ನೀಡಲಾಗಿದೆ. ಈ ನಡುವೆ ಸರಣಿ ಪ್ರಬಲ ಭೂಕಂಪಗಳ ಪರಿಣಾಮವಾಗಿ 32 ಜನರು ಸಾವನ್ನಪ್ಪಿದ್ದಾರೆ ಮತ್ತು 700ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಎಂದು ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಿಸ್ ತಿಳಿಸಿದ್ದಾರೆ. ವೆನಿಜುವೆಲಾದಲ್ಲಿ ಸಂಭವಿಸಿದ ಭೀಕರ ಭೂಕಂಪಗಳಿಂದ ಉಂಟಾದ ಹಾನಿಯ ಬಗ್ಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ತೀವ್ರ ದುಃಖ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ತಮ್ಮ ಪ್ರೀತಿಪಾತ್ರರನ್ನು ಕಳೆದುಕೊಂಡವರಿಗೆ ಮತ್ತು ಸಂಕಷ್ಟಕ್ಕೆ ಸಿಲುಕಿರುವ ಅಸಂಖ್ಯಾತ ಕುಟುಂಬಗಳಿಗೆ ಬೆಂಬಲವಿದೆ ಎಂದು ಹೇಳಿದ್ದಾರೆ. ವೆನಿಜುವೆಲಾದ ಜನತೆಗೆ ಸಹಾನುಭೂತಿ ಮತ್ತು ಒಗ್ಗಟ್ಟನ್ನು ವ್ಯಕ್ತಪಡಿಸುವಲ್ಲಿ ತಾವು ಕೈಜೋಡಿಸುವುದಾಗಿ ಉಪರಾಷ್ಟಪತಿಯವರು ತಿಳಿಸಿದ್ದಾರೆ. ವೆನಿಜುವೆಲಾದಲ್ಲಿ ಸಂಭವಿಸಿದ ಭೀಕರ ಭೂಕಂಪದಿಂದ ಉಂಟಾದ ವಿನಾಶದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದುಃಖ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ವೆನಿಜುವೆಲಾ ಸರ್ಕಾರ ಮತ್ತು ಜನರಿಗೆ, ವಿಶೇಷವಾಗಿ ತಮ್ಮ ಪ್ರೀತಿಪಾತ್ರರನ್ನು ಕಳೆದುಕೊಂಡ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದಾರೆ. ಗಾಯಗೊಂಡವರು ಶೀಘ್ರವಾಗಿ ಚೇತರಿಸಿಕೊಳ್ಳಬೇಕೆಂದು ಅವರು ಪ್ರಾರ್ಥಿಸಿದ್ದಾರೆ. ಭಾರತವು ಬಾಧಿತ ಎಲ್ಲರೊಂದಿಗೂ ಒಗ್ಗಟ್ಟಿನಿಂದ ನಿಲ್ಲುತ್ತದೆ ಮತ್ತು ಸಾಧ್ಯವಿರುವ ಎಲ್ಲ ಸಹಾಯವನ್ನು ನೀಡುವುದಾಗಿ ಭರವಸೆ ನೀಡಿದೆ ಎಂದು ಅವರು ಹೇಳಿದರು. ಕರ್ನಾಟಕದ ಕೊಪ್ಪಳ ಜಿಲ್ಲೆ ಇಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಯಿತು. 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ತುಂಗಭದ್ರಾ ಅಣೆಕಟ್ಟೆಯ ನೂತನ ಕ್ರಸ್ಟ್ ಗೇಟ್ ಸಂಖ್ಯೆ 17, 18, 19 ಮತ್ತು 20ಕ್ಕೆ ಪೂಜೆ ಸಲ್ಲಿಸುವ ಮುಖಾಂತರ ಕಾರ್ಯಕ್ರಮ ಜರುಗಿತು. ಕೇಂದ್ರ ಜಲಸಂಪನ್ಮೂಲ ಸಚಿವ ಸಿಆರ್ ಪಾಟೀಲ್ ಕ್ರಸ್ಟ್ ಗೇಟ್ಗಳನ್ನು ಲೋಕಾರ್ಪಣೆಗೊಳಿಸಿದರು. ಕರ್ನಾಟಕದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು, ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಸೇರಿದಂತೆ ರಾಜ್ಯ ಸರ್ಕಾರದ ಸಚಿವರು ಮತ್ತು ಶಾಸಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು.

0: 2024 ಡಿಸೆಂಬರ್ನಲ್ಲಿ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗುವ ಮೂಲಕ ಲಕ್ಷಾಂತರ ಕ್ಯೂಸೆಕ್ ನೀರು ನದಿಗೆ ಹರಿದು ಹೋಗಿತ್ತು. ಈ ಹಿನ್ನೆಲೆಯಲ್ಲಿ ಭವಿಷ್ಯದ ದೃಷ್ಟಿಯಿಂದ ರಾಜ್ಯ ಸರ್ಕಾರ 51 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನೂತನ 33 ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಿದೆ. ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ಗೆ ಸಂಬಂಧಿಸಿರುವ ದೇಣಿಗೆಗಳ ನಿರ್ವಹಣೆಯ ಕುರಿತು ನ್ಯಾಯಾಲಯದ ಉಸ್ತುವಾರಿಯಲ್ಲಿ ತನಿಖೆ ನಡೆಸಬೇಕೆಂದು ಕೋರಿ ಸಲ್ಲಿಕೆಯಾಗಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ತುರ್ತು ವಿಚಾರಣೆಯನ್ನು ಸುಪ್ರೀಂಕೋರ್ಟ್ ಇಂದು ನಿರಾಕರಿಸಿದೆ. ಆದಾಗ್ಯೂ ಈ ವಿಷಯವನ್ನು ಮುಂದಿನ ದಿನಗಳಲ್ಲಿ ವಿಚಾರಣೆಗೆ ಪಟ್ಟಿ ಮಾಡಲಾಗುವುದು ಎಂದು ನ್ಯಾಯಾಲಯವು ಅರ್ಜಿದಾರರಿಗೆ ಭರವಸೆ ನೀಡಿದೆ. ಅರ್ಜಿದಾರರಾಗಿ ಸ್ವತಃ ಹಾಜರಾಗಿದ್ದ ವಕೀಲ ನರೇಂದ್ರ ಕುಮಾರ್ ಗೋಸ್ವಾಮಿ ಅವರು ನ್ಯಾಯಮೂರ್ತಿಗಳಾದ ಬಿವಿ ನಾಗರತ್ನ ಮತ್ತು ಜಾಯ್ ಮಲ್ಯ ಬಾಗ್ಚಿ ಅವರ ಪೀಠದ ಮುಂದೆ ಪ್ರಮುಖ ಸಾಕ್ಷಿಗಳ ರಕ್ಷಣೆಯನ್ನು ಖಚಿತಪಡಿಸಿಕೊಳ್ಳಲು ತುರ್ತು ವಿಚಾರಣೆಗೆ ಪಟ್ಟಿ ಮಾಡುವುದಷ್ಟೇ ತಮ್ಮ ತಕ್ಷಣದ ಪ್ರಾರ್ಥನೆಯಾಗಿದೆ ಎಂದು ವಾದಿಸಿದರು. ಅಯೋಧ್ಯೆಯ ರಾಮಮಂದಿರದಲ್ಲಿ ಬಂದಿರುವ ದೇಣಿಗೆ ಮತ್ತು ಕಾಣಿಕೆಗಳಿಗೆ ಸಂಬಂಧಿಸಿದ ಸಿಸಿಟಿವಿ ದೃಶ್ಯಾವಳಿಗಳು, ಡಿಜಿಟಲ್ ಪಾವತಿ ದಾಖಲೆಗಳು ಮತ್ತು ಇತರ ಸಾಕ್ಷ್ಯಗಳನ್ನು ಸಂರಕ್ಷಿಸಬೇಕೆಂದು ಈ ಅರ್ಜಿಯಲ್ಲಿ ಕೋರಲಾಗಿದೆ. ಅಲ್ಲದೆ ಟ್ರಸ್ಟ್ಗೆ ಬಂದಿರುವ ದೇಣಿಗೆಗಳ ವಿಧಿ ವಿಜ್ಞಾನ ಆಡಿಟ್ ನಡೆಸಬೇಕು ಮತ್ತು ಮಂದಿರದ ನಿಧಿ ನಿರ್ವಹಣೆಯಲ್ಲಿ ಹೆಚ್ಚಿನ ಪಾರದರ್ಶಕತೆ ತರಬೇಕು ಎಂದು ಇದರಲ್ಲಿ ಒತ್ತಾಯಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಾದಕ ದ್ರವ್ಯ ಮಾರಾಟ ಹಾಗೂ ಬಳಕೆ ತಡೆಗಟ್ಟುವ ಪ್ರಯತ್ನಗಳನ್ನು ಬಲಪಡಿಸುವ ಉದ್ದೇಶದಿಂದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಾಳೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಯಲಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮತ್ತು ಮಾದಕ ವಸ್ತು ಮಾರಾಟ ತಡೆಗಟ್ಟುವಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಏಜೆನ್ಸಿಗಳ ಪ್ರತಿನಿಧಿಗಳು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಗೃಹ ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಮಾದಕ ದ್ರವ್ಯ ನಿಯಂತ್ರಣ ಉಪಕ್ರಮ ಪತ್ರ 2026-2029 ಬಿಡುಗಡೆ ಮಾಡಲಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಇಲಾಖೆಯು ಇಂದು ನವದೆಹಲಿಯಲ್ಲಿ ಗ್ರಾಮೀಣಾಭಿವೃದ್ಧಿಯಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಬಳಸಿಕೊಳ್ಳುವ ಕುರಿತು ರಾಷ್ಟೀಯ ಕಾರ್ಯಾಗಾರವನ್ನು ಆಯೋಜಿಸಿದೆ. ಗ್ರಾಮೀಣ ಭಾರತದ ತಳಮಟ್ಟದ ಅಭಿವೃದ್ಧಿ ಅಗತ್ಯಗಳೊಂದಿಗೆ ಅತ್ಯಾಧುನಿಕ ತಾಂತ್ರಿಕ ಆವಿಷ್ಕಾರಗಳನ್ನು ಕಾರ್ಯಗತಗೊಳಿಸಲು ನಡೆಯುವ ಈ ಕಾರ್ಯಕ್ರಮವು ಸಹಯೋಗದ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವಾಲಯವು ತಿಳಿಸಿದೆ. ಕಾರ್ಯಾಗಾರದಿಂದ ಹೊರಹೊಮ್ಮುವ ಸಾಮೂಹಿಕ ಒಳನೋಟಗಳು ಭಾರತದ ಗ್ರಾಮೀಣಾಭಿವೃದ್ಧಿ ಪರಿಸರ ವ್ಯವಸ್ಥೆಯಲ್ಲಿ ಸುರಕ್ಷಿತ, ದೃಢವಾದ ಮತ್ತು ಪ್ರಭಾವಶಾಲಿ ಕೃತಕ ಬುದ್ಧಿಮತ್ತೆಯ ಪರಿಕರಗಳನ್ನು ಸಂಯೋಜಿಸಲು ನೀತಿ ಮಾರ್ಗಸೂಚಿಯನ್ನು ರೂಪಿಸಲು ಕೊಡುಗೆ ನೀಡುವ ನಿರೀಕ್ಷೆ ಇದೆ. ಗ್ರಾಮೀಣಾಭಿವೃದ್ಧಿ ಫಲಿತಾಂಶಗಳನ್ನು ವೇಗಗೊಳಿಸುವಲ್ಲಿ ಕೃತಕ ಬುದ್ಧಿಮತ್ತೆಯ ಪರಿವರ್ತನಾ ಸಾಮರ್ಥ್ಯದ ಕುರಿತು ಚರ್ಚಿಸಲು ನೀತಿ ಆಯೋಗ, ಇಂಡಿಯಾ ಎಐ ಮಿಷನ್, ಪ್ರಮುಖ ಉದ್ಯಮ ಸಲಹಾ ಸಂಸ್ಥೆಗಳು, ತಂತ್ರಜ್ಞಾನ ನವೋದ್ಯಮಗಳು, ಶೈಕ್ಷಣಿಕ ಮತ್ತು ಜ್ಞಾನ ಪಾಲುದಾರರು ಸೇರಿದಂತೆ ಪ್ರಮುಖ ಪಾಲುದಾರರನ್ನು ಕಾರ್ಯಾಗಾರವು ಒಟ್ಟುಗೂಡಿಸುತ್ತದೆ. ಉತ್ತರ ಪ್ರದೇಶದ ವಾರಣಾಸಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಮೊದಲ ಈಸಿ ಕನೆಕ್ಟ್ ವಿಮಾನ ಹಾರಾಟಕ್ಕೆ ನಾಗರಿಕ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ಇಂದು ಚಾಲನೆ ನೀಡಿದ್ದಾರೆ. ದೆಹಲಿ ಮೂಲಕ ವಾರಣಾಸಿಯನ್ನು ಜಗತ್ತಿಗೆ ಸಂಪರ್ಕಿಸುವ ಮೊದಲ ಹಬ್ ಮತ್ತು ಸ್ಪೋಕ್ ವಿಮಾನವು ಭಾರತವನ್ನು ಜಗತ್ತಿನೊಂದಿಗೆ ಸಂಪರ್ಕಿಸುವ ಗುರಿಯನ್ನು ಹೊಂದಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ಹೊಸ ಹಬ್ ಮತ್ತು ಸ್ಪೋಕ್ ಮಾದರಿಯು ನಾಗರಿಕರು ಹೇಗೆ ಪ್ರಯಾಣದ ಅನುಕೂಲತೆಯನ್ನು ಹೊಂದಲಿದ್ದಾರೆ ಎಂಬುದರಲ್ಲಿ ಮಹತ್ವದ ಬದಲಾವಣೆಗೆ ದಾರಿ ಮಾಡಿಕೊಡುತ್ತದೆ ಎಂದು ಹೇಳಿದರು. ಫಿಫಾ ವಿಶ್ವಕಪ್ ಫುಟ್ಬಾಲ್ನಲ್ಲಿ ಇಂದು ಬೆಳಿಗ್ಗೆ ಅಟ್ಲಾಂಟಾದಲ್ಲಿ ನಡೆದ ಗ್ರೂಪ್ ಸಿ ಪಂದ್ಯದಲ್ಲಿ ಮೊರಾಕೋ ಹೈಟಿಯನ್ನು 4-2 ಸೋಲಿಸಿ ನಾಕೌಟ್ ಸುತ್ತಿಗೆ ಪ್ರವೇಶಿಸಿದೆ. ಈ ಸೋಲಿನಿಂದಾಗಿ ಹೈಟಿ ಟೂರ್ನಿಯಿಂದ ನಿರ್ಗಮಿಸಿದೆ. ಮೊರಾಕೋದ ಅಶ್ರಫ್ ಹಕಾಮಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಇಂದು ಮುಂಜಾನೆ ವ್ಯಾಂಕೋವರ್ನಲ್ಲಿ ನಡೆದ ಗ್ರೂಪ್ ಬಿ ಪಂದ್ಯದಲ್ಲಿ ರುಬೆನ್ ವರ್ಗಾಸ್ ಮತ್ತು ಜೋಹನ್ ಮಂಜಾಬಿ ಗೋಲು ಗಳಿಸುವ ಮೂಲಕ ಸ್ವಿಟ್ಜರ್ಲೆಂಡ್ ಕೆನಡಾ ವಿರುದ್ದ 2-1 ಗೆಲುವು ಸಾಧಿಸಿತು.

0: ಫಲಿತಾಂಶದೊಂದಿಗೆ ಸ್ವಿಟ್ಜರ್ಲೆಂಡ್ 7 ಅಂಕಗಳೊಂದಿಗೆ ಗ್ರೂಪ್ ಬಿಯಲ್ಲಿ ಅಗ್ರಸ್ಥಾನ ಪಡೆದು 32ರ ಸುತ್ತಿಗೆ ತಲುಪಿತು. ಆದರೆ ಕೆನಡಾ 3 ಗೋಲ್ ಪಂದ್ಯಗಳಿಂದ 4 ಅಂಕಗಳೊಂದಿಗೆ ಮೊದಲ ಬಾರಿಗೆ ನಾಕೌಟ್ ಹಂತವನ್ನು ತಲುಪಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೆನಿಜುವೆಲಾದಲ್ಲಿ 7.5 ತೀವ್ರತೆಯ ಪ್ರಬಲ ಭೂಕಂಪ, ತುರ್ತು ಪರಿಸ್ಥಿತಿ ಘೋಷಣೆ, ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಸಂತಾಪ. ಕರ್ನಾಟಕದಲ್ಲಿಂದು ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ. ರಾಮ ಜನ್ಮಭೂಮಿ ಟ್ರಸ್ಟ್ ದೇಣಿಗೆಗಳ ನಿರ್ವಹಣೆ ಕುರಿತು ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಿರಾಕರಿಸಿದ ಸುಪ್ರೀಂ ಕೋರ್ಟ್. ಮಾದಕ ದ್ರವ್ಯ ಮಾರಾಟ ಹಾಗೂ ಬಳಕೆ ತಡೆಗಟ್ಟುವ ನಿಟ್ಟಿನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಾಳೆ ಉನ್ನತ ಮಟ್ಟದ ಸಭೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಬೆಂಗಳೂರು. ಈಗ ಚಿತ್ರಗೀತೆಗಳು. ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಗಳಲ್ಲಿ ಕೇಳೋಣ ಏನೋ ಒಂಥರ ಚಿತ್ರದ ಗೀತೆಯನ್ನು. ವಿ ನಾಗೇಂದ್ರ ಪ್ರಸಾದ್ ಅವರ ಗೀತರಚನೆಗೆ ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ.

0: ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsblr@gmail.com.
1: ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಜಸ್ಟ್ ಮಾತ್ಮತಲೆ ಚಿತ್ರದ ಗೀತೆ. ಗೀತೆಯನ್ನು ಹಾಡಿ ಸಂಗೀತ ನೀಡಿದ್ದಾರೆ ರಘು ದೀಕ್ಷಿತ್ ಅವರು. ಸಾಹಿತ್ಯ ಕಿರಣ್ ಎಸ್ವಿ ಹಾಗೂ ರಘು ದೀಕ್ಷಿತ್ ಅವರದು.

0: ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
1: ಪ್ರಿಯ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಇಂದು 19ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿ ಕೆ ಜಲಜಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀಮತಿ ಶಾಂತಾ ಗೋಪಾಲ್.
2: ಮಹಾ ಅಟವಿ ಜಾನಕಿಯ ಕಣ್ಣಿಗೆ ಅತ್ಯಂತ ಘೋರವಾಗಿ ಕಾಣ್ತಾ ಇತ್ತಂತೆ. ದುಃಖಾತಿಶಯದಿಂದ ಕೂಡಿರುವಂತಹ ಸೀತೆಯ ಮಾನಸಿಕ ಸ್ಥಿತಿ ಏರುಪೇರಾಗ್ತಾ ಇದೆ. ಹಾಗಾಗಿ ಲಕ್ಷ್ಮಣನನ್ನ ಅವಳು ತನ್ನನ್ನು ಹೇಗೆ ಬಿಟ್ಟು ಹೋಗೋದಕ್ಕೆ ನಿನಗೆ ಮನಸ್ಸು ಬಂತು ಅಂತ ಕೇಳಿದಂತವಳು ಮರುಕ್ಷಣದಲ್ಲೇ ಅವಳ ಚಿಂತನೆಯ ದಿಕ್ಕು ರಾಮನ ಕಡೆಗೆ ಹರಿತಾ ಇದೆ. ಅವಳು ಯೋಚನೆ ಮಾಡ್ತಾ ಇದ್ದಾಳೆ, ನಾನು ಹೇಗೆ ರಾಮನನ್ನ ಬಿಟ್ಟಿರಲಿ,

0: ಕೃಷಿಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆಯ ಬಗ್ಗೆ ಮಾಹಿತಿ ಬೇಕೆ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಸಮಯ 1:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ.

ರಾಮನನ್ನ, ಭುವನಾದಿ ರಾಮನನ್ನ, ಗುಣರತ್ನ ಧಾಮನನ್ನ, ರಘುಕುಲದ ಉದ್ಧಾಮನನ್ನ, ಆ ಕಾಮನ ರೂಪವನ್ನೇ ಗೆಲ್ಲುವಂತಹ ರೂಪವಂತನನ್ನ, ಸತ್ಕೀರ್ತಿಯನ್ನ ಕಾಮಿಸುವಂತವನನ್ನ, ಶರಣ ಜನರ ಸಂತೋಷವನ್ನು ಹೆಚ್ಚಿಸುವಂತಹ ಸೋಮನನ್ನ, ಚಂದ್ರನನ್ನ, ಸೌಭಾಗ್ಯದ ಗೂಡಾಗಿರುವಂತವನನ್ನ, ನೀಲೋತ್ಪಲ ಶ್ಯಾಮಲ ಕಾಯನಾದಂತವನನ್ನ, ಆ ಘನಪುಣ್ಯ ನಾಮನನ್ನ, ಸಂತತವೂ ನಾನು ಮನಂದಣಿಯ ರಮಿಸದೆ ಹೇಗೆ ಬಾಳುವೆ ಸೌಮಿತ್ರಿ? ನೀನು ನನ್ನನ್ನು ಇಲ್ಲಿ ಬಿಡಲು ನಿರ್ಧರಿಸಿರುವೆಯಲ್ಲ, ನಾನು ಹೇಗೆ ಬಾಳುವೆ ಸೌಮಿತ್ರಿ ಎಂದು ಅವಳು ಅಲರುತ್ತಾ ಇದ್ದಾಳೆ. ಆ ರಾಘವೇಶ್ವರನ ರಮಣೀಯ ಗುಣಮಾಲೆಯನ್ನ ಮತ್ತೆ ಮತ್ತೆ ನೆನೆದುಕೊಂಡು ತೊಳಲ್ತಾ ಇದ್ದಾಳೆ ಅಂತ ಹೇಳಿ ಮುಂದೆ ಜೈಮಿನಿಗಳು ಜನಮೇಜಯನಿಗೆ ಹೇಳ್ತಾ ಇದ್ದಾರೆ. ನೋಡಿ,

ಕಚ್ಚಿದಂತಹ ಶಿಶುವಿನಂತೆ ಸೀತಾಮಾತೆ ಮತ್ತೆ ಮತ್ತೆ ರಾಮನನ್ನ, ರಾಮನ ಗುಣಗಳನ್ನ, ರಾಮನ ರೂಪವನ್ನ, ರಾಮನೊಂದಿಗೆ ಕಳೆದ ಮಧುರವಾದಂತಹ ಕ್ಷಣಗಳನ್ನ, ಅರಣ್ಯವಾಸದ ಕಷ್ಟವನ್ನ

ಸ್ವರವನ್ನು ಮತ್ತೆ ಮತ್ತೆ ಸ್ಮರಣೆಗೆ ತಂದುಕೊಂಡು ಎಚ್ಚರ ತಪ್ತಾಳೆ, ಮತ್ತೆ ಎಚ್ಚರ ತಿಳಿತಾಳೆ. ಹಾಗೆ ಅವಳು ಮಾಡ್ತಾ ಇದ್ದಾಗ ಆ ಸೌಮಿತ್ರಿ ಹೇಳ್ತಾ ಇದ್ದಾನೆ, ಅಮ್ಮ ನಿನ್ನನ್ನು ಬಿಟ್ಟು ಹೋಗುವಂತಹ ಮನಸ್ಸು ನನಗೆ ಖಂಡಿತವಾಗಲೂ ಇಲ್ಲ. ನನ್ನ ಸ್ಥಿತಿ ತುಂಬಾ ಗೊಂದಲಮಯವಾದಂಥದ್ದು, ಸಂಕಷ್ಟದಿಂದ ಕೂಡಿರುವಂಥದ್ದು. ನಿನ್ನನ್ನು ಬಿಟ್ಟು ಹೋಗಲಾರೆ, ಕರೆದುಕೊಂಡು ಹೋದರೆ ಅಣ್ಣ ಏನು ಮಾಡ್ತಾನೋ ನನಗೆ ಗೊತ್ತಿಲ್ಲ. ನಾನು ನನ್ನ ಸ್ಥಿತಿ ಅಡಕೊತ್ತೆಯ ಮಧ್ಯೆ ಸಿಕ್ಕಿದಂತಹ ಅಡಕೆಯಂತೆ ಆಗಿದೆ. ಇಬ್ಬಂದಿಯ ಒಂದು ನೋವು ನನಗೆ ಆಗಿದೆ ಇಲ್ಲಿ, ಏನು ಮಾಡಲಿ ಅಂತ ಹೇಳಿ ಅವನು ಶೋಕದಿಂದ ಗದ್ಗದಿತನಾಗಿದ್ದಾಗ ಸೀತೆ ಕೇಳ್ತಾ ಇದ್ದಾಳೆ ನೋಡಿ,

ಸೀತೆಗೆ ಪರಿಸ್ಥಿತಿಯ ಕಠೋರತೆಯ ಅರಿವಾಗತ್ತೆ. ತಂದೆ ಲಕ್ಷ್ಮಣ, ನಿನ್ನಲ್ಲಿ ನಾನು ಎಷ್ಟು ಹೇಳ್ಕೊಂಡು ಏನು ಪ್ರಯೋಜನ? ಏನು ಆಗೋದಿಲ್ಲ. ಹಿಂದೆ ನೀನು ಪಂಚವಟಿಯಲ್ಲಿ ನಾವೆಲ್ಲ ಇದ್ದಾಗ ಜನಸ್ಥಾನದಲ್ಲಿ ನಾನು ನಿನ್ನನ್ನು ಕಳಿಸಿದಾಗ ಹೋದಿಯಲ್ಲ, ಹಾಗೆಯೇ ಇಲ್ಲೂ ಸಹ ನನ್ನನ್ನು ಬಿಟ್ಟು ನಿನ್ನ ಪಾಡಿಗೆ ನೀನು ಹೊರಟು ಹೋಗು. ಆದರೆ ನನ್ನ ಪಾಡು ಏನು ಮಾಡುವುದು? ನಾನು ನನ್ನ ಒಡಲನ್ನ ಕೊಂದುಕೊಂಡು ಈ ಒಂದು ಕಷ್ಟಕ್ಕೆ ಒಂದು ಕೊನೆಯನ್ನ ಹಾಕೋಣ ಅಂತ ಯೋಚನೆ ಮಾಡಿದ್ರೆ ಹೊಟ್ಟೆಯಲ್ಲಿ ಆ ಒಂದು ಗರ್ಭ ಬೆಳೀತಾ ಇದೆ. ಗರ್ಭಿಣಿಗೆ ಆ ತನ್ನ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂತಹ ಅಧಿಕಾರ ಧರ್ಮಶಾಸ್ತ್ರದ ಪ್ರಕಾರ ಇಲ್ಲ. ಹಾಗಾಗಿ ನಾನು ಬಂದದ್ದನ್ನೆಲ್ಲ ಎದುರಿಸಲೇಬೇಕು, ಈ ಒಂದು ಹೊತ್ತ ಬಸಿರನ್ನ ಇಳಿಸಲೇಬೇಕು, ಅಲ್ಲಿಯವರೆಗೆ ಈ ಬವಣೆಯನ್ನ ನಾನು ಅನುಭವಿಸಲೇಬೇಕು. ಹೋಗು. ಅಲ್ಲಿ ಹೋದ ಬಳಿಕ ಕೌಸಲ್ಯಾದೇವಿಗೆ ನಾನು ನಮಸ್ಕಾರವನ್ನ ತಿಳಿಸಿದೆ ಅನ್ನೋದನ್ನ ಹೇಳು. ಜೊತೆಗೆ ನನ್ನ ಒಂದು ಅಪರಾಧವೂ ಇಲ್ಲದೆ ರಾಮ ನಿನ್ನ ಮಗ ತನ್ನ ಕಂದ, ಇಲ್ಲಿ ನೋಡಿ, ರಾಮನೋ ರಾಘವೇಶ್ವರನೋ ತನ್ನ ಪತಿಯೋ ಅನ್ನುವಂತಹ ಪದ ಪ್ರಯೋಗವನ್ನ ಕವಿ ಮಾಡ್ತಾ ಇಲ್ಲ. ನಿನ್ನ ಕಂದ ನನ್ನನ್ನ ಬಿಟ್ಟು ಬಿಟ್ಟ, ನನ್ನ ಯಾವ ಅಪರಾಧವೂ ಇಲ್ಲದೆ ಅನ್ನೋದನ್ನ ಆ ಕೌಸಲ್ಯಾದೇವಿಗೆ ಹೇಳಪ್ಪ ಅಂತ ಹೇಳಿ ಅವಳು ಅಳಲ್ತಾ ಇದ್ದಾಳಂತೆ ಮೃಗಾಕ್ಷಿ. ಕೊನೆಯ ಆಸರೆಯಾಗಿ ಅವಳು ಕೌಸಲ್ಯಗೆ ಇದನ್ನ ಹೇಳು ಅಂತ ಹೇಳ್ತಾ ಇದ್ದಾಳೆ. ಕೌಸಲೆ ಇದನ್ನ ಕೇಳಿದ ಮೇಲಾದರೂ ಮರುಗಿ ರಾಮನಿಗೆ ಬುದ್ಧಿ ಹೇಳಿ ಮತ್ತೆ ನನ್ನನ್ನು ಕರೆಸ್ಕೊಳ್ಬೋದೇನೋ ಅನ್ನೋಂತಹ ಒಂದು ದೂರದ ಆಸೆ ಇಲ್ಲಿ ಧ್ವನಿಸ್ತಾ ಇದೆ. ಸೌಮಿತ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆಗ ನೋಡಿ, ಅವಳು ಹೇಳ್ತಾ ಇದ್ದಾಳೆ, ಏಕೆ ನಿಂದೆ ಸೌಮಿತ್ರಿ

ಯಾಕಪ್ಪ ನಿಂತ್ಕೊಂಡಿದೀಯಾ? ಅಪ್ಪ ಲಕ್ಷ್ಮಣ ಹೋಗು, ಸ್ವಲ್ಪ ನೀ ತಡ ಮಾಡಿ ಹೋದ್ರೆ ರಾಮನ್ ಕೋಪ ಬರುತ್ತೆ ತಾನೆ? ರಾಮನ ಆಜ್ಞೆಯನ್ನ ನೀನು ಪಾಲಿಸಕ್ಕೆ ಅಂತ ಬಂದಿರೋ ಅಂಥವನು, ನೀನ್ ಹೋಗಪ್ಪ, ತಡ ಮಾಡಬೇಡ. ನೆರವುಂಟು ತನಗೆ ಈ ಕಾಡಲ್ಲಿ, ನನಗೆ ಬೇಕಾದಷ್ಟು ಜನ ನೆರವಿದ್ದಾರೆ. ಈ ಉಗ್ರ ಜಂತುಗಳೆಲ್ಲ ನನಗೆ ಗೆಳೆಯರೆ, ಅವರೆಲ್ಲ ಕೂಡ ನನ್ನ ಕಷ್ಟದಲ್ಲಿ ಸಹಾಯ ಮಾಡ್ತಾರೆ. ಅಲ್ಲಿ ರಘುನಾಥ ಏಕವಾಗಿ ಆಗಿದ್ದಾನೆ, ಅವನಿಗೆ ಬೇರೆ ಯಾರು ಸಹಾಯ ಇಲ್ಲ, ಅರಮನೆಯಲ್ಲಿ ಅವನು ಒಬ್ಬ. ಹಾಗಾಗಿ ನೀನ್ ಹೋಗಪ್ಪ ಅಂತ ಹೇಳಿ ಹೇಳ್ತಾ ಇದ್ದಾಳೆ. ನೋಡಿ, ಇಲ್ಲಿ ಲೋಕದಲ್ಲಿ ಅರಸರುಗಳೆಲ್ಲ ಏನು ಮಾಡಿದ್ರು ಸರಿನಾ, ಕಿಂಕರ ಯಾರದ ಪ್ರಶ್ನೆ ಮಾಡೋದಿಲ್ಲ. ಇದು ಸರಿ, ಇದು ತಪ್ಪು, ಇದು ಮಾಡಬೇಕು, ಇದು ಮಾಡಬಾರ್ದು ಅನ್ನೋಂತ ಯಾರು ಹೇಳೋದಿಲ್ವಾ? ಭರತ ಶತ್ರುಘ್ನರು ಕೂಡ ಈ ಕೆಲಸಕ್ಕೆ ಒಪ್ಪುಟ್ರ. ಹನುಮಂತನು ಇದ್ನ, ಈ ಒಂದು ಆಜ್ಞೆಯನ್ನ, ಈ ನಿರೂಪವನ್ನ ಕೊಡುವಾಗ ಹೇಳು ಅಂತ ಹೇಳಿ ಅವಳು ಮತ್ತೆ ಮತ್ತೆ ಕೇಳ್ತಾ ಇದ್ದಾಳೆ. ವ್ಯಂಗ್ಯ, ರೋಷ, ಧರ್ಮದ ಪ್ರಶ್ನೆ, ರಾಜ ಕಿಂಕರರ ಒಂದು ನೈತಿಕ ಸ್ಥೈರ್ಯ ಏನು, ಇದೆಲ್ಲವನ್ನು ಒಟ್ಟು ಮಾಡಿ ಅವಳು ಪ್ರಶ್ನೆ ಮಾಡ್ತಾ ಇದ್ದಾಳೆ. ನೋಡಿ, ಇಲ್ಲಿ ಇದು ಅತ್ಯಂತ ಸುಂದರವಾದಂತಹ ಒಂದು ಷಟ್ಪದಿ. ಅನೇಕ ವೈಚಾರಿಕ ಪ್ರಶ್ನೆಗಳನ್ನ ಇದು ಎತ್ತುತ್ತೆ. ಹಾಗೆ ಹೇಳ್ತಾ ಅವಳು ಮತ್ತೆ ಹೇಳ್ತಾ ಇದ್ದಾನೆ, ಯಾರಿದ್ದು ಏನು ಮಾಡಿದ್ರೇನು, ನನ್ನ ಹಣೆಯ ಬರಹ ಹೀಗಿತ್ತು ಅನ್ನೋದನ್ನ ಅವಳು ಮತ್ತೆ ಹೇಳ್ತಾ ಇದ್ದಾಳೆ. ನೋಡಿ,

ಯಾರು ಪಾಣಿಗ್ರಹಣ ಮಾಡಿದ ಮೇಲೆ ಕೊನೆಯವರೆಗೆ ಕೈ ಹಿಡಿದು ನಡೆಸಬೇಕಾಗಿತ್ತೋ ಅವನೇ ಹೀಗೆ ನಿಷ್ಕರುಣೆಯಿಂದ ತನ್ನನ್ನ ಕಾಡು ಪಾಲು ಮಾಡಿದ ಮೇಲೆ ಇದು ಕೇವಲ ನನ್ನ ಹುಚ್ಚುತನ ಭ್ರಮೆ, ಯಾರಿದ್ದ ಏನು ಮಾಡ್ತಾರೆ. ಆ ರಾವಣನ ತಮ್ಮ ವಿಭೀಷಣ ಸ್ವಲ್ಪ ಒಳ್ಳೆತನ ಇರಬಹುದು, ಆದ್ರೆ ಕುಲದಿಂದ ಅವನು ರಾಕ್ಷಸ ಕುಲದಲ್ಲಿ ಹುಟ್ಟಿದವನು, ಅವನಿಗೆ ಈ ಸೂಕ್ಷ್ಮಗಳು ತಿಳಿಯುತ್ತೆ. ಮತ್ತೆ ಆ ಸುಗ್ರೀವ ಅವನ ಯಾರು, ವಾಲಿ ಸ್ವಂತ ಅಣ್ಣನನ್ನೇ ಕೊಂದು ಅವನ ಪತ್ನಿಯನ್ನೇ ಇಟ್ಕೊಂಡಂತವನು, ಅವನಿಗೆ ಈ ಒಂದು ಭಾವ ಸೂಕ್ಷ್ಮಗಳು ಅರಿವಾಗತ್ತೆ. ಮತ್ತೆ ಮಂತ್ರಿಗಳು ರಾಮನಿಗೆ ಬುದ್ಧಿ ಹೇಳುವಂತಹ ಕರುಣ ಅವರಿಗೆ ಇದೆಯೇ, ಧೈರ್ಯ ಇದೆಯೇ, ಯಾರುಂಟು? ಬೇರೆ ಯಾರು ಬೇಡ. ನನ್ನ ಜೊತೆ ವನವಾಸದ ಕಷ್ಟಗಳನ್ನು ಅನುಭವಿಸಿದವನು ರಾವಣನ, ಆ ಒಂದು ಲಂಕೆಯವರೆಗೆ ಬಂದು ಕಾದವನು ನೀನು. ನೀನೇ ನಿನ್ನ ಅಣ್ಣನ ಈ ಒಂದು ನಿರೂಪವನ್ನ ಒಪ್ಪಿ ನಿರ್ಧಾರವನ್ನ ಸಮ್ಮತಿಸಿ ನನ್ನನ್ನ ಕಾಡಿಗೆ ಕೊಂಡು ಬಂದು ಕಳಿಸ್ತಾ ಇದೀಯಾ ಅಂದ್ಮೇಲೆ ಇನ್ನು ನಾನು ಅತ್ತು ಏನು ಪ್ರಯೋಜನ? ಇನ್ನು ಯಾರು ನನಗೆ ಆಸರೆ ಇಲ್ಲ, ಈ ಒಂದು ವನ್ಯ ಮೃಗಗಳೇ, ಈ ಘೋರಾಟವಿಯೇ ನನಗೆ ಆಸರೆ ಅನ್ನುವಂತಹ ವಾಸ್ತವಕ್ಕೆ ಅವಳು ತನ್ನನ್ನ ಒಪ್ಪಿಸ್ಕೊಳ್ತಾ ಇದ್ದಾಳೆ. ಕೊನೆಗೆ ನೋಡಿ, ಪತಿಯಲ್ಲಿ ಕೂಡ ದೋಷ ಇಲ್ಲ ಅನ್ನೋ ಅಂತಹ ಒಂದು ನಿರ್ಮಮತೆಯನ್ನ ಅವಳು ಬೆಳೆಸ್ಕೊಂಡಿದ್ದಾಳೆ ನೋಡಿ.

0: ಕಡೆಗೆ ಕರುಣಾ ರಾಘವನಲ್ಲಿ ತಪ್ಪಿಲ್ಲ. ಹಿಂದಿನ ಜನ್ಮದಲ್ಲಿ ಯಾವ್ಯಾವ ಪಾಪಗಳನ್ನ ಮಾಡಿದ್ನೋ ಗೊತ್ತಿಲ್ಲ. ಹೆಣ್ಣಾಗಿ ನಾನು ಹುಟ್ಟಿದ್ದೀನಿ, ಈ ಒಂದು ಒಡಲನ್ನ ಹೊರಿತಾ ಇದ್ದೀನಿ, ಅದೇ ದೊಡ್ಡ ಅಪರಾಧವಾಗಿದೆಯೇ ಹೊರತು ಬೇರೆ ಯಾರಲ್ಲಿಯೂ ಯಾವ ತಪ್ಪು ಇಲ್ಲ. ನೀನು ಇಲ್ಲಿ ಇರಬೇಡ, ಹೊರಟೋಗು. ಈಗ ಈ ಮಾರ್ಗದಲ್ಲಿ ನೀನು ಹೋಗುವಾಗ ನಿನಗೆ ಸರ್ವ ಕ್ಷೇಮಗಳು ಉಂಟಾಗಲಿ, ಎಲ್ಲ ಒಳ್ಳೇದಾಗಲಿ, ನಿನಗೆ ಯಾವ ತೊಂದರೆಗಳೂ ಬರದೇ ಇರಲಿ ಲಕ್ಷ್ಮಣ, ಹೊರಡಪ್ಪ ನೀನು ಅಂತ ಹೇಳಿ ಸೀತೆ ಅಳ್ತಾ ಇದ್ದಾಳೆ, ಕಂಬನಿಯ ಮಿಡಿತಾ ಇದ್ದಾಳೆ. ಅವಳ ದ್ವಂದ್ವ ಇನ್ನೂ ತೀರಿಲ್ಲ, ಅವಳ ಕಣ್ಣಿನಿಂದ ನೀರು ಹರಿತಾ ಇದೆ. ಆದರೂ ಸಹ ಲಕ್ಷ್ಮಣನಿಗೆ ಶಾಪ ಕೊಡಲಿಲ್ಲ, ತನ್ನ ಪತಿಗೆ ಶಾಪ ಕೊಡಲಿಲ್ಲ, ಆ ಒಂದು ರಘುಕುಲಕ್ಕೆ ಶಾಪ ಕೊಡಲಿಲ್ಲ. ಎಂತಹ ಒಂದು ಕಡು ಕಷ್ಟದ ಒಂದು ಸಂದರ್ಭದಲ್ಲಿಯೂ ಯಾರನ್ನೂ ದೂಷಿಸದೆ, ಯಾರಿಗೂ ಕೆಡಕನ್ನ ಎಣಿಸದೆ, ಸೌಮಿತ್ರಿಯನ್ನ ನೀನು ಹೋಗಪ್ಪ ಸಾಕು, ನಿಂತಿದ್ದು ನಿನಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅವಳು ಹರಸದಾಗ ಇವನಿಗೆ ಹೋಗಲಿಕ್ಕೆ ಆಗ್ತಾ ಇಲ್ಲ. ಕೊನೆಯದಾಗಿ ಅವನು ವಿಪಿನದ ಎಲ್ಲ ಅಭಿಮಾನಿ ದೇವತೆಗಳಿಗೆ ಕೈ ಮುಗಿದು ಬೇಡ್ಕೊಳ್ತಾ ಇದ್ದಾರೆ ನೋಡಿ, ಅತ್ತಿಗೆಯ ಕ್ಷೇಮಕ್ಕಾಗಿ.
1: ಎಲೆವನ ಸ್ಥಳಗಳಿರ ವೃಕ್ಷ

ಲಕ್ಷ್ಮಣ ಅಲ್ಲಿ ಇರುವಂತಹ ಪ್ರತಿಯೊಂದು ಚರಾಚರ ವಸ್ತುಗಳನ್ನ ಹೆಸರಿಟ್ಟು ಹೇಳ್ತಾ ಇದ್ದಾನೆ. ಎಲ್ಲರೂ ಈ ಒಂದು ಅವನಿ ಜಾತೆಯಾದಂತಹ ಭೂಮಿಯ ಮಗಳಾದಂತಹ ಸೀತೆಯನ್ನ ಕಾಯ್ದುಕೊಳ್ಳೋದು ಅಂತ ಹೇಳಿ ಪಂಚಭೂತಗಳಿಗೆ ಹೇಳ್ತಾ ಇದ್ದಾನೆ. ಅಷ್ಟ ದಿಕ್ಕುಗಳನ್ನ ಹೇಳ್ತಾ ಇದ್ದಾನೆ. ಅಲ್ಲಿರುವಂತಹ ಕ್ರಿಮಿಕೀಟಗಳನ್ನ ಹೆಸರಿಡ್ತಾ ಇದ್ದಾನೆ. ಪಕ್ಷಿಗಳಿಗೆ ಹೇಳ್ತಾ ಇದ್ದಾನೆ, ಲತೆಗಳಿಗೆ ಹೇಳ್ತಾ ಇದ್ದಾನೆ, ವನಗಳಿಗೆ ಹೇಳ್ತಾ ಇದ್ದಾನೆ, ಮರಗಳಿಗೆ ಹೇಳ್ತಾ ಇದ್ದಾನೆ. ಆ ನಂತರ ಯಾವುದನ್ನ ಭಾರತೀಯರು ಜಗಜ್ಜನನಿ ತಾಯಿ ಅಂತೆಲ್ಲ ಗೌರವಿಸ್ತೀವೋ ಆ ಗಂಗಾ ಮಾತೆಯನ್ನ ಅವನು ಕೇಳ್ಕೊಳ್ತಾ ಇದ್ದಾನೆ. ನೀನು ತಾಯಿ ರೀತಿಯಾಗಿ ಈ ಮಗಳನ್ನ ನೀನೇ ಕಾಪಾಡ್ಕೊಳ್ಬೇಕಮ್ಮ ಅಂತ ಹೇಳಿ ಧರ್ಮ ದೇವತೆಯನ್ನ ಅವನು ಕೇಳ್ಕೊಳ್ತಾ ಇದ್ದಾನೆ. ಹೀಗೆ ಎಲ್ಲರನ್ನು ಕೊನೆಗೆ ಭೂದೇವಿ ತನ್ನ ಮಗಳೇ ಆದಂತಹ ಸೀತೆಯನ್ನ ನೀನೇ ಕಾಯ್ಕೋಬೇಕು ಅಂತ ಹೇಳಿ ಅವನು ಕೈ ಮುಗಿದು ಸೌಮಿತ್ರಿ ಬೇಡ್ಕೊಳ್ತಾ

ಲಕ್ಷ್ಮಣನಿಗೆ ಹೊರಡುವ ಸಮಯ ಬಂದಿದೆ. ಆದರೆ ಅವನ ಮನಸ್ಸು ಅದಕ್ಕೆ ಒಡಂಬಡಿಸ್ತಾ ಇಲ್ಲ. ಅವನು ಯೋಚನೆ ಮಾಡ್ತಾ ಇದ್ದಾನೆ, ನನಗೆ ಮಾಡಬೇಕಾದಂತ ಇನ್ಯಾವ ಮಹತ್ವದ ಕೆಲಸ ಉಳಿದಿದೆ? ಸಾಕಲ್ಲ, ನನ್ನ ಒಂದು ಒಡಲನ್ನ ಎರಡು ಸೀಳಾಗಿ ಮಾಡಿ ಬಿಸಾಕ್ಬಾರ್ದ? ಇನ್ನು ಈ ರೀತಿಯಾದಂತ ನಿಷ್ಠುರವಾದಂತಹ ಬಾಳನ್ನ ಬಾಳಬೇಕಾದಂತಹ ಸಂದರ್ಭ ಯಾರಿಗೆ ಬರುತ್ತೋ ಅಂತಹವರ ಬಾಳನ್ನೆಲ್ಲಾ ಸುಡಲಿ ಅಂತ ಹೇಳಿ ತನ್ನನ್ನ ತಾನು

ದೋಷವನ್ನ ಮಾಡ್ಕೊಳ್ತಾ ಆ ದೇವಿಯನ್ನ ನಮಸ್ಕಾರ ಮಾಡ್ತಾನಂತೆ. ಪ್ರದಕ್ಷಿಣೆ ಬಂದು ಮತ್ತೆ ಮುಂದಕ್ಕೆ ಹೋಗ್ತಾ ಇದ್ದಾನಂತೆ ಬೀಳ್ಕೊಂಡು. ಆದ್ರೆ ಮುಂದಕ್ಕೆ ಅವನ ಹೆಜ್ಜೆಗಳು ಹೋಗ್ತಿದೆ, ಕಿತ್ತು ಇಡ್ತಾ ಇದ್ದಾನೆ. ಹಿಂದಕ್ಕೆ ಅವನ ಮನಸ್ಸು ಎಳಿತಾ ಇದೆ, ಮತ್ತೆ ನೋಡ್ತಾ ಇದ್ದಾನೆ ಸೀತೆ ಅಲ್ಲಿ ಬಿದ್ದು ಹೊರಳತಾ ಇದ್ದಾಳೆ. ಆ ಕಡೆ ಹೋಗಲ, ಮುಂದಕ್ಕೆ ಹೋಗಲ, ಸೀತೆಯನ್ನ ಕಾಯ್ಕೊಳ್ಳ, ಬಿಡಲ, ಬೇಡವ, ಈ ರೀತಿಯಾದ ದ್ವಂದ್ವದಿಲ್ಲ. ಅವನ ಮನಸ್ಸು ತುಗುಯಲ್ಲ ಅಂತ ಆಡ್ತಾ ಇದೆ. ಕೊನೆಗೆ ಮುಂದಕ್ಕೆ ಹೋದಾಗ ಅವಳು ಚೀರ್ತಾ ಇದ್ದಾಳೆ ನೋಡಿ.

ಹಿಂದಕ್ಕೆ ಲಕ್ಷ್ಮಣ ಹೆಜ್ಜೆ ಇಡದನ್ನ ಕಂಡು ಬಾಯಾರ್ತಾ ಇದ್ದಾಳಂತೆ, ಚೀರ್ತಾ ಇದ್ದಾಳೆ. ಕಡಲಿನಂತೆ ಕಂಬನಿ ಸುರಿತಾ ಇದೆ, ಅದರಲ್ಲಿ ಬೀಳ್ತಾ ಇರೋಳನ್ನ, ಧೂಳಿನಲ್ಲಿ ಹೊರಳಾಡ್ತಾ ಇರೋಳನ್ನ, ಬಸವಳಿತಿರೋಳನ್ನ, ಸುಳಿತಾ ಇರೋಳನ್ನ ಲಕ್ಷ್ಮಣ ಅಗಲ್ದು ಮುಂದೆ ಹೋಗ್ತಾ ಇದ್ದಾನಂತೆ. ಹೋಗಲಾರದೆ ಅಡಿಗಡಿಗೆ ತಿರುಗಿ ನೋಡ್ತಾ ಇದ್ದಾನಂತೆ, ಮತ್ತೆ ಬೇಜಾರು ಮಾಡ್ಕೊಳ್ತಾ ಇದ್ದಾನಂತೆ, ಸೋತು ಹೋಗ್ತಾ ಇದ್ದಾನಂತೆ, ಮತ್ತೆ ಬಿಸಸುಯ್ತಾ ಇದ್ದಾನಂತೆ, ಬೆಂಡಾಗ್ತಾ ಇದ್ದಾನಂತೆ, ಬಳಲಿ ಹೋಗ್ತಾನಂತೆ, ಮತ್ತೆ ತಿರುಗಿ ಬರ್ತಾನಂತೆ, ನಿಲ್ತಾನಂತೆ, ಮತ್ತೆ ಬಿಸಸುಯ್ತಾನಂತೆ, ಅಳುತಾನಂತೆ, ಸೋಲ್ತಾನಂತೆ, ಅಳಲ್ತಾನಂತೆ, ಬಳಲ್ತಾನಂತೆ. ಹೇಗೆ ದಿಕ್ಕು ಗೆಟ್ಟವನ ರೀತಿಯಾಗಿ, ಭ್ರಮಿತನಾದವನ ರೀತಿಯಾಗಿ, ಹುಚ್ಚು ಹಿಡಿದವನ ರೀತಿಯಾಗಿ ಸೀತಾಮಾತೆಯನ್ನ, ಅತ್ತಿಗೆಯನ್ನ ಬಿಟ್ಟು ಹೋಗಲಾರದೆ, ಹೋಗದೆ ಇರಲಾಗದೆ ದ್ವಂದ್ವಗಳ ಗೂಡಾದ ಲಕ್ಷ್ಮಣನ ಸುಂದರವಾದ ಚಿತ್ರಣವನ್ನ ನಾವು ಇಲ್ಲಿ ನೋಡಬಹುದು.

ತಾಯಿ ಹಸುವನ್ನ ಎಳೆಗರು ಬಿಟ್ಟು ಹೋಗುವ ರೀತಿಯಾಗಿ ಲಕ್ಷ್ಮಣ ಅತಿಯಾದ ಆಯಾಸದಿಂದ ಮೆಲ್ಲ ಮೆಲ್ಲನೆ ಆ ಗಂಗಾ ನದಿಯನ್ನು ದಾಟಿ ದುಃಖಾರ್ತನಾಗಿ ಹೋದಾಗ ಎಚ್ಚರ ತಪ್ಪಿ ಅವಳು ಬಿದ್ದು ಬಿಡ್ತಾಳಂತೆ. ಹೇಗೆ ಬಿದ್ದದ್ದು ಅಂತಂದ್ರೆ, ಬೇರು ಕೊಯ್ದ ಒಂದು ಎಳೆಯ ಬಳ್ಳಿ ಸೊಪ್ಪು ಆಗಿ ಅದರ ಒಂದು ಹಸಿರನ್ನೆಲ್ಲ ಉಸಿರನ್ನೆಲ್ಲ ಕಳ್ಕೊಂಡು ಕೆಳಗೆ ಬೀಳುವ ರೀತಿಯಾಗಿ ಆ ಸೀತಾ ಮಾತೆ ಕೆಳಗೆ ಬಿದ್ದ್ಬಿಡ್ತಾಳಂತೆ. ಆಗ ಅಲ್ಲಿದ್ದಂತಹ ಪಕ್ಷಿ ಮೃಗ ಜಂತುಗಳೇ ಅವಳಿಗೆ ಉಪಚಾರ ಮಾಡತ್ವೆ, ಆಸರೆಯಾಗಿ ನಿಲ್ಲತ್ವೆ ನೋಡಿ.

ಅಲ್ಲಿ ಇದ್ದಂತಹ ಎಲ್ಲ ಮೃಗ ಪಕ್ಷಿಗಳು ಜೀವ ಜಂತುಗಳು ತಮ್ಮನಿ ಕರೆದು ಮೈ ಮರೆದು ಬಿದ್ದಿದ್ದಂತಹ ಆ ಸೀತಾಮಾತೆಯ ಸುತ್ತ ನೆರೆದು ತಮ್ಮ ಸ್ವಭಾವವಾದಂತಹ ಪರಸ್ಪರ ವೈರವನ್ನು ಕೂಡ ಮರೆದು ಹುಲ್ಲು ಮೇವುಗಳನ್ನ ತೊರೆದು ಕಂಬನಿಯನ್ನ ಕರೆದು ಕೊರಗುತ್ತಾ ಇದ್ವಂತೆ, ವೃಕ್ಷ ಲತೆಗಳೆಲ್ಲ ಕೂಡ ಬಾಡಿ ಸೊರಗುತ್ತಾ ಇದ್ವಂತೆ, ಇಡೀ ಪ್ರಕೃತಿ ಜಾನಕಿಯ ದುಃಖಕ್ಕೆ ಶೋಕಕ್ಕೆ ಸ್ಪಂದನವನ್ನ ತೋರಿಸ್ತಾ ಇತ್ತಂತೆ. ಹೇಗೆ ಈ ಜಗತ್ತಿನಲ್ಲಿ ಉತ್ತಮರ ಹಾನಿಯನ್ನ ಕಂಡು ಸೈರಿಸುವರುಂಟೆ ಅಂತ ಹೇಳಿ ಕವಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಕವಿ ಎಲ್ಲಿ ನಿಲ್ತಾನೆ ಅನ್ನೋದು ಈ ಒಂದು ನುಡಿಗಟ್ಟಿನಲ್ಲಿ ನಮಗೆ ಗೊತ್ತಾಗತ್ತೆ. ಸೀತಾ ಪರಿತ್ಯಾಗದಲ್ಲಿ ಲಕ್ಷ್ಮೀಶನ ಅಭಿಪ್ರಾಯ ಏನಾಗಿತ್ತು ಅನ್ನೋದು ಈ ಒಂದು ವಾಕ್ಯ ಖಂಡದಿಂದ ನಾವು ಊಹಿಸಿಕೊಳ್ಬಹುದು.

0: ಗುಂಬೆಗಳು ಮೊರಿತಾ ಇಲ್ಲ, ನವಿಲುಗಳು ಕುಣಿತಾ ಇಲ್ಲ, ಕೋಕಿಗಳು ನಡೀತಾ ಇಲ್ಲ, ಹಂಸಗಳು ಕರಿತಾ ಇಲ್ಲ, ಕೋಗಿಲೆಗಳು ಕೂಗುತ್ತಾ ಇಲ್ಲ, ಗಿಣಿಗಳು ಅಲ್ಲಿಂದ ಇಲ್ಲಿಗೆ ಹಾರಿ ನಲಿತಾ ಇಲ್ಲ, ಚಕೋರ ಪಕ್ಷಿಗಳು ಒಂದೆಡೆ ಸೇರ್ತಾ ಇಲ್ಲ, ಜಿಂಕೆಗಳು ಓಡಾಡ್ತಾ ಇಲ್ಲ, ಹೆಣ್ಣಾನೆಗಳು ಬರೀತಾ ಇಲ್ಲ, ಚಮರಿ ಮೃಗಗಳು ಅಲ್ಲಿಂದ ಇಲ್ಲಿಗೆ ಬಾಲವನ್ನ ಬೀಸ್ಕೊಂಡು ಓಡಾಡ್ತಾ ಇಲ್ಲ, ಯಾವ ಒಂದು ಮೃಗ ಪಕ್ಷಿಗಳು ಕೂಡ ತಮ್ಮ ಸಾಮಾನ್ಯ ಧರ್ಮವನ್ನ ಮರೆತಿದೆ, ಜಾನಕಿಯ ಶೋಕ ತಮ್ಮ ಶೋಕ ಎಂದು ಪರಿಭಾವಿಸಿದೆ. ಹೀಗೆ ಪರಿಭಾವಿಸಿ ಅವೆಲ್ಲವೂ ಕೂಡ ಇಲ್ಲಿ ಉಪಚಾರವನ್ನ ಮಾಡೋದಿಕ್ಕೆ ಸಿದ್ಧವಾಗಿ ಸನ್ನದ್ಧವಾಗಿ ನಿಂತಿದೆ ಅಂತ ಕವಿ ಹೇಳ್ತಾ ಇದ್ದಾನೆ. ಈ ಒಂದು ಷಟ್ಪದಿಯಲ್ಲಿ ಅಷ್ಟು ನಿಷೇಧಾತ್ಮಕವಾದಂತಹ ಕ್ರಿಯಾಪದವನ್ನ ಬಳಸಿದ್ದಾನೆ. ಇಷ್ಟೂ ಸೇರಿ ಆ ಸೀತೆಯ ಶೋಕದ ಆಳ ಎಷ್ಟು, ತೀವ್ರತೆ ಎಷ್ಟು, ನಾವು ಮಾಡಬೇಕಾದಂತಹ ಕರ್ತವ್ಯ ಏನು ಅನ್ನೋದೆಲ್ಲವನ್ನೂ ಕೂಡ ಆ ಒಂದು ನಿಷೇಧಾತ್ಮಕವಾದಂತಹ ನಿಷೇಧ ಕ್ರಿಯಾಪದ ಅಲ್ಲಿ ನಮಗೆ ಅಭಿವ್ಯಂಜನೆಯನ್ನ ಮಾಡ್ತಾ ಇದೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 19ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಬಿ ಕೆ ಜಲಜಾ, ವ್ಯಾಖ್ಯಾನ ಮಾಡಿದವರು ಶ್ರೀಮತಿ ಶಾಂತಾ ಗೋಪಾಲ್.
2: ಚೈತ್ರವನ
3: ಚೈತ್ರವನ
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
4: ಆಕಾಶವಾಣಿ ಸಮಯ 2 ಗಂಟೆಯಾಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಪ್ರಸಾರ ಮೂಡಿಬರುವುದು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
5: Good afternoon. This is Akashwani and I am Melissa Williams with the midday.

0: ಹಂಚಿಕೆ ಮಾಡಿ ಮುಖ್ಯಮಂತ್ರಿ ಆದೇಶ. ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ 225 ಕೋಟಿ ರೂಪಾಯಿ ವಂಚನೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಕೃಷಿಯ ಆಹಾರ ರಫ್ತು ಉತ್ತೇಜಿಸುವ ಹಿನ್ನೆಲೆ ರಾಜ್ಯದ ನವೋದ್ಯಮ ಸಂಸ್ಥೆಗಳಿಂದ ರಾಗಿ, ಅಕ್ಕಿ, ಮಾವು ರಫ್ತು. ಕೊಪ್ಪಳದ ಮುನಿರಾಬಾದ್ನಲ್ಲಿರುವ ಐತಿಹಾಸಿಕ ತುಂಗಭದ್ರಾ ಜಲಾಶಯದಲ್ಲಿ ನೂತನ 18, 19, 20, 21 ಕ್ರಸ್ ಗೇಟ್ಗಳನ್ನು ಇಂದು ಲೋಕಾರ್ಪಣೆಗೊಳಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು, ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಮತ್ತು ಕೇಂದ್ರ ಸಚಿವ ಸಿಆರ್ ಪಾಟೀಲ್ ಜಂಟಿಯಾಗಿ ನೂತನ ಕ್ರಸ್ಟ್ ಗೇಟ್ಗಳ ಉದ್ಘಾಟನೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ತುಂಗಭದ್ರಾ ಜಲಾಶಯದ ಅಧಿಕಾರಿಗಳು ನೂತನ ಕ್ರಸ್ಟ್ ಗೇಟ್ಗಳ ಕುರಿತು ಸಮಗ್ರ ಮಾಹಿತಿ ನೀಡಿದರು. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಆಂಧ್ರಪ್ರದೇಶ ಜಲಸಂಪನ್ಮೂಲ ಸಚಿವ ನಿಮ್ಮಲ ರಾಮನಾಯ್ಡು, ಆಂಧ್ರಪ್ರದೇಶ ಹಣಕಾಸು ಸಚಿವ ಪಯ್ಯವುಲ ಕೇಶವ್, ತೆಲಂಗಾಣ ಜಲಸಂಪನ್ಮೂಲ ಸಚಿವ ಉತ್ತಮ್ ಕುಮಾರ್ ರೆಡ್ಡಿ, ಮಾಜಿ ಸಚಿವರಾದ ಎಚ್ಕೆ ಪಾಟೀಲ್, ಬೋಸರಾಜ್, ಶಿವರಾಜ್ ತಂಗಡಗಿ ಮತ್ತಿತರರು ಉಪಸ್ಥಿತರಿದ್ದರು. ಮಳೆಗಾಲದ ತುರ್ತು ಪರಿಸ್ಥಿತಿ ಹಾಗೂ ಪ್ರವಾಹ ನಿರ್ವಹಣೆಗಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯದ ಸಚಿವರಿಗೆ ತಾತ್ಕಾಲಿಕ ಜಿಲ್ಲಾ ಉಸ್ತುವಾರಿ ಜವಾಬ್ದಾರಿ ಹಂಚಿಕೆ ಮಾಡಿದ್ದಾರೆ. ರಾಜ್ಯದ ಆಡಳಿತ ವ್ಯವಸ್ಥೆಯನ್ನು ಚುರುಕುಗೊಳಿಸುವ ಹಾಗೂ ಜಿಲ್ಲಾ ಮಟ್ಟದ ಅಭಿವೃದ್ದಿ ಕಾಮಗಾರಿಗಳಿಗೆ ವೇಗ ನೀಡುವ ನಿಟ್ಟಿನಲ್ಲಿ ಮತ್ತು ಪ್ರಮುಖವಾಗಿ ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಜಿಲ್ಲಾಡಳಿತದೊಂದಿಗೆ ಸಮನ್ವಯ ಸಾಧಿಸಲು ಮುಖ್ಯಮಂತ್ರಿ ಈ ನಿರ್ಧಾರ ಕೈಗೊಂಡಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರಿಗೆ ತುಮಕೂರು ಮತ್ತು ಚಿತ್ರದುರ್ಗ, ಸಚಿವ ಕೆಎಚ್ ಮುನಿಯಪ್ಪ ಅವರಿಗೆ ಬೆಂಗಳೂರು ಗ್ರಾಮಾಂತರ, ಬಳ್ಳಾರಿ ಮತ್ತು ವಿಜಯನಗರ, ರಾಮಲಿಂಗಾರೆಡ್ಡಿ ಬೆಂಗಳೂರು ದಕ್ಷಿಣ ಮತ್ತು ಮಂಡ್ಯ, ಎಂಬಿ ಪಾಟೀಲ್ ವಿಜಯಪುರ ಮತ್ತು ಬಾಗಲಕೋಟೆ, ಕೆಜೆ ಜಾರ್ಜ್ ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ದಾವಣಗೆರೆ, ಕೃಷ್ಣ ಬೈರೇಗೌಡ ಬೆಂಗಳೂರು ನಗರ ಮತ್ತು ಹಾಸನ್, ಈಶ್ವರ್ ಖಂಡ್ರೆ ಬೀದರ್ ಮತ್ತು ಗದಗ, ಸತೀಶ್ ಜಾರಕಿಹೊಳಿ ಬೆಳಗಾವಿ, ಧಾರವಾಡ ಮತ್ತು ಹಾವೇರಿ, ಪ್ರಿಯಾಂಕ್ ಖರ್ಗೆ ಕಲಬುರಗಿ ಮತ್ತು ಯಾದಗಿರಿ, ಡಾ ಶರಣಪ್ರಕಾಶ್ ಪಾಟೀಲ್ ಅವರಿಗೆ ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಗಳ ತಾತ್ಕಾಲಿಕ ಉಸ್ತುವಾರಿ ನೀಡಲಾಗಿದೆ. ಸಚಿವ ಯುಟಿ ಖಾದರ್ ಉಡುಪಿ, ಕೊಡಗು, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ, ಭೈರತಿ ಸುರೇಶ್ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ, ಡಾ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳ ಉಸ್ತುವಾರಿ ನೀಡಿ ಸರ್ಕಾರ ಆದೇಶ ಹೊರಡಿಸಿದೆ. ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ 225 ಕೋಟಿ ರೂಪಾಯಿಗಳ ವಂಚನೆ ನಡೆದಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಿಬಿಐ ಮತ್ತು ಕೇಂದ್ರ ಸೈಬರ್ ಅಪರಾಧ ಸಂಸ್ಥೆಗಳಿಂದ ತನಿಖೆ ನಡೆಸುವಂತೆ ಪತ್ರಿಕಾ ಪ್ರಕಟಣೆ ಮೂಲಕ ಆಗ್ರಹಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ವಿಷಯದಲ್ಲಿ ಮೌನ ವಹಿಸಿರುವುದನ್ನು ಪ್ರಶ್ನಿಸಿದ್ದಾರೆ. ಈ ವಂಚನೆಯನ್ನು ಸರ್ಕಾರಿ ಅಧಿಕಾರಿಗಳ ತಾಂತ್ರಿಕ ಲೋಪ ಎಂದು ತಳ್ಳಿಹಾಕಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. 2 ವರ್ಷಗಳಲ್ಲಿ ಕೆಲವು ಫಲಾನುಭವಿಗಳ ಖಾತೆಗಳನ್ನು ಪದೇ ಪದೇ ಬದಲಾಯಿಸಲಾಗಿದೆ. ಕೆಲವು ಖಾತೆಗಳನ್ನು ಹಲವಾರು ತಿಂಗಳುಗಳ ಬಳಿಕ ಮತ್ತೆ ಸಕ್ರಿಯಗೊಳಿಸಲಾಗಿದೆ ಎಂದು ಆರೋಪಿಸಿದ್ದಾರೆ. 2,11,000 ಮೃತ ಫಲಾನುಭವಿಗಳಿಗೆ ಸಂಭವಿಸಿದ ದಾಖಲೆಗಳನ್ನು ಗುರುತಿಸಲಾಗಿದ್ದರೂ 77,376 ಮೃತ ಫಲಾನುಭವಿಗಳಿಗೆ ಸಂಬಂಧಿಸಿದ ಡಿಜಿಟಲ್ ಡೇಟಾವನ್ನು ಬಹಿರಂಗಪಡಿಸಿಲ್ಲ ಎಂದು ದೂರಿದ್ದಾರೆ. ಈ ಕುರಿತಂತೆ ಸರ್ಕಾರ ವಿವರಣೆ ನೀಡುವಂತೆ ಒತ್ತಾಯಿಸಿದ್ದಾರೆ. ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಶಾಸಕರು ಅಡ್ಡ ಮತದಾನ ಮಾಡಿದ್ದಕ್ಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕಾರಣ ಎಂದು ಉಚ್ಚಾಟಿತ ಶಾಸಕ ಎಸ್ಟಿ ಸೋಮಶೇಖರ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಕ್ಷದೊಳಗಿನ ಆಂತರಿಕ ಭಿನ್ನಮತವೇ ಇದಕ್ಕೆ ಕಾರಣ ಎಂದು ಹೇಳಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮತ್ತು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ನಡುವಿನ ಆಂತರಿಕ ಪೈಪೋಟಿಯು ಅಡ್ಡ ಮತದಾನಕ್ಕೆ ಕಾರಣವಾಗಿದೆ ಎಂದು ತಿಳಿಸಿದ್ದಾರೆ. ವಿಜಯೇಂದ್ರ ಮತ್ತು ಅಶೋಕ ಅವರನ್ನು ತಮ್ಮ ಸ್ಥಾನಗಳಿಂದ ಕೆಳಗಿಳಿಯುವಂತೆ ಮಾಡುವ ಭಾಗವಾಗಿ ಅಡ್ಡ ಮತದಾನ ನಡೆದಿದೆ ಎಂದು ದೂರಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತದ ಕೃಷಿ ಆಹಾರ ರಫ್ತನ್ನು ಉತ್ತೇಜಿಸುವ

0: ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರ ಅಫೆಡಾ ವೇಗವರ್ಧನೆ ಕಾರ್ಯಕ್ರಮವನ್ನು 100 ನವೋದ್ಯಮಗಳು ಪೂರ್ಣಗೊಳಿಸಿವೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಬಿಡುಗಡೆ ಮಾಡಿದ ಹೇಳಿಕೆಯಲ್ಲಿ ತಿಳಿಸಿದೆ. ನವೋದ್ಯಮ ಸಂಸ್ಥೆಯೊಂದು ಕರ್ನಾಟಕ ಮೂಲದ ರೈತ ಉತ್ಪಾದಕ ಸಂಸ್ಥೆಗಳಿಂದ ರಾಗಿಯನ್ನು ಬಳಸಿಕೊಂಡು ಪೌಷ್ಟಿಕಾಂಶಯುಕ್ತ ಹಾಗೂ ಗಿಡಮೂಲಿಕೆಗಳ ಸಾರವನ್ನು ಸೇರಿಸಿ ಸಿದ್ದಪಡಿಸಿದ ರಾಗಿ ಆಹಾರ ಉತ್ಪನ್ನಗಳನ್ನು ನ್ಯೂಜಿಲೆಂಡ್ಗೆ ಮೊದಲ ಬಾರಿಗೆ ರಫ್ತು ಮಾಡಿದೆ. 12 ರಾಜ್ಯಗಳಲ್ಲಿ 1,600 ಹೆಚ್ಚು ರೈತರಿಂದ ರಾಜ್ಯದ ನವೋದ್ಯಮ ಸಂಸ್ಥೆಯೊಂದು ದ್ವಿದಳ ಧಾನ್ಯಗಳು, ಪಾರಂಪರಿಕ ಧಾನ್ಯಗಳು ಮತ್ತು ಜಿಐ ಟ್ಯಾಗ್ ಮಾಡಲಾದ ಸ್ಥಳೀಯ ಅಕ್ಕಿ ಪ್ರಭೇದಗಳು ಸೇರಿದಂತೆ 40 ಮೆಟ್ರಿಕ್ ಟನ್ ಸಾವಯವ ಉತ್ಪನ್ನಗಳನ್ನು ರಫ್ತು ಮಾಡಿದೆ. ರಾಜ್ಯದ ಅಫೆಡಾ ಮಾನ್ಯತೆ ಪಡೆದ ಪ್ಯಾಕ್ಹೌಸ್ನಲ್ಲಿ ಸಂಸ್ಕರಿಸಿ ಆಂಧ್ರ ಹಾಗೂ ಕರ್ನಾಟಕದ ಬೇಗಂಪಲ್ಲಿ ಮಾವಿನ ಹಣ್ಣನ್ನು ಸಿಂಗಾಪುರಕ್ಕೆ ರಫ್ತು ಮಾಡಲಾಗಿದೆ. ಕೃಷಿ ಆಹಾರ ರಫ್ತು ವಲಯಕ್ಕೆ ನವೀನ ಪರಿಹಾರಗಳನ್ನು ಅಭಿವೃದ್ಧಿಪಡಿಸುವ ನವೋದ್ಯಮಗಳಿಗೆ ಬೆಂಬಲ ನೀಡುವ ಹಿನ್ನೆಲೆಯಲ್ಲಿ ಅಫೆಡಾ ಶೀಘ್ರದಲ್ಲೇ ಭಾರತಿ ಕಾರ್ಯಕ್ರಮದ ಮೂಲಕ ಮುಂದಿನ ಆವೃತ್ತಿಯನ್ನು ಪ್ರಾರಂಭಿಸಲಿದೆ ಎಂದು ತಿಳಿಸಿದೆ. ಡಿಜಿಟಲ್ ಬಂಧನ ಪ್ರಕರಣದಲ್ಲಿ ಕೇಂದ್ರೀಯ ತನಿಖಾ ದಳ ಸಿಬಿಐ ಆಪರೇಷನ್ ಚಕ್ರ 6 ಅಡಿಯಲ್ಲಿ ದೇಶಾದ್ಯಂತ ಇಂದು ದಾಳಿ ನಡೆಸಿದೆ. ಕರ್ನಾಟಕ, ಒಡಿಶಾ, ಪಂಜಾಬ್, ಗುಜರಾತ್, ಮಹಾರಾಷ್ಟ್ರ, ಹರಿಯಾಣ ಸೇರಿದಂತೆ 16 ರಾಜ್ಯಗಳಲ್ಲಿ 80 ಹೆಚ್ಚು ಪ್ರದೇಶಗಳಲ್ಲಿ ಶೋಧ ನಡೆಸಿದೆ. ಡಿಜಿಟಲ್ ಸಾಧನಗಳು, ಮೊಬೈಲ್ ಫೋನ್ಗಳು ಮತ್ತು ಬ್ಯಾಂಕ್ ವಹಿವಾಟು ದಾಖಲೆಗಳು ಸೇರಿದಂತೆ ಹಲವು ವಸ್ತುಗಳನ್ನು ಸಿಬಿಐ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ನೂತನ ಆಯುಕ್ತರಾಗಿ ಐಪಿಎಸ್ ಅಧಿಕಾರಿ ಎಂಎನ್ ಅನುಚೇತ್ ಇಂದು ಅಧಿಕಾರ ಸ್ವೀಕರಿಸಿದ್ದಾರೆ. ಎಡಿಜಿಪಿ ಹೇಮಂತ್ ನಿಂಬಾಳ್ಕರ್ ಅನುಚೇತ್ ಅವರಿಗೆ ಅಧಿಕಾರ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಇಲಾಖೆಯ ಹಿರಿಯ ಅಧಿಕಾರಿಗಳು ನೂತನ ಆಯುಕ್ತರಿಗೆ ಶುಭ ಕೋರಿದರು. ಅನುಚೇತ್ ಅವರಿಗೆ ವಾರ್ತಾ ಇಲಾಖೆಯ ಜೊತೆಗೆ ಯುವಜನ ಸೇವೆ ಹಾಗೂ ಕ್ರೀಡಾ ಇಲಾಖೆಯ ಆಯುಕ್ತರ ಹೆಚ್ಚುವರಿ ಪ್ರಭಾರ ಹುದ್ದೆಯನ್ನು ನೀಡಿ ಸರ್ಕಾರ ಆದೇಶಿಸಿದೆ. 5 ವರ್ಷದೊಳಗಿನ ಯಾವುದೇ ಮಗು ಪೋಲಿಯೋ ಲಸಿಕೆಯಿಂದ ವಂಚಿತವಾಗದಂತೆ ಎಲ್ಲಾ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಯಾದಗಿರಿ ತಹಶೀಲ್ದಾರ್ ಸುರೇಶ್ ಅಂಕಲಗಿ ಸೂಚಿಸಿದ್ದಾರೆ. ದೇಶವು ಪೋಲಿಯೋ ಮುಕ್ತವಾಗಿದ್ದರೂ ಸಹ ನೆರೆಹೊರೆಯ ದೇಶಗಳಲ್ಲಿ ಇನ್ನೂ ಪೋಲಿಯೋ ವೈರಸ್ ಇರುವುದರಿಂದ ಮುಂಜಾಗ್ರತಾ ಕ್ರಮವಾಗಿ ಇದೇ ಭಾನುವಾರದಂದು ಕೋಲಾರ ಜಿಲ್ಲೆಯಾದ್ಯಂತ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾ ಜಿ ಶ್ರೀನಿವಾಸ್ ತಿಳಿಸಿದ್ದಾರೆ. ರಾಜ್ಯದ ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಅಂಗನವಾಡಿಗಳು ಹಾಗೂ ಸರ್ಕಾರಿ ಆಸ್ಪತ್ರೆಗಳ ಪೋಲಿಯೋ ಬೂತ್ಗಳಲ್ಲಿ ಲಸಿಕೆ ನೀಡಲಾಗುವುದು. ಅಂದು ಲಸಿಕೆಯಿಂದ ವಂಚಿತರಾಗುವ ಮಕ್ಕಳಿಗಾಗಿ ಸೋಮವಾರ ಮತ್ತು ಮಂಗಳವಾರ ಸಿಬ್ಬಂದಿ ಮನೆ ಮನೆಗೆ ಭೇಟಿ ನೀಡಿ ಲಸಿಕೆ ಹಾಕಲಿದ್ದಾರೆ. ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಜನರ ಮೇಲಿನ ದೌರ್ಜನ್ಯ ಪ್ರಕರಣಗಳನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ತನಿಖೆಗಳನ್ನು ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಿ ತಪ್ಪಿತಸ್ಥರ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲಾ ಮಟ್ಟದ ಜಾಗೃತಿ ನಿಯಂತ್ರಣ ಹಾಗೂ ಉಸ್ತುವಾರಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿನ ಒಟ್ಟು 196 ದೌರ್ಜನ್ಯ ಪ್ರಕರಣಗಳ ಪೈಕಿ 46 ಪ್ರಕರಣಗಳು ಬಿಡುಗಡೆಯಾಗಿದ್ದು 19 ಪ್ರಕರಣಗಳಲ್ಲಿ ಶಿಕ್ಷೆ ವಿಧಿಸಲಾಗಿದೆ. 83 ಪ್ರಕರಣಗಳು ವಿಲೇವಾರಿಯಾಗಿದ್ದು ಇನ್ನು 113 ಪ್ರಕರಣಗಳು ನ್ಯಾಯಾಲಯದಲ್ಲಿ ಬಾಕಿ ಉಳಿದಿವೆ ಎಂದು ಮಾಹಿತಿ ನೀಡಿದ್ದಾರೆ. 2025-26 ಸಾಲಿನಲ್ಲಿ 73 ಹಾಗೂ 2026-27 ಸಾಲಿನಲ್ಲಿ 25 ದೌರ್ಜನ್ಯ ಪ್ರಕರಣಗಳು ದಾಖಲಾಗಿವೆ. ದೌರ್ಜನ್ಯ ಸಂತ್ರಸ್ತರಿಗೆ ಕಳೆದ ಸಾಲಿನಲ್ಲಿ ಒಟ್ಟು 1,28,00,000 ರೂಪಾಯಿ ಪರಿಹಾರ ವಿತರಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರ ಸಚಿವರ ಸಮ್ಮುಖದಲ್ಲಿ ತುಂಗಭದ್ರಾ ಜಲಾಶಯದ 33 ಕ್ರಸ್ಟ್ ಗೇಟ್ಗಳ ಲೋಕಾರ್ಪಣೆ. ಮಳೆಗಾಲದ ತುರ್ತು ಪರಿಸ್ಥಿತಿ, ಬರ ನಿರ್ವಹಣೆ ಹಿನ್ನೆಲೆ ಸಚಿವರಿಗೆ ಜಿಲ್ಲಾ ಉಸ್ತುವಾರಿ ಹಂಚಿಕೆ ಮಾಡಿ ಮುಖ್ಯಮಂತ್ರಿ ಆದೇಶ. ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ 225 ಕೋಟಿ ರೂಪಾಯಿ ವಂಚನೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಕೃಷಿ ಆಹಾರ ರಫ್ತು ಉತ್ತೇಜಿಸುವ ಹಿನ್ನೆಲೆ ರಾಜ್ಯದ ನವೋದ್ಯಮ ಸಂಸ್ಥೆಗಳಿಂದ ರಾಗಿ, ಅಕ್ಕಿ, ಮಾವು ರಫ್ತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ.

छुपा सकता नहीं। कितनी दिलकश

0: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ಈಗ ಸಮಯ 5 ಗಂಟೆಯಾಗುತ್ತಲಿದೆ. ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ನಿಲಯದ ಸಂಜೆಯ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆಯಾಗಿರೋದು ನಾನು ಲತಾ ಸಾಳಸ್ಕರ್. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಕಾರವಾರ. ಕೊಂಕಣಿ ಕಾರ್ಯಕ್ರಮ. ರಂಗಭೂಮಿ ಕಲಾವಿದಾಲೇ ಜೀವನ್ ಅನಿ ಸಾಧನೆಚೆ ಪರಿಚಯ ಕರ್ಜೆ ಕೊಂಕಣಿ ಮಾಲಿಕ ನಾಟ್ಯರಂಗ.

0: ಏನಮೈನ ಏಕಪನ್ ತಮಕ ನಾಟಕಾಚ ಪ್ರೆಸೆಂಟೇಷನ್ ಅವಕಾಶ ಮಳತಸಿಲ್ಲ ಆಮಿ ಧಾರವಾಡ ವಚನ ರೆಕಾರ್ಡಿಂಗ್ ಕನ್ ದಿವನ ಎತ್ತಿಸಿಲೆ ತಶಿಂಚ ಆಮಿ ಆನಿ ಆಮಗೆಲೆ ಕಲೀಗ ಲೋಕ ಸುಮಾರು ಲೋಕ ಆಶಿಲೆ ತನ್ನಿ ಬಿ ತಂಗೆಲ್ ನವಾನ್ ಬಿ ಏಕ ಏಕ ನಾಟಕ ಆಮಿ ದಿಲ್ಯಾ ತಶಿ ಆಕಾಶವಾಣಿ ಪ್ರೋತ್ಸಾಹ ಆಮಕ ಕೊಂಕಡಿ ನಾಟಕ ಮಕ್ಕ ಎಸ್ಪೆಷಲಿ ಬರೋಚಾಕ ಮಸ್ತಿತ್ಲಿ ಪ್ರೋತ್ಸಾಹ ಮೇಳ ಆನಿ ತ್ಯಾವೇಳಾಚರಿ ಆಕಾಶವಾಣಿಚೆ ಐಕೋಚಾಕ ರಾತ್ರಿಚೆ ಲೋಕ ನೌ ತೆ ಸಾಡೆ ನೌ ಎತ್ತಿಸಿಲ್ ತೆ ಪ್ರೋಗ್ರಾಮ ಜೈ ಜುಯಿ ಪ್ರತಿ ಸೋಮವಾರ ಎತ್ತಿಸಿಲೆ ತ್ಯಾವೇಳಾಚರಿ ರಕ್ಕೂನ್ ಬಸ್ತಿಲ್ ಲೋಕ ಮಳೆ ತ್ಯಾವೇಳಾಚರಿ ಮೋಸ್ಟ್ ಎಂಟರ್ಟೈನ್ಮೆಂಟ್ ಆಶಿಲೆ ಲೋಕಂಕ್ ಮನರಂಜನಾಕ ಬರೀ ಅವಕಾಶ ಮಾಡತಿಲ್ಲ ತಶಕ ನಾವು ಆಕಾಶವಾಣಿ ಥ್ಯಾಂಕ್ಸ್ ಸಂಗು ಕ
1: ಅಥವಾ ತುಮಿ ಬ್ಯಾಂಕಾಂತ ಡ್ಯೂಟಿ ಕರ್ನಿ ಅವನ್ ಕಡೆ ಬಾಕಿ ಅಶಿಲ್ ಟೈಮ್ ತುಮಗೆ ಕಲಾ ಜೀವನಕ ಹೆ ಕರ್ತಿಲ್ಲ ತುಮ ಫ್ಯಾಮಿಲಿ ಸಪೋರ್ಟ್ ಅಂತ ತುಮ ಕಶ ಅಶಿಲ್ ತೆನ್ನ ಕಸನ ಹೇ ಆಮಕ ಟೈಮ ಮೇಳ ಫ್ಯಾಮಿಲಿಕ ಅಶ್ಮಿಟ್ ಸಂತ
0: ತಶಕಾಯ್ನ ಮನಸ್ಸಿದ್ದರೆ ಮಾರ್ಗ ಮಾಡ್ತದೆ ಮನ ಅಸ್ಲೇರಿ ಕಶಿ ಕರಿ ಟೈಮ್ ಅಮ್ಗೆಲ್ ಮ್ಯಾನೇಜ್ಮೆಂಟ್ ಅಮ್ಗೆಲ್ ಹತ್ತಂತ ಸ ಆಮಿ ಕಶಿ ಮಾಡ ಸಾಡೆ ಪಾಂಚ್ ಸ ಗಂಟೆಗೆ ಅಮ್ಗೆಲ್ ಬ್ಯಾಂಕಾಚ ಟೈಮ್ ಕ್ಲೋಸ್ ಜಾಯ್ನಾ ಪುಡೆ ತ್ಯಾವೇಳಾಚರ ಆಮಿ ಆಸಕ್ತ ಲೋಕಂಕ ಇಂಟ್ರೆಸ್ಟ್ ಅಶಿಲ್ಲ ಲೋಕಂಕ್ ಘೇವನ ಆಮಿ ಖಚಿತರಿ ಹೈಸ್ಕೂಲಾಚೆ ಅಂಕೋಲಾತ ಅಸ್ತಾನೆ ಜೈಂದ ಹೈಸ್ಕೂಲ್ ಮಾಡಿಸಿಲೆ ಪೀಪಲ್ಸ್ ಮಲ್ಟಿಪರ್ಪಸ್ ಹೈಸ್ಕೂಲ್ ಮಾಡಿಸಿಲೆ ಥೈ ಆಮಿ ಎಕ್ ರೂಮ್ ಅಂತ ತಂಕ ರಿಹರ್ಸಲ್ ಖರ್ಚಿಕಿ ಅಥವಾ ತಂಕ ಟ್ರಯಲ್ ಖರ್ಚಿಕಿ ಟ್ರೈನಿಂಗ್ ದಿವಚಿಕಿ ಶೋಟು ಕರ್ಗೇನು ಬರಬರೇ ಡೈರೆಕ್ಟರ್ ಬಿ ಆಪನ್ ಕೆಲ್ಲೆ ಸಾಮಿ ಹೊಸಾಡ್ ಬಾಬುಲ್ಟಿ ನಾಯಕ್ ಮನ್ಸವನ್ ಫೇಮಸ್ ನಾಟಕಕಾರ ಹೊನ್ನ ಅವರ ಹೊಸಾಡ್ ತನ್ನಿ ಮಸ್ತಿತ್ಲ ನಾಟಕ ಬರೀಲೆ ತಗೆಲ್ ನಾಟಕ ಸುಧಾ ಆಮಿ ಕೆಲ್ಲೆ ಸ ಹಾಂ ತಕ್ಕ ಚಲ್ಲಿ ದೀನ ಮಳಿ ನಾಟಕ ಅಡ್ಕಾತರಿಂತಲೂ ಪಪ್ಪಳ ಮಳಿ ನಾಟಕ ತೀ ಸುಧಾ ಆಮಿ ಅಂಕೋಲ ಆಸ್ತಾನೆ ಕೆಲ್ಲೆ ಸ ಅಮ್ಗೆಲ್ಲ ಈಗ ತಂಡ ಕರ್ಗೇನು ತಂಕ ಅಪೋನು ತಂಗಲ್ ಕಣಿತನ ಡೈರೆಕ್ಷನ್ ಘೇವನ್ ಬಿ ಕೆಲ್ಲೆ ಸ
1: ತುಮಿ ನಾಟಕ ಸೋಡ್ನ ಆನಿ ಬಾಕಿ ಲೇಖನ್ ಬಿ ಬರೀ ಅಶಿಲೆ
0: ಹೋಯ್ ಮಳರಿ ಕೊಂಕಣಿ ಫೀಲ್ಡ್ ಅಂತ ಮಸ್ತಿತ್ಲ ಕಾಮ ಕೆಲ ಆಮೆ ಮಳರಿ ನಾಟಕ ಪ್ರಕಾರ ಇಕ್ಕನೇ ಭಾವಗೀತ ಭಕ್ತಿಗೀತ ಅಸಲ್ ಕಾರ್ಯಕ್ರಮ ಬಿ ಮಸ್ತಿತ್ಲ ಕೆಲೆ ಆಮೇಲೆ ಕೊಂಕಣ್ ಕಲಾಮಂಡಳ ಮಳ ಸಂಸ್ಥೆ ಸ ಸಿರ್ಸಿನ್ ತ್ಯಾ ಸಂಸ್ಥೆ ವತಿನ ಆಮಿ ದುಸರ ದುಸರ ಕಡೆಯಿಂದ ನೃತ್ಯ ರೂಪಕ ಹಾವಿ ಬರೆಯಲ್ಲಿ ತಿನ್ ಚಾರ ನೃತ್ಯ ರೂಪಕ ಸ ಶ್ರೀಕೃಷ್ಣ ಪಾರಿಜಾತ ಮಳಿಕ ಪಾರಿಜಾತ ಕಾಣಿ ತದನಂತರ ಕಾಳಿದಾಸಲ್ ಶಾಕುಂತಲ ನಾಟಕಾಚೆ ಅವಲಂಬಿಸೋನ್ ನಾಟ್ಯ ಶಾಕುಂತಲ ಮಣ ಕೊಂಕಣಿದ ಕೆಲ್ಲೆವೆ ಕೊಂಕಣಿದ ಬರೆಯಲ್ಲಿ ತೇ ಕೆಲ್ಯ ತದನಂತರ ಕವಿರತ್ನ ಕಾಳಿದಾಸ ತಗಲ್ ಜೀವನ ಚರಿತ್ರೆ ಬದ್ದಲ ಏಕ ನಾಟಕ ಬರೆಯಲ್ಲಿ ತೇ ಕೆಲ್ಯ ಅಷ್ಟು ಸುಮಾರಿತ್ ನೃತ್ಯ ರೂಪಕ ತೇ ಕಿತ್ ಕರ್ತ ಸಿಲ್ಕಿ ಮಳಾರಿ ಸಿರ್ಸಿಂತು ದುಸರು ದುಸರೆ ನೃತ್ಯ ಶಿಕೋಚಿ ಕೇಂದ್ರ ಸತ್ ನಟರಾಜ ನೃತ್ಯ ಶಾಲಾ ಅಶೋಟೋ ಸತ್ ತಂಗೆಲ್ ಸ್ಟೂಡೆಂಟ್ಸ್ ಹಂಗೆ ಘೇವನು ಮಳೆ ಕೊಂಕಣಿ ಮಾತೃಭಾಷೆ ಕೋಣ ಸಾಕಿ ತ್ಯಾ ಲೋಕಂಗ್ ಘೇವನು ತಂಗೆಲೇ ಕಣಿತಾನ ಡೈರೆಕ್ಷನ್ ದಿವಸನು ಹಾವು ತಕ್ಕ ಮಧ್ಯೆ ಪ್ರೊನೌನ್ಸೇಷನ್ ಹಾಕಾನಿ ಹಾವು ಹೆಲ್ಪ್ ಕರ್ಗೇನು ತೇ ಅಂಬಿ ಆಮಿ ನೃತ್ಯ ರೂಪಕ ಪ್ರದರ್ಶನ ಕೆಲ್ಲೆ ಸತ್ ಸಿರ್ಸಿಂತ ಎಕ್ಕನೇ ಉತ್ತರ ಕನ್ನಡ ಜಿಲ್ಲೆ ಮಸ್ತ್ ಕಡೆ ಕೆಲೆ ಆಮೆ ಕಾರವಾರ ಅಂಕೋಲ ಕುಮಟಾ ಹೊನ್ನಾವರ ಭಟ್ಕಳ ಬೆಂಗಳೂರು ಹುಬ್ಳಿ ತದನಂತರ ಆಮಿ ಕೊಂಕಣಿ ಅಕಾಡೆಮಿ ವತಿನ ಅಮ್ಗೆಲ್ಲಿ ಶೋ ಕೊಂಕಣಿ ಉತ್ಸವ ಮಣಿಕೆಲ್ಲಿ ದಿಲ್ಲಿ ಮಿತರೆ 1990 ತ್ಯಾವೇಳಾಚರಿ ಆಮೇಲೆ ದಿಲ್ಲಿ ಸುಧಾ ಉತ್ಸವ ಆಮೇಲೆ ಪಾರ್ಟಿಸಿಪೇಟ್ ಕೆಲ್ಯ ಕೊಂಕಣಿ ಉತ್ಸವ ಅಂತ ಅಶಿ ಮಸ್ತಿತ್ಲೆ ಆಮಿ ಭಾವಗೀತ ಭಕ್ತಿಗೀತ ಬಿ ಬರೆಯಿಲ್ಲ ಸ ಆಮೆ ತಜ್ ಪುಸ್ತಕ ಬಿ ದೊಂದು ತಿನ್ ಪುಸ್ತಕ ಪ್ರಿಂಟ್ ಇದಲೆ ಕೊಂಕಣಿ ಅಕಾಡೆಮಿ ವತಿಯನ್ನು ಬಿ ದಲೆ
1: ತುಮಿ ಹೇ ನಾಟಕ ನೃತ್ಯ ರೂಪಕ ಹೇ ಸೋಣ ತುಮಿ ಕಾಲಮಿಸ್ಟ್ ಬೇ ಮಾರ್ ತುಮಿ ಜರ್ನಲಿಸಮ್ ಅಂತರ ಬಿ ತುಮಿ ಮಸ್ತಿತ್ಲೆ ಲೇಖನ ಬರೀತಾತ ವಾರಪತ್ರಿಕೆಗೆ ಬರೀತಾತ ದಿನಪತ್ರಿಕೆಗೆ ಬರೀತಾತ ತೇ ಅನುಭವ ಕಷ್ಟ ಅದ ಕಿತ ಹಂಗ ನಾಟಕ ಬರೋಚೆ ಅನಿ ತುಮಿ ಏಕ ಪತ್ರಿಕೆ ಬಿತರ ಖಚಿತ್ರಿ ವಿಷಯಾಚಾರ ಬರೋಚೆ ತಕ್ಕ ಮಸ್ತ್ ತಕ್ಕ ಡಿಫರೆನ್ಸ್ ಇರ್ತದ ದೊನಾಗ ಬಿ
0: ತುಮಿ ಡಿಫರೆನ್ಸ್ ಮಳೆ ತಷ್ಟಕಾಯ್ನ ಆತ ಕೊಂಕಣಿ ಪತ್ರಿಕಾ ಸತ್ ಅಥ ಉದಾಹರಣೆ ಸರಸ್ವತಿ ಪ್ರಭಾ ಮಣಸ ಹುಬ್ಳಿ ಚನೇತ ಕೊಡಿಯಾಳ ಖಬರ್ ಮಣಿಯನ್ನು ಮಂಗಳೂರು ಚನೇತ ಕೊಡಿಯಾಳ ಚನ ಕುಂದಾಪುರ ಚನೇ ಕುಂದಪ್ರಭಾ ತಂಗಿಲಿ ಪತ್ರಿಕಾ ಸ ಕೊಂಕಣಿ ಪ್ರಭಾ ಮಣ ಅಶಿ ಸುಮಾರಿತ್ಲೆ ಪತ್ರಿಕೆಗೆ ಹಾವು ರೆಗ್ಯುಲರ್ ಬರೀತ ರೆಗ್ಯುಲರ್ ಆರ್ಟಿಕಲ್ ದಂಡಿತ ಮೇಗಲ್ ಕಸಲ ತ್ಯಾತ್ಯ ಪರ್ವೆಯ ವಿಷಯಕ್ಕೆ ಅಥವಾ ತ್ಯಾತ್ಯ ವೇಳಾಚಾರ ಸಂಬಂಧ ಅವನು ಅತ್ಯಕ್ಕೆ ಗಾಂಧಿ ಜಯಂತಿ ಮಳೆ ಮಹಾತ್ಮ ಗಾಂಧಿ ಬದಲ ದಸರಾ ವೇಳಾಚಾರಿ ದಸರಾ ಉತ್ಸವ ಮಳಕಿತೆ ಮಳೆ ಬದಲ ಅಶಿ ಮಸ್ತಿತ್ ಆರ್ಟಿಕಲ್ ಅವನು ಕೊಂಕಣಿ ಭಾಷೆಂತು ಕನ್ನಡ ಲಿಪಿಯಿಂದ ಬರೋನ್ ತಂಗ ಮೇಲ್ ಕರ್ತ ತನ್ನ ಪೇಪರ್ ಅಂಬಿತ್ರ ಪಬ್ಲಿಷ್ ಕರ್ತ ಹಾಂ ಕನ್ನಡ ಅಂತ ಬಿ ಬರೀತ ಕನ್ನಡ ಅಂತ ಬಿ ರೆಗ್ಯುಲರ್ ಸಿರ್ಸಿ ಚೆಕ್ ದೋನ್ ಲೋಕಲ್ ಪೇಪರ್ ಅಸಚೆ ತಂತು ಮೇಲೆ ರೆಗ್ಯುಲರ್ ಅಂಕಣೈತ ಪ್ರತಿ ವಾರ ಕೇಕ
1: ಕೊಂಕಣಿ ಭಾಷೆ
0: ಕನ್ನಡ ಆತ ಕೊಂಕಣಿ ಮಾನ್ಯತಾ ದಿವಸ ಮುಂದೆ ಕರ್ತ ಆಮೇಲೆ August 20 ಅತ ತ್ಯಾವೇಳಾಚರಿ ಕೊಂಕಣಿ ಭಾಷೆ ಬದಲ ಏಕ ಆರ್ಟಿಕಲ್ ಕನ್ನಡ ಅನ್ ಬರೋಚೆ ಕೊಂಕಣಿ ಏತರ ಲಿಪಿ ಲೋಕಂಗ್ ಸುದ್ದ ಕಳ್ಕತೆ ಕೊಂಕಣಿ ಮಳೆ ಕಸಲೆ ಮಳೆ ಬದಲ ಆತ ಉದಾಹರಣೆ ಮಾಧವ ಮಂಜುನಾಥ್ ಶಾನ್ಬಾಗ್ ಹನ್ನಿ 1939 ಅಂತ ಅಖಿಲ ಭಾರತ ಕೊಂಕಣಿ ಪರಿಷತ್ ಬಂದ್ಲೆ ತಾಜೆ ಪ್ರಥಮ ಅಧಿವೇಶನ ಕಾರವಾರದಲ್ಲೇ 1939 ಇಸ್ವಿ 1939 ತ್ಯಾವೇಳಾಚಾರದಲ್ಲಿ ಘಟನ್ ಕಶಿಸದ ತ್ಯಾವೇಳಾಚಾರ ಕೋಣ ಕೋಣ ತಂತ ಪಾರ್ಟಿಸಿಪೇಟ್ ಕೆಲ್ಲೆ ತಜ್ ಬದಲ ತ್ಯಾವೇಳಾಚಾರಿ ಕೊಂಕಣಿ ಮಾನ್ಯತಾ ದಿವಸ ವೇಳಾಚಾರಿ ನಾವು ಆರ್ಟಿಕಲ್ ಬರೋಂಗೆ ಕನ್ನಡ ಅಂತೂ ಬರೋನ್ ಕನ್ನಡ ಲಿಪಿ ಲೋಕಂಗ್ ಬಿ ಕಳ್ಕಾಮಳಿ ಬದಲ ತೇ ಬಿ ಪ್ರಚಾರ ಕರ್ತ ಸಂ
1: ತುಮಕ ಸಿನಿಮಾ ರಂಗಾಗ ಬಿ ತುಮಗೆಲ್ಲ ಕನೆಕ್ಷನ್ ಸರ್ ಕೊಂಕಣಿ ಸಾಹಿತ್ಯ ಸಿನಿಮಾ ಬಿ ತುಮಿ ಕಾಮ ಕೆಲ ಉಜ್ವಾಡ್ ತೇ ಫಿಲ್ಮ್ ಆಕ್ಟ್ ಕೆಲವೇ ಸಿನಿಮಾಕ ನಿನ್ ನಾಟಕ

0: ಪ್ರಯತ್ನ ಆಮೇಲೆ ಕತ್ರ ಹಾಂ ಎಸ್ಪೆಷಲಿ ಮೆಗೆಲೆಕ್ ಪ್ರಯತ್ನ ಕಿತ್ ಕರ ಸ್ಕೀಮ್ ಮಳ್ಯಾರಿ ಅಕ್ಟೋಬರ್ ರಜೆ ಉರ್ತ ತ್ಯಾ ದಸರಾ ವೇಳಾಚರಿ ಎಕ್ ಕ್ಯಾಂಪ್ ಮೇ ಮಹಿನ್ಯಾತ್ ಎಕ್ಸಾಮ್ದಲ್ಲ ನಂತರ ಫ್ರೀ ಉರ್ತ ಮೈಂಡ್ ತ್ಯಾ ವೇಳಾಚರಿ ಎಕ್ ಚೆರಡುವಂಕ ಅಪೋನಿಗೆ ಎಕ್ 10 ಕೆ 15 ಕೆ 20 ಚೆರಡುವಂಕ ಕುಡ್ಸೋನು ತ್ಯಾ ಚೆರಡುವಂಕಡಿಂಚೇನ್ ದುಸರುಸರಿ ಕೊಂಕಡಿಚೆ ಕಾರ್ಯಕ್ರಮ ಮಳೆ ನಾಟಕ ಎಕ್ಕನೈ ಪದ ಮಣಿಚೆ ಕಾಂಪಿಟಿಷನ್ ತನಕ ಎಸ್ ಎ ಬರೋಚೆ ಕೊಂಕಣಿ ಸಣ್ಣ ಸಣ್ಣ ಕಾಣಿ ಬರೋಚೆ ಚುಟುಕು ಬರೋಚೆ ಅನಿ ಆಮೇಲೆ ಮೂಲತಃ ಕೊಂಕಣಿ ಭಾಷೆ ರಾಕೋನ್ ಹಾಡಿಲೆ ಜಾನಪದ ಸಾಹಿತ್ಯ ಕೊಂಕಣಿ ಅಂತ ವಿಪುಲ ಜಾನಪದ ಸಾಹಿತ್ಯ ಸ ಬಾಕಿ ಭಾಷೆ ಕಂಪೇರ್ ಕೇಳೇ ರೀ ಮಸ್ತಿಟ್ಲು ಜಾಸ್ತಿ ಕೊಂಕಣಿ ಅಂತ ಸ ಹೋವ್ಯೋ ಮಣ ಸಚ್ ಆಮೇಲೆ ಅದನ್ನು ತೆ ಆಮೇಲೆ ಲಗ್ನ ವೇಳಾಚೇರ್ ಮುಂಜಿ ವೇಳಾಚೇರ್ ತೇ ಉಡ್ದ ಮೂರ್ತ ಮುಣ ಕರ್ತಾಚೆ ತ್ಯಾ ವೇಳಾಚೇರ್ ತೆ ಮಣ ತಚ್ ತಂತು ಮಸ್ತಿಟ್ಲಿ ಗೂಢಾರ್ಥ ಶಿಲೆ ಅರ್ಥ ಶಿಲ್ ಮಸ್ತಿಟ್ಲಿ ಪದ ಸಚ್ ಹುಮಣ್ಯೋ ಮಣ ಸಚ್ ಒಗಟುಗಳು ಮಣ ತಚ್ ತೆ ಹುಮಣ್ಯೋ ಹೋವ್ಯೋ ತದನಂತರ ಕೊಂಕಣಿ ಯಕ್ಷಗಾನ ಭೀ ಕರ್ತದ ಅತ್ ಹೆಸಡ ಕಾರವಾರ ತಾಲೂಕೆ ತನ್ನ ಜಾಸ್ತಿ ಕದ್ರ ಹಳಗ ಹುಳಗ ಅರ್ಗ ಸದಾಶಿವಗಡ್ ಥೈ ಪೂರ ಕೊಂಕಣಿತ್ ಯಕ್ಷಗಾನ ಚಲ್ತ ತೇ ಜಾನಪದ ಕಲತಿ ಆಕ್ಚುಲಿ ಕೊನೆ ಬರೋ ಒಂದು ಅವರಿಲ್ ನೈ ತೇ ಪೀಳಿಗಿನ ಪೀಳಿಗೆ ಆಯ್ಕೂನು ದುಸರಲ್ಲಿ ತೊಂಡ ತುಲನ್ ಆಯ್ಕೊಂಡು ತನ್ನ ಕನ ಯಮ್ಮನಂದವ್ರಿಗೆ ತೇ ಸಂಚೆ ತಸಲಿ ಜಾನಪದ ಕಲ ಮಸ್ತ ಸ ಕೊಂಕಣಿ ತೀ ಕಲಿಕ ಪ್ರೋತ್ಸಾಹ ದೇವ್ಕ ಮಸ್ತಿತ್ಲಿ ತಜ್ ಬದಲು ಅಕಾಡೆಮಿಯಾನಿ ಪ್ರಯತ್ನ ಕರ್ತ ಸ ಜಲೇ ರೀತಿ ಪಾವನ ಅನೇಕ ಜಾಸ್ತಿ ಕರ್ಕ ಮಳೆ ಹಳ್ಳಿ ಹಳ್ಳಿ ಅಂತೂ ಜಾನಪದ ಕಲಾವಿದ ಸಚೆ ತಂಕ ಪ್ರೋತ್ಸಾಹನ ಕೈ ಕಾರ್ಯಕ್ರಮ ಚಲ್ತ ಮಣ ತಂಕಳ್ನ ಅತ ಉದಾಹರಣೆಗೆ ಆಮೇಲೆ ಸಿದ್ಧಿ ಲೋಕಲೇ ಜಾನಪದ ಕಾರ್ಯಕ್ರಮ ಸಚ್ ತಂಗೇಲಿ ದಪ್ಪ ದಮಾಮಿ ಫುಗಡಿ ಫುಗಡಿ ಮಳೆ ಎಸ್ಪೆಷಲಿ ಬೆಸ್ಟ್ ಕನ್ಕ ತನ್ನ ಕರ್ತದ ತಸಲೇ ಜಾನಪದ ಕಲ ವಂಚೋ ನಡೆತಸಲ್ ಕಾರ್ಯಕ್ರಮದ ಅವಕ ತಜ್ಜ ನಿಮಿತ್ತ ಕೊಂಕಣಿಗೆ ಪ್ರೋತ್ಸಾಹ ಮೇಳಕ ದುಸರಿಚೆ ಬುರ್ಗ್ಯಾಂಕ ಚೆರಡುವಂಕ ಅತ್ತಚ ಬಿಳಿಗೆಕ ಕೊಂಕಣಿ ಅಭಿಮಾನ ಉತ್ತಸಲ್ ಕಾರ್ಯಕ್ರಮದ ಅವಕ ಅಥವಾ ಉದಾಹರಣೆಗೆ ತುಂಬಲೆ ಆಕಾಶವಾಣಿ ಅಂತ ಯಾವತ್ತಸಲ್ ಕಾರ್ಯಕ್ರಮ ದೂರದರ್ಶನ ಅಂತ ಯಾವತ್ತಸಲ್ ಕಾರ್ಯಕ್ರಮ ದೂಸರ ಪ್ರೈವೇಟ್ ಚಾನಲ್ ಅಂತ ಭೀ ಯಾವತ್ತಸಲ್ ಕಾರ್ಯಕ್ರಮ ಅಸಲು ಹುಟ್ಟು ತೆ ಕೊಂಕಣಿ ಅಂತ ಆಯ್ಲೆ ರೀ ತಂಕ ಪಳೋ ಚಾಕ್ದವ ಐಕೋ ಚಾಕ್ ಮಸ್ತಿತ್ಲಿ ಇಂಟ್ರೆಸ್ಟ್ ಎತ್ತ ಅನಿ ತಂಕ ಭೀ ಕೊಂಕಣಿಚರಿ ಭಾಷಾಭಿಮಾನ ಹೇ ವಾಡ್ತಾ ತೇ ಪ್ರಯತ್ನ ಚಲ್ಕ
1: ತುಂಬಿ ಇತ್ಲ ವೇಳ ಪರತ ಅಮ್ಕ ತುಂಬಲೆ ಕೊಂಕಣಿ ಸಾಹಿತ್ಯ ಅಪ್ಚಾರಲ್ಲಿ ತುಂಬಲೆ ಏಕ ಸಾಧನೆ ಅನಿ ತುಂಬಿ ಖಂಚಾನ್ ಸ್ಟಾರ್ಟ್ ಕೆಲ್ಲೆ ಅನಿ ಆಜ್ ಕೈ ಒಂದು ಪಾವಲಾತ್ ಮಳ ಬಗ್ಗೆ ಅಮ್ಕ ಸಾಂಗ್ಲೆ ಖೂಬ್ ಖುಷಿ ಅಲ್ಲ ಅಮ್ಕು ಭೀ ಅನೇಕ ಮನಸಲ್ಲ ಕೊಂಕಣಿ ಸಾಹಿತ್ಯ ಕಷಿ ಅಮಿ ಮುಕ್ಕಾರ್ಲ ಅಮ್ಮಲ್ಲಿ ಪೀಳಿಗೆಗೆ ದೊಂಗ ನೋಚಕ ಮಳ್ಳೆ ತೇ ಭೀ ಸಾಂಗ್ಲು ತುಂಬಿ ಅನಿ ಹೇ ಕೋಣ ಐಕತಿರ ಸತ ತೇ ಲೋಕ ಮುಖಾರ ತಂಗೇಲ್ ಘರಾ ಭಿತರ ಕೊಂಕಣಿ ಕೋಣ ಭಾಷೆಚ ಅಸತ ತೇ ತಾಣಿ ಹೇ ಸಂಸ್ಕೃತಿ ಮುಖಾರ ಘೇವನ ವಚ್ಚು ಮುಂದೆ ಹಾರೈಕೆ ಕರ್ತಾ ಅನ್ ತುಂಬಿ ಹೇ ಕಾರ್ಯಕ್ರಮ ಆಯ್ಲ ಖಾತ್ರಿ ತುಮಕ ಆಭಾರಿ ನಮಸ್ಕಾರ
0: ಧನ್ಯವಾದ ತುಂಬಿ ಅಪ್ಪನಿಗೇನು ಮೆಗಲ್ ಬದ್ದಲು ಇತ್ಲೋಟ ಈಗ ಇಂಟರ್ವ್ಯೂ ಘೇವನ ತುಂಬಿ ಸಗಳ ವಿಷಯ ಸಂಗಿಲ್ಲ ಸ ಮಗೇಲೆ ಉದ್ದೇಶ ಮಳೆ ರೀ ಕೊಂಕಣಿ ಅಮ್ಗೆಲ್ ಮಾತೃಭಾಷಾ ಮಳೆ ರೀ ಮಾತೃಭಾಷಾ ಅಮೃತ ಸಮಾನ ಮಾಡ್ತದ ಅಮ್ಗೆಲ್ ಮಾತೃಭಾಷೆ ತಿ ಖಂಚಿ ಇವರು ತಿ ಡೈಲೆಕ್ಟ್ ಖಂಚೆ ಇವರು ತಂಗ ತಂಗೇಲಿ ಮಾತೃಭಾಷೆ ತಂಗ ತಂಕ ಅಭಿಮಾನ ಅಸ್ಲೇ ರೀ ಖಂಡಿತದವನು ಭಾಷೆಚ ಅಭಿವೃದ್ಧಿ ದಾತ ಖಾಲಿ ಏಕ ದೊಗ ಲೋಕ ಕಡೆ ಚಂದ ಅವಚಿ ನೈ ಮಸ್ತಿತ್ ಲೋಕ ಇನ್ವಾಲ್ವ್ ದಾವನು ಹೇ ಭಾಷೆಚೆ ಅಭಿಮಾನ ಮುಖರ್ ಸರ್ಲೇ ರೀ ಖಂಡಿತ ಕೊಂಕಣಿ ಭಾಷಾ ಅನೇಕ ವೈರ ಪೀಡಿ ಒತ್ತಲಿ ಮಳ್ಳಿಕ ಧೈರ್ಯ ಆಶಯ ಮಕ್ಕಾಸ ತೇಸ್ ಯಶಸ್ವಿ ದಾವ ಮಣ ಹಾ ಹಾರಸಿತ
1: ನಮಸ್ಕಾರ
2: ರಂಗಭೂಮಿ ಕಲಾವಿದಾಲೆ ಜೀವನ ಆನಿ ಸಾಧನೆಚೆ ಪರಿಚಯ ಕರ್ಚೆ ಕೊಂಕಣಿ ಮಾಲಿಕ ನಾಟ್ಯರಂಗ್ ಪ್ರಸಾರ ಜಾಲೆ ಆಯ್ಚೆ ಕಾರ್ಯಕ್ರಮಾತ್ ಭಾಗ್ಯೇಲೋ ಪೌಣೋ ವಡಿಲ್ ಕಲಾಕಾರ ವಾಸುದೇವ್ ಶಾನ್ಭಾಗ್ ಆನಿ ಹೆಂಚಿಬಾರ್ ಸಂವಾದ ಸಲೋಂಡಿಲ್ಲೋ ಆಸಾ ದೀಪಕ್ ಕುಮಾರ್ ಶೇಣ್ವಿ
3: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ಆಶಾಕಿರಣ ಯೋಜನೆಯ ಆಶಯ. ಆಶಾಕಿರಣ ಯೋಜನೆಯಡಿ 600,000 ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು 400,000 ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ.

0: हमारी जीत और टीबी की हार।
1: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
2: जन जन का रखे ध्यान, टीबी मुक्त भारत अभियान।
0: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
5: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
6: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ.
7: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, ಆರ್ಬಿಐ ಹೇಳುತ್ತೆ.
8: ಜಾಣರಾಗಿರಿ, ಜಾಗರೂಕರಾಗಿರಿ.
9: ಆಕಾಶವಾಣಿ ಕಾರವಾರ, ಕನ್ನಡ ಚಿತ್ರಗೀತೆಗಳು. ಹಿಮಪಾತ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರು ಹಾಡಿರುವಂತಹ ಗೀತೆ. ಗೀತರಚನೆ ಮತ್ತು ಸಂಗೀತ ಹಂಸಲೇಖ ಅವರದು.

ಮೈಲಾರಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ಹಾಡಿದವರು ಉದಿತ್ ನಾರಾಯಣ್ ಮತ್ತು ಶಮಿತಾ ಮಲ್ನಾಡ್. ಗೀತರಚನೆ ಕವಿರಾಜ್ ಅವರದಾಗಿತ್ತು. ಸಂಗೀತ ಗುರುಕಿರಣ್. ಇಂತಿ ನಿನ್ನ ಪ್ರೀತಿಯ ಚಿತ್ರಕ್ಕಾಗಿ ವಾಣಿ ಹರಿಕೃಷ್ಣ ಅವರು ಹಾಡಿರುವಂತಹ ಗೀತೆ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಸಂಗೀತ ವಿ ಹರಿಕೃಷ್ಣ ಅವರದು.

ಇದೊಂದು ಪ್ರಕಟಣೆ. ಕಾರವಾರ ಶಹರದ ಪಿಡಬ್ಲ್ಯೂಡಿ ಕಚೇರಿ ಹತ್ತಿರ ಫ್ಲೈಓವರ್ ಸೇತುವೆ ಕೆಳಗಡೆ ಅಂದಾಜು 50-55 ವರ್ಷದ ಗೋಧಿ ಬಣ್ಣದ ಸುಮಾರು 5.5 ಎತ್ತರ ಇರುವ ವ್ಯಕ್ತಿಯೊಬ್ಬರು ಮೃತಪಟ್ಟಿರುವುದು ಕಂಡುಬಂದಿದೆ. ಮೃತರು ಕೆಂಪು ಬಣ್ಣದ ಟೀಶರ್ಟ್ ಧರಿಸಿರುತ್ತಾರೆ. ಯಾವುದೇ ತರಹದ ಟ್ಯಾಟೂ ಅಥವಾ ಅಚ್ಚೆ ಗುರುತುಗಳು ಕಂಡುಬಂದಿರುವುದಿಲ್ಲ. ಬಿಳಿ ಮಿಶ್ರಿತ ಕಪ್ಪು ಕೂದಲು ಕೊರಚಲು ದಾಡಿ ಹೊಂದಿದ್ದು ಮೃತದೇಹವು ಸಣಕಲು ಮೇಕಟ್ಟನ್ನು ಹೊಂದಿರುತ್ತದೆ. ಸದರ ಮೃತದೇಹದ ವಾರಸುದಾರರು ಯಾರಾದರೂ ಇದ್ದಲ್ಲಿ ಕಾರವಾರ ಶಹರ ಪೊಲೀಸ್ ಠಾಣೆಗೆ ಸಂಪರ್ಕಿಸಲು ಕೋರಿದೆ. ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 0838223233, ಮೊಬೈಲ್ ಸಂಖ್ಯೆ 9480805230. ಪ್ರಕಟಣೆ ಕೇಳಿದಿರಿ. ಕೇಳುಗರೆ, ನೀವು ಆಕಾಶವಾಣಿ ಕಾರವಾರ ನಿಲಯದಿಂದ ಕನ್ನಡ ಚಿತ್ರಗೀತೆಗಳನ್ನು ಆಲಿಸುತ್ತಿದ್ದೀರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಬುಲ್ಬುಲ್ ಚಿತ್ರದ ಗೀತೆ. ಹಾಡಿದ್ದಾರೆ ಸೋನು ನಿಗಮ್. ಗೀತರಚನೆ ಕವಿರಾಜ್ ಅವರದು. ಸಂಗೀತ ವಿ ಹರಿಕೃಷ್ಣ.

ಸೋನು ನಿಗಮ್ ಮತ್ತು ಅಂತರಾ ಮಿತ್ರ ಅವರ ಸ್ವರದಲ್ಲಿ ಚೌಕ ಚಿತ್ರದ ಗೀತೆಯನ್ನು ಕೇಳಿದಿರಿ. ಗೀತ ರಚನೆ ಜಯಂತ್ ಕಾಗಿಣಿ ಅವರದಾಗಿತ್ತು. ಸಂಗೀತ ಶ್ರೀಧರ್ ಸಂಭ್ರಮ್. ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಗೀತೆ. ಗೀತರಚನೆ ಕೆ ಕಲ್ಯಾಣ್, ಸಂಗೀತ ಗುರುಕಿರಣ್ ಅವರದು.

0: ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ.
1: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ. ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗಳು
2: 2253 45,
1: ಎಸ್ಟಿಡಿ ಕೋಡ್ 0838 2, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ. ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.

0: Prime Minister Narendra Modi will be on a state visit to Seychelles from 27th to 29th of this month to attend the Global Jubilee celebrations of the National Day of Seychelles as a guest of honour. Prime Minister last visited Seychelles in 2015. External Affairs Ministry said in a statement that a contingent of the Indian Defence Forces along with two Indian Navy ships will participate in the celebrations. During the visit, the Prime Minister will hold talks with the President of Seychelles, Dr. Patrick Hamini, and review the full spectrum of bilateral cooperation and exchange views on regional and international issues of mutual interest. India's newly appointed High Commissioner to Bangladesh, Dinesh Trivedi, formally assumed office today after presenting his credentials to Bangladeshi President Mohammad Shahabuddin at Bango Bhavan in Dhaka. Following the credential presentation ceremony at the Presidential Palace, Trivedi visited the Indian Visa Application Centre IVAC in Dhaka to inspect its operations and interact with officials. Expressing satisfaction over the large number of applicants at the centre, the High Commissioner announced a resumption of normal visa operations for Bangladeshi citizens. He said applications for tourist visas will be accepted from the 28th of this month. Venezuela's acting president, Delcy Rodriguez, today said that 164 people have died, 971 others were injured after a pair of powerful quakes rocked the country. The acting president had said earlier that at least 32 people had died after last night's 7.2 and 7.5 magnitude earthquakes and that the toll was expected to rise. Prime Minister Narendra Modi today welcomed Amazon's record investment of $48 billion in India. Mr. Modi met the CEO of Amazon, Andy Jassy, in New Delhi. In a social media post, the Prime Minister said that the investment will create new opportunities for the youth. He added, it shows the growing interest across the world to invest in India. In the ICC Women's T20 World Cup, India will take on Bangladesh in Group A clash at the Emirates Old Trafford at Manchester today. The match is scheduled to begin at 7 p.m. Indian time. And that is the end of this news bulletin.
1: ಆಕಾಶವಾಣಿ ಬೆಂಗಳೂರು, ಸಮಯ 6:10. ಇನ್ನು ಮುಂದೆ ನಮ್ಮ ನಿಲಯದಿಂದ ಇಂದು ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇದೀಗ 6:15 ಕೇಳಿ ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ವಿಕೆ ಸುಮತಿ. 6:30 ಜಿಲ್ಲಾ ವಾರ್ತಾಪತ್ರ, 6:51 ಭಾರತ ಮತ್ತು ಬಾಂಗ್ಲಾದೇಶ ತಂಡಗಳ ನಡುವೆ ಮ್ಯಾಂಚೆಸ್ಟರ್ನಲ್ಲಿ ನಡೆಯಲಿರುವ ಮಹಿಳೆಯರ ಐಸಿಸಿ ಟಿ20 ವರ್ಲ್ಡ್ ಕಪ್ ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆ ಸಂಜೆ 6:51 7:34, 7:45 8:45, 9:15 ಆಟದ ಮುಕ್ತಾಯದವರೆಗೆ ದೆಹಲಿ ಕೇಂದ್ರದಿಂದ ಮೂಡಿಬರಲಿದೆ. ಇನ್ನು ಎಂದಿನಂತೆ ನ್ಯೂಸ್
2: ಆಕಾಶವಾಣಿ ಕಾರವಾರ, ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರೇ ಗಮನಿಸಿ, ಭಾರತ ಮತ್ತು ಬಾಂಗ್ಲಾದೇಶಗಳ ನಡುವೆ ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾನ್ಸ್ಫೋರ್ಡ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಐಸಿಸಿ ಟಿ20 ಮಹಿಳಾ ವಿಶ್ವಕಪ್ 2026 ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆ ಕೇಳಲಿದ್ದೀರಿ. ಇಂದು ರಾತ್ರಿ 7:30 7:00 7:45 7:45 8:45 9:15 ಪಂದ್ಯದ ಮುಕ್ತಾಯದವರೆಗೆ ಬೆಂಗಳೂರು ಮುಖ್ಯವಾಹಿನಿಯಲ್ಲಿ ಮೂಡಿಬರಲಿದೆ. ಇನ್ನುಳಿದಂತೆ ನ್ಯೂಸ್ ಆನ್ ಏರ್ ಆಪ್ನಲ್ಲಿ 6:30 ಜಿಲ್ಲಾ ವಾರ್ತಾಪತ್ರ, 6:50 ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಮಾತು ಮಕರಂದ, ಪಾಕ್ಷಿಕ ಕೌಟುಂಬಿಕ ಚರ್ಚೆ ಭಾಗವಹಿಸುತ್ತಾರೆ ಟಿ ಶ್ಯಾಮ್ ಪ್ರಸಾದ್, ರೂಪಾಗೌಡ ಮತ್ತು ಕೃಷ್ಣಾನಂದ್ ನಾಯ್ಕ್. ನಂತರ ಮುಚ್ಚಂಟಿ ಜೇನು ಮತ್ತು ಹೆಜ್ಜೇನು ಸಂಸ್ಕರಣೆ ಕುರಿತು ಯಲ್ಲಾಪುರ ತಾಲೂಕು ಬೆಳಸೂರಿನ ರಾಮಚಂದ್ರ ಗೋಪಾಲ್ ಭಟ್ ಅವರೊಂದಿಗಿನ ಸಂದರ್ಶನ ಕೇಳುವಿರಿ. 7:45 ಭಜನೆಗಳು, 8:00 ಸಿರಿಗಂಧ, 8:30 ಕನ್ನಡ ಚಿತ್ರಗೀತೆಗಳ ಪ್ರಸಾರ, 9:15 ಸ್ಪಾಟ್ಲೈಟ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ, 9:30 ಇಂಗ್ಲಿಷ್ ಯುವವಾಣಿ ಮೂಡಿಬರುವುದು, ಇನ್ನು 10:00 ಗೀತಚಂದ್ರಿಕೆ ಮೆಲಡಿ ಟೈಮ್ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲೇ ಮೂಡಿಬರುವುದು.

ಇನ್ನು ನಾಳೆಯ ಪ್ರಸಾರದಲ್ಲಿ 6:10 ಕರುಣಾಳು ಬಾ ಬೆಳಗ್ಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿ ಗೀತೆಗಳು. 6:30 ಚಿಂತನ ಪ್ರೊಫೆಸರ್ ಶಹಸೀನ್ ಬೇಗಂ ಅವರಿಂದ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ. 6:40 ಗಾನಸುಧೆ. ಭಾವಗೀತೆಗಳನ್ನು ಆಲಿಸಲಿದ್ದೀರಿ 7:15. ಇನ್ನು ಕನ್ನಡ ಚಿತ್ರಗೀತೆಗಳ ಪ್ರಸಾರ ನಾಳೆ ಬೆಳಿಗ್ಗೆ 7:45. 8:30 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಸಂದರ್ಭದಲ್ಲಿ ವಿಶೇಷ ಬಾನುಲಿ ಸರಣಿ ಯೋಗಾಮೃತ. ವಿಷಯ ಯೋಗ ಮತ್ತು ಮೆನೋಪಾಜ್. ಪ್ರಸ್ತುತಪಡಿಸುತ್ತಾರೆ ಶಾರದಾ ಯೂರಾವ್. ಸಮಗ್ರ ನಿರ್ವಹಣೆ ಟಿ ಶ್ಯಾಮ್ ಪ್ರಸಾದ್. 8:45 ಭಾವಗೀತೆ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್. ನಿರ್ಮಾಣ ಎಂ ಶಿವರಾಮ್. 9:05 ಭಾವಗೀತೆಗಳನ್ನು ಆಲಿಸಲಿದ್ದೀರಿ. ಹಿಂದಿ ಚಿತ್ರಗೀತೆಗಳ ಪ್ರಸಾರ 9:15. 9:30 ಮಂಜುಳಗಾನ ಪ್ರಸಾರವಾಗುವುದು. ಬೆಳಗ್ಗೆ 10:02 ವಿವಿಧ ಭಾರತಿ ಬೆಂಗಳೂರು ವಾಹಿನಿಯ ಕಾರ್ಯಕ್ರಮಗಳು ಮೂಡಿಬರಲಿವೆ.

ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ. ಡಾಕ್ಟರ್ ಅನುಪಮ ನಿರಂಜನ್ ಅವರ ಆತ್ಮಕಥೆ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಕೆಜಿ ಕವಿತಾ. ಪ್ರಸಾರ ನಿರ್ವಹಣೆ ಸುಜಾತ ಕೆ ತಳವಾರ್. ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಜೀರ್ಣಾಂಗದ ಕ್ಯಾನ್ಸರ್ ಕುರಿತು ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ಗ್ಯಾಸ್ಟ್ರೋ ಸರ್ಜನ್ ಡಾಕ್ಟರ್ ಹನುಮಂತ ನಾಯ್ಕ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.

ನಾಳೆ ಮಧ್ಯಾಹ್ನ 2:40 ಗಾಂಧಿ ಸ್ಮೃತಿ, ಮಧ್ಯಾಹ್ನ 3:00 ಸಖಿ ಸಹೇಲಿ ಹಾಗೂ 4:00 ಗೀತೋ ಭರಿ ಕಹಾನಿ ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹಪ್ರಸಾರದಲ್ಲಿ ಕೇಳಲಿದ್ದೀರಿ. ಸಂಜೆ 5:00 ಗೀತೆಗೊಂದು ಪ್ರಶ್ನೆ ನೇರ ಫೋನ್ ಇನ್ ಕಾರ್ಯಕ್ರಮ.

ಪ್ರಸಾರವಾಗಲಿದೆ. 5:45 ಪ್ರಾಯೋಜಿತ ಕಾರ್ಯಕ್ರಮ ಮನೋಚಿಂತನ, ವಿಷಯ ತಂಬಾಕು ವ್ಯಸನ ನಿವಾರಣಾ ಕೇಂದ್ರ. ಭಾಗವಹಿಸುತ್ತಾರೆ ಬೆಂಗಳೂರಿನ ನಿಮ್ಹಾನ್ಸ್ನ ಪ್ರಾಧ್ಯಾಪಕರು ಮತ್ತು ಮನೋವೈದ್ಯರಾದ ಡಾಕ್ಟರ್ ಸುಬೋಧ್ ಬಿಎನ್. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. 6:30 ಅವಲೋಕನ, 6:50 ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಆಲಿಸಲಿದ್ದೀರಿ. ಯಲ್ಲಾಪುರದ ಮಲವಳ್ಳಿಯ ನೇತ್ರಾವತಿ ಸತ್ಯನಾರಾಯಣ್ ಹೆಬ್ಬಾರ್ ಮತ್ತು ಸಂಗಡಿಗರಿಂದ. 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗಂಗಾ ಓಮು ಮರಾಠಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳು. 8:00 ನಾಟಕ, 8:30 ಕನ್ನಡ ಚಿತ್ರಗೀತೆಗಳು, 9:15 ಹಿಂದಿ ಚಿತ್ರಗೀತೆಗಳ ಪ್ರಸಾರ, 9:30 ಕರೆಂಟ್ ಅಫೇರ್ಸ್, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಚಂದ್ರಶೇಖರನ್ ಕಲ್ಯಾಣ್ ರಾಮನ್ ಅವರ ಹಾಡುಗಾರಿಕೆ. ಇವಿಷ್ಟು ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

ಆಕಾಶವಾಣಿ ಕಾರವಾರ ಸಮಯ 6:20 ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ

0: आधिकारिक यात्राम आरभत यात्रावधौ सः भारत यूके व्यापक आर्थिक व्यापार अनुबन्धस्य अग्रिम मासस्य पञ्चदश दिनाङ्के प्रवृत्तस्य सहचर द्विगुण योगदान सम्मेलनस्य च कार्यान्वयनस्य सज्जतायाः समीक्षां करिष्यति। प्रियाः श्रोतारः, अन्ते क्रीडावार्तासु। विश्व पादकन्दुक क्रीडायाम् अद्य मोन्टेरे नगरे दक्षिण कोरिया देशं विरुध्य 1-0 इति अंकाभ्याम विजयं प्राप्य दक्षिण अफ्रीका प्रथमवारं फीफा विश्व चषकस्य निर्णायक चरणं प्रति प्रविष्टः। समूह अ क्रीडायां दक्षिण अफ्रीकायाः कृते एकमात्र गोल इत्युक्ते लक्ष्यभेदनं थापेलो मासिको इत्यनेन कृतम्। भारतदेशं विरुध्य बांग्लादेशः आईसीसी महिला टी20 विश्वचषके अद्य मैनचेस्टर नगरस्थे एमिरेट्स ओल्ड ट्रैफर्ड क्रीडांगणे समूह अ क्रीडायां स्पर्धिष्यते। क्रीडा भारतीय समयानुसारं सायं 7:30 आरप्स्यते। प्रियः श्रोतारः, मुख्यवार्ताः पुनरेकवारम्। अद्य संविधान हत्या दिवस आचर्यते। आपत्कालकाले लोकतांत्रिक मूल्यानां रक्षयन्त्रिभ्यः प्रधानमन्त्रिणा नरेन्द्र मोदिना श्रद्धांजलिः समर्पिता। विदेश कार्यमंत्री डॉक्टर एस जयशंकरः वैश्विक समस्यानां मध्ये दृढतर सहयोगस्य आवाहनं कृतवान्। भारतस्य ब्रिक्स 2026 इत्यस्य अध्यक्षतायाः अन्तर्गतं गुरुग्राम नगरे ब्रिक्स ऊर्जा मन्त्रिणां सम्मेलनम् आरभत। वेनेजुएला देशे एकस्यानन्तरम् अपरत्वेन प्रबलः भूकम्पः आगतः। इति वार्ताः।
1: आकाशवाणी ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವಾರ್ತಾಪತ್ರ, ಬರೆದವರು ಡಿ ಶ್ರೀಕಾಂತ್, ಓದುತ್ತಿರುವವರು ಪ್ರತಿಭಾ ನಟರಾಜ್. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಜೂನ್ 20 ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಅನ್ನು ಕೈಗೊಳ್ಳಲಾಗುತ್ತಿದೆ. ವಿವಿಧ ರಾಜಕೀಯ ಪಕ್ಷಗಳ ಮತಗಟ್ಟೆ ಏಜೆಂಟ್ಗಳಿಗೆ ತರಬೇತಿ ನೀಡಲಾಗುತ್ತಿದೆ. 2026 ಅಕ್ಟೋಬರ್ 1 ಹರಾತ ದಿನಾಂಕವನ್ನಾಗಿ ಮಾನದಂಡವನ್ನಾಗಿಟ್ಟುಕೊಂಡು ಸಮಗ್ರ ಪರಿಷ್ಕರಣೆ ನಡೆಸಲಾಗುತ್ತಿದೆ. ಇದರ ಭಾಗವಾಗಿ ಜೂನ್ 20 ರಿಂದ 29 ರವರೆಗೆ ಸಿದ್ದತೆ, ತರಬೇತಿ, ನಮೂನೆ ಮುದ್ರಣ ಕಾರ್ಯ ನಡೆಯಲಿದೆ. ಜೂನ್ 30 ರಿಂದ ಜುಲೈ 29 ರವರೆಗೆ ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಲಿದ್ದಾರೆ. ಅಕ್ಟೋಬರ್ 7 ಅಂತಿಮ ಪಟ್ಟಿ ಪ್ರಕಟ, ಮತಗಟ್ಟೆಗಳ ಪುನರ್ ವಿಂಗಡಣೆ ಪ್ರಕ್ರಿಯೆ ಜುಲೈ 29 ಪೂರ್ಣಗೊಳ್ಳಲಿದೆ. ಆಗಸ್ಟ್ 5 ಕರಡು ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗುತ್ತದೆ. ಆಗಸ್ಟ್ 5 ರಿಂದ ಸೆಪ್ಟೆಂಬರ್ 4 ರವರೆಗೆ ಹಕ್ಕು ಹಾಗೂ ಆಕ್ಷೇಪಣೆಗಳ ಸಲ್ಲಿಕೆಗೆ ಅವಕಾಶವಿದೆ. ಅಕ್ಟೋಬರ್ 3 ರವರೆಗೆ ಆಕ್ಷೇಪಣೆಗಳನ್ನು ವಿಲೇವಾರಿ ಮಾಡಲಾಗುತ್ತದೆ. ಅಕ್ಟೋಬರ್ 7 ಅಂತಿಮ ಮತದಾರರ ಪಟ್ಟಿ ಪ್ರಕಟಿಸಲಾಗುತ್ತದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸಂಬಂಧಿಸಿದಂತೆ 4 ವಿಧಾನಸಭಾ ಕ್ಷೇತ್ರಗಳಿದ್ದು 4 ಮತದಾರರ ನೋಂದಣಾಧಿಕಾರಿಗಳು ಕಾರ್ಯನಿರ್ವಹಿಸಲಿದ್ದಾರೆ. 4 ವಿಧಾನಸಭಾ ಕ್ಷೇತ್ರಗಳಿಂದ ಒಟ್ಟು 8 ಸಹಾಯಕ ಮತದಾರ ನೋಂದಣಾಧಿಕಾರಿಗಳು ಕಾರ್ಯನಿರ್ವಹಿಸಲಿದ್ದಾರೆ. ಎಲ್ಲಾ ಮತದಾರ ನೋಂದಣಾಧಿಕಾರಿಗಳಿಗೆ ಮತ್ತು ಸಹಾಯಕ ಮತದಾರ ನೋಂದಣಾಧಿಕಾರಿಗಳಿಗೆ ಈಗಾಗಲೇ ತರಬೇತಿಯನ್ನು ನೀಡಲಾಗಿದೆ. ಮತದಾರರ ಪಟ್ಟಿ ಪರಿಷ್ಕರಣೆ ಪಾರದರ್ಶಕವಾಗಿ ನಡೆಯಲಿದ್ದು ಯಾವುದೇ ಊಹಾಪೋಹಗಳಿಗೆ ಕಿವಿಗೊಡದಂತೆ ಸಾರ್ವಜನಿಕರು ಸಹಕರಿಸಬೇಕಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಮಾಹಿತಿ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಾದ್ಯಂತ ಮುಂಗಾರು ಕೃಷಿ ಚಟುವಟಿಕೆಗಳು ಆರಂಭವಾಗಿದ್ದು ರೈತರು ಮುಂಗಾರು ಬಿತ್ತನೆಗೆ ಭೂಮಿಯನ್ನು ಹದ ಮಾಡಿಕೊಳ್ಳುವಲ್ಲಿ ಕಾರ್ಯಪ್ರವೃತ್ತರಾಗುತ್ತಿದ್ದಾರೆ. ಈ ಬಾರಿ ಮುಂಗಾರು ಹಂಗಾಮಿಗೆ ಪ್ರಮುಖ ಬೆಳೆಗಳಾದ ರಾಗಿ 59,100 ಹೆಕ್ಟೇರ್, ಮುಸುಕಿನ ಜೋಳ 7,000 ಹಾಗೂ ಇತರೆ ಧಾನ್ಯಗಳು ಸೇರಿ ಒಟ್ಟು 69,548 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಲಾಗಿದೆ. ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅಗತ್ಯ ಬೀಜಗಳ ದಾಸ್ತಾನು ಇದೆ. ಪೂರ್ವ ಮುಂಗಾರು ಆರಂಭದ ಬೆನ್ನಲ್ಲೇ ಕೃಷಿ ಆಧಾರಿತ ಬೆಳೆಗಳ ಉತ್ತಮ ಇಳುವರಿ ಹಾಗೂ ಮಣ್ಣಿನ ಫಲವತ್ತತೆ ಕಾಪಾಡಲು ಸಂಯುಕ್ತ ರಾಸಾಯನಿಕ ರಸಗೊಬ್ಬರಗಳನ್ನು ಬಳಕೆ ಮಾಡುವಂತೆ ಕೃಷಿ ಇಲಾಖೆಯು ಶಿಫಾರಸು ಮಾಡಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಮತ್ತು ಪಂಚಾಯಿತಿ ಸೃಜಿಸಿರುವ ಎಲ್ಲಾ ಸರ್ಕಾರಿ ಆಸ್ತಿಗಳನ್ನು ಜಿಯೋಟ್ಯಾಗ್ ಮಾಡುವಂತೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸ್ಪಷ್ಟ ಸೂಚನೆ ನೀಡಿದ್ದು ಈ ಕುರಿತು ಪ್ರಕ್ರಿಯೆಗಳು ನಡೆಯುತ್ತಿವೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಬಾಲ್ಯ ವಿವಾಹ ತಡೆಗಟ್ಟುವ ನಿಟ್ಟಿನಲ್ಲಿ ಕ್ರಮ ವಹಿಸಲಾಗುತ್ತಿದ್ದು ಕಳೆದ ಆರ್ಥಿಕ ವರ್ಷ ಜಿಲ್ಲೆಯಲ್ಲಿ 24 ಬಾಲ್ಯ ವಿವಾಹ ಪ್ರಕರಣಗಳನ್ನು ತಡೆಯಲಾಗಿದೆ. 4 ಪ್ರಕರಣಗಳ ವಿರುದ್ದ ಎಫ್ಐಆರ್ ದಾಖಲಿಸಲಾಗಿದೆ. 2025-26 ಸಾಲಿನಲ್ಲಿ 70 ಮಕ್ಕಳ ಮೇಲೆ

0: ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ವರದಿಯಾಗಿವೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದಿಂದ ಜಿಲ್ಲೆಯಾದ್ಯಂತ 8,274 ಶಿಬಿರಾರ್ಥಿಗಳ ಒಳಗೊಂಡು 79 ಅರಿವು ಕಾರ್ಯಕ್ರಮ ಹಾಗೂ 12 ತರಬೇತಿ ಕಾರ್ಯಕ್ರಮ ನಡೆಸಲಾಗಿದೆ. ಪಾಲಕರನ್ನು ಕಳೆದುಕೊಂಡು ಅನಾಥರಾದ ಮಕ್ಕಳಿಗೆ ಪೌಷ್ಟಿಕ ಆಹಾರ, ಶಿಕ್ಷಣ, ಆರೋಗ್ಯಕ್ಕಾಗಿ ಪ್ರತಿ ಮಾಹೆ 2,000 ರೂಪಾಯಿ ವಿಶೇಷ ಪಾಲನಾ ಸಹಾಯಧನವಾಗಿ 130 ಮಕ್ಕಳಿಗೆ 31,20,000 ರೂಪಾಯಿ ಡಿಬಿಟಿ ಮುಖಾಂತರ ಪಾವತಿಸಲಾಗಿದೆ. ಜಿಲ್ಲೆಯಲ್ಲಿ ಬಾಲನ್ಯಾಯ ನಿಧಿ ಯೋಜನೆಯಡಿ 45 ಫಲಾನುಭವಿಗಳಿಗೆ ಒಟ್ಟು 2.95 ಲಕ್ಷ ರೂಪಾಯಿ ಸೌಲಭ್ಯವನ್ನು ಒದಗಿಸಿಕೊಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ನಿರ್ಮಾಣಗೊಂಡಿರುವ ಕೆಂಪೇಗೌಡ ಥೀಮ್ ಪಾರ್ಕ್ ಅನ್ನು ಜೂನ್ 27ಕ್ಕೆ ನಾಡಪ್ರಭು ಕೆಂಪೇಗೌಡರ ಜಯಂತಿ ದಿನದಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಲೋಕಾರ್ಪಣೆ ಮಾಡಲಿದ್ದಾರೆ. ವಿಮಾನ ನಿಲ್ದಾಣದಲ್ಲಿ 108 ಅಡಿ ಎತ್ತರದ ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರ ಭವ್ಯ ಕಂಚಿನ ಪ್ರತಿಮೆ ಬಳಿ ಅಂದಾಜು 20 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕೆಂಪೇಗೌಡ ಥೀಮ್ ಪಾರ್ಕ್ ನಿರ್ಮಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ರಾಷ್ಟೀಯ ಪಲ್ಸ್ ಪೋಲಿಯೋ ಅಭಿಯಾನವು ಜೂನ್ 28ರಿಂದ ಜುಲೈ 1ರವರೆಗೆ ನಡೆಯಲಿದ್ದು ಜಿಲ್ಲೆಯಲ್ಲಿ ಒಟ್ಟು 1,434 ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕುವ ಗುರಿಯನ್ನು ಹೊಂದಿದೆ. ಅಭಿಯಾನದಲ್ಲಿ 5 ವರ್ಷದೊಳಗಿನ ಮಕ್ಕಳನ್ನು ಹೊಂದಿರುವ ಪಾಲಕರು ಪಲ್ಸ್ ಪೋಲಿಯೋ ಹಾಕಿಸುವುದನ್ನು ಮರೆಯಬಾರದು ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ತಿಳಿಸಿದ್ದಾರೆ. ಇದುವರೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಬರೆದವರು ಡಿ ಶ್ರೀಕಾಂತ್, ಓದಿದವರು ಪ್ರತಿಭಾ ನಟರಾಜ್. ಸಮಗ್ರ ನಿರ್ವಹಣೆ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಬೆಂಗಳೂರು. ಇದೀಗ ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ 18 ವರ್ಷದ ಕುಮಾರಿ ವಿದ್ಯಾನ್ವರು ಕಾಣೆಯಾಗಿದ್ದಾಳೆ. 5 ಅಡಿ ಎತ್ತರ, ಗೋಧಿ ಮೈಬಣ್ಣ, ಸಾಧಾರಣ ಮೈಕಟ್ಟು ಹೊಂದಿರುತ್ತಾರೆ. ಕಾಣೆಯಾದ ದಿವಸ ಧರಿಸಿರುವ ಉಡುಪು ಕಾಫಿ ಬಣ್ಣದ ಚೂಡಿದಾರ್. ಮಾತನಾಡುವ ಭಾಷೆ ಕನ್ನಡ ಹಾಗೂ ತೆಲುಗು. ಇವರ ಬಗ್ಗೆ ಯಾರಾದರೂ ಮಾಹಿತಿ ದೊರಕಿದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಪೊಲೀಸ್ ಠಾಣೆಗೆ ತಿಳಿಸಬೇಕಾಗಿ ಕೋರಲಾಗಿದೆ. ಹಾಗೆ ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ 46 ವರ್ಷದ ಹನುಮಂತ ಎಂಬುವರು ಕಾಣೆಯಾಗಿದ್ದಾರೆ. ಎತ್ತರ 4.9 ಅಡಿ. ಚಹರೆ, ಕೋಲು ಮುಖ, ಸಾಧಾರಣ ಮೈಕಟ್ಟು, ಕಪ್ಪು ಮೈಬಣ್ಣ, ತಲೆಯಲ್ಲಿ ಕಪ್ಪು ಮಿಶ್ರಿತ ಬಿಳಿ ಕೂದಲು ಇರುತ್ತದೆ. ಕಾಣೆಯಾದ ದಿವಸ ಧರಿಸಿರುವ ಬಟ್ಟೆ ಬಿಳಿ ಬಣ್ಣದ ಶರ್ಟ್ ಮತ್ತು ಕಪ್ಪು ಬಣ್ಣದ ಪ್ಯಾಂಟ್. ಮಾತನಾಡುವ ಭಾಷೆ ಕನ್ನಡ, ಹಿಂದಿ, ಮರಾಠಿ ಹಾಗೂ ಲಂಬಾಣಿ. ಇವರ ಬಗ್ಗೆ ಯಾರಾದರೂ ಮಾಹಿತಿ ದೊರಕಿದಲ್ಲಿ ಸಿದ್ದಾಪುರ ಪೊಲೀಸ್ ಠಾಣಾ ದೂರವಾಣಿ ಸಂಖ್ಯೆ 08022942257 ಅಥವಾ 94801519 ಅಥವಾ ಕಂಟ್ರೋಲ್ ರೂಮ್ ದೂರವಾಣಿ ಸಂಖ್ಯೆ 112ಕ್ಕೆ ಸಂಪರ್ಕಿಸಬೇಕಾಗಿ ಕೋರಲಾಗಿದೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ.

0: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ, ನಂತರ 6:40 ಪ್ರದೇಶ ಸಮಾಚಾರ.
1: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು ನಮ್ಮ ಕನ್ನಡ ನಾಡು.
1: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
2: ನಮ್ಮ ಕನ್ನಡ ನಾಡು.

0: ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ನಮ್ಮವ ಇವನಮ್ಮವ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಆದಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ತುಂಗಭದ್ರಾ ನದಿ ಪಾತ್ರದ ರೈತರ ಹಿತರಕ್ಷಣೆಗೆ ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣದಿಂದ ಒಮ್ಮತದ ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ದೇಶದ ಅಣೆಕಟ್ಟುಗಳ ಹೂಳು ತೆಗೆಯಲು ಶೀಘ್ರದಲ್ಲೇ ಯೋಜನೆ ಜಾರಿಗೆ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಘೋಷಣೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎದುರಿಸಲು ಸನ್ನದ್ದರಾಗಿರುವಂತೆ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ರಾಜ್ಯದ ಮಾವು ಬೆಳೆಗಾರರಿಗೆ ಆರ್ಥಿಕ ಪರಿಹಾರ ಘೋಷಿಸಿದ ಕೇಂದ್ರ ಸರ್ಕಾರ. ಹಾಗೂ ಬಿಡದಿ ಟೌನ್ಶಿಪ್ ವಿವಾದ, ಮುಖ್ಯಮಂತ್ರಿಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಮತ್ತೊಂದು ಪತ್ರ, ಇದೇ 27ರಂದು ಚರ್ಚೆಗೆ ಆಹ್ವಾನ. ತುಂಗಭದ್ರಾ ನದಿ ಪಾತ್ರದ ರೈತರ ಹಿತರಕ್ಷಣೆಗೆ ಕರ್ನಾಟಕ, ಆಂಧ್ರಪ್ರದೇಶ ಹಾಗೂ ತೆಲಂಗಾಣ ರಾಜ್ಯಗಳು ಸೇರಿ ಒಮ್ಮತದ ಐತಿಹಾಸಿಕ ತೀರ್ಮಾನ ಕೈಗೊಂಡಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಮುನಿರಾಬಾದ್ನ ಸರ್ಕಾರಿ ಹೈಸ್ಕೂಲ್ ಮೈದಾನದಲ್ಲಿ ತುಂಗಭದ್ರಾ ಅಣೆಕಟ್ಟೆಯ 33 ಕ್ರಸ್ಟ್ ಗೇಟ್ಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನವಲಿ ಸಮಾನಾಂತರ ಜಲಾಶಯ ಹೂಳೆತ್ತುವ ವಿಚಾರ ಸೇರಿದಂತೆ ಅನೇಕ ವಿಷಯಗಳ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಲಾಗಿದೆ. ಎಲ್ಲರೂ ಸೇರಿ ಒಮ್ಮತದ ನಿರ್ಧಾರಕ್ಕೆ ಬಂದಿದ್ದು, ಈ ತೀರ್ಮಾನವನ್ನು ಕೇಂದ್ರ ಸಚಿವರೇ ಪ್ರಕಟಿಸಲಿದ್ದಾರೆ ಎಂದು ಹೇಳಿದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು ಆಶಯದಡಿ 3 ರಾಜ್ಯಗಳ ರೈತರ ರಕ್ಷಣೆಗೆ ಐತಿಹಾಸಿಕ ತೀರ್ಮಾನ ಕೈಗೊಳ್ಳಲಾಗಿದ್ದು, ಒಕ್ಕೂಟದ ವ್ಯವಸ್ಥೆಯಲ್ಲಿ ಇದು ಇತಿಹಾಸದ ಪುಟ ಸೇರಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: ನವಳಿ ಡ್ಯಾಮ್ ಇರ್ಬೋದು, ಈ ನೀರನ್ನು ಉಳಿಸಲಿಕ್ಕೆ ಹೂ ತೆಗೆಯುವಂತ ವಿಚಾರ ಇರ್ಬೋದು, ಇದ್ರ ಬಗ್ಗೆ ವ್ಯಾಪಕವಾಗಿ ಚರ್ಚೆಯನ್ನು ಮಾಡಿ ನಾವೆಲ್ಲರೂ ಸೇರಿ ಒಮ್ಮತದ ಅಭಿಪ್ರಾಯಕ್ಕೆ ಇವತ್ತು ನಾವು ಬಂದಿದ್ದೇವೆ.
0: ಇದೇ ವೇಳೆ ಮಾತನಾಡಿದ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ದೇಶಾದ್ಯಂತ ಇರುವ ಬಹುತೇಕ ಅಣೆಕಟ್ಟುಗಳಲ್ಲಿ ಶೇಕಡ 15ಕ್ಕಿಂತಲೂ ಹೆಚ್ಚು ಹೂಳು ತುಂಬಿಕೊಂಡಿದ್ದು, ಜಲಾಶಯಗಳ ನೀರು ಸಂಗ್ರಹಣಾ ಸಾಮರ್ಥ್ಯ ಗಣನೀಯವಾಗಿ ಕುಸಿದಿದೆ. ಈ ಹಿನ್ನೆಲೆಯಲ್ಲಿ ಅಣೆಕಟ್ಟುಗಳ ಹೂಳು ತೆಗೆಯಲು ಶೀಘ್ರದಲ್ಲೇ ಯೋಜನೆ ಜಾರಿಗೆ ತರಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ನೂತನ ಗೇಟ್ಗಳಿಂದ 3 ರಾಜ್ಯಗಳ ತಲೆಮಾರುಗಳ ಸಮಸ್ಯೆಗೆ ಮುಕ್ತಿ ದೊರೆತಿದೆ ಎಂದು ತೆಲಂಗಾಣ ಮುಖ್ಯಮಂತ್ರಿ ಎಂ ರೇವಂತ್ ರೆಡ್ಡಿ ತಿಳಿಸಿದ್ದಾರೆ. ಲಕ್ಷಾಂತರ ರೈತರ ಕಣ್ಣೀರು ಒರೆಸುವ ನಿಟ್ಟನಲ್ಲಿ ಇದು ಪರಿಹಾರವಾಗಲಿದೆ ಎಂದು ಹೇಳಿದ್ದಾರೆ. ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಮಾತನಾಡಿ, ಗೋದಾವರಿ ಕಾವೇರಿ ನದಿಗಳ ಜೋಡಣೆಗೆ ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಸಂಭವನೀಯ ಪ್ರಕೃತಿ ವಿಕೋಪಗಳು ಹಾಗೂ ಸೂಪರ್ ಎಲ್ನೀನೋ ಪರಿಣಾಮದಿಂದ ಉಂಟಾಗಬಹುದಾದ ಬರ ಪರಿಸ್ಥಿತಿಯನ್ನು ಪರಿಣಾಮಕಾರಿಯಾಗಿ ಎದುರಿಸಲು ವಿವಿಧ ಇಲಾಖೆಗಳ ಸಮನ್ವಯದೊಂದಿಗೆ ಕಾರ್ಯನಿರ್ವಹಿಸುವಂತೆ

0: ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ವಿಧಾನಸೌಧದಲ್ಲಿಂದು ಪ್ರಕೃತಿ ವಿಕೋಪ ನಿರ್ವಹಣೆ ಕುರಿತು ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಈವರೆಗೆ ಕೈಗೊಂಡಿರುವ ಅಗತ್ಯ ಕ್ರಮಗಳ ಕುರಿತು ಮಾಹಿತಿ ಪಡೆದಿದ್ದಾರೆ. ಸಂಭವನೀಯ ಬರ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಕುಡಿಯುವ ನೀರಿನ ಲಭ್ಯತೆ, ಜಾನುವಾರುಗಳಿಗೆ ಮೇವು, ಕೃಷಿ ಚಟುವಟಿಕೆಗಳ ನಿರ್ವಹಣೆ ಹಾಗೂ ನೀರಿನ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಜಿಲ್ಲಾವಾರು ಕಾರ್ಯಯೋಜನೆಗಳನ್ನು ಸಿದ್ದಪಡಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಕುಡಿಯುವ ನೀರಿಗಾಗಿ ಕೊಳವೆ ಬಾವಿ ಕೊರೆಸಲು ತ್ವರಿತಗತಿಯಲ್ಲಿ ಅನುಮತಿ ನೀಡಬೇಕು. ಈ ವಿಚಾರದಲ್ಲಿ ಯಾವುದೇ ರೀತಿಯ ವಿಳಂಬವಾಗಬಾರದು. ಅಗತ್ಯವಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಮನ್ವಯದೊಂದಿಗೆ ಕಾರ್ಯನಿರ್ವಹಿಸಬೇಕು ಎಂದು ಸೂಚನೆ ನೀಡಿದ್ದಾರೆ. ರಾಜ್ಯದ 122 ತಾಲೂಕುಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದು 139 ಹಳ್ಳಿಗಳಿಗೆ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ. 789 ಖಾಸಗಿ ಬೋರ್ವೆಲ್ಗಳನ್ನು ಬಾಡಿಗೆ ಪಡೆಯಲಾಗಿದ್ದು 669 ಹಳ್ಳಿಗಳಲ್ಲಿ ಖಾಸಗಿ ಕೊಳವೆ ಬಾವಿಗಳಿಂದ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಸಭೆಯಲ್ಲಿ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ರಾಜ್ಯದ ಮಾವು ಬೆಳೆಗಾರರಿಗೆ ಕೇಂದ್ರ ಸರ್ಕಾರ ಆರ್ಥಿಕ ಪರಿಹಾರ ಘೋಷಿಸಿದೆ. ಮಾರುಕಟ್ಟೆ ಮಧ್ಯಸ್ಥಿಕೆ ಯೋಜನೆಯಡಿಯಲ್ಲಿ ತೋತಾಪುರಿ ಮಾವಿಗೆ ಕ್ವಿಂಟಾಲ್ಗೆ 1,750 ರೂಪಾಯಿಗಳ ಆರ್ಥಿಕ ಸಹಾಯ ನೀಡಲು ಅನುಮೋದನೆ ನೀಡಿದೆ. ಈ ಘೋಷಣೆಯನ್ನು ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಬಿಡುಗಡೆ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಪ್ರಸ್ತಾವನೆ ಪುರಸ್ಕರಿಸಿರುವ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯು ರಾಜ್ಯದಲ್ಲಿ 1.30 ಲಕ್ಷ ಮೆಟ್ರಿಕ್ ಟನ್ ತೋತಾಪುರಿ ತಳಿಯ ಮಾವನ್ನು ಖರೀದಿಸಲು ಅನುಮತಿ ನೀಡಿದೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಪ್ರಹ್ಲಾದ್ ಜೋಶಿ, ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿರುವ ಮಾವು ಬೆಳೆಗಾರರಿಗೆ ಬೆಂಬಲ ನೀಡಿದ್ದಕ್ಕಾಗಿ ಬೆಳೆಗಾರರ ಪರವಾಗಿ ಪ್ರಧಾನಿ ಹಾಗೂ ಕೇಂದ್ರ ಕೃಷಿ ಸಚಿವರಿಗೆ ಧನ್ಯವಾದ ಸಲ್ಲಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಡದಿ ಟೌನ್ಶಿಪ್ ವಿವಾದ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಕೇಂದ್ರ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಮತ್ತೊಂದು ಪತ್ರ ಬರೆದಿದ್ದಾರೆ. ಇದೇ 27ರಂದು ಬೈರಮಂಗಲ ಗ್ರಾಮಕ್ಕೆ ಭೇಟಿ ನೀಡಲಿದ್ದು ಅಂದು ಬಿಡದಿ ಟೌನ್ಶಿಪ್ ಯೋಜನೆಯಿಂದ ಬಾಧಿತರಾಗುವ ರೈತರು, ಕೃಷಿ ಕಾರ್ಮಿಕರು ಹಾಗೂ ಹೈನುಗಾರಿಕೆಯಲ್ಲಿ ತೊಡಗಿರುವ ಮಹಿಳೆಯರ ಅಹವಾಲು ಆಲಿಸಲು ನಿರ್ಧರಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ತಾವು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಬೈರಮಂಗಲಕ್ಕೆ ಭೇಟಿ ನೀಡುವಂತೆ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾವಿಬ್ಬರು ಬಾಧಿತ ವರ್ಗದ ಜನರ ಸಂಕಷ್ಟಗಳನ್ನು ಆಲಿಸಿ ಸ್ಥಳದಲ್ಲಿಯೇ ಪರ್ಯಾಯ ಮಾರ್ಗಗಳನ್ನು ಹುಡುಕಲು ಸಾಧ್ಯ ಎಂದು ಭಾವಿಸಲಾಗಿದೆ ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ದೇಶ ಮತ್ತು ರಾಜ್ಯದ ಆರ್ಥಿಕ ಪ್ರಗತಿಯಲ್ಲಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಪ್ರಮುಖ ಪಾತ್ರ ವಹಿಸುತ್ತಿದ್ದು ಅವುಗಳ ಸಮಸ್ಯೆ ಬಗೆಹರಿಸಲು ಸರ್ಕಾರ ಬದ್ದವಾಗಿದೆ ಎಂದು ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆ ಹಮ್ಮಿಕೊಂಡಿದ್ದ ಇ ಖಾತಾ ಮತ್ತು ನಗರ ಅಭಿವೃದ್ಧಿ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಅತಿ ಹೆಚ್ಚು ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತಿರುವುದು ಎಂಎಸ್ಎಂಇ ವಲಯವಾಗಿದ್ದು ಯಾವುದೇ ಸರ್ಕಾರ ಇದನ್ನು ನಿರ್ಲಕ್ಷಿಸಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಭಾರತದ ಸ್ಥಳೀಯ ರಕ್ಷಣಾ ಸಾಮರ್ಥ್ಯಗಳಿಗೆ ಉತ್ತೇಜನ ನೀಡುವ ಸಲುವಾಗಿ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಬೆಂಗಳೂರಿನ ಸೆಂಟರ್ ಫಾರ್ ಏರ್ಬಾರ್ನ್ ಸಿಸ್ಟಮ್ಸ್ ಕ್ಯಾಪ್ಸ್ನಲ್ಲಿ ನಡೆದ ಸಮಾರಂಭದಲ್ಲಿ ನೇತ್ರ ಯುದ್ಧ ವಿಮಾನದ ನಿಯಂತ್ರಣ ವ್ಯವಸ್ಥೆಯ ಅಂತಿಮ ಕಾರ್ಯಾಚರಣೆಗೆ ಅನುಮತಿ ನೀಡಿದೆ. ರಕ್ಷಣಾ ಸಿಬ್ಬಂದಿ ಉಪಮುಖ್ಯಸ್ಥ ಏರ್ ಮಾರ್ಷಲ್ ಅವಧೇಶ್ ಕುಮಾರ್ ಭಾರತಿ ಅಂತಿಮ ಕಾರ್ಯಾಚರಣೆಗೆ ಔಪಚಾರಿಕವಾಗಿ ಅನುಮತಿ ನೀಡಿರುವುದಾಗಿ ಘೋಷಿಸಿದ್ದಾರೆ. ಭಾರತೀಯ ವಾಯುಪಡೆಯ ಆಕಾಶದಲ್ಲಿ ಕಣ್ಣು ಎಂದು ಕರೆಯಲ್ಪಡುವ ಈ ನೇತ್ರ ಯುದ್ಧ ವಿಮಾನವು ಎಲ್ಲ ಅಭಿವೃದ್ಧಿ ಮತ್ತು ಕಾರ್ಯಾಚರಣೆಯ ಪ್ರಯೋಗಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಬಳಿಕ ಮಾತನಾಡಿದ ಅವರು, ಭವಿಷ್ಯದ ಮಿಲಿಟರಿ ಕಾರ್ಯಾಚರಣೆಗಳು ಮಾನವ ಸಹಿತ ಮತ್ತು ಮಾನವ ರಹಿತ ವ್ಯವಸ್ಥೆಗಳು ಹಾಗೂ ಕೃತಕ ಬುದ್ಧಿಮತ್ತೆಯ ಸಂಯೋಜನೆಯನ್ನು ಒಳಗೊಂಡಿರುತ್ತದೆ ಎಂದು ತಿಳಿಸಿದ್ದಾರೆ.
4: And the scientific community of our nation.

0: partnership towards fulfilling India's quest for Atmanirbhar Bharat. And from the very inception of the program, Indian Air Force was not just a customer waiting for a delivery of the product, but it was an active partner in design, development, integration, testing and operationalization. DRDO, CABS in particular, and IAF worked hand in hand in defining the operational requirements, participating in developmental and user trials, conducting continuous evaluation and providing timely and constructive feedback.
1: ದಾವಣಗೆರೆಯ ಹರಿಹರದಲ್ಲಿ ಬಂಧಿಸಲ್ಪಟ್ಟಿದ್ದ ಶಂಕಿತ ಭಯೋತ್ಪಾದಕ ಉತ್ತರ ಪ್ರದೇಶ ಮೂಲದ ಸುಹೇಲ್ನನ್ನು ದಾವಣಗೆರೆ ನ್ಯಾಯಾಲಯ 10 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಪೊಲೀಸರ ಪ್ರಾಥಮಿಕ ತನಿಖೆಯ ಪ್ರಕಾರ ಈತ ನೇರವಾಗಿ ಪಾಕಿಸ್ತಾನದಲ್ಲಿರುವ ಕೆಲವು ಹ್ಯಾಂಡ್ಲರ್ಗಳು ಹಾಗೂ ಶಂಕಾಸ್ಪದ ವ್ಯಕ್ತಿಗಳೊಂದಿಗೆ ಸಾಮಾಜಿಕ ಜಾಲತಾಣ ಹಾಗೂ ಇಂಟರ್ನೆಟ್ ಕರೆಗಳ ಮೂಲಕ ಸಂಪರ್ಕದಲ್ಲಿರುವುದು ದೃಢಪಟ್ಟಿದೆ. ಪ್ರಕರಣದ ಸೂಕ್ಷ್ಮತೆಯನ್ನು ಪರಿಗಣಿಸಿರುವ ನ್ಯಾಯಾಲಯವು 10 ದಿನಗಳ ಕಾಲ ನ್ಯಾಯಾಂಗ ವಶಕ್ಕೆ ನೀಡಿ ಆದೇಶಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತುಂಗಭದ್ರಾ ನದಿ ಪಾತ್ರದ ರೈತರ ಹಿತರಕ್ಷಣೆಗೆ ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣದಿಂದ ಒಮ್ಮತದ ತೀರ್ಮಾನ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ದೇಶದ ಅಣೆಕಟ್ಟುಗಳ ಹೂಳು ತೆಗೆಯಲು ಶೀಘ್ರದಲ್ಲೇ ಯೋಜನೆ ಜಾರಿಗೆ, ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಘೋಷಣೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಎದುರಿಸಲು ಸನ್ನದ್ದರಾಗಿರುವಂತೆ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ರಾಜ್ಯದ ಮಾವು ಬೆಳೆಗಾರರಿಗೆ ಆರ್ಥಿಕ ಪರಿಹಾರ ಘೋಷಿಸಿದ ಕೇಂದ್ರ ಸರ್ಕಾರ. ಹಾಗೂ ಬಿಡದಿ ಟೌನ್ಶಿಪ್ ವಿವಾದ, ಮುಖ್ಯಮಂತ್ರಿಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮತ್ತೊಂದು ಪತ್ರ, ಇದೇ 27ರಂದು ಚರ್ಚೆಗೆ ಆಹ್ವಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ.
2: ಆಕಾಶವಾಣಿ ಬೆಂಗಳೂರು.
3: ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.
4: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಕುತಲಾ ಬೋಲ್ನಾ
3: ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೇ.
2: ಮತಲಬ್
3: ದೇಖ್ ಬೇಟಾ, ತೂ ಜೋ ಯೇ ಅಂದಾಜುಮ್ ರಸಾಯನ ಮಿಲಾತಾ ಹೈ ನಾ, ಮಿಟ್ಟಿ ಕಿ ಸೇಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೇಹತ್ಮಂದ್ ಹೋಗಿ. ಅರೆ ಪಹಲೇ ಐಸಾ ನಹೀ ಥಾ, ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ. पहली वाली बात कहा,
2: परंतु सभी डाले
3: सब नहीं, आज भी लाखों जागरूक किसान परंपरागत विधि से फसल उगा रहे हैं और उपज की कीमत भी बेहतर पा रहे हैं.
2: सच है
3: रे बेटे, एक्सपीरियंस से बता रहे हैं, धूप में बाल सफेद नहीं किए हैं.
2: ठीक है भाई, मैं भी आज से जैविक खेती शुरू करूंगा.
4: माटी से प्रेम की परंपरा है परंपरागत खेती.
5: ಶ್ರೀಲಂಕಾ ಮತ್ತು ದಕ್ಷಿಣ ಆಫ್ರಿಕಾ. ಇದು ಸ್ಥಳೀಯವಾದ ಅಕ್ಯಂತಸಿ ಕುಟುಂಬದ ಹೂ ಬಿಡುವ ಸಸ್ಯ.

0: ಇದನ್ನ ಬಿಡಿ ಹೂವಿಗಾಗಿ ಬಳಸ್ತಾರೆ. ಹೂಗಳನ್ನು ಹಾರ ತಯಾರಿಸಲು, ಕೇಶ ಮತ್ತು ರಂಗೋಲಿ ಅಲಂಕಾರಕ್ಕಾಗಿ ಹೆಚ್ಚಾಗಿ ಬಳಸ್ತಾರೆ. ಭಾರತದಲ್ಲಿ ಇದನ್ನು ವಾಣಿಜ್ಯಿಕವಾಗಿ ಕೇರಳ, ತಮಿಳುನಾಡು, ಕರ್ನಾಟಕ, ಆಂಧ್ರಪ್ರದೇಶಗಳಲ್ಲಿ.
1: ರೈತ ಬಾಂಧವರಿಗೆಲ್ಲ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ದಕ್ಷಿಣ ರಾಜ್ಯ ಇದೀಗ ಕೇಳಿ ಪಾಕ್ಷಿಕ ಕೌಟುಂಬಿಕ ಚರ್ಚೆ ಮಾತು ಮಕರಂದ. ನಮ್ಮ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮಾತು ಮಕರಂದ. ಪಾಕ್ಷಿಕ ಕೌಟುಂಬಿಕ ಚರ್ಚೆ.
2: ರೂಪಕ
3: ಶಮಣ ಹೇಳಿ.
2: ನಾನು ಮರದ ಮೇಲೆ ಆ ಕಡೆ ಈ ಕಡೆ ಎಲ್ಲ ಕಡೆ ನೋಡ್ತಾ ಇದ್ದೀನಿ, ಹಕ್ಕಿ ಕೂ ಕೇಳಿ ಬರ್ತಾ ಇದೆಯಲ್ಲ ಅಂತ.
3: ಓಹೋ, ಅಲ್ಲಿ ನೋಡಿ ಶಾಮಣ್ಣ, ಕಿಟ್ಟಣ್ಣ ಮೊಬೈಲ್ ಆಯ್ದು ಮಾಡ್ತಾ ಕೂತಿದ್ದಾರೆ.
4: ಮೊಬೈಲ್ನಲ್ಲಿ ಹಕ್ಕಿ ಸಾಕಿದ್ದೀನಿ ಶಾಮಣ್ಣ.
2: ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೆ, ಮರಿ ಹಕ್ಕಿ ಏನಾದ್ರೂ ಮೊಬೈಲ್ ಒಳಗಡೆ ಸೇರ್ಕೊಂಡ್ಬಿಟ್ಟಿದ್ಯಾ ಅಂತ. ಕಾಲ ಎಲ್ಲಿಗೆ ಬದಲಾಯ್ತು ನೋಡಿ. ಮೊದ್ಲೆಲ್ಲ ಎಲಾರಂ ಅಂತ ಇಟ್ಕೊಳ್ಳುವಂತ ಒಂದು ಪದ್ಧತಿಯೇ ಇರ್ಲಿಲ್ಲ. ಈ ಸೂರ್ಯೋದಯ ಆಗ್ಬೇಕು ಅಂದ್ರೆ ಒಂದಷ್ಟು ಬೆಳಕು ಬರುತ್ತದೆ, ಈ ಹಕ್ಕಿಗಳ ಚಿಲಿಪಿಲಿ ಕೇಳ್ತದೆ, ಕೋಳಿಯ ಕೂಗು ಕೇಳ್ತದೆ, ಇದರಿಂದಾಗಿ ಬೆಳಗಾಯ್ತು ಅಂತ ಗೊತ್ತಾಗ್ತಾ ಇತ್ತು. ಇವಾಗ ನೋಡಿದ್ರೆ ಅದಕ್ಕೆ ಪ್ರತಿಯೊಂದಕ್ಕೂ ಕೂಡ ಎಲಾರಾಮ್ ಇಟ್ಕೋಬೇಕಂತೆ, ಮೊಬೈಲ್ ಅಲ್ಲಿ ಎಲಾರಾಮ್ ಇಟ್ಕೊಳ್ಳೋದು ಏನೇನು ಇದೆಯಲ್ಲ.
3: ಹೌದು ಶಮಣ,
4: ಅಂದ್ರೆ ಆಧುನಿಕ ಯುಗದಲ್ಲಿ ಈ ಎಲ್ಲ ಕೃತ್ರಿಮವಾಗಿ ನಾವು ರಚನೆ ನಿರ್ಮಾಣ ಮಾಡಬೇಕಾಗುತ್ತೆ.
2: ಎಲ್ಲವೂ ಕೂಡ ಕೃತಕವಾಗಿದೆ,
4: ಕೃತಕವಾಗಿ
2: ಮನುಷ್ಯರು ಉಸಿರಾಡುವುದು ಕೂಡ ಕೃತಕವಾಗುತ್ತದೆ.
3: ಮುಂದೆ ಮುಂದೆ ಆಗ್ತಾ ಬರ್ತದೆ.
2: ಈಗಿನ ಬೆವರುವ ಪರಿಸ್ಥಿತಿ ನೋಡಿದ್ರೆ ಹಗಲು ರಾತ್ರಿಯೂ ಗೊತ್ತಾಗುದಿಲ್ಲ. ರಾತ್ರಿ 12-1 ಗಂಟೆ ಆದ್ರೂ ಕೂಡ ಬೆವರ್ತಾನೆ ಇರ್ತದೆ, ಮಧ್ಯಾಹ್ನ ಬಿಸಿಲಿದ್ದಾಗೆ.
4: ಖಂಡಿತ ರಾತ್ರಿ ಮತ್ತೆ ನಿದ್ರೇನು ಬೇಗ ಬರುದಿಲ್ಲ ಈ ಸೆಕೆಯಿಂದ.
3: ಹೌದು, ಈಗ ಮಳೆ ಬಂದ್ರೂ ಸಹ ಶೆಕೆ ಅಷ್ಟು ಬೇಗ ಹೋಗುದಿಲ್ಲ ಶಮಣ್ಣ.
2: ಯಾಕಂದ್ರೆ ಭೂಮಿ ಇನ್ನು ತಂಪೆ ಆಗ್ಲಿಲ್ಲ, ಯಾಕಂದ್ರೆ ಜೂನ್ ತಿಂಗಳಲ್ಲಿ ಬರಬೇಕಾದ ಮಳೆ ಇನ್ನು ಬರ್ಲಿಲ್ಲ.
4: ಹೌದು, ರೂಪಕ ಮಳೆ ಬಂತು, ಒಂದ್ 2 ದಿವಸ ಬಿತ್ತು ಹೋಯ್ತು, ಅದರಿಂದ ಮತ್ತೆ ಸೆಕೆ ಜಾಸ್ತಿ ಆಗಿದೆ. ಈಗ
2: ನಾವು ನಮ್ಮ ಸುತ್ತಮುತ್ತ ಸಾಕಷ್ಟು ಕಾಡು ಇದೆ, ನಮಗೆ ಸ್ವಲ್ಪ ಏನು ತೊಂದರೆ ಆಗ್ಲಿಕ್ಕಿಲ್ಲ ಅಂತ ಯೋಚನೆ ಮಾಡಿದ್ರೆ, ಇನ್ನೆಲ್ಲಿಯೋ ಅಟ್ಲಾಂಟಿಕ್ ಸಾಗರದಲ್ಲಿಯೋ ಪೆಸಿಫಿಕ್ ಸಾಗರದಲ್ಲಿಯೋ ಉಂಟಾಗುವಂತಹ ಈ ಉಷ್ಣಮಾರುತ ಇದೆಯಲ್ಲ, ಅದರಿಂದಾಗಿ ನಮಗೆ ಇವತ್ತು ತೊಂದರೆ ಆಗ್ತಾ ಇದೆ. ಹೌದು, ವಿಶೇಷ ನೋಡು, ಸಮುದ್ರದಲ್ಲಿ ಉಂಟಾಗುವಂತಹ ಉಷ್ಣತೆಯ ಏರುಪೇರು ಇದೆಯಲ್ಲ, ಅದು ಮಳೆಯ ಮೇಲೆ ಪ್ರಭಾವ ಬೀರ್ತದೆ ಅಂತ.
4: ಅನಾವೃಷ್ಟಿ ಅದರಿಂದೇ ಆಗೋದು.
2: ಆ ಪೆಸಿಫಿಕ್ ಸಾಗರ ಎಷ್ಟು ದೂರದಲ್ಲಿದೆ, ಅಲ್ಲಿಯ ಒಂದು ದುಷ್ಪರಿಣಾಮ ಇವತ್ತು ಭಾರತದ ಮೇಲೆ ಆಗ್ತಾ ಇದೆ.
3: ಜಾಗತಿಕ ತಾಪಮಾನ, ಜಾಗತಿಕ ತಾಪಮಾನ ಅಂತ ಹೇಳ್ತೀವಿ ಶಮಣ್ಣ, ಆದ್ರೆ ನಾವು ಜಾಗತಿಕ ತಾಪಮಾನ ಅಂದ್ರೆ ಎಲ್ಲೋ ಆಗ್ತಾ ಇದೆ ಅಂತ, ಅಲ್ಲಿ ನಮ್ಮಲ್ಲೇ ಆಗ್ತಾ ಇದೆ ಅಂತ ಯಾರು ಇದ್ ಮಾಡಲ್ಲ.
2: ಅಂದ್ರೆ ವಿಶೇಷವಾಗಿ ಈಗ ಆಹಾರದ ಬೆಳೆ ಎಲ್ಲ ಬೆಳೆಯೋರು ಇರ್ತಾರೆ, ಮುಂಗಾರು ಮಳೆಯನ್ನೇ ನಂಬಿಕೊಂಡು ಬಿತ್ತನೆ ಮಾಡುವಂತ ರೈತರು ಇರ್ತಾರಲ್ಲ, ಅವರಿಗಂತೂ ಸಾಕಷ್ಟು ತೊಂದರೆ ಆಗಿದೆ ಇವಾಗ. ತುಂಬಾ ತೊಂದರೆ ಆಗಿದೆ, ಯಾಕಂದ್ರೆ ಯಾವ್ದ್ರ ನಂಬಿಕೊಂಡು ಕೃಷಿ ಮಾಡುವ ಹಾಗಿಲ್ಲ. ಯಾಕಂದ್ರೆ ಕೃತಕವಾಗಿ ಈಗ ಬೋರ್ವೆಲ್ಲಿಂದಲೋ ಕೆರೆಯೋ ಬಾವಿಯಿಂದಲೋ ನೀರು ಹಾಕ್ತೀನಿ ಅಂದ್ರೆ ಅಲ್ಲೂ ನೀರಿಲ್ಲ ಯಾಕಂದ್ರೆ ಮಳೆ ಬರಲಿಲ್ಲ.
3: ಈಗ ಕೃಷಿಗೆ ಅಂದ್ರೆ ಶಮಣ್ಣ, ಅಂತಂತ ಟೈಮಲ್ಲಿ ಅಷ್ಟು ನಾವು ಅದನ್ನ ಪ್ರಕಾರವಾಗಿ ಮಾಡ್ತಾ ಹೋಗ್ಬೇಕಾಗ್ತದೆ. ಈಗ ಬಿತ್ತನೆ ಕಾರ್ಯ ನಡಿಬೇಕಾಗಿತ್ತಲ್ಲ ಶಮಣ್ಣ.
4: ರೈತರು ಮುಂಗಾರು ಮಳೆಯನ್ನೇ ಅವಲಂಬಿಸಿಕೊಂಡು ಇರ್ತಾರೆ, ಅದೇ ಬರ್ಲಿಲ್ಲ ಅಂದ್ರೆ ಬಹಳ ಕಷ್ಟ.
2: ಈಗ ಬೇರೆ ಬೇರೆ ಬೆಳೆಯಲ್ಲಿ ತೆಗೆದುಕೊಂಡ್ರು ಕೂಡ ಭತ್ತದಲ್ಲಿಯೂ ಕೂಡ ಅಲ್ಪ ಕಾಲದ ಬೆಳೆ ಅಂತ ಇರ್ತದೆ, ಮಧ್ಯಮಾವಧಿ ಬೆಳೆ ಅಂತ ಇರ್ತದೆ, ದೀರ್ಘಕಾಲದ ಬೆಳೆ ಅಂತ ಇರ್ತದೆ. ಈಗ ಸಮಯವನ್ನ ಹೊಂದಾಣಿಕೆ ಮಾಡಿಕೊಂಡು 150 ದಿವಸಗಳ ಬದಲಿಗೆ 120 ದಿವಸಕ್ಕೆ ಕಟಾವಿಗೆ ಬರುವಂತಹ ತಳಿಗಳು ಅಂತ ಇರ್ತವೆ, ಅಂತಹದನ್ನ ಈಗ ಬಿತ್ತನೆ ಮಾಡ್ಲಿಕ್ಕೆ ಹೋಗ್ಬೇಕು ಅಲ್ವಾ.
3: ಅದೇ ಹೇಳ್ತಾರಲ್ಲ ಶಮಣ್ಣ, ಈ ವಾತಾವರಣಕ್ಕೆ ತಕ್ಕಂತ ಬೆಳೆಗಳನ್ನ ಅದನ್ನ ಬೆಳೆಯನ್ನೇ ಚೇಂಜ್ ಮಾಡ್ಬೇಕಂತ. ಈಗ
2: ಅಂದ್ರೆ ಹೆಚ್ಚು ನೀರನ್ನು ಅವಶ್ಯಕತೆ ಇರುವಂತಹ ಭತ್ತದಂತಹ ಬೆಳೆಯನ್ನ ಬೆಳೆಯುವುದರ ಬದಲಿಗೆ ಸ್ವಲ್ಪ ಕಡಿಮೆ ನೀರಿನಲ್ಲಿ ಕೂಡ ಬೆಳೆಯುವಂತಹ ನೆಲಗಡಲೆ ಆಗ್ಬೋದು, ಹುರುಳಿ ಆಗ್ಬೋದು, ಅಥವಾ ಅಲಸಂಡೆ ಆಗ್ಬೋದು, ಇಂಥದನ್ನ ಬೆಳೀರಿ
4: ಅಂತ. ಬೆಳಿಬೇಕು
2: ಪ್ರತಿ ವರ್ಷವೂ ಕೂಡ ನಾನು ಭತ್ತವನ್ನೇ ಬೆಳಿತೀನಿ ಅಂದ್ರೆ ಬಹುಶಃ ಕಷ್ಟ ಆಗ್ಬಹುದು. ಏನು ರೂಪಕ ಇದು, ಗಾಳಿಯಲ್ಲಿ ಬೀಸಣಿಕೆಯಲ್ಲಿ ಗಾಳಿ ಹಾಕ್ತಾ ಕೂತ್ರೆ ಹೇಗೆ ಜೀವನ ಮುಂದುವರಿಯೋದು ಹೇಗೆ ಅಂತ.
3: ಈ ತರ ಶಮಣ್ಣ ಏನ್ ಮಾಡೋದು, ಈ ತರ ಶೆಕೆ.
2: ಅಲ್ಲ ಈಗ ಮೊನ್ನೆ ಯೋಗಾಸನ ಎಲ್ಲ ಮಾಡಿದ್ದೆಲ್ಲ,
3: ಹೌದು
2: ತಂಪಾಗಿರ್ಬೇಕಲ್ಲ.
3: ಮಾಡಿದ್ದೆ ಶಮಣ್ಣ, ಅಂದ್ರೆ ಡೈಲಿ ಯೋಗ ಮಾಡ್ತಾ ಇರೋದೇನೆ, ಯೋಗ ಮಾಡ್ಬೇಕಿದ್ರೆ ಸ್ವಲ್ಪ ಆರಾಮ ಅನ್ಸತ್ತೆ ಬೆಳಿಗ್ಗೆ ಎದ್ದ ತಕ್ಷಣ. ಆಮೇಲೆ ನಾವು ಕೆಲಸ ಶುರು ಮಾಡ್ತೀವಲ್ಲ, ಕೆಲಸ ಶುರು ಮಾಡಿದ್ಕೊಳ್ಳೆ ಮೈ ಎಲ್ಲ ಬೆವರ್ಲಿಕ್ಕೆ ಶುರು ಆಗ್ತದೆ.
2: ಬೆವರಿದ್ರು ಕೂಡ ಒಂದ್ ರೀತಿಯ

0: ಸಮತೋಲನ ಇರಬೇಕು ಅಂತ.
1: ಹೌದು,
0: ಪರಿಸ್ಥಿತಿ ಬದಲಾದ ಹಾಗೆ ನಮ್ಮ ಜೀವನವನ್ನು ನಮ್ಮ ದೇಹವನ್ನು ಕೂಡ ಅದಕ್ಕೆ ಒಗ್ಗಿಸಿಕೊಳ್ಳಬೇಕು. ಹಾಗಿದ್ರೆ ಮಾತ್ರ ಜೀವನ ಮಾಡ್ಲಿಕ್ಕೆ ಸಾಧ್ಯ ಆಗೋದು.
1: ಮತ್ತೆ ಈಗಿನ ಈ ಆಧುನಿಕ ಯುಗದಲ್ಲಿ ಧಾವಂತದಲ್ಲಿ ಎಲ್ಲ ಒತ್ತಡದಲ್ಲಿ ಯೋಗ ಅತಿ ಮುಖ್ಯ. ಯಾಕಂದ್ರೆ ಮುಖ್ಯವಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೂ, ಒಂದು ಮಾನಸಿಕ ಆರೋಗ್ಯಕ್ಕೂ ಮತ್ತೆ ದೈಹಿಕ ಆರೋಗ್ಯಕ್ಕೂ ಎರಡಕ್ಕೂ ಯೋಗ ಮಾತ್ರ ತುಂಬಾ ಉಪಯೋಗ.
0: ಅಂದ್ರೆ ಜೂನ್ 21ನೇ ತಾರೀಕನ್ನೇ ನಂಬಿಕೊಂಡಿರಬೇಡಿ, 365 ದಿವಸವೂ ಕೂಡ ಇಂತಹ ಯೋಗ ಪ್ರಾಣಾಯಾಮ ಧ್ಯಾನವನ್ನ ಸೇರಿಸಿಕೊಂಡು ಜೀವನವನ್ನ ರೂಪಿಸಿಕೊಳ್ಳಿ ಅಂತ.
2: ಹೌದು ಶಮ. ಮತ್ತೆ ಯೋಗ ಅಂತಂದ್ರೆ ಬರೀ ಯೋಗ ಆಸನಗಳನ್ನ ಮಾಡೋದು, ಪ್ರಾಣಾಯಾಮ ಧ್ಯಾನ ಅಷ್ಟೇ ಅಲ್ಲ ಶಮಣ್ಣ, ಆಹಾರದಲ್ಲೂ ನಾವು ಒಂದು ಏನು ಸಾತ್ವಿಕ ಆಹಾರವನ್ನ ತೆಗೆದುಕೊಂಡ್ರೆ ನಮ್ಗದು ಎಫೆಕ್ಟ್ ಆಗ್ತದೆ, ಇಲ್ಲ ಅಂದ್ರೆ ಇದೇ ರೀತಿ.
0: ಹೌದು, ವಿಶೇಷವಾಗಿ ಉತ್ತರ ಕನ್ನಡದ ಜಿಲ್ಲೆ ಯಾರ ಮನೆಗೆ ಹೋದ್ರು ಕೂಡ ತಂಬಳಿ ಮಾಡುವುದು ಅಂತ ಬಹಳ ಒಂದು ಫೇಮಸ್. ಅಂದ್ರೆ ದೇಹವನ್ನ ತಂಪಾಗಿ ಇಟ್ಕೊಳ್ಳುವುದಕ್ಕೆ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಹೆಚ್ಚು ಹೆಚ್ಚು ಇಂತಹ ತಂಬುಳಿಯನ್ನ ದಿನಕ್ಕೊಂದು ತಂಬುಳಿ ಅಂತ ಉಪಯೋಗಿಸ್ಕೊಳ್ಳಿ. ಪುನರ್ಪುಳಿ ತಂಬುಳಿ ಆಗ್ಬೋದು, ಬೇರೆ ಬೇರೆ ತಂಬುಳಿ, ಒಂದೆಲಗ ತಂಬುಳಿ ಆಗ್ಬೋದು. ಹೀಗೆ ತಂಬುಳಿಯನ್ನ
1: ಗಂಜಿ ಜೊತೆ ತಂಬುಳಿ,
0: ಅಂದ್ರೆ ದೇಹವನ್ನ ತಂಪಾಗಿಸುವ ನಿಟ್ಟಿನಲ್ಲಿ ಇದೆಲ್ಲ ಸಹಕಾರಿ ಆಗ್ತದೆ ಅಂತ. ಮತ್ತೆ ಈಗ ನಾವೆಲ್ಲ ಹೇಳ್ತೀವಿ ಈಗ ಒಂದೆಲಗ ತಿಮರೆ ಅಂತೆಲ್ಲ ಹೇಳ್ತೀವಲ್ಲ, ಅದ್ರ ತಂಬುಳಿಯು ಕೂಡ ದೇಹಕ್ಕೂ ಒಳ್ಳೇದು, ಜೊತೆಗೆ ನೆನಪಿನ ಶಕ್ತಿ ಕೂಡ ಜಾಸ್ತಿ
2: ಆಗ್ತದೆ. ಈ ದೊಡ್ಡ ಪತ್ರೆ ತಂಬಳಿ ಅದು ಒಳ್ಳೇದು. ಇನ್ ತಂಬಳಿ ಅಂದ್ರೆ ಬೇಕಾದಷ್ಟು, ಜೀರಿಗೆ ತಂಬಳಿ, ಕಾಳುಮೆಣಸಿನ ತಂಬಳಿ, ಏನೇನೆಲ್ಲ ತಂಬಳಿಗಳನ್ನ ಮಾಡ್ತಾರೆ.
0: ಜೊತೆಗೆ ತರಕಾರಿ ಸಿಪ್ಪೆ ಎಲ್ಲ ವೇಸ್ಟ್ ಆಗ್ತದಲ್ಲ, ಏನು ಬೂದು ಕುಂಬಳ ಇರಬಹುದು ಅಥವಾ ಇನ್ಯಾವುದೋ
2: ಇರಬಹುದು,
0: ಹೀರೆಕಾಯಿ ಇರಬಹುದು, ಅದನ್ನು ಕೂಡ ಇಂತಹ ತಂಬಳಿ ಚಟ್ನಿ ಎಲ್ಲ ಮಾಡ್ಲಿ ಉಪಯೋಗಿಸಬಹುದು ಅಂತ.
1: ತಂಬಳಿ
2: ಮಾಡಬಹುದು.
0: ಹೌದು,
2: ಈ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯನ್ನು ತಂಬಳಿ ಮಾಡ್ತಾರೆ, ಪಲ್ಯ ಮಾಡ್ತಾರೆ, ತಂಬಳಿ ಮಾಡ್ತಾರೆ.
1: ರೂಪಕ, ನಿಮ್ ಮನೆಯಲ್ಲಿ ಯಾವಾಗಾದ್ರೂ ಮಾಡಿದಾಗ ನಮ್ಮನ್ನ ಖಂಡಿತವಾಗಿ ಕರಿ,
2: ಖಂಡಿತವಾಗಿ ಬನ್ನಿ.
0: ಈ ಇದನ್ನ ತಂಬಳಿಯ ವಿಚಾರವನ್ನ ನಮ್ಮ ರಸ್ತೆ ಬದಿಯಲ್ಲಿರುವ ದನಗಳೇನಾದ್ರೂ ಕೇಳಿಸಿಕೊಂಡ್ರೆ ಯೋಚನೆ ಮಾಡಬಹುದು, ನಮ್ಗೆ ಕೊಡ್ಬೇಕಾದನ್ನೆಲ್ಲ ಇವಳೇ
2: ನಮ್ಗೇನು.
0: ಅದು ಹೋಗ್ಲಿ, ಇವಂತೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಎಲ್ಲ ಮುಗಿಯಿತು. ಮತ್ತೇನು ಈ ಮೊನ್ನೆ ಪರಿಸರ ದಿನಾಚರಣೆ ಎಲ್ಲ ಮಾಡಿದ್ವಲ್ಲ
2: ಜೂನ್
0: 5ಕ್ಕೆ, ಆಮೇಲೆ ಜುಲೈ ಮೊದಲ ವಾರದಲ್ಲಿ ಏನು ವನ ಮಹೋತ್ಸವ ಅಂತ ಬರ್ತಾ
1: ಇದೆ.
2: ಮಳೆಗಾಲ ಶುರುವಾದ ತಕ್ಷಣ ಈ ವನ ಮಹೋತ್ಸವ ಎಲ್ಲ ಮಾಡ್ತಾರೆ.
0: ಹೌದು,
1: ಜುಲೈ 1ರಿಂದ 7ನೇ ತಾರೀಕಿನಿಂದ
2: ಒಂದು ವಾರ ಇರ್ತದೆ,
1: ಸಪ್ತಾಹ.
0: ಗಿಡಗಳನ್ನ ನೆಡುವುದಂದ್ರೆ ಹೋದ ವರ್ಷದ ಗುಂಡಿಯಲ್ಲಿ ನೆಡಬಾರದು, ಹೊಸ ಗುಂಡಿ ಮಾಡ್ಬೇಕು ಅಂತ.
2: ಹೊಸ ಗುಂಡಿ ಮಾಡಿ ಅದರಲ್ಲಿ ಗಿಡ ನೆಟ್ಟು ಅದನ್ನ ಪೋಷಣೆ ಮಾಡ್ಬೇಕು.
0: ಸಾಮಾನ್ಯವಾಗಿ ಏನ್ ಹೇಳ್ತೀವಿ, ನಾನು ಮೊನ್ನೆ ಒಂದು ಯಾವ್ದೊಂದು ಶಾಲೆಗೆ ಹೋಗಿದ್ದೆ, ಮಕ್ಕಳ ಏನೆಲ್ಲ ಕಾರ್ಯಕ್ರಮ ಮಾಡ್ತಾರೆ ನೋಡುವ ಅಂತ ಹೋಗಿದ್ದು. ಅಲ್ಲಿ ನೋಡಿದ್ರೆ ಪ್ರತಿಯೊಂದು ಮರ ಗಿಡದಲ್ಲಿಯೂ ಕೂಡ ಒಂದು QR ಕೋಡ್, ಒಂದು ಲೇಬಲ್ ನ ಹಾಕ್ಬಿಟ್ಟಿದ್ದಾರೆ. ನಾನು ಅಲ್ಲಿಯ ಟೀಚರ್ ಅನ್ನ ಕೇಳಿದೆ, ಏನಿದು ಅಂತ. QR ಕೋಡ್ ಎಲ್ಲ ಕಡೆ ಕೂಡ ಸ್ಕ್ಯಾನ್ ಮಾಡಿ ಅಂತೆಲ್ಲ ಹೇಳ್ತೀವಿಲ್ಲ, ಏನಿದು QR ಕೋಡ್ ಅಂತ. ಅದಕ್ಕೆ ಆ ಮೇಷ್ಟ್ರು ಹೇಳ್ತಾ ಇದ್ರು, ಪ್ರತಿಯೊಂದು ಗಿಡದ ಬಗ್ಗೆ ಇರುವಂತಹ ಮಾಹಿತಿ ಆ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿದ್ರೆ ಸಿಗ್ತದೆ ಅಂತ. ಅದು ಎಲ್ಲಿ ಹುಟ್ಟಿತು, ಅದ್ರ ಹೆಸರೇನು, ಅದರ ಜಾತಕ ಏನು, ಎಲ್ಲವೂ ಕೂಡ ವಿವರ ಆ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿದ್ರೆ ಸಿಗ್ತದೆ ಅಂತ.
2: ನೋಡಿ ಅಲ್ಲ,
0: ಇದು ವಿದ್ಯಾರ್ಥಿಗಳಿಗೆ ಒಂದು ರೀತಿ ಆಸಕ್ತಿದಾಯಕವಾದಂತಹ ವಿಷಯ ಅಲ್ವಾ. ಎಷ್ಟೋ ಸಾರಿ ನಾವೇನು ಮಾಡ್ತೀವಿ, ಗಿಡ ಏನು ಅಂತ ಗೊತ್ತಿರೋದಿಲ್ಲ,
1: ಗೊತ್ತಿರೋದಿಲ್ಲ,
0: ನೆಟ್ಟು ಬೆಳೆಸುವುದಾಯ್ತು, ಅದಲ್ಲದೆ ಆ ಗಿಡದ ಬಗ್ಗೆ ಪೂರಕವಾದಂತಹ ಮಾಹಿತಿಯು ಕೂಡ ನಮಗೆ ಗೊತ್ತಿರಬೇಕು ಅಂತ. ರಸ್ತೆ ಬದಿಯಲ್ಲಿ ನಾವು ಹೋಗ್ತಾ ಇರ್ತೀವಿ, ಈಗ ಇಲ್ಲಿಂದ ಇನ್ನು ಕುಮಟಕ್ಕೆ ಹೋಗ್ಬೋದು, ಹೊನ್ನಾವರಕ್ಕೆ ಹೋಗ್ಬೋದು, ಬೇರೊಂದು ಊರಿಗೆ ಹೋಗ್ಬೋದು, ಆದ್ರೆ ನಮ್ಮ ಸುತ್ತಮುತ್ತ ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಅನ್ನೋದು ಕೂಡ ಗೊತ್ತಿರಬೇಕು. ಇದು ನೇರಳೆ ಮರ, ಇದು ಹಲಸಿನ ಮರ, ಇದು ಮಾವಿನ ಮರ, ಇದು BT ಮರ, ಇದು ತೇಗದ ಮರ, ಹೀಗೆ
2: ನಮಗೆ ಗೊತ್ತಿರಬೇಕಲ್ಲ ಯಾವ್ಯಾವ ಮರ ಅಂತ
1: ಗುರುತಿಸ್ಲಿಕ್ಕೆ ಗೊತ್ತಾಗಬೇಕು. ಆ ಲೆಕ್ಕದಲ್ಲಿ ನೀವು ಹೇಳಿದ ಈ QR ಕೋಡ್ ತುಂಬಾ ಉಪಯುಕ್ತ ಈಗಿನ ಮಕ್ಕಳಿಗೆ.
0: ಹೌದು ಹೌದು, ಅಂದ್ರೆ ಶಾಲೆಯಲ್ಲಿ ಸಾಮಾನ್ಯವಾಗಿ ಏನ್ ಮಾಡ್ತೀವಿ ಅಂದ್ರೆ, ಶಾಲೆಯ ಸುತ್ತಮುತ್ತ ಎಲ್ಲೆಲ್ಲ ಜಾಗ ಇದೆಯೋ ಅಲ್ಲೆಲ್ಲ ಒಂದಷ್ಟು ಮರಗಿಡಗಳನ್ನ ನೆಟ್ಟು ಬೆಳೆಸುವಂತದ್ದು, ಕೈ ತೋಟವನ್ನು ಮಾಡುವಂತದ್ದು ಸಾಮಾನ್ಯ. ಜೊತೆಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಗಿಡದ ಜವಾಬ್ದಾರಿಯನ್ನ ಕೊಟ್ರೆ ಅವನು ನನ್ನ ಗಿಡ ಅಂತ ಹೇಳ್ಬಿಟ್ಟು ಹೆಚ್ಚು ಆಸಕ್ತಿಯಿಂದ ಅದನ್ನ ನೋಡ್ಕೊಳ್ತಾನೆ, ಪಾಲನೆ ಮಾಡ್ತಾನೆ.
1: ಮತ್ತೆ ಈ ವನ ಮಹೋತ್ಸವ ಅಥವಾ ಸಪ್ತಾಹ ಏನು ಆಚರಿಸ್ತೀವಿ, ಬರೀ ಆ 7 ದಿನಕ್ಕಷ್ಟೇ ಸೀಮಿತವಾಗಿಡದೆ ಯಾವಾಗ್ಲೂ ನಮ್ಗೆ ಸಮಯ ಸಿಕ್ಕಾಗೆಲ್ಲ ಗಿಡ ನೆಡ್ತಾನೆ ಹೋಗ್ಬೇಕು. ಎಲ್ಲಿ ನಮ್ಗೆ ಜಾಗ ಸಿಗುತ್ತೆ, ಎಲ್ಲಿ ನಮ್ಗೆ ಸಮಯ ಸಿಗುತ್ತೆ, ಹೋಗ್ಕೊಂಡು ಗಿಡ ನೆಡ್ತಾನೆ ಹೋಗ್ಬೇಕು. ಯಾಕಂದ್ರೆ ಗಿಡ ನೆಡೋದ್ರಿಂದ ಈ ವಾತಾವರಣ ನಮ್ದು, ಅಂದ್ರೆ ಈ ಮರ ಬೆಳೆದಷ್ಟು ವಾತಾವರಣ ಸ್ವಚ್ಛ ಆಗುತ್ತಲ್ಲ, ಗಾಳಿ ಜಾಸ್ತಿ ಸಿಗುತ್ತೆ, ನಮ್ಗೆ ಸೆಕೆ ಕಡಿಮೆ ಆಗುತ್ತೆ, ಬೆವರು ಕಡಿಮೆ ಆಗುತ್ತೆ.
0: ಬೆವರಿದ್ರೆ ಒಳ್ಳೇದ,

0: ಈಗ ಈ ಗಿಡಗಳನ್ನು ನೆಡುವಂಥದ್ದು ಎಷ್ಟು ಮುಖ್ಯವೋ ಅದರ ರಕ್ಷಣೆ ಮಾಡುವಂಥದ್ದು ಕೂಡ ಮುಖ್ಯ. ವಿಶೇಷವಾಗಿ ಜನ ಮತ್ತು ಜಾನುವಾರುಗಳಿಂದ ರಕ್ಷಣೆಯನ್ನು ಕೊಡಬೇಕು ಅಂತ ಹೇಳುವಂಥದ್ದು. ಮೊದಲೆಲ್ಲ ಏನಾದರೂ ಅಂದರೆ ಒಂದು ಮೂರು ಕಾಲು ಇದು ಮೂರು ಗೂಟವನ್ನು ಹಾಕ್ತಾ ಇದ್ರು ಸುತ್ತಲೂ, ಅದಕ್ಕೆ ಏನಾದರೂ ಒಂದು ತಂತಿಯನ್ನೋ ಅಥವಾ ಒಂದು ಏನಾದರೂ ನೇಯ್ತಾ ಇದ್ರು. ಅಂದರೆ ದನ ಅದಕ್ಕೆ ಬಾಯಿ ಹಾಕೋದು ಬೇಡ, ಗಿಡವನ್ನು ಉಳಿಸ್ಬೇಕು ಅಂತ. ಆ ನಂತರದ ವರ್ಷಗಳೇನಾಯಿತು, ಸ್ವಲ್ಪ ದೊಡ್ಡ ಒಂದು ಮೀಟರ್ ಒಂದೂವರೆ ಮೀಟರ್ ಎರಡು ಮೀಟರ್ ಎತ್ತರ ಬೆಳೆದಿರುವಂತಹ ಗಿಡವನ್ನು ನೆಟ್ಟರೆ ದನ ಸುಲಭದಲ್ಲಿ ಸಿಗುವುದಿಲ್ಲ ದನಕ್ಕೆ, ಅದು ದೊಡ್ಡ ಗಿಡವನ್ನು ನೆಡಬೇಕು ಅಂತ ರಸ್ತೆ ಬದಿಯಲ್ಲಿ.
1: ಆಮೇಲೆ ಶಮಣ್ಣ, ಈ ಸರ್ಕಾರದಿಂದನೂ ಕೂಡ ಯೋಜನೆಗಳು ಬಹಳಷ್ಟು ಇದೆ ಇದಕ್ಕೆ. ಅಂದ್ರೆ ಈ ಕೃಷಿ ಅರಣ್ಯ ಮಾಡಬೇಕು ಅಂತ ಕೆಲವೊಂದು ಯೋಜನೆಗಳಿದೆ. ಅವರು ಗಿಡವನ್ನ ಕೊಡೋದಷ್ಟೇ ಅಲ್ದೇನೆ ಅದರ ನಂತರ ಪ್ರೋತ್ಸಾಹನವನ್ನು ಕೂಡ ಕೊಡ್ತಾರಂತೆ. ಅಂದ್ರೆ ಮುಂದಿನ ವರ್ಷ ಅದಕ್ಕೂ ಮುಂದಿನ ವರ್ಷ ಅದನ್ನ ಪೋಷಣೆ ಮಾಡೋದಕ್ಕೋಸ್ಕರ ಹಿಂಗ್ ಮಾಡ್ದಾವಾಗ ಮರ ಬೆಳೆಸ್ಲಿಕ್ಕೂ ಸಹಾಯ ಆಗ್ತದೆ.
0: ಸಾಮಾನ್ಯವಾಗಿ ಒಂದು ಸಾರಿ ಗಿಡವನ್ನ ನೆಟ್ಟರೆ ಹೆಚ್ಚು ಖರ್ಚು ಅಂತ ಹೇಳುದು ಅದಕ್ಕೆ ಗೊಬ್ಬರ ಹಾಕ್ಬೇಕಾಗಿಲ್ಲ, ನೀರ್ ಹಾಕ್ಬೇಕಾಗಿಲ್ಲ, ಏನೂ ಇಲ್ಲ. ಈ ಜುಲೈ ತಿಂಗಳಿನಲ್ಲಿ ಯಾಕೆ ಈ ವನ ಮಹೋತ್ಸವ ಬರ್ತಾ ಇದೆ ಅಂದ್ರೆ ನೀರ್ ಹಾಕುವ ಅವಶ್ಯಕತೆ
2: ಇರುವುದಿಲ್ಲ.
0: ಒಂದ್ ಎರಡು ಮೂರು ತಿಂಗಳಿನಲ್ಲಿ ಅದು ಆಳವಾದಂತಹ ಬೇರನ್ನ ಬಿಟ್ಟು ಬೆಳೀಲಿಕ್ಕೆ ಪ್ರಾರಂಭ ಆಗ್ತದೆ. ಆಮೇಲೆ ಮತ್ತೆ ಹೆಚ್ಚು ಕಾಳಜಿ ಬೇಕಾಗುದಿಲ್ಲ ಗಿಡಕ್ಕೆ ಅಂತ ದನ ಬಾಯಿ ಹಾಕದಾಗ ನೋಡ್ಕೊಂಡ್ರೆ ಆಯ್ತು,
2: ಅದು ಮುಖ್ಯ.
1: ಆದ್ರೂ ಶಮಣ್ಣ, ಈಗ ನೀವು ಚಿಕ್ಕವರಿದ್ದಾವಾಗಿಂದ ನಾವು ಚಿಕ್ಕವರಿದ್ದಾವಾಗಿಂದ ವನ ಮಹೋತ್ಸವ ಆಚರಿಸೋದು ನಾವು ನೋಡ್ತಾ
0: ಇದ್ದೀವಿ.
1: ಅದೇ ಶಮಣ್ಣ, ಈಗ ಅಲ್ಲಿ ಯೋಚಿಸಿದ್ರೆ ಎಷ್ಟೊಂದು ಗಿಡಗಳು ಆಗ್ಬೇಕಾಗಿತ್ತು ಅಲ್ಲ, ಅಂದ್ರೆ ನಾವು ಸರಿಯಾಗಿ ಪೋಷಣೆ ಮಾಡ್ತಾ ಇಲ್ಲ.
2: ಶಮಣ್ಣ ಹೇಳಿದಾಗೆ ನಾವು ಗಿಡ ನಡ್ಕೊಂಡ್ ಬಂದ್ಬಿಡ್ತೀವಿ ಅಲ್ಲಿ, ಆಮೇಲೆ ದನ ತಿನ್ಕೊಂಡು ಹೋಗ್ಬಿಡುತ್ತೆ, ಅದು ಉಪಯೋಗ ಬರುದಿಲ್ಲ. ಅದೇ ಅದಕ್ಕೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡಬೇಕು, ರಕ್ಷಣೆ ಮಾಡಬೇಕು.
1: ಆಮೇಲೆ
2: ಶರಣ, ಈ ನಾವು ವೈಯಕ್ತಿಕವಾಗಿ ಒಬ್ಬೊಬ್ರು ನೆಡೋದಾಯ್ತು, ಕೆಲವೊಂದು ಸಂಘ ಸಂಸ್ಥೆಗಳು ಕೆಲವೊಂದು ಸಂಘಟನೆಗಳೆಲ್ಲ ಇರ್ತಾರ, ಅವರು ಕೂಡ ವರ್ಷಕ್ಕೊಮ್ಮೆ ಆದ್ರೂ ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರೆ ಚೆನ್ನಾಗಿರುತ್ತೆ.
0: ನೆಡುವುದರ ಜೊತೆಗೆ ರಕ್ಷಣೆ ಮಾಡುವುದು ಕೂಡ. ಈಗ ಯಾವುದೋ ಒಂದು ಸಂಘ ಸಂಸ್ಥೆಗಳು ಬಂದು ಶಾಲೆಯ ವಾತಾವರಣ ಸುತ್ತಮುತ್ತ ಯಾರು ಖಾಲಿ ಜಾಗ ಇದೆ ಅಲ್ಲಿ ರಸ್ತೆ ಬದಿಯಲ್ಲಿ ಅಥವಾ ಖಾಲಿ ಜಾಗಗಳಲ್ಲಿ ಇರ್ತವೋ ಅಲ್ಲೆಲ್ಲ ಗಿಡವನ್ನು ನೆಡಬಹುದು. ಆದರೆ ರಕ್ಷಣೆ ಮಾಡುವ ಜವಾಬ್ದಾರಿ ಯಾರದು? ಅಲ್ಲಿ ಸ್ಥಳೀಯವಾಗಿ ಯಾರು ಇರ್ತಾರೋ ಅವರು ಅದರ ಜವಾಬ್ದಾರಿಯನ್ನು ವಹಿಸ್ಕೋಬೇಕು.
1: ಮತ್ತೆ ಶಾಮಣ್ಣ, ಈ ಮರಗಳಲ್ಲೂ ಎಷ್ಟೊಂದು ಬೇರೆ ಬೇರೆ ವಿಶೇಷವಾಗಿರುವಂತಹ ಮರಗಳನ್ನ ನಾವು ನೋಡ್ತೇವೆ.
0: ನಾನು ಇನ್ನೊಂದು ವಿಷಯ ಹೇಳ್ಬೇಕು ಅಂತ ನಾನು ಮರೆತು ಬಿಟ್ಟಿದ್ದೆ ನೋಡು. ಈಗ ಎಲ್ನಿನ್ನು ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಲ್ಲ, ಮೊನ್ನೆ ಒಬ್ರು ಹೇಳ್ತಾ ಇದ್ರು, ಯಾರೋ ಪರಿಸರವಾದಿಗಳು ಹೇಳ್ತಾ ಇದ್ರು, ಈ ವರ್ಷ ಎಲ್ಲಿ ನೋಡಿದ್ರು ಕೂಡ ನೇರಳೆ ಹಣ್ಣು ಸಾಕಷ್ಟು ಸಿಗ್ತಾ ಇದೆ ಅಂತೆ.
2: ಹೌದೌದು, ನಾನು ಎಲ್ಲೋ ಓದಿದ್ದೆ.
0: ತುಂಬಾ ಹಿರಿಯರು ಹೇಳ್ತಾ ಇದ್ರಂತೆ, ನೇರಳೆ ಹಣ್ಣು ಬಂದ ಮತ್ತು ಮುಂದಿನ ವರ್ಷಕ್ಕೆ ಅದು ಬರಗಾಲ ಬರ್ತದೆ ಅನ್ನೋದು ಮುನ್ಸೂಚನೆ ಅಂತ
1: ನಾನು ಎಲ್ಲ ಓದಿದ್ದೆ.
0: ಅಂದ್ರೆ ಪರಿಸರದಲ್ಲಿ ಉಂಟಾಗುವ ಬದಲಾವಣೆಯನ್ನ ಈ ನೇರಳೆ ಹಣ್ಣು ಸೂಚಿಸ್ತದೆ ಅಂತ.
1: ಅಂದ್ರೆ ನೇರಳೆ ಹಣ್ಣು ಯಾವಾಗ ಬಿಡತ್ತಲ್ಲ ಆವಾಗ ಬರ ಜಾಸ್ತಿ,
0: ಆ ವರ್ಷ ಮುಂದಿನ ವರ್ಷಕ್ಕೆ ಬರಗಾಲ
1: ಬರ ಜಾಸ್ತಿ ಅಂತ.
0: ಅದಕ್ಕೆ ಈ ಬಿದಿರು ಎಲ್ಲ ಇರ್ತದಲ್ಲ ಅದು ಕಟ್ಟೆ ಹೋಗುದು ಅಂತ ಅಂದ್ರೆ ಹೂ ಬಿಡುವುದು ಅಂತ ಇರ್ತದೆ. ಬಿದಿರು ಹೂ ಬಿಟ್ಟ ವರ್ಷ ಬರಗಾಲ ಬರ್ತದೆ ಅಂತ ಲೆಕ್ಕಾಚಾರ. ಯಾವಾಗ್ಲೂ ಈ ಗಿಡದ ಒಂದು ಸ್ವಭಾವ ಏನು ಅಂತಂದ್ರೆ, ಹೂ ಬಿಟ್ಟು ಕಾಯಿ ಬಿಡುವುದು ಯಾವಾಗ ಅಂದ್ರೆ ಆ ಗಿಡ ಸಾಯ್ತಾ ಇದೆ ಅಂತ ಅನಿಸಿದಾಗ ಅದು ಹೆಚ್ಚು ಹೂ ಬಿಡ್ತದಂತೆ. ಯಾಕಂದ್ರೆ ಅದರ ಸಂತಾನ ಅಭಿವೃದ್ಧಿ ಆಗ್ಬೇಕು. ಹಾಗೆ ನಾನು ಸತ್ರು ನನ್ನ ಮಕ್ಕಳು ಚೆನ್ನಾಗಿರ್ಲಿ ಅಂತ
1: ನೋಡಿ ಶಮಣ.
0: ಹಾಗೆ ಬಹುಶಃ ಇದೊಂದು ಮುನ್ಸೂಚನೆ ಇರ್ಬೋದು, ಎಲ್ಲೇನೋ ಒಂದು ಮುನ್ಸೂಚನೆ
1: ಇರ್ಬೋದು.
2: ನಾವು ಸ್ವಲ್ಪ ಮುಂದಿನ ದಿನಗಳಲ್ಲಿ ಸ್ವಲ್ಪ ಕಾಳಜಿಯಲ್ಲಿ ಇರಬೇಕು.
1: ಹೌದು, ಈ ನೀರು ವೇಸ್ಟ್ ಎಲ್ಲ ಮಾಡುವುದನ್ನು ಕಡಿಮೆ ಮಾಡ್ಬೇಕಲ್ಲ ಶಮಣ.
0: ಹೌದು, ಅಂದ್ರೆ ಇರುವ ನೀರನ್ನ ಮಿತವಾಗಿ ಹಿತವಾಗಿ ಹೆಚ್ಚು ದೀರ್ಘಕಾಲ ಹೇಗೆ ಬಳಕೆ ಮಾಡುದು ಎನ್ನುವ ಬಗ್ಗೆ ಇನ್ನೊಂದ್ಸರಿ ಮಾತನಾಡುವ. ಯಾಕಂದ್ರೆ ಈಗಿನ ಪರಿಸ್ಥಿತಿ ನೋಡಿದ್ರೆ ಮಳೆಗಾಲ ಸ್ವಲ್ಪ ಕೈ ಕೊಡುವ ಹಾಗೆ ಕಾಣ್ತಾ ಇದೆ. ಜೊತೆಗೆ ಮೊದ್ಲೆಲ್ಲ ಹೇಳ್ತಾ ಇದ್ರು ಚಳಿಗಾಲದಲ್ಲಿ ಎಷ್ಟು ಚಳಿ ಅಂದ್ರೆ ಎರಡು ಕಂಬಳಿ ಚಳಿ ಮೂರು ಕಂಬಳಿ ಚಳಿ ಅಂತ ಹೇಳ್ತಾ ಇದ್ರು, ಚಳಿಯ ಪ್ರಮಾಣವನ್ನ ನಿರ್ಧಾರ ಮಾಡ್ತಾ
2: ಇದ್ರು.
0: ಹಾಗೆ ಬಹುಶಃ ಬೆವರೋದು ನೋಡಿದ್ರೆ ಒಂದು ಖರ್ಚಿ ಪಲ್ಲೆ ಎರಡು ಖರ್ಚಿ ಮೂರು ಖರ್ಚಿ
1: ಖರ್ಚಿದ ಮೇಲೆ ಎಷ್ಟು
2: ಪ್ರಮಾಣ ಎಷ್ಟಿದೆ ಅಂತ ನೋಡ್ಬೇಕು. ನೋಡಬೇಕು
0: ಸರಿ. ಈಗಂತೂ ವನ ಮಹೋತ್ಸವಕ್ಕೆಲ್ಲ ತಯಾರಿ ಮಾಡುವ, ಗಿಡವನ್ನ ನೆಡುವುದರ ಜೊತೆಗೆ ಹಳೆಯ ಸೀರೆ ಹುಡ್ಕೊಂಡು ಹೋಗುವ, ಯಾಕಂದ್ರೆ ರಕ್ಷಣೆ ಮಾಡ್ಬೇಕಲ್ಲ.
1: ಸರಿ ಶಮಣ್ಣ.
2: ಆಯ್ತು ಶಮಣ್ಣ.
3: ಮಾತು ಮಕರಂದ, ಪಾಕ್ಷಿಕ ಕೌಟುಂಬಿಕ ಚರ್ಚೆ ಕೇಳಿದಿರಿ. ಭಾಗವಹಿಸಿದವರು ಟಿಎಸ್ ಪ್ರಸಾದ್, ಕೃಷ್ಣಾನಂದ್ ನಾಯ್ಕ್ ಹಾಗೂ ರೂಪಾ ಗೌಡ.

0: ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಇದೀಗ ಕೇಳಿ ಮುಚ್ಚಂಡಿ ಜೇನು ಮತ್ತು ಹೆಜ್ಜೇನು ಸಂಸ್ಕರಣೆ ಕುರಿತು ಯಲ್ಲಾಪುರ ತಾಲೂಕು ಬೆಳಸೂರಿನ ರಾಮಚಂದ್ರ ಗೋಪಾಲ್ ಭಟ್ ಅವರೊಂದಿಗೆ ಸಂದರ್ಶನ.
1: ರಾಮಚಂದ್ರ ಗೋಪಾಲ್ ಭಟ್ ಅವರೇ ನಮಸ್ಕಾರ.
2: ನಮಸ್ಕಾರ.
1: ಈ ವರ್ಷದ ಒಂದು ವಾತಾವರಣ ಮತ್ತು ಮಳೆಯ ಒಂದು ಪರಿಸ್ಥಿತಿ ನೋಡಿದರೆ ಜೇನು ಕೃಷಿಗೆ ಪೂರಕವಾಗಿದೆಯೋ ಅಥವಾ ತೊಂದರೆ ಆಗ್ತಾ ಇದೆಯೋ ಹೇಗೆ?
2: ಈ ವರ್ಷ ನಮ್ಮ ಯಲ್ಲಾಪುರ ಭಾಗದಲ್ಲಿ ಜೇನಿಗೆ ಒಂದು ಉತ್ತಮವಾದ ವಾತಾವರಣ ಇದೆ. ಯಾಕಂತಂದರೆ ಉತ್ತಮವಾದ ಹೂವು ಬಿಟ್ಟದೆ, ಮತ್ತು ಜೇನುತುಪ್ಪ ಪ್ರತಿ ವರ್ಷ 650 ರೂಪಾಯಿ ಒಂದು ಕೆ ಜಿ ಇರ್ತಿತ್ತು, ಈಗ 550 ಸಿಗ್ತಾ ಇದೆ ಗ್ರಾಹಕರಿಗೆ. ಹಾಗಾಗಿ ಈ ವರ್ಷದ್ದು ಜೇನುತುಪ್ಪದ ಉತ್ಪನ್ನ ಬಹಳ ಆದದ್ದರಿಂದ ಜೇನಿಗೂ ಒಂದು ಒಳ್ಳೆಯ ವಾತಾವರಣ ಸಿಕ್ಕಿದೆ.
1: ಈಗ ವೈಜ್ಞಾನಿಕ ಜೇನು ಕೃಷಿ ಅಂದರೆ ಏನು ಹಾಗೂ ಅದರ ಒಂದು ಮುಖ್ಯ ವಿಚಾರಗಳು ಏನೇನು?
2: ವೈಜ್ಞಾನಿಕವಾದ ಜೇನು ಕೃಷಿ ಅಂದರೆ, ಈಗ ಹಿಂದೆ ನೋಡಿ ಕಪ್ಪು ಬಣ್ಣದ ಜೇನು ಇರ್ತಿತ್ತು, ಅದು ಸಾಕು ಜೇನು ಬಿಡಿ. ಆ ಜೇನನ್ನು ನಾವು ಒಂದು ಮರದ ಹೊಟ್ಟೆ ಅಥವಾ ಬೈನೆ ಮರದ ಒಣ ಬರ್ಗು ಮತ್ತು ತೆಂಗಿನ ಮರದ್ದು ಇದರಲ್ಲಿ ಸಾಕ್ತಿದ್ವಿ. ಈಗ ಅದು ಪೆಟ್ಟಿಗೆ ಜೇನಾಯಿತು. ಅದನ್ನು ಮತ್ತೆ ಡಿವೈಡ್ ಮಾಡೋದು, ನವಂಬರ್ ಡಿಸೆಂಬರ್ ತಿಂಗಳಲ್ಲಿ ಡಿವೈಡ್ ಬರ್ತದೆ. ಅದಕ್ಕೆ ಪೆಟ್ಟಿಗೆ ಜೇನು ಶುರುವಾದಾಗಿಂದ ಒಂದಕ್ಕೆ ಎರಡು, ಎರಡಕ್ಕೆ ನಾಲ್ಕು, ನಾಲ್ಕಕ್ಕೆ ಎಂಟು ಹಿಂಗೆ ಮಾಡಲಿಕ್ಕೆ ಹೋಗ್ತಾ ಇರುವಂಥ ಅವಕಾಶ ಇದೆ. ಈಗ ಹಿಂದೆ ಅಂದರೆ ಅದು ಮರಣ ಬರ್ಗ್ನಲ್ಲಿ ಇರುವುದರಿಂದ ಈಗ ಏಪ್ರಿಲ್ ಮೇದಲ್ಲಿ ಜೇನು ಒಂದ್ಸಲ ತೆಗೆದ್ರೆ ಮುಂದಿನ ವರ್ಷ ಜನವರಿ ಫೆಬ್ರವರಿಗೆ ಬರ್ತಿದ್ದು. ಹಾಗಾಗಿ ವೈಜ್ಞಾನಿಕವಾದ ಹೆಜ್ಜೇನು ಕೊಯ್ಲು ಅಂತಂದರೆ ಅದು ಅರಸಿನ ಬಣ್ಣದ ಜೇನು. ಅದನ್ನು ನಾವು ಜೇನು ತುಪ್ಪದ ಭಾಗವನ್ನು ಮಾತ್ರ ತೆಗಿಬೇಕು, ಆ ಮರಿ ಭಾಗ ಅಲ್ಲೇ ಬಿಡಬೇಕು. ಇದಕ್ಕೆ ವೈಜ್ಞಾನಿಕವಾದ ಕೊಯ್ಲು ಮಾಡೋದು.
1: ಈಗ ಸಾಮಾನ್ಯವಾಗಿ ಜೇನು ಅಂದ ತಕ್ಷಣ ಹೆಚ್ಚಾಗಿ ನಾವು ಗಮನಕ್ಕೆ ಕೊಡುವಂತಹದ್ದು ಪೆಟ್ಟಿಗೆ ಜೇನು ಅಥವಾ ತುಡುವೆ ಜೇನು. ಇದರ ಹೊರತಾಗಿ ಈ ಮಿಶ್ರಿ ಜೇನು ಅಥವಾ ಮುಜಂಟಿ ಜೇನು ಎನ್ನುವಂತಹದ್ದು ಜೊತೆಗೆ ಹೆಜ್ಜೇನು ಇವೆರಡು ಕೂಡ ಲಭ್ಯ ಇದೆ. ಈ ಮಿಶ್ರಿ ಜೇನಿನ ಬಗ್ಗೆ ಸ್ವಲ್ಪ ಮಾತನಾಡುವ, ಇದರ ವಿಶೇಷತೆ ಏನು, ಇದು ಎಲ್ಲಿ ಗೂಡು ಕಟ್ಟುತ್ತದೆ, ಇದನ್ನು ಸಾಕುವುದು ಅಂದರೆ ಹೇಗೆ?
2: ಮಿಶ್ರಿ ಜೇನು ಅಂತಂದರೆ ಸೇತುವೆಗೆ, ಮಣ್ಣಿನ ಗೋಡೆಗೆ ಗೂಡು ಕಟ್ತದೆ, ಮಣ್ಣಿನ ಹುತ್ತದಲ್ಲೂ ಗೂಡು ಕಟ್ತದೆ. ಅದನ್ನು ತಂದು ಬೈನೆ ಮರದ ಬರ್ಗು ಅಥವಾ ಬಿದಿರುಗಳದ ಬರ್ಗು ಅಥವಾ ಕೊಡ ಅದರಲ್ಲಿ ಸಾಕಬಹುದು.
1: ಪಿ ವಿ ಸಿ
2: ಪೈಪ್ನಲ್ಲೂ ಆಗ್ತದೆ, ಹಿಂದೆ ಆಗ್ತದೆ, ರಟ್ನ ಬಾಕ್ಸ್ನಲ್ಲೂ ಆಗ್ತದೆ. ಆಗುವುದಿಲ್ಲ ಅಂತಲ್ಲ, ಅದು ಒಂದು ಸಲ ತುಪ್ಪ ಮಾಡಿದ ನಂತರ ಅವರು ಕುಡಿಯುವುದಿಲ್ಲ, ತುಪ್ಪ ಅಲ್ಲೇ ಇರ್ತದೆ. ಆ ತುಪ್ಪ ಅತಿ ಚಿಕ್ಕ ಹೂಗುಗಳಿಗೆ ಹೋಗಿ ಪರಾಗಸ್ಪರ್ಶ ಮಾಡುವುದರಿಂದ ಔಷಧಿಗೆ ಅತ್ಯುತ್ತಮವಾದ ತುಪ್ಪ ಅಂತ ಅನ್ನಿಸ್ತಾ ಇದೆ ಅದು. ಮತ್ತೆ ಮ್ಯಾಗಿಂದ ಒಂದು ಕೆ ಜಿ ತುಪ್ಪಕ್ಕೆ ಸಾಧಾರಣ 2-2.5 ಸಾವಿರ ರೂಪಾಯಿ ರೇಟ್ ಇದೆ ಅದಕ್ಕೆ. ಅಂದರೆ ಜೇನುತುಪ್ಪದಲ್ಲಿ ಔಷಧಿ ಗುಣ, ಆಹಾರ ಗುಣ, ಸೌಂದರ್ಯವರ್ಧಕ ಗುಣ ಎಲ್ಲ ಇದೆ. ಅದರಲ್ಲಿ ಈ ಮಿಶ್ರಿ ಜೇನಿಗೆ ಎಲ್ಲದಕ್ಕಿಂತ ಹೆಚ್ಚು ಶಕ್ತಿ ಇದೆ. ಹಾಗಾಗಿ ಅತಿ ಚಿಕ್ಕ ಹೂವಿನ ಪರಾಗಸ್ಪರ್ಶ, ಅನೇಕ ಹೂವಿನ ಪರಾಗಸ್ಪರ್ಶ ಮಾಡಿ ಅತಿ ಚಿಕ್ಕ ಜೇನು ಹುಳ ಆದರೂ ಅತಿ ದೊಡ್ಡ ಕೆಲಸ ಮಾಡುವುದರಿಂದ ಇದು ಉತ್ತಮವಾದಂಥ ಜೇನುತುಪ್ಪ. ಇದನ್ನು ಸಾಕುವುದು ಕೂಡ ತುಂಬ ಸುಲಭ. ಒಂದ್ಸಲ ತಂದು ನಾವು ಪಿ ವಿ ಸಿ ಪೈಪ ಬಿದಿರುಗಳದ ಯಾವುದೋ ಇದರಲ್ಲಿ ಹಾಕಿದ್ರೂ ಅದು ಓಡಿ ಹೋಗೋದಿಲ್ಲ. 25 ವರ್ಷ, 30 ವರ್ಷ, 50 ವರ್ಷದಿಂದನೂ ಒಂದೇ ಕಡೆ ಇದ್ದದ್ದು ದಾಖಲೆ ಉಂಟು. ಹಾಗಾಗಿ ಈ ಮಿಶ್ರಿ ಜೇನನ್ನು ಸಾಕುವುದು ತುಂಬ ಸರಳ, ಸುಲಭ, ಮತ್ತು ಅವರು ಕಚ್ಚುವುದಿಲ್ಲ, ಚುಚ್ಚುತ್ತದೆ. ಹಾಗಾಗಿ ದೇಹಕ್ಕೂ ಅಪಾಯ ಇಲ್ಲ. ಇದು ಯಾರು ವೃದ್ಧರು ಸಹಿತ ಸಾಕಬಹುದು, ಮಕ್ಕಳು ಸಾಕಬಹುದು, ಎಲ್ಲರೂ ಸಾಕಬಹುದು.
1: ಆಮೇಲೆ ಈಗ ಈ ಮಿಶ್ರಿ ಹುಳಗಳು ಅಥವಾ ಕುಣುಪುಗಳು ಎಲ್ಲಿ ಸಿಗ್ತವೆ, ಅದನ್ನು ಸಂಗ್ರಹಿಸುವುದೆಲ್ಲ ಹೇಗೆ?
2: ಮಿಶ್ರಿ ಸಾಧಾರಣವಾಗಿ ಮರದ ಒಣ ಮರದ ಹೊಟ್ಟೆಯಲ್ಲಿ ಅಥವಾ ಮಣ್ಣಿನ ಹುತ್ತದಲ್ಲಿ ಅಥವಾ ಹಿಂದೆ ಮಣ್ಣಿನ ಗೋಡೆಗಳಿರ್ತಿತ್ತು. ಒಂದೊಂದು ಗೋಡೆಗೆ 2, 3, 4 ಇರ್ತಿತ್ತು. ಅದನ್ನೆಲ್ಲ ತೆಗೆದು ಈಗ ಕೆಲವು ಮಂದಿ ಮರದ ಪೆಟ್ಟಿಗೆ ಮಾಡಿ ಎಲ್ಲ ಸಾಕ್ತಾ ಇದ್ದಾರೆ. ಅಂತಹ ಸಾಕು ಕಾಡಿನಲ್ಲಿ ಸಿಕ್ಕಿದ್ರೂ ಒಳ್ಳೆಯದು, ಅಥವಾ ಜೇನು ಸಾಕಾಣಿಕೆದಾರ ಹತ್ರ ಹೋಗಿ ಅದನ್ನು ಖರೀದಿ ಮಾಡಿ ತಗೊಂಬಂದರೆ 1-2 ಪೆಟ್ಟಿಗೆ ಖರೀದಿ ಮಾಡಿದರೆ ಕಡೆಗೆ ಅದನ್ನು ವೃದ್ಧಿ ಮಾಡಲಿಕ್ಕಾಗ್ತಾ ಇದೆ. ಅದು ಮಿಶ್ರಿ ಜೇನು ಸಾಕವರು ಇದ್ದಾರೆ ಅಲ್ಲಲ್ಲಲ್ಲಲ್ಲಿ, ಅವ್ರ ಹತ್ರ ಹೋಗಿ ತಗೊಂಡು ಬರಬೇಕು.
1: ಒಂದು ಸಾರಿ ಇಟ್ಕೊಂಡ್ರೆ ಅದನ್ನು ಮತ್ತೆ ಪಾಲು ಮಾಡಿ ಕೂಡ ನಾವು ಬಳಕೆ ಮಾಡ್ಕೋ.
2: ಹೌದು, ಸಾಧಾರಣವಾಗಿ ಒಂದ್ಸಲ ನೀವು ಮಿಶ್ರಿ ಜೇನು ಸಾಕಾಣಿಕೆದಾರ ಹತ್ರ ತನ್ನಿ, ಅಥವಾ ಮಣ್ಣಿನ ಹುತ್ತ, ಮಣ್ಣಿನ ಗೋಡೆ ಎಲ್ಲೇ ತನ್ನಿ. ಅದನ್ನು ಒಂದು ಸಲ ಸಾಕಿದ ನಂತರ ಅದು ಸಾಧಾರಣ 20, 30, 40, 50 ವರ್ಷ ಒಂದು ಕಡೆ ಇರ್ತದೆ. ಮತ್ತು ಅದನ್ನು ಡಿವೈಡ್ ಮಾಡಬೇಕು. ಆ ಡಿವೈಡ್ ಮಾಡಿದರೆ 1-2, 2-4 ಅಂದರೆ ಹೂವು ಮತ್ತು ನೀರಿನ ಅನುಗುಣವಾಗಿ ಅವು ಜೇನು ವೃದ್ಧಿ ಆಗ್ತದೆ, ಮಿಶ್ರಿ ಜೇನು.
1: ಆಮೇಲೆ ಈಗ ಏರಿಯಿಂದ ಜೇನನ್ನು ಪ್ರತ್ಯೇಕ ಮಾಡೋದು ಹೇಗೆ ಹೇಳೋದು? ಈಗ ಅದರ ಗುಂಪಲ್ಲಿ ಮೊಟ್ಟೆ ಇರ್ತದೆ.

0: ಮತ್ತು ಮರಿ ಹುಳಗಳಿರ್ತವೆ, ಇವುಗಳನ್ನೆಲ್ಲ ಪ್ರತ್ಯೇಕ ಮಾಡೋದು ಹೇಗೆ ಜೇನನ್ನು?
1: ಮಿಶ್ರಿ ಜೇನದಲ್ಲಿ ತುಪ್ಪದ ಒಂದು ಇದು ಪ್ರತ್ಯೇಕವಾಗಿ ಒಂದು ಥರದ ಗೋಲಾಕಾರವಾಗಿ ಇರ್ತದೆ. ಅದು ಅದರೊಳಗೆ ಕೆಲವು ಕಡೆ ಮರಿ ಭಾಗನೂ ಇರ್ತದೆ. ಅದು ಎಲ್ಲ ಒಂಥರದ ಟಿಮ್ ಟಿಮ್ ಟಿಮ್ ಇದ್ದಂಗೆ ಮರಿ ಬೇರೆ ಇರ್ತದೆ. ಅದು ಜೇನು ತೆಗೆಯವರಿಗೆ ಗೊತ್ತಾಗ್ತದೆ ನಿಧಾನವಾಗಿ. ಹಾಂ, ಅದನ್ನು ನಿಧಾನವಾಗಿ ತೆಗೆದು ಆ ಜೇನುತುಪ್ಪದ ಭಾಗ ಮಾತ್ರ ತೆಗಿಬೇಕು, ಮತ್ತು ಮರಿಗೆಲ್ಲ ಯಾವುದೇ ತೊಂದರೆ ಕೊಡಬಾರದು. ಅಷ್ಟಾದರೆ ಮತ್ತು ಪುನಃ ಅದು ಒಳ್ಳೆಯ ರೀತಿಯಲ್ಲಿ ತುಪ್ಪ ಮಾಡ್ತವೆ. ಸಾಧಾರಣವಾಗಿ ನಾಗರ ಪಂಚಮಿ ಒಳಹೆರ ಆ ಮಿಶ್ರಿ ಜೇನು ತೆಗೆಯುವಂಥ ಸಂದರ್ಭ. ಈಗಲೂ ಕೂಡ ಹೂವು ಎಲ್ಲ ಇದ್ದರೆ ತೆಗಿಬಹುದು. ಅದರಲ್ಲಿ ಒಂದು ವಿಶೇಷ ಅಂತಂದರೆ ಆ ಮಿಶ್ರಿ ಯಾವಾಗಲೂ ಆ ಜೇನುತುಪ್ಪ ಒಂದ್ಸಲ ಮಾಡಿದ ನಂತರ ಅವರು ಕುಡಿಯುವುದಿಲ್ಲ. ಅದು ಮಿಶ್ರಿ ಜೇನಿನ ವಿಶೇಷತೆ.
0: ಕುಡಿಯೋದೇನದು?
1: ಈಗ ಬೇರೆ ಜೇನೆಲ್ಲ ತುಪ್ಪ ಕುಡಿದು ಹಾರಿ ಹೋಗುತ್ತಾರೆ ಗೂಡು ಬಿಟ್ಟು. ಮಿಶ್ರಿ ಜೇನಲ್ಲಿ ಆ ಒಂದು ಅಭ್ಯಾಸ ಇಲ್ಲ. ಅವರು ನಿರಂತರ ದುಡಿಮೆ ಅವರದ್ದು, ಮಾಡ್ತಾ ಮಾಡ್ತಾ ಮಾಡ್ತಾ ಇರೋದು, ತುಪ್ಪ ಮಾಡೋದು ಅಲ್ಲೇ ಇರ್ತದೆ. ಇವರು ದುಡಿಯೋದು ದುಡಿತಾ ಇರ್ತಾರೆ. ಅದು ಒಂಥರದ ಅಸಾಧಾರಣ ಕೆಲಸ ಮಿಶ್ರಿ ಜೇನಿಂದು.
0: ಮಳೆಗಾಲದಲ್ಲಿಯೂ ಕೂಡ ಈ ಮುಜಂಟಿ ಜೇನು ಕೆಲಸ ಮಾಡ್ತಾ ಇರ್ತದೆ?
1: ಮಳೆಗಾಲದಲ್ಲೂ ಕೂಡ ಮುಜಂಟಿ ಜೇನು ಕೆಲಸ ಮಾಡ್ತಾ ಇರ್ತದೆ. ಈ ನೋಡಿ, ತುಡುವೆ ಜೇನಿಗೆ ಅಥವಾ ಬೇರೆ ಜೇನಿಗೆ ಮೃಜಂಗಳ ಹುಳದ ಭಯ ಇದೆ, ಇದಕ್ಕೆ ಆ ಭಯನೂ ಇಲ್ಲ. ಇದು ಒಂಥರದ ನಿರಂತರ. ಈಗ ನೀವು ಆಫೀಸ್ನಲ್ಲಿ ನಿಮ್ಮ ಮನೆಯಲ್ಲಿ ಅಥವಾ ಎಲ್ಲೇ ಸಾಕಬಹುದು ಇದನ್ನು. ಇದು ಎಲ್ಲರಿಗೂ ಒಂಥರದ ಕುತೂಹಲಕಾರಿ ಜೇನು ಸಾಕಾಣಿಕೆ ಹೇಳ್ಬೋದು ಮಿಶ್ರಿ ಜೇನು ಸಾಕಾಣಿಕೆ. ಯಾಕಂತಂದರೆ ಅದು ಕಚ್ಚುವುದಿಲ್ಲ, ಓಡಿ ಹೋಗುವುದಿಲ್ಲ, ವೈರಿಗಳ ಭಯ ಇಲ್ಲ. ಆದರೂ ಒಂದು ಅಂತಂದರೆ ಇರುವೆ ಮತ್ತು ಹಲ್ಲಿ ಇದೆಲ್ಲ ಅದ್ರ ಹತ್ರ ಬಾರದ್ದಂಗೆ, ಮತ್ತು ಬಿಂದಲ ಮಾಲೆ ಅಂತ ಹೇಳ್ತಾರಲ್ಲ ಅದು ಇಲ್ಲದಂಗೆ ನೋಡ್ಕೊಳ್ಬೇಕು.
0: ಸರ್, ಈಗ ಇನ್ನೊಂದು ಪ್ರಮುಖವಾದಂಥ ವಿಚಾರ ಈ ಹೆಜ್ಜೆನಿಗೆ ಸಂಬಂಧಪಟ್ಟಂಥದ್ದು. ಇದರ ಒಂದು ವಿಶೇಷತೆ ಏನು? ಅದು ಕಾಣುವುದಕ್ಕೆ ಹೇಗಿರ್ತದೆ? ಅದರ ಗೂಡು ಎಲ್ಲೆಲ್ಲಿರ್ತದೆ?
1: ಹೆಜ್ಜೆನು ಅಂತಂದರೆ ಅತಿ ದೊಡ್ಡ, ಎಲ್ಲ ಜೇನಿಗಿಂತ ದೊಡ್ಡದಾದ ಜೇನುಹುಳ ಇದು. ಸಾಧಾರಣವಾಗಿ ದೊಡ್ಡ ದೊಡ್ಡ ಮರ, ಈಗ ನಮ್ಮ ಯಲ್ಲಾಪುರ ತಾಲೂಕಿನಲ್ಲಿ ಒಂದು ಮರಕ್ಕೆ ಸಾಧಾರಣ 50-60 ಜೇನು, 100 ಜೇನು ಬಂದದ್ದು ಇತ್ತು ಹಿಂದೆ. ಈಗ ಸ್ವಲ್ಪ ಮಟ್ಟಿಗಲ್ಲ ಕಡಿಮೆ ಆಗಿದೆ. ಅತಿ ದೊಡ್ಡ ಮರಕ್ಕೆ ಇರ್ತದೆ, ಸೇತುವೆಗಿರ್ತದೆ, ಪವರ್ ಹೌಸಿಗಿರ್ತದೆ, ಆಣೆಕಟ್ಟಿಗಿರ್ತದೆ, ಮೊಬೈಲ್ ಟವರಿಗಿರ್ತದೆ, ದೊಡ್ಡ ದೊಡ್ಡ ಮನೆ, ಕಲ್ಯಾಣ ಮಂಟಪ, ದೊಡ್ಡ ದೊಡ್ಡ ಬಿಲ್ಡಿಂಗಿಗಿರ್ತದೆ. ಈ ಬಿಲ್ಡಿಂಗಿಗೆ ಬಂದಂತಹ ಹೆಜ್ಜೆನನ್ನು ಜನ ಏನು ಮಾಡ್ತಾರೆ, ಕಲ್ಲು ಹೊಡೆಯೋದು ಅಥವಾ ಹೊಗೆ ಹಾಕೋದು, ಬೆಂಕಿ ಹಾಕೋದು, ಔಷಧಿ ಹಾಕಿ ಸುಡೋದು ಮಾಡ್ತಾರೆ. ಇದನ್ನು ಯಾರೂ ಮಾಡಬಾರ್ದು. ಎಂಥ ಕೇಳಿದ್ರೆ ಸಮಾಜದಲ್ಲಿ ನಮ್ಮದು ಕಳಕಳಿಯ ಮನವಿ, ಜೇನು ಒಮ್ಮೆಲೆ ನಾಶವಾದರೆ ಇಡೀ ಭಾರತದಲ್ಲಿ 4,000 ರೂಪಾಯಿ ಕೋಟಿ ನಷ್ಟ ಅಂತ ಒಂದು ಅಂದಾಜಿಸಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಆ ಹೆಜ್ಜೆಯನ್ನು ಸುದ್ದಿಗೆ ಹೋಗದೆ ಹೋದರೆ ಆ ಹೆಜ್ಜೆಯನ್ನು ನಮಗೆ ಏನೂ ಮಾಡೋದಿಲ್ಲ. ಒಮ್ಮೆ ಕಲ್ಲು ಹೊಡೆದ್ರೆ ಅವರಿಗೆ ಸಿಟ್ಟು ಬರ್ತದೆ, ಸಿಟ್ಟು ಈ ಹೆಜ್ಜೆನಿಗೆ ಸ್ವಲ್ಪ ಜಾಸ್ತಿ. ಮತ್ತು ಹೆಜ್ಜೆಯನ್ನು ಒಂದೇ ಏರಿಯನ್ನು ಕಟ್ತದೆ. ಆ ಏರಿ ಮೇಲ್ಭಾಗದಲ್ಲಿ ತುಪ್ಪದ ಭಾಗ ಇರ್ತದೆ, ಕೆಳಬದಿಗೆ ಮರಿ ಭಾಗ ಇರ್ತದೆ. ಮರಿ ಭಾಗವನ್ನು ಬಿಟ್ಟು ಮೇಲಬದಿ ತುಪ್ಪದ ಭಾಗವನ್ನು ತೆಗೆದ್ರೆ ಆ ಹೆಜ್ಜೆನ ಸಂತತಿ ಅಭಿವೃದ್ಧಿನೂ ಆಗ್ತಾ ಹೋಗ್ತದೆ. ಈ ಮರಕ್ಕಿದ್ದು ಇರಲಿ, ಬಿಲ್ಡಿಂಗ್ ಇರಲಿ, ಎಲ್ಲೇ ಇರಲಿ, ಜೇನನ್ನು ಮೇಲ್ಭಾಗದ ತುಪ್ಪದ ಭಾಗ ಮಾತ್ರ ತೆಗಿಬೇಕು, ಆ ಮರಿ ಭಾಗ ಹಾಕಿ ಬಿಡಬೇಕು.
0: ಸಾಮಾನ್ಯವಾಗಿ ಈಗ ತುಡೆ ಜೇನು ಅಥವಾ ಪೆಟ್ಟಿಗೆ ಜೇನಿನಲ್ಲಿ ಸಾಲಾಗಿ 1, 7, 8 ಎರಿಗಳನ್ನು ಕಟ್ಟುವುದನ್ನು ನಾವು ನೋಡ್ತೀವಿ. ಆದರೆ ಹೆಜ್ಜೆನಲ್ಲಿ ಹೇಗೆ ಅದರ ಒಂದು ವಿಧಾನ?
1: ಹೆಜ್ಜೆನ ಗುಣ ಒಂದೇ ಏರಿ ಕಟ್ಟುವುದು. ಇವರು 6 ತುಡುವೆ ಜೇನು 6-7 ಏರಿ ಕಟ್ಟಿದ್ರು, ಹೆಜ್ಜೆನು ಒಂದೇ ಏರಿಯಲ್ಲಿ ಅದಕ್ಕಿಂತ ಹೆಚ್ಚು ತುಪ್ಪ ಮಾಡ್ತದೆ, ಮತ್ತು ದೊಡ್ಡದಾಗಿ ಗಾತ್ರದ ಮಾಡ್ತದೆ. ದೊಡ್ಡ ದೊಡ್ಡ ಜೇನು ತುಪ್ಪದ ಗಡ್ಡೆಯನ್ನು ಕಟ್ಟುವುದರಿಂದ ಮಾಡ್ತದೆ. ಮತ್ತು ಹೆಜ್ಜೆನು ಒಂದು ಕಡೆ ಇರುವುದಿಲ್ಲ, ಸಿಟ್ಟಿನ ಸ್ವಭಾವ, ಅದನ್ನು ಸಾಕ್ಲಿಕ್ಕೆ ಯಾರತ್ರೂ ಸಾಧ್ಯ ಇಲ್ಲ. ಏನು ಸಂರಕ್ಷಣೆ ಮಾಡಬೇಕು, ಹೇಗೆ ಸಂರಕ್ಷಣೆ? ಜೇನು ಹುಳ ಸಾಯಿಸಬಾರದು, ಬೆಂಕಿ ಯಾಕೆ ಸುಡಬಾರದು, ಔಷಧಿ ಯಾಕೆ ಕೊಲ್ಲಬಾರದು? ಹೀಗಾಗಿ ಆ ಜೇನನ್ನು ಸಂರಕ್ಷಣೆ ಮಾಡಬೇಕು. ಮತ್ತು ಅದರಿಂದ ಭಾಳ ಜನರಿಗೆ ಈಗ ಕೃಷಿಕರು ಬೆಳೆಯುವಂಥ ಆಹಾರ ಬೆಳೆ ಇರ್ಬೋದು, ಹಣ್ಣಿನ ಬೆಳೆ ಇರ್ಬೋದು, ತೋಟಗಾರಿಕೆ ಬೆಳೆ ಇರಬಹುದು, ಬೇಳೆಕಾಳಿನ ಬೆಳೆ ಇರ್ಬೋದು, ಎಲ್ಲದು ಅದರಿಂದ ಜೇನು ಹುಳುಗಳು ಪರಾಗಸ್ಪರ್ಶದಿಂದ ಬೆಳೆ ಉತ್ತಮವಾಗಿ ಬರ್ತದೆ. ಹಾಗಾಗಿ ಜೇನು ರೈತನ ಸ್ನೇಹಿ. ಒಂದು, ಎರಡನೇದಾಗಿ ಔಷಧೀಯ ಅತ್ಯುತ್ತಮವಾದಂಥ ಒಂದು ಜೇನುತುಪ್ಪ ಅದನ್ನು ಬಾಲಕರಿಂದ ಹಿಡಿದು ವೃದ್ಧರವರಿಗೂ ಬೇಕಾಗ್ತದೆ. ಹಾಗಾಗಿ ಪ್ರತಿಯೊಬ್ಬ ಯಾರೇ ಇರಲಿ ಅವ ಜೇನನ್ನು ಒಂದು ಸಂರಕ್ಷಣೆ ಮಾಡುವಂಥ ಅಭ್ಯಾಸವನ್ನು ಮಾಡಿಕೊಳ್ಬೇಕು ಅಂತೇಳಿ ನನ್ನ ಒಂದು ಭಿನ್ನ.
0: ರಾಮಚಂದ್ರ ಭಟ್ ಅವರು, ಈಗ ನೀವು ನವದೆಹಲಿಯ ಭಾರತೀಯ ಜೇನು ಮಂಡಳಿ ಮತ್ತು ಕೈಗಾರಿಕಾ ಇಲಾಖೆಯಿಂದ ಈ ಹೆಜ್ಜೆಯನ್ನು ಕೊಯ್ಲು ಮಾಡುವುದರ ಬಗ್ಗೆ ವಿಶೇಷವಾದಂಥ ಒಂದು ತರಬೇತಿಯನ್ನು ಪಡ್ಕೊಂಡ್ರಿ. ಈ ಹೆಜ್ಜೆಯನ್ನು ಕೊಯ್ಲು ಅಂದರೆ ಏನು, ಅದನ್ನು ಒಂದು ವಿಶೇಷವಾಗಿ ನೀವು ಹೇಗೆ ತರಬೇತಿ ಪಡ್ಕೊಂಡ್ರಿ?
1: ಈಗ ಭಾರತ ಸರ್ಕಾರ ಒಂದು ಸಮೀಕ್ಷೆ ಮಾಡಿ

0: ಯಲ್ಲಾಪುರ ತಾಲೂಕು ಉತ್ತಮವಾದಂತಹ ಒಂದು ಜೇನು ಪ್ರದೇಶ ಹೇಳಿ ಸಮೀಕ್ಷೆ ಮಾಡಿ ಅದರಲ್ಲಿ ಸಮೀಕ್ಷೆಯಲ್ಲಿ ಬಂತು. ಅದನ್ನು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಅವರಿಗೆ ಕೊಟ್ಟಿದ್ದರು. ಅವರು ಅವರ ಹುಡುಗರನ್ನು ತಂದು ಮತ್ತು ಇಲ್ಲಿ ಕೆಲವು ಜನ ಸಾರ್ವಜನಿಕರಿಗೆ ಅಲ್ಲವ ಜೇನನ್ನು ಮೊದಲು ಕತ್ತದ ಸೂಡಿಯಿಂದ ಬೆಂಕಿ ಹಾಕಿ ತೆಗಿತಿದ್ರು. ಅದು ಹಾಗೆ ಮಾಡಬಾರದು, ವೈಜ್ಞಾನಿಕವಾಗಿ ಹೆಜ್ಜೆಯನ್ನು ಕೊಯ್ಲು ಅಂದರೆ ಈಗ ನಾವು ಆ ತರಬೇತಿ ಕೊಡುವಾಗ ನಮ್ಗೆ ಸ್ವಲ್ಪ ತ್ರಾಸಾದರೂ ನಾವು ಹಗಲಿಗೆ ಹೆಜ್ಜೆಯನ್ನು ಬಿಡಿಸಿ ತೋರಿಸಿದ್ದೀವಿ. ದೂರಿಂದ ಹೊಗೆ ಹಾಕೋದು, ಆ ನಿಧಾನವಾಗಿ ಆ ಜೇನು ಹೆಜ್ಜೆಯನ್ನು ಹುಳುಗಳನ್ನು ಸರಿಸೋದು, ಆಮೇಲೆ ತುಪ್ಪದ ಭಾಗವನ್ನು ಮಾತ್ರ ತೆಗೆಯುವುದು, ಮರಿ ಭಾಗವನ್ನು ಹಾಗೆ ಬಿಡುವುದು. ಇದಕ್ಕೆ ನಮಗೆ ಸ್ವಲ್ಪ ಕಷ್ಟ ಆಗ್ತದೆ, ಯಾಕಂದರೆ ಹನಿ ಜೇನು ಹುಳ ಜಾಸ್ತಿ ಹೊಡೆತ ತಿನ್ನಬೇಕಾಗ್ತದೆ. ಸಾಧಾರಣವಾಗಿ ಎಲ್ಲರೂ ರಾತ್ರಿ ಟೈಮ್ದಲ್ಲಿ ಜೇನು ತೆಗಿತಾರೆ. ನಾವು ಆ ತರಬೇತಿ ಕೊಡುವ ಸಂದರ್ಭದಲ್ಲಿ ಜನರಿಗೆಲ್ಲ ಗೊತ್ತಾಗಲಿ ಅಂತ ಹೇಳಿ ನಾವು ಹಗಲಿಗೆ ತೆಗಿತಿದ್ವಿ. ಈ ವೈಜ್ಞಾನಿಕ ಹೆಜ್ಜೆಯನ್ನು ಕೊಯ್ಲು ಅಂದರೆ ಹೆಜ್ಜೆಯನ್ನು ಹಾಳು ಮಾಡದೆ ಯಾವುದೇ ಅವರಿಗೆ ತೊಂದರೆ ಕೊಡದೆ ತುಪ್ಪದ ಭಾಗವನ್ನು ಮಾತ್ರ ತೆಗೆದು ಮರಿ ಭಾಗವನ್ನು ಬಿಟ್ಟು ಇದರ ಸಂರಕ್ಷಣೆ ಮಾಡುವುದೇ ಹೆಜ್ಜೆಯನ್ನಿನ ಒಂದು ಸಂರಕ್ಷಣೆಯ ಮುಖ್ಯವಾದ ಉದ್ದೇಶ. ಇದನ್ನು ನಾವು ಬೆಂಗಳೂರು ವಿಶ್ವವಿದ್ಯಾಲಯದವರಿಗೆ ಒಂದು ವರ್ಷ ಕಾಲ ತರಬೇತಿ ಕೊಟ್ಟಿದ್ದೀವಿ. ಒಂದು ಮರಕ್ಕೆ ಈ ಸಲ ಎರಡು ಬಂದರೆ ಮುಂದಕ್ಕೆ ನಾಲ್ಕು ಬಂದರೆ ಅಂದರೆ ಅವರು ಆ ಪದ್ಧತಿಯಲ್ಲೂ ಜೇನು ಹೆಚ್ಚಿಗೆ ಯಾಕೆ ಬರ್ತದೆ ಅಂತೇಳಿ ಅಧ್ಯಯನ ಮಾಡಿದ್ದಾರೆ. ಜೇನು ಸಂರಕ್ಷಣೆ ಮಾಡಿದ್ರೆ ಮಾತ್ರ ಬರ್ತದೆ, ಅಲ್ಲದೆ ಹೋದರೆ ಬರೋದಿಲ್ಲ. ಈಗ ನೋಡಿ ಎಷ್ಟೋ ಬಿಲ್ಡಿಂಗಿಗೆ ಪ್ರತಿ ವರ್ಷ ಜೇನು ಬರ್ತದೆ, ಎಲ್ಲ ಬಿಲ್ಡಿಂಗಿಗೆ ಬರುವುದಿಲ್ಲ. ಅದು ಅಂದರೆ ಸಂರಕ್ಷಣೆ ಮಾಡಬೇಕು, ಹೊಗೆ ಹಾಕಬಾರದು, ಬೆಂಕಿ ಹಾಕಿಸ್ಕೊಳ್ಬಾರ್ದು, ಔಷಧಿ ಹಾಕಿಕೊಳ್ಳಬಾರದು. ಹೀಗೆಲ್ಲ ಆಗಿ ಈ ತರಬೇತಿಯನ್ನು ಜೇನು ಸಂರಕ್ಷಣೆಯ ಒಂದು ದೃಷ್ಟಿಯಿಂದ ನಾವು ಆಸಕ್ತಿ ವಹಿಸಿ ನಾನು ಮತ್ತು ಯಲ್ಲಾಪುರದಲ್ಲಿ ರಾಮ ಮರಾಠೆ ಅಂತಿದ್ದಾರೆ ಹೆಜ್ಜೆನೋ ತಜ್ಞರು, ಅವರು ಕೂಡ ಭಾಳ ಶ್ರಮ ಪಟ್ಟಿದ್ದಾರೆ. ನಾವು ಇಬ್ಬರು ಸೇರಿ ಅನೇಕ ಜನರಿಗೆ ಇದರ ತರಬೇತಿ ಕೊಡ್ತಾ ಇದ್ದೇವೆ. ಇನ್ನೂ ಕೊಡುವುದಿದೆ, ಕೊಡುವುದು ಭಾಳ ಜನರು ತಯಾರು ಮಾಡಿದ್ದೇವೆ. ಎಲ್ಲರೂ ಕೂಡ ಈ ಕೆಲಸವನ್ನು ಮುಂದುವರೆಸಿ ಮುಂದಿನ ಪೀಳಿಗೆಗೂ ಕೂಡ ಇದನ್ನು ಕಲಿಸಿಕೊಡಬೇಕು.
1: ಈಗ ವೈಜ್ಞಾನಿಕ ಈ ಹೆಜ್ಜೆಯನ್ನು ಕೊಯ್ಲು ತರಬೇತಿ ಅಂದರೆ ಏನೇನು ಕೊಡ್ತೀರಿ ಅಥವಾ ವಿಧಾನವನ್ನು ಹೇಗೆ ಅಳವಡಿಸ್ಕೊಳ್ತೀರಿ ನೀವು?
0: ಹೆಜ್ಜೆಯನ್ನು ತೆಗಿಲಿಕ್ಕೆ ನಮಗೆ ಪೂರ್ವ ತಯಾರಿ ಅಂದರೆ ಇಷ್ಟೇ, ನಮಗೆ ಡ್ರೆಸ್ ಬೇಕು, ಪ್ಯಾಂಟು ಶರ್ಟು ಎಲ್ಲ ಸ್ವಲ್ಪ ದಪ್ಪ ಬಟ್ಟೆದು ಬೇಕು, ಫುಲ್ ಕೈ ಶರ್ಟ್ ಬೇಕು, ಮುಖಕ್ಕೆ ಪರದೆ ಬೇಕು, ಎಲ್ಲ ಬೇಕು, ಹಗ್ಗ ಬೇಕು ಮೇಲೆ ಏರಲಿಕ್ಕೆ. ಪ್ರಾರಂಭದಲ್ಲಿ ಟೊಯ್ನ ದಾರದ ಮೂಲಕ ಒಂದು ಗುಂಡು ಹೊಡೆದು ಆ ಹಗ್ಗವನ್ನು ಮರದ ಮೇಲೆ ಹೋಗಿ ಇದು ಮಾಡಿ ಅದಕ್ಕೆ ಹಗ್ಗ ಕಟ್ಟಿ ಜಗ್ತೇವೆ. ಕೆಳಗೊಂದು ಎರಡು ಜನ ನಾಲ್ಕು ಜನ ಹಗ್ಗ ಜಗ್ಗಿ ನೋಡ್ತೇವೆ ಹರಿದು ಹೋಗ್ತದೆ ಅಂತ. ಅದ್ರ ಮೇಲೆ ಮರ ಜೇನು ತೆಗೆಯೋರು ಏರ್ತಾರೆ. ಅದು ಎಲ್ಲ ಸಣ್ಣ ಕೆಲಸ, ಅದು ಸುದ್ದಿ ಅಲ್ಲ. ಅದು ಜೇನು ತೆಗೆದು ಅಂದರೆ ಹೆಚ್ಚು ಕಡಿಮೆ ಆದರೆ ಜೀವಕ್ಕೂ ಕುತ್ತು ಬರ್ತದೆ. ಆದರೆ ಹುಷಾರಿಕೆಯಿಂದ ನಾವು ಇದ್ರ ಹಿಂದೆ ಈ ಕೆಲಸ ಮಾಡಿದ್ದೇವೆ. ಈ ಸಾಧಾರಣ 50-55 ವರ್ಷದಿಂದ ನಾವು ಈ ಕೆಲಸ ಮಾಡ್ತಾ ಇದ್ದೇವೆ. ಇದಕ್ಕೆ ಜನರ ಸಹಕಾರವೂ ಸಿಕ್ಕಿದೆ ನಮಗೆ, ದೇವರು ಸಹಕಾರ ಮಾಡಿದ್ದಾರೆ. ಇನ್ನು ಯಾರಿಗೂ ಏನು ಜೀವಕ್ಕೆ ಆಗಲಿಲ್ಲ, ಆಗೋದು ಬೇಡ. ಇದನ್ನು ನಾವು ಜನರಿಗೆ ಕಲಿಸಿಕೊಡುವಾಗ ಪೂರ್ವ ತಯಾರಿ ಅಂದರೆ ಬುಟ್ಟಿ, ಅದಕ್ಕೆ ಮೇಣಕಪ್ಪ ಹಾಕಿ ಆ ಜೇನುತುಪ್ಪ ತೆಗೆಯುವಂಥ ಬುಟ್ಟಿ. ಹೌದು, ಅದು ಹಗ್ಗದ ಮೇಲೆ ಹೌದು ಮೊದಲೇ ಒಯ್ಯುವುದಲ್ಲ. ಪ್ರಾರಂಭದಲ್ಲಿ ಜೇನು ತೆಗೆಯವರು ಮೇಲೆ ಏರ್ತಾರೆ, ಆಮೇಲೆ ಸ್ವಲ್ಪ ದೂರದಿಂದ ಹೊಗೆ ಹಾಕ್ತಾರೆ. ಆ ಜೇನು ಹುಳುಗಳನ್ನು ನಿಧಾನವಾಗಿ ಸರಿಸಿ ತುಪ್ಪದ ಭಾಗದ ಕೆಳಗಡೆ ಬುಟ್ಟಿ ಇಟ್ಟು ತುಪ್ಪದ ಭಾಗ ಮಾತ್ರ ಕತ್ತರಿಸಿ ತೆಗೆಯುವುದು, ಆ ಮರಿ ಭಾಗ ಅಲ್ಲೇ ಇಡೋದು. ಅದು ಆಮೇಲೆ ತುಪ್ಪ ಒಂದು ಸಾವಕಾಶವಾಗಿ ಕೆಳಗೆ ಬಿಡುವುದು, ಬಿಡ್ತಾರೆ ಅವರು ಮೇಲೆ ಜೇನು ಕೊಯ್ಯೋರು. ನಾವು ಕಡೆಗೆ ಸ್ವಲ್ಪ ಕೆಳಗಿದ್ದವ್ರು ಹಗ್ಗ ಹಿಡಿದು ಜಗ್ಗಿ ಹಿಡಿತೀವಿ ತುಪ್ಪ ತೆಗೆದು, ಅದೇ ಹಗ್ಗದ ಮೇಲೆ ಅವ್ರು ಕೆಳಗೆ ಇಳಿತಾರೆ. ಇದೊಂದು ಥರ ಯಂತ್ರದ ಕೆಲಸದಂಗೆ ಜೇನು ತೆಗೆಯೋದು.
1: ಹೌದು, ಇದು ಈ ಹೊಗೆ ಹಿಡಿಯೋದ್ರ ಬಗ್ಗೆ ಹೇಳಿ, ಇದರೊಂದು ಆ ಪ್ರಾಮುಖ್ಯತೆ ಏನು, ಯಾಕಾಗಿ ಇದನ್ನು ಮಾಡಬೇಕು ಮತ್ತು ಚುಚ್ಚುವುದನ್ನು ತಪ್ಪಿಸಬಹುದು ಹೇಗೆ?
0: ಜೇನು ಹುಳುಗಳಿಗೆ ಹೊಗೆ ಹಾಕಿ ತೆಗೆಯೋದು ಭಾಳ ಹಿಂದಿನೂ ಇದ್ದ ಪದ್ಧತಿ. ಅಂದರೆ ಒಂದೊಂದು ಹೆಜ್ಜೆಯನ್ನು ಗೂಡಿಗೆ ಸಿಟ್ಟು ಭಾಳ ಬಂದು ಹೊಡಿತಾರೆ. ಭಾಳಷ್ಟು ಹೊಡೆತ ತಿಂದರೆ ಮನುಷ್ಯನಿಗೆ, ಈಗ ನಾವೆಲ್ಲ ಸಾಧಾರಣ 100 ಗಟ್ಟಲೆ ಹುಳ ಒಂದು ಸಲ ಹೊಡೆತ ತಿಂದು ನೋಡಿದ್ದೇವೆ. ನಮಗೆ ದೇವ್ರದಿಂದ ಏನು ಆಗಲಿಲ್ಲ, ಆದರೆ ಕೆಲವು ಮಂದಿ ಎಚ್ಚರ ತಪ್ತಾರೆ. ಕೆಲವು ಮಂದಿ ಅದಕ್ಕೆ ಜೇನಿನ ವಿಷ ಮತ್ತು ದವಾಖಾನೆ ಹೋದಾಗ ಅವ್ರು ಯಾವುದೋ ಒಂದು ಇಂಜೆಕ್ಷನ್ ಮಾಡ್ತಾರೆ, ಅದೇನೋ ರಿಯಾಕ್ಷನ್ ಆಗಿ ಸತ್ತು ಹೋಗ್ತಾರೆ. ಆದರೆ ಜೇನು ಹುಳ ಹೊಡೆದ್ರೆ ಸಾಯೋದಿಲ್ಲ ಹೇಳೋದಕ್ಕೆ. ಈಗ ನಾವು ಸಾಕಷ್ಟು ನಾವೇ ಹೊಡೆತ ತಿಂದ ಒಬ್ಬರು ಬದುಕಿದ್ದೇವೆ. ಈಗ ನಮಗೆ 67 ವರ್ಷ, ಈಗೂ ಕೂಡ ನಾವು ಆ ಜೇನು ಕೆಲಸ ಮಾಡ್ತಾ ಇದ್ದೇವೆ. ಆದರೆ ಆ ಜೇನು ಹೊಡೆತ ಹಾಕ್ಲಿಕ್ಕೆ ಒಂದು ಕಾರಣ ಅಂತಂದರೆ ಇರುವೆ ಕಚ್ಚಿದರೆ, ಅಲ್ಲಿ ಇರುವೆ ಅಥವಾ ಏನಾದ್ರು ಕಚ್ಚಿದರೆ, ಅಥವಾ ಗಿಡಗ ಅಂತ ಒಂದು ಪಕ್ಷಿ ಉಂಟು ಅದು ಆ ಜೇನುಗೂಡು ಹಾಳು ಮಾಡಲು ಬಂದರೆ, ಮತ್ತು ಕರಡಿನೂ ಹಾಳು ಮಾಡ್ತವೆ. ಇಂಥ ಸಂದರ್ಭದಲ್ಲಿ ಜೇನು ತೆಗಿಲಿಕ್ಕೆ ಹೋದರೂ ಆವಾಗ ಹೊಡೆತ ಜೋರು ತಿನ್ನಬೇಕಾಗ್ತದೆ. ಹಾಗಾಗಿ ಜೇನು ತೆಗೆಯುವವನಿಗೆ ಸ್ವಲ್ಪ ಹುಷಾರಿಕೆ ಬೇಕು, ಹುಷಾರಿಕೆ ನೋಡಿ ಮೇಲೆ ಮರ ಏರಬೇಕು ಅವ. ಅಷ್ಟಾದರೆ ಹೇಗೆ ಮರ

0: ಇದನ್ನೋ ಹಾಗೆ ಕೆಳಗೆ ಬರ್ತಾನೆ. ಅಲ್ಲದೆ ಹೋದರೆ ಒಂದಕ್ಕೆ ಎರಡಾಗಿ ಅಸಂಭವ ಆಗುವಂತಹ ಸಾಧ್ಯತೆ ಇರ್ತದೆ.
1: ಈಗ ಜೇನನ್ನು ಕೊಯ್ಲು ಮಾಡುವಂತಹದ್ದು ಹಗಲು ಹೊತ್ತಿನಲ್ಲೂ ಅಥವಾ ಕತ್ಲೆ ಆದ್ಮೇಲೆ?
0: ಜೇನನ್ನು ಸಾಧಾರಣವಾಗಿ ತರಬೇತಿಗೆ ಮಾತ್ರ ನಾವು ಹಗಲು ತೋರಿಸಬಹುದು, ಒಂದು ಎರಡು. ಈಗ ಒಂದೇ ಗಿಡಕ್ಕೆ ರಾಶಿ ಜೇನು ಇದ್ದಾರೆ ಅಂತಂದರೆ ಅದನ್ನು ರಾತ್ರಿ ಟೈಮ್ದಲ್ಲೇ ಹೆಜ್ಜೆನನ್ನು ಕೊಯ್ಲು ಮಾಡಬೇಕಾಗ್ತದೆ. ಯಾಕೆ ಅಂತಂದರೆ ಒಂದು ಜೇನು ತೆಗಿತಾಯಿದ್ದಾಗ ಮತ್ತೊಂದು ಜೇನು ಕಟ್ಲಿಕ್ಕೆ ಬರ್ತದೆ. ಹಾಗಾಗಿ ನಿಧಾನವಾಗಿ ಮರ ಏರಿ ಪ್ರಾರಂಭದಲ್ಲಿ ಇಂದ ಹತ್ತತ್ರ ಜೇನಿದ್ರೆ ಎರಡು ಮೂರು ಜೇನು ಹುಳ ಒಂದೇ ಸಲ ಕೆಳಗೆ ಹೊಗೆ ದೂರಿಂದ ಹೊಗೆ ಹಾಕಿ ಆ ಹುಳ ಕೆಳಗೆ ಇಳಿಸಬೇಕಾಗ್ತದೆ. ಅದನ್ನು ಜೇನು ಕೊಯ್ಯೋರಿಗೆ ಗೊತ್ತಿರ್ತದೆ, ಅದು ನಾವು ಹೇಳಿರ್ತೀವಿ ಹಿಂಗೆ ಹಿಂಗೆ ಮಾಡಿ ಅಂತ. ಆ ಹುಳ ಇಳಿಸಿ ಆದ ನಂತರ ಮುಂದೆ ಜೇನು ಕೊಯ್ಲು ಮಾಡಬೇಕಾಗ್ತದೆ.
1: ಹಾಗೆ ಜೇನು ಹುಳಗಳು ಹಾರಿ ಹೋಗ್ತವೋ ಅಥವಾ ಎಲ್ಲಿ ಬರ್ತವೆ?
0: ರಾತ್ರಿ ಸಂದರ್ಭದಲ್ಲಿ ಜೇನು ಗೂಡಿನಿಂದ ಸ್ವಲ್ಪ ದೂರದಿಂದ ಹೊಗೆ ಹಾಕಿದಾಗ ಸಣ್ಣ ಸಣ್ಣ ಕತ್ತದ ಕಿಡಿ ಕೆಳಗೆ ಇಳಿತದೆ. ಅದು ಗಾಳಿ ಆ ಬದಿಗೆ ಬಂತೋ ಹೋಯ್ತೋ ಆ ಬದಿ ಕಿಡಿ ಹೋಗ್ತದೆ. ಆ ಕಿಡಿಗೆ ಅವರು ಹಾರಿ ಹೋಗ್ತಾರೆ. ಹಾರಿ ಹೋಗುದೇ
1: ಬೇರೆ ಎಲ್ಲರೂ ಕೂರ್ತವ.
0: ಹಾಂ, ಮಧ್ಯದಲ್ಲಿ ಎಲ್ಲಾದರೂ ಬಳ್ಳಿ ಅಥವಾ ಮರದ ಹೆಣೆ ಇದು ಸಿಕ್ಕಿದ್ರೆ ಎಲ್ಲ ಕುಳಿತದೆ. ಹೌದೌದು,
1: ಆ ದಿವಸಕ್ಕೆ ಅಲ್ಲಿ ಕೂತ್ಕೊಳ್ತವೆ.
0: ಮರುದಿವಸ ಅಲ್ಲ, ರಾತ್ರಿ ತೆಂಗ ಬೆಳಗ್ಗೆ ಆಗೋದ್ರೊಳಗೆ ಮತ್ತೆ ಪುನಃ ತನ್ನ ಜಾಗಕ್ಕೆ ಅದು ಬರ್ತದೆ. ಹೌದು, ಹಿಂಗಿದೆ ಈ ಹೆಜ್ಜೆನು ಅಂತಂದರೆ ಇದಕ್ಕೆ ಸಿಟ್ಟಿನ ಸ್ವಭಾವ ಒಂದು ಕಡೆ ಉಳಿಲಿದಿಲ್ಲ, ಹಾಗಾಗಿ ಇದನ್ನು ಸಂರಕ್ಷಣೆ ಮಾಡಬೇಕು ಎಲ್ಲವರು ಸೇರಿ.
1: ಆಮೇಲೆ ಈಗ ಅನುಸರಿಸ್ತಾ ಇರುವಂತಹ ವಿಧಾನದಲ್ಲಿ ಏನಾದರೂ ತೊಂದರೆಗಳಿವೆಯೋ ಅಥವಾ ಅದರಲ್ಲಿ ಏನಾದರೂ ಸುಧಾರಣೆ ಆಗಬೇಕಾಗಿದೆಯಾ?
0: ಈಗ ಅಂತಂದರೆ ಕೆಲವು ಮಂದಿ ಏನು ಮಾಡ್ತಾರೆ ಅಂದರೆ ಹೆಜ್ಜೆನನ್ನು ದೊಡ್ಡ ದೊಡ್ಡ ಪೇಟೆ ಶಹರದಲ್ಲಿ ಮನೆಗೆ ಬಂದದ್ದು ಇದು ಅವರಿಗೆ ಕೆಲವು ಮಂದಿ ಗೊತ್ತಿಲ್ಲ ಇನ್ನೂ. ನಾವು ಜೇನು ಕೊಯ್ಲು ಮಾಡ್ತೇವೆ ಸುಸ್ಥಿರ ಅದರ ಸಂರಕ್ಷಣೆ ಮಾಡ್ತೇವೆ ಹೇಳಿ ಒಂದೊಂದೊಂದೊಂದು ಕಡೆ ಬೆಂಕಿ ಹಾಕಿ ಸುಡಿದು ಔಷಧಿ ಹೊಡೆದು ಕೊಲ್ತಾ ಇದ್ದಾರೆ. ಆದರೆ ಅದು ಮಾಡಬಾರದು. ಇದಕ್ಕೆ ನಮ್ಮದು ದೂರದರ್ಶನ ಇರ್ಬೋದು, ಆಕಾಶವಾಣಿ ಇರ್ಬೋದು, ಪತ್ರಿಕೆ ಇರ್ಬೋದು, ಇವರೆಲ್ಲರೂ ಸಹಕಾರ ಮಾಡ್ತಾ ಇದ್ದಾರೆ. ಮಾಡಬೇಕು ಇನ್ನೂ ಹೆಚ್ಚು ರೀತಿಯಲ್ಲಿ, ಹೆಚ್ಚೆಚ್ಚು ಜೀವನ ಸಂರಕ್ಷಣೆ ಆಗಬೇಕು. ನಮ್ಮದು ಒಂದು ಭಾರತ ಸಮೃದ್ಧ ಒಂದು ಕೃಷಿ ನಾಡಾಗಿ ಬೆಳೆದು ಭಾರತಕ್ಕೆ ವಿಶ್ವಗುರು ಆಗಬೇಕು, ಅದು ಜೇನಿಂದ ಮಾತ್ರ ಸಾಧ್ಯ, ಉತ್ತಮವಾದ ರೈತರಿಂದ ಮಾತ್ರ ಸಾಧ್ಯ.
1: ಆಮೇಲೆ ಈಗ ಜೇನು ಅಂದರೆ ಜೇನು ಕೊಯ್ಲು ಮಾಡುವಂಥದ್ರ ಬಗ್ಗೆ ನೀವು ತರಬೇತಿಯನ್ನು ಕೂಡ ಕೊಟ್ಟಿದ್ರಿ, ಈ ಅನುಭವದ ಬಗ್ಗೆ ಹೇಳಿ.
0: ಜೇನು ಕೊಯ್ಲು ಅಂತಂದರೆ ಜೇನು ಕೊಯ್ಲಿ ತರಬೇತಿ ಕೊಡುವುದರಿಂದ ಒಂದೊಂದು ಮರಕ್ಕೆ ಎಷ್ಟೋ ಜೇನು ಬರ್ತದಲ್ಲ, ಅದು ಹಾಳು ಮಾಡಿದರೆ ಮುಂದಿನ ಊಟ ಜೇನು ಬರೋದಿಲ್ಲ. ಹಾಗಾಗಿ ಆ ಜೇನು ಸಂತತಿ ವೃದ್ಧಿಯಾಗಿ ತಾನು ಹೋಗ್ತಾ ಇದೆ. ಇನ್ನು ಜೇನು ತುಪ್ಪ ಸಹ ಉತ್ಪನ್ನ ನೋಡಿದಾಗ ಈಗ ಸಾಧಾರಣವಾಗಿ ಈ ವರ್ಷ ಎಲ್ಲ ವರ್ಷದಲ್ಲಿ ಜೇನುತುಪ್ಪದ ಉತ್ಪನ್ನ ತುಂಬ ಆಗಿದೆ. ಹೀಗಾಗಿ ಇದು ಒಂಥರದ ಉತ್ಪನ್ನ ದೃಷ್ಟಿಯಿಂದನೂ ಸಂತಸದ ವಿಷಯ, ಮತ್ತು ರೈತರಿಗೂ ಕೂಡ ಅವರು ಬೆಳೆಯುವಂತಹ ಎಲ್ಲ ಬೆಳೆಗೂ ಒಳ್ಳೆಯ ವಿಷಯ. ಹಾಗಾಗಿ ಜೇನನ್ನು ಸಂರಕ್ಷಣೆ ಮಾಡೋದನ್ನು ನಾವು ಪ್ರತ್ಯಕ್ಷ ಲಾಭನೂ ಕಂಡಿದ್ದೇವೆ, ಪರೋಕ್ಷ ಲಾಭನೂ ಕಂಡಿದ್ದೇವೆ.
1: ಈಗ ಸರಾಸರಿ ಜೇನು ಎಷ್ಟು ಉತ್ಪಾದನೆ ಆಗ್ತಾ ಇದೆ ಅಂದರೆ ಒಂದು ಈ ಹೆಜ್ಜೆನು ಒಂದು ಏರಿಯಿಂದ ಎಷ್ಟು ಜೇನು ಸಿಗಬಹುದು?
0: ಈಗ ನೀವು ಹೆಜ್ಜೆನ ಬಗ್ಗೆ ಪ್ರಶ್ನೆಯನ್ನು ಇಟ್ಟಾಗ ಒಂದು ಜೇನಿನಿಂದ ಎಷ್ಟು ಹೆಜ್ಜೆನು ತುಪ್ಪ ಸಿಗಬಹುದು ಅಂತ ಹೇಳಿದ್ರೆ ಮುಖ್ಯವಾಗಿ ಹೂವು ಮತ್ತು ನೀರಿಗೆ ಅನುಗುಣವಾಗಿ. ಅಂದರೆ ನೀರು ಸಾಮಾನ್ಯವಾಗಿ ಈ ವರ್ಷ ಇದೆ, ಹೂವು ಚೆನ್ನಾಗಿ ಆಗಿದೆ. ಸಾಮಾನ್ಯವಾಗಿ ಒಂದು ಡಬ್ಬಿ ಅಂದರೆ 22 ಕೆ ಜಿ ಏನೋ ಇರ್ತದೆ. ಆ ಪದ್ಧತಿಯಲ್ಲಿ ಒಂದು ಡಬ್ಬಿ ತುಪ್ಪ ಹಿಂದೆ ನಾವು ತೆಗಿತಿದ್ವಿ, ಈಗ ಹೆಚ್ಚು ಕಮ್ಮಿ 20-22 ಕೆ ಜಿ ಅದು ಒಂದು ಸಾರಿ ತೆಗಿಬಹುದು. ಅದು ಸಾಧಾರಣವಾಗಿ ಆ ಜೇನು ಬಂದು ಸಾಧಾರಣ 2-3 ತಿಂಗಳು ಆಗಿರಬೇಕು ಆ ಗಿಡಗಳಿಗೆ, ಆವಾಗ ಅಷ್ಟು ತೆಗಿಲಿಕ್ಕೆ ಸಾಧ್ಯ ಇದೆ. ಇನ್ನು ಕಡಿಮೆನೂ ಇರ್ತದೆ ಒಂದೊಂದು ಜೇನಿಗೆ, ಅದು ಏನು ಹೇಳಲಿಕ್ಕೆ ಬರೋದಿಲ್ಲ. ಅಂತೂ ಜೇನು ಸಮೃದ್ಧಿ ಇದೆ ಈ ಸಲ, ತೊಂದರೆ ಇಲ್ಲ.
1: ಆಮೇಲೆ ಈಗ ಈ ಹೆಜ್ಜೆನಿಗೆ ಬೇಡಿಕೆ ಹೇಗಿದೆ ಮತ್ತು ಅದರ ಒಂದು ಗುಣಮಟ್ಟ ಎಲ್ಲ ಹೇಗಿರ್ತದೆ? ಔಷಧೀಯವಾಗಿ ಬಳಕೆ ಮಾಡ್ಬೋದು ಅಥವಾ ಆಹಾರವಾಗಿ ಉಪಯೋಗಿಸ್ಬೇಕು?
0: ಹೆಜ್ಜೆನು ತುಪ್ಪವನ್ನು ಔಷಧಿ, ಆಹಾರ ಮತ್ತು ಸೌಂದರ್ಯವರ್ಧಕ ಮೂರೂ ಗುಣಗಳಿಗೆ ಉಪಯೋಗಿಸಬಹುದು. ಈ ಸಾಕದ ತುಳುವೆ ಜೇನು ತುಪ್ಪದಕ್ಕಿಂತ ಇದಕ್ಕೆ ದರ ಕಡಿಮೆ ಇದೆ. ರೇಟ್ ಅಂದರೆ 300-310 ಒಂದು ಕೆ ಜಿ ಕೊಡ್ತಾರೆ. ಮತ್ತು ಇದನ್ನು ಬೇರೆ ಬೇರೆ ಕಡೆಯೂ ಹೋಗ್ತದೆ. ಇದು ಈಗ ನೋಡಿ, ಈ ತುಳುವೆ ಜೇನು ತುಪ್ಪ ಸಾಕಿದ್ದು ಹೆಚ್ಚಾಗಿ ಊರು ಅಥವಾ ಹುಬ್ಬಳ್ಳಿ ಧಾರವಾಡ ಅಕ್ಕಪಕ್ಕದಲ್ಲಿ ಖರ್ಚಾದರೆ ಈ ಹೆಜ್ಜೆನು ತುಪ್ಪ ಹೊರಗಡೆ ಹೋಗೋದು ಜಾಸ್ತಿ. ಅಂದರೆ ಇದರಲ್ಲಿ ಔಷಧಿಗೂ ಹೆಚ್ಚು ಇದು ಮಾಡೋದು. ಇನ್ನು ಪ್ರತಿಯೊಂದು ದೇವ್ರ ಪೂಜೆಯಲ್ಲೂ ಪಂಚಾಮೃತ ಅಂಥೇಳಿ ಮಾಡುವಂಥ ಅಭ್ಯಾಸ ನಮ್ಮ ದೇವಸ್ಥಾನದಲ್ಲಿ ಮನೆಯಲ್ಲಿ ಎಲ್ಲ ಇದೆ. ಈ ಪಂಚಾಮೃತಕ್ಕೆ ಹೆಜ್ಜೆನು ತುಪ್ಪನೇ ಆಗಬೇಕು ಅಂತ ಹೇಳ್ತಾರೆ ಅದು ಹಿಂದಕ್ಕಿನಿಂದ. ಹಾಗಾಗಿ ಒಂಥರದ ಬೇಡಿಕೆ ಹೆಜ್ಜೆನಿಗೂ ತುಂಬ ಉಂಟು.
1: ಒಟ್ಟಿನಲ್ಲಿ ಉತ್ತರ ಕನ್ನಡದಲ್ಲಿ ಅಥವಾ ಬೇರೆ ಬೇರೆ ಪ್ರದೇಶಗಳಲ್ಲಿರುವಂತಹ ದೊಡ್ಡ ದೊಡ್ಡ ಕಟ್ಟಡಗಳಾಗ್ಬೋದು ಅಥವಾ ಸೇತುವೆಗಳ ತಳಭಾಗದಲ್ಲಿರುವಂಥದ್ದಾಗ್ಬೋದು, ಅಲ್ಲಿ ಹೋಗಿಯೂ ಕೂಡ ನೀವು ಕಾರ್ಯಾಚರಣೆ

0: ಮಾಡಿದ್ದೀಯಾ?
1: ಇದೆ. ಈಗ ಉದಾಹರಣೆಗೆ ನಾವು ಹಾಂ ಬೆಂಗಳೂರು ಹೋಗಿದ್ದೇವೆ. ಒಬ್ಬರದ್ದು ಹಾಲು ಡೈರಿಗೆ ಒಂದು ಮಹಾ ದೊಡ್ಡ ಹೆಜ್ಜೆಯನ್ನು ಬಂದಿತ್ತು. ಅವರಿಗದು ನಮಗೆ ಹುಡುಕಿ ಅವರು ನಮ್ಗೆ ಹೇಳಿ ಕಳಿಸಿದ್ರು. ನಾವು ಹೋಗಿ ಆ ಜೇನನ್ನು ತೆಗೆದು ಅಲ್ಲೇ ಕಾಡಿಗೆ ಬಿಟ್ಟು ಬಂದಿದ್ದೇವೆ. ಬೆಂಗಳೂರು ಜೇನುತುಪ್ಪ ಮಾರಾಟ ಮಾಡಲಿಲ್ಲ, ಅದು ಅವರೇ ತಗೊಂಡಿದ್ದಾರೆ. ಅದಕ್ಕೆ ಆ ದಿವಸ ಭಾಳ ಜೇನುತುಪ್ಪ ಸಿಗಲಿಲ್ಲ. ಅದಕ್ಕೆ ನಾವು ಜೇನುತುಪ್ಪ ಮಾರಾಟ ಮಾಡೋದಕ್ಕಿಂತವ ಈಗ ಅವ್ರ ಜಾಗದಲ್ಲಿದ್ದ ಜೇನನ್ನು ಅವರಿಗೆ ಕೊಡೋದು ಜಾಸ್ತಿ. ಅಂದರೆ ಅದು ಒಂಥರದ್ದು ಸಮಾಜಕ್ಕದ ಹಿತದೃಷ್ಟಿಯಿಂದ ನಾವು ಜೇನು ಹೋದೋದ್ರಲ್ಲಿ ಜೇನುತುಪ್ಪ ನಾವೇ ತರಲಿಕ್ಕೆ ಹತ್ತಿದ್ರೆ ಇವರೇನೋ ಜೇನುತುಪ್ಪದಕ್ಕೆ ಜೇನು ತೆಗಿತಾರೆ.

0: ರಾತ್ರಿ ಟೈಮ್ದಲ್ಲಿ ಹೋಗೋದು, ಅಲ್ಲಿದ್ದಂಥ ಜೇನನ್ನು ತೆಗೆಯುವುದು, ಜೇನನ್ನು ಅದನ್ನು ಕಾಡಿಗೆ ಬಿಡುವುದು, ಹಿಂಗೆಲ್ಲ ಮಾಡುವುದರಿಂದ ಒಂಥರ ಅನುಭವ ಅಂತಂದರೆ ಇದು ಒಂಥರದ ಸಾಹಸದ ಕೆಲಸ ಅಂತ ಹೇಳ್ಬೋದು.
1: ಎಷ್ಟು ಜನ ಸಹಾಯಕರು ಬೇಕಾಗ್ತಾರೆ?
0: 2-4 ಜನ ಸಹಾಯಕರು ಇರ್ತಾರೆ ನಮಗೆ. ಆದರೆ ಮೊದಲು ಬೈಕ್ನಲ್ಲೇ ಹೋಗ್ತಿದ್ವಿ, 2 ಬೈಕ್ ತಗೊಂಡು ಹೋಗಿ. ಈಗ ನಮಗೆ ವಯಸ್ಸಾದಂಗೆ ಕಾರೇ ತಗೊಂಡು ಹೋಗ್ಲಿಕ್ಕೆ ಹತ್ತಿದ್ದೇವೆ. ರಾತ್ರಿ ಕಾರ್ನಲ್ಲಿ ಹಾಕಿಕೊಂಡು ಆ ಜೇನನ್ನು ಕಾಡಿಗೆ ಬಿಡೋದು. ಹೀಗಾಗಿ ಈಗ ವಿಶೇಷವಾಗಿ ಜೇನು ಹುಳಗಳಿಗೆ ಸಹಿತ ಕಾರಿನ ಮೇಲೆ ಹೋಗುವಂಥ ಅವಕಾಶ, ನಮಗೂ ಅವಕಾಶ.
1: ಈಗ ಜೇನು ಹುಳಗಳನ್ನು ನೀವು ಹೇಗೆ ಸಂಗ್ರಹಿಸ್ತೀರಿ? ಬುಟ್ಟಿಯಲ್ಲಿ ಸಂಗ್ರಹಿಸಿ ತಗೊಂಡು ಹೋಗೋದಾ ಕಾಡಿಗೆ?
0: ಅಲ್ಲ, ಅದಕ್ಕೆ ಜೇನು ಚೀಲ ಅದಕ್ಕೆ ಈ ಜಾಳಿಗೆ ಅಂತಹ ಒಂದು ಚೀಲ ಮಾಡಿಕೊಂಡಿದ್ದೇವೆ. ಆ ಚೀಲದಲ್ಲಿ ತುಂಬಿ ಚೀಲದ ಬಾಯಿ ಕಟ್ಟಬೇಕು. ಸಾವಕಾಶವಾಗಿ ಬಿಲ್ಡಿಂಗಿನಲ್ಲೇ ಇದ್ದರೆ ಬಿಲ್ಡಿಂಗು, ಅಥವಾ ಎಲ್ಲಿದ್ದರೆ ಅದರ ಕೆಳಗೆ ಇಳಿಸೋದು. ಆಮೇಲೆ ಅದನ್ನು ರಾತ್ರಿ ಕಾರಿನಲ್ಲಿ ತಗೊಂಡು ಹೋಗಿ ಚೀಲದ ಒಳಗಡೆ ಕೈಗೆ ಹ್ಯಾಂಡ್ ಗ್ಲೋಸ್ ಹಾಕಿ ನಿಧಾನವಾಗಿ ಚೀಲವನ್ನು ನಿಧಾನವಾಗಿ ಅದನ್ನು 2 ಕಡೆಯಿಂದ ಇಬ್ಬರು ಅದು ಆ ಜೇನು ಹುಳವನ್ನು ನಿಧಾನವಾಗಿ ತುಂಬಬೇಕು. ಆ ಚೀಲದಲ್ಲಿ ತುಂಬಿ ಆದ ನಂತರ ಚೀಲದ ಬಾಯಿ ಕಟ್ಟಿ ಇಳಿಸಬೇಕು ಕೆಳಗೆ. ಅದು ಬಾಯಿ ಕಟ್ಟಿ ಆದ ನಂತರ ಮತ್ತು ಕಾಡಿಗೆ ಬಿಡುವಾಗಲೇ ಬಾಯಿ ಬಿಡಿಸೋದು. ಅದು ಭಾಳ ಹೊತ್ತು ಇಡಬಾರ್ದು ಅಂದರೆ ಅವರಿಗೂ ಅಲ್ಲಿ ಸೆಕೆ ಆಗಿ ತೊಂದರೆ ಆಗ್ತದೆ ಜೇನಿಗೆ. ಹೀಗಾಗಿ ಅದನ್ನು ಕಾಡಿಗೆ ಬಿಡುವಲ್ಲಿ ಬೇರೆಗೆ ಸ್ವಲ್ಪ ಎಚ್ಚರಿಕೆಯಿಂದ ತಗೊಂಡೋಗಿ ಬಿಡಬೇಕು.
1: ಬೆಳೆ ಸಂತೋಷ ರಾಮಚಂದ್ರ ಗೋಪಾಲ್ ಭಟ್ ಅವರೇ, ಹೆಜ್ಜೇನು ಮತ್ತು ಮಿಶ್ರಿ ಜೇನು ಎರಡು ಜೇನು ಕೃಷಿಯನ್ನು ಒಂದು ಭಾಳ ವ್ಯವಸ್ಥಿತವಾಗಿ ನೀವು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ರಿ. ವಿಶೇಷವಾಗಿ ಹೆಜ್ಜೇನಿನ ಒಂದು ವ್ಯವಸ್ಥಿತ ತರಬೇತಿಯನ್ನು ಪಡ್ಕೊಂಡು ಜನರಿಗೂ ಕೂಡ ಅದರ ಬಗ್ಗೆ ಮಾಹಿತಿಯನ್ನು ನೀಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ರಿ. ಬೇರೆ ಬೇರೆ ಪ್ರದೇಶದಲ್ಲಿರುವಂತಹ ಹೆಜ್ಜೇನುಗಳನ್ನು ಗುರುತಿಸಿ ಅವುಗಳನ್ನು ಮತ್ತೆ ಸಹಜ ಸ್ಥಿತಿಗೆ ಬಿಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ರಿ. ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಮುಂಚಟೆ ಜೇನು ಮತ್ತು ಹೆಜ್ಜೇನು ಸಂಸ್ಕರಣೆ ಕುರಿತು ಯಲ್ಲಾಪುರ ತಾಲೂಕು ಬೆಳಸೂರಿನ ರಾಮಚಂದ್ರ ಗೋಪಾಲ್ ಭಟ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು TS ಪ್ರಸಾದ್.

ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.

ಆಕಾಶವಾಣಿ ಕಾರವಾರ ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.

ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್. ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ನೇತ್ರ ವಾಯುಗಾಮಿ ಎಚ್ಚರಿಕೆ ಮತ್ತು ನಿಯಂತ್ರಣ ವ್ಯವಸ್ಥೆ ಅಂತಿಮ ಕಾರ್ಯಾಚರಣೆಗೆ ಅನುಮತಿ. ಹಾಗೂ ಟಿ20 ಮಹಿಳಾ ವಿಶ್ವಕಪ್ ಕ್ರಿಕೆಟ್, ಭಾರತದ ವಿರುದ್ಧ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡ ಬಾಂಗ್ಲಾದೇಶ. ಈಗ ವಾರ್ತೆಗಳ ವಿವರ. ವೆನೆಜುವೆಲಾದಲ್ಲಿ ಸಂಭವಿಸಿದ ಭೂಕಂಪಗಳ ನಂತರ ಭಾರತ ವ್ಯಕ್ತಪಡಿಸಿದ ಒಗ್ಗಟ್ಟನ್ನು ವೆನೆಜುವೆಲಾದ ಹಂಗಾಮಿ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್ ಶ್ಲಾಘಿಸಿದ್ದಾರೆ. ಇದು ಕಷ್ಟದ ಸಮಯದಲ್ಲಿ ಭಾರತ ಮತ್ತು ವೆನೆಜುವೆಲಾದ ಜನರ ನಡುವಿನ ಸಹಕಾರದ ಮನೋಭಾವಕ್ಕೆ ಅನುಗುಣವಾಗಿದೆ ಎಂದು ಅವರು ಹೇಳಿದ್ದಾರೆ. ಭೂಕಂಪಗಳ ತೀವ್ರ ಪರಿಣಾಮಗಳ ಹಿನ್ನೆಲೆಯಲ್ಲಿ ತಮ್ಮ ಸಂತಾಪ ಮತ್ತು ಪರಿಹಾರ ಪ್ರಯತ್ನಗಳನ್ನು ಬೆಂಬಲಿಸಲು ಭಾರತದ ಇಚ್ಛಾಶಕ್ತಿಯನ್ನು ವ್ಯಕ್ತಪಡಿಸಿದ ಪ್ರಧಾನಿ ನರೇಂದ್ರ ಮೋದಿಯವರ ಹೇಳಿಕೆಗಳನ್ನು ಅವರು ಸ್ವಾಗತಿಸಿದ್ದಾರೆ. ಮೋದಿಯವರ ಸಾಮಾಜಿಕ ಮಾಧ್ಯಮ ಪೋಸ್ಟ್ ಅನ್ನು ಉಲ್ಲೇಖಿಸಿ ಅವರು ಅಂತಾರಾಷ್ಟೀಯ ಮಟ್ಟದಲ್ಲಿ ದೊರೆತ ಬೆಂಬಲದ ಅಭಿವ್ಯಕ್ತಿಗಳನ್ನು ಶ್ಲಾಘಿಸಿದರು ಮತ್ತು ವೆನೆಜುವೆಲಾ ಸ್ವೀಕರಿಸಿದ ಒಗ್ಗಟ್ಟಿನ ಅಭಿವ್ಯಕ್ತಿಗಳಿಗೆ ಕೃತಜ್ಞತೆ ಸಲ್ಲಿಸಿದರು. ಇಂಧನವು ಆರ್ಥಿಕ ಬೆಳವಣಿಗೆ, ಸಾಮಾಜಿಕ ಪ್ರಗತಿ ಮತ್ತು ಮಾನವ ಅಭಿವೃದ್ಧಿಗೆ ನಿರ್ಣಾಯಕವಾಗಿದೆ ಎಂದು ಕೇಂದ್ರ ಇಂಧನ ಸಚಿವ ಮನೋಹರ್ ಲಾಲ್ ಖಟ್ಟರ್ ಹೇಳಿದ್ದಾರೆ. ಗುರುಗ್ರಾಮ್ನಲ್ಲಿ ನಡೆದ 11ನೇ ಬ್ರಿಕ್ಸ್ ಇಂಧನ ಸಚಿವರ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಅಭಿವೃದ್ಧಿ ಮತ್ತು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸಾಧಿಸಲು ಕೈಗೆಟುಕುವ ವಿಶ್ವಾಸಾರ್ಹ ಮತ್ತು ಸುಸ್ಥಿರ ಇಂಧನವು ಅತ್ಯಗತ್ಯ ಎಂದು ತಿಳಿಸಿದರು. ಭವಿಷ್ಯಕ್ಕೆ ಸಿದ್ದವಾದ ವಿದ್ಯುತ್ ವಲಯವನ್ನು ನಿರ್ಮಿಸಲು ಭಾರತ ತನ್ನ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ, ಸ್ಮಾರ್ಟ್ ಗ್ರಿಡ್ ಮೂಲಸೌಕರ್ಯ ಮತ್ತು ಇಂಧನ ಸಂಗ್ರಹ ವ್ಯವಸ್ಥೆಗಳನ್ನು ವೇಗವಾಗಿ ವಿಸ್ತರಿಸುತ್ತಿದೆ. ಸೌರ ಮತ್ತು ಪವನ ಇಂಧನ ನಿಯೋಜನೆಯಲ್ಲಿ ಭಾರತವು ವಿಶ್ವದ ಪ್ರಮುಖ ರಾಷ್ಟಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ ಎಂದು ಸಚಿವರು ಹೇಳಿದರು. ಭಾರತ ಇಂಧನ ಬೆಳವಣಿಗೆಯನ್ನು ಎತ್ತಿ ತೋರಿಸಿದ ಸಚಿವರು, ದೇಶವು ಸುಮಾರು 540 ಗಿಗಾವ್ಯಾಟ್ಗಳ ಸ್ಥಾಪಿತ ವಿದ್ಯುತ್ ಸಾಮರ್ಥ್ಯದೊಂದಿಗೆ ವಿಶ್ವದ 3ನೇ ಅತಿದೊಡ್ಡ ವಿದ್ಯುತ್ ಉತ್ಪಾದಕ ಮತ್ತು ಗ್ರಾಹಕ ರಾಷ್ಟವಾಗಿ ಹೊರಹೊಮ್ಮಿದೆ ಎಂದು ಹೇಳಿದರು. ಬ್ರಿಕ್ಸ್ ಇಂಧನ ಸಚಿವರ ಸಭೆ ನಾಳೆಯವರೆಗೆ ಮುಂದುವರಿಯಲಿದೆ. ಇಂಧನ ಭದ್ರತೆ ಮತ್ತು ಸುಸ್ಥಿರತೆ, ಇಂಧನ ಪ್ರವೇಶ ಮತ್ತು ಸಮಾನತೆ ಹಾಗೂ ನಾವೀನ್ಯತೆ ಮುಂತಾದ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಬಲಪಡಿಸುವ ಬಗ್ಗೆ ಚರ್ಚೆಗಳು ಕೇಂದ್ರೀಕರಿಸುತ್ತಿವೆ. ತಂತ್ರಜ್ಞಾನ ಆಧಾರಿತ ಯುದ್ಧವು ರಾಷ್ಟೀಯ ಭದ್ರತೆಯನ್ನು ಮರು ವ್ಯಾಖ್ಯಾನಿಸುತ್ತಿದೆ. ರಾಷ್ಟೀಯ ಭದ್ರತೆಯ ಭವಿಷ್ಯವು ಕೃತಕ ಬುದ್ಧಿಮತ್ತೆ, ಕ್ವಾಂಟಮ್ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಮತ್ತು ಬಾಹ್ಯಾಕಾಶ ಸಾಮರ್ಥ್ಯಗಳ ಒಮ್ಮುಖದಿಂದ ರೂಪುಗೊಳ್ಳುತ್ತದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯ ರಾಷ್ಟೀಯ ರಕ್ಷಣಾ ಕಾಲೇಜಿನಲ್ಲಿ ಮಾತನಾಡಿದ ಅವರು, ಉದಯೋನ್ಮುಖ ಭದ್ರತಾ ಸವಾಲುಗಳಿಗೆ ಪರಿಣಾಮಕಾರಿಯಾಗಿ ಪ್ರತಿಕ್ರಿಯಿಸಲು ಮತ್ತು ಹೆಚ್ಚುತ್ತಿರುವ ಸಂಕೀರ್ಣ ಜಾಗತಿಕ ಪರಿಸರದಲ್ಲಿ ತನ್ನ ಕಾರ್ಯತಂತ್ರದ ಹಿತಾಸಕ್ತಿಗಳನ್ನು ಭದ್ರಪಡಿಸಿಕೊಳ್ಳಲು ಭಾರತವು ತಂತ್ರಜ್ಞಾನ ರೇಖೆಗಿಂತ ಮುಂದೆ ಇರಬೇಕು ಎಂದು ತಿಳಿಸಿದರು. ಭಾರತದ ರಕ್ಷಣಾ ಸ್ವಾವಲಂಬನೆಗೆ ಒತ್ತು ನೀಡುವಲ್ಲಿ ಮಹತ್ವದ ಮೈಲಿಗಲ್ಲು ಎಂಬಂತೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ಸ್ಥಳೀಯ ನೇತ್ರ ವಾಯುಗಾಮಿ ಆರಂಭಿಕ ಎಚ್ಚರಿಕೆ ಮತ್ತು ನಿಯಂತ್ರಣ ವ್ಯವಸ್ಥೆಗೆ ಅಂತಿಮ ಕಾರ್ಯಾಚರಣೆ ಅನುಮತಿ ಎಫ್ಒಸಿ ನೀಡಿದೆ. ಬೆಂಗಳೂರಿನಲ್ಲಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ಎಫ್ಒಸಿ ಪ್ರಮಾಣಪತ್ರವನ್ನು ಭಾರತೀಯ ವಾಯುಪಡೆಗೆ ಅಧಿಕೃತವಾಗಿ

0: ಹಸ್ತಾಂತರಿಸಲಾಯಿತು. ಇದು ರಾಷ್ಟ್ರದ ವಾಯುಗಾಮಿ ಕಣ್ಗಾವಲು ಮತ್ತು ನೆಟ್ವರ್ಕ್ ಕೇಂದ್ರಿತ ಯುದ್ಧ ಸಾಮರ್ಥ್ಯಗಳಿಗೆ ಪ್ರಮುಖ ಬೆಳವಣಿಗೆಯನ್ನು ಭದ್ರಪಡಿಸುತ್ತದೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಭಾರತೀಯ ವಾಯುಪಡೆಯ ಉಪಮುಖ್ಯಸ್ಥ ಏರ್ ಮಾರ್ಷಲ್ ಅವಧೇಶ್ ಕುಮಾರ್ ಭಾರತಿ ಸ್ಥಳೀಯವಾಗಿ ನಿರ್ಮಿಸಲಾದ ವ್ಯವಸ್ಥೆಯನ್ನು ಶ್ಲಾಘಿಸಿದರು. ಸಂಸತ್ ಭವನದಲ್ಲಿ ಇಂದು ಹೊಸದಾಗಿ ರಾಜ್ಯಸಭೆಗೆ ಚುನಾಯಿತರಾದ ಮತ್ತು ಮರು ಆಯ್ಕೆಯಾದ 10 ಸದಸ್ಯರಿಗೆ ಉಪರಾಷ್ಟಪತಿ ಮತ್ತು ರಾಜ್ಯಸಭೆಯ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಪ್ರಮಾಣವಚನ ಬೋಧಿಸಿದರು. ತೆಲುಗುದೇಶಂ ಪಕ್ಷದ ಸನಾ ಸತೀಶ್ ಬಾಬು, ವಿಜಯ ಚಿಂತಕಾಯಲ ಮತ್ತು ಭಾಷ್ಯಂ ರಾಮಕೃಷ್ಣ, ಆಂಧ್ರಪ್ರದೇಶದ ಜನಸೇನಾ ಪಕ್ಷದ ಲಿಂಗಮನೇನಿ ರಮೇಶ್ ಪ್ರಮಾಣವಚನ ಸ್ವೀಕರಿಸಿದರು. ಅರುಣಾಚಲ ಪ್ರದೇಶದ ಬಿಜೆಪಿಯ ತೈ ಟಗಕ್, ದೇಬಾಶಿಶ್ ಸಮಂತರಾಯ ಮತ್ತು ಕರ್ನಾಟಕದಿಂದ ಕಾಂಗ್ರೆಸ್ನ ಪ್ರವೀಣ್ ಚಕ್ರವರ್ತಿ ಮತ್ತು ಗುಜರಾತ್ನ ಬಿಜೆಪಿಯ ರಾಜೇಶ್ ಪರಮಾನಂದ್ ಶುಕ್ಲಾ ಅವರಿಗೂ ಸಿಪಿ ರಾಧಾಕೃಷ್ಣನ್ ಪ್ರಮಾಣವಚನ ಬೋಧಿಸಿದರು. ಜಾರ್ಖಂಡ್ನಿಂದ ಆಯ್ಕೆಯಾದ ಜಾರ್ಖಂಡ್ ಮುಕ್ತಿ ಮೋರ್ಚಾದ ಬೈದ್ಯನಾಥ್ ರಾಮ್ ಮತ್ತು ಸ್ವತಂತ್ರ ಸದಸ್ಯ ಪರಿಮಳ್ ನಾಥ್ವಾನಿ ಕೂಡ ಪ್ರಮಾಣವಚನ ಸ್ವೀಕರಿಸಿದ ಇತರ ಸಚಿವರಾಗಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದೇ 27-29 ಸೀಶೆಲ್ಸ್ ದೇಶಕ್ಕೆ ಭೇಟಿ ನೀಡಲಿದ್ದು, ಸೀಶೆಲ್ಸ್ ರಾಷ್ಟೀಯ ದಿನದ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಪ್ರಧಾನಮಂತ್ರಿ ಅವರು 2015 ಕೊನೆಯದಾಗಿ ಸೀಶೆಲ್ಸ್ಗೆ ಭೇಟಿ ನೀಡಿದ್ದರು. ವಿದೇಶಾಂಗ ಸಚಿವಾಲಯದ ಹೇಳಿಕೆಯ ಪ್ರಕಾರ ಭಾರತೀಯ ರಕ್ಷಣಾ ಪಡೆಗಳ ಒಂದು ತಂಡ ಮತ್ತು ಭಾರತೀಯ ನೌಕಾಪಡೆಯ 2 ಹಡಗುಗಳು ಈ ಆಚರಣೆಗಳಲ್ಲಿ ಭಾಗವಹಿಸಿವೆ. ಭೇಟಿಯ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಸೀಶೆಲ್ಸ್ ಅಧ್ಯಕ್ಷ ಡಾ ಪ್ಯಾಟ್ರಿಕ್ ಹೆರ್ಮೆನಿ ಅವರೊಂದಿಗೆ ಮಾತುಕತೆ ನಡೆಸಲಿದ್ದು, ದ್ವಿಪಕ್ಷೀಯ ಸಹಕಾರದ ವಿವಿಧ ಕ್ಷೇತ್ರಗಳನ್ನು ಪರಿಶೀಲಿಸುವ ಜೊತೆಗೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟೀಯ ವಿಷಯಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಪ್ರಧಾನಮಂತ್ರಿ ಅವರು ಸೀಶೆಲ್ಸ್ ರಾಷ್ಟೀಯ ಅಸೆಂಬ್ಲಿಯನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದು, ಭಾರತೀಯ ಮೂಲದ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಲಿದ್ದಾರೆ. ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಇಂದು ಹಿರಿಯ ರೈಲ್ವೆ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದ್ದು, ವಿವಿಧ ಸರಕುಗಳ ಸಾಗಣೆಗೆ ಭಾರತೀಯ ರೈಲ್ವೆಯನ್ನು ಅತ್ಯಂತ ಆದ್ಯತೆಯ ಸಾರಿಗೆ ಮಾಧ್ಯಮವನ್ನಾಗಿ ರೂಪಿಸುವ ಉದ್ದೇಶದ ಸುಧಾರಣಾ ಕ್ರಮಗಳ ಕುರಿತು ಚರ್ಚೆ ನಡೆಸಲಾಗಿದೆ. ಇತ್ತೀಚೆಗೆ ಸಿಮೆಂಟ್ ಮತ್ತು ಉಪ್ಪು ಸೇರಿದಂತೆ ವಿವಿಧ ಸರಕುಗಳಿಗಾಗಿ ಅಭಿವೃದ್ಧಿಪಡಿಸಲಾದ ವಿಶೇಷ ವ್ಯಾಗನ್ಗಳ ಯಶಸ್ಸು, ಕೈಗಾರಿಕೆಗಳ ಕಾರ್ಯಾಚರಣಾ ಅಗತ್ಯಗಳಿಗೆ ಅನುಗುಣವಾಗಿ ವ್ಯಾಗನ್ಗಳನ್ನು ವಿನ್ಯಾಸಗೊಳಿಸುವ ಮಹತ್ವವನ್ನು ಸಾಬೀತುಪಡಿಸಿದೆ ಎಂದು ಸಭೆಯಲ್ಲಿ ತಿಳಿಸಲಾಯಿತು. ಪ್ರಸ್ತಾವಿತ ವ್ಯಾಗನ್ ವಿನ್ಯಾಸ ನೀತಿಯು ಆಧುನಿಕ, ಗ್ರಾಹಕ ಕೇಂದ್ರಿತ ಹಾಗೂ ನಾವೀನ್ಯತೆ ಆಧಾರಿತ ಸರಕು ಸಾಗಣೆ ವ್ಯವಸ್ಥೆಯನ್ನು ನಿರ್ಮಿಸುವತ್ತ ಭಾರತೀಯ ರೈಲ್ವೆಯ ಮತ್ತೊಂದು ಮಹತ್ವದ ಸುಧಾರಣೆಯಾಗಿದೆ. ಇದು ಆರ್ಥಿಕ ಬೆಳವಣಿಗೆಯನ್ನು ವೇಗಗೊಳಿಸುವುದು, ಪರಿಸರ ಸುಸ್ಥಿರತೆಯನ್ನು ಬಲಪಡಿಸುವುದು ಹಾಗೂ ವಿಕಸಿತ ಭಾರತದ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ ಎಂದು ಸಚಿವರು ಹೇಳಿದ್ದಾರೆ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವದ ಪರವಾಗಿ ಬೆಂಬಲ ಸೂಚಿಸಿದವರಿಗೆ ಪ್ರಧಾನಮಂತ್ರಿ ಇಂದು ಗೌರವ ಸಲ್ಲಿಸಿದರು. ದೇಶಾದ್ಯಂತ ಸಂವಿಧಾನ ಹತ್ಯಾ ದಿವಸದ ಅಂಗವಾಗಿ ಇಂದು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರಜಾಪ್ರಭುತ್ವ, ಸಂವಿಧಾನ ಮತ್ತು ನಾಗರಿಕರ ಹಕ್ಕುಗಳನ್ನು ರಕ್ಷಿಸುವ ಬದ್ದತೆಯನ್ನು ಪುನರುಚ್ಚರಿಸುವ ಸಂಸ್ಕೃತ ಸುಭಾಷಿತವನ್ನು ಹಂಚಿಕೊಂಡಿರುವ ಅವರು, ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ದೃಢವಾಗಿ ಬೆಂಬಲ ಸೂಚಿಸಿ ರಕ್ಷಿಸಿದ ಎಲ್ಲರಿಗೂ ಗೌರವ ಸಲ್ಲಿಸಿದರು. ಮ್ಯಾಂಚೆಸ್ಟರ್ನ ಎಮಿರೇಟ್ಸ್ ಓಲ್ಡ್ ಟ್ರಾಫರ್ಡ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್ನ ಎ ಗುಂಪಿನ ಇಂದಿನ ಪಂದ್ಯದಲ್ಲಿ ಭಾರತ ಮತ್ತು ಬಾಂಗ್ಲಾದೇಶ ಮುಖಾಮುಖಿಯಾಗಿವೆ. ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿರುವ ಬಾಂಗ್ಲಾದೇಶ ತಂಡ ಇತ್ತೀಚಿನ ವರದಿ ಬಂದಾಗ 6 ವಿಕೆಟ್ ನಷ್ಟಕ್ಕೆ 168 ರನ್ ಗಳಿಸಿ ಆಡುತ್ತಿದೆ. ಹರ್ಮನ್ ಪ್ರೀತ್ ಕೌರ್ ನೇತೃತ್ವದ ಭಾರತ ತಂಡ 3 ಪಂದ್ಯಗಳಲ್ಲಿ 2 ಜಯ ಗಳಿಸಿ ಗುಂಪಿನಲ್ಲಿ 2ನೇ ಸ್ಥಾನದಲ್ಲಿದೆ. ಬಾಂಗ್ಲಾದೇಶವು 2 ಪಂದ್ಯಗಳನ್ನು ಗೆದ್ದಿದ್ದರೂ ಕಡಿಮೆ ನೆಟ್ ರನ್ ರೇಟ್ನಿಂದ 4ನೇ ಸ್ಥಾನದಲ್ಲಿದೆ. ಕ್ಯಾಲಿಫೋರ್ನಿಯಾದ ಫುಲ್ಲರ್ಟನ್ನಲ್ಲಿ ನಿನ್ನೆ ನಡೆದ ಯುಎಸ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ತನ್ವಿ ಶರ್ಮಾ ಮತ್ತು ಕಿಡಂಬಿ ಶ್ರೀಕಾಂತ್ ಸುಲಭ ಗೆಲುವುಗಳೊಂದಿಗೆ ತಮ್ಮ ಅಭಿಯಾನ

0: ಆರಂಭಿಸಿದರು. ಮಹಿಳೆಯರ ಸಿಂಗಲ್ಸ್ನ ಮೊದಲ ಸುತ್ತಿನಲ್ಲಿ ತನ್ವಿ ಶರ್ಮಾ ಜರ್ಮನಿಯ ಇವೋನ್ಲಿ ಅವರನ್ನು 23-21, 21-16 ಅಂತರದಿಂದ ಸೋಲಿಸಿದರು. ದೇವಿಕಾ ಸಿಹಾಕ್ ಪೆರುವಿನ ಇನೆಸ್ ಲೂಸಿಯಾ ಕ್ಯಾಸ್ಟಿಲ್ಲೋ ಅವರನ್ನು 21-14, 21-14 ಅಂತರದಿಂದ ಮಣಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೆನೆಜುವೆಲಾ ಭೂಕಂಪಗಳ ನಂತರ ಭಾರತ ವ್ಯಕ್ತಪಡಿಸಿದ ಸಂತಾಪ ಮತ್ತು ಪರಿಹಾರ ಪ್ರಯತ್ನಗಳನ್ನು ಶ್ಲಾಘಿಸಿದ ಅಧ್ಯಕ್ಷೆ ಡೆಲ್ಸಿ ರೋಡ್ರಿಗಸ್. ಆರ್ಥಿಕ ಬೆಳವಣಿಗೆ, ಸಾಮಾಜಿಕ ಪ್ರಗತಿ ಮತ್ತು ಮಾನವ ಅಭಿವೃದ್ಧಿಗೆ ಇಂಧನದ ಪಾತ್ರ ನಿರ್ಣಾಯಕ, ಕೇಂದ್ರ ಸಚಿವ ಮನೋಹರ್ ಲಾಲ್ ಖಟ್ಟರ್. ತಂತ್ರಜ್ಞಾನ ಆಧಾರಿತ ಯುದ್ಧ ರಾಷ್ಟೀಯ ಭದ್ರತೆಯನ್ನು ಮರು ವ್ಯಾಖ್ಯಾನಿಸುತ್ತಿದೆ, ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್. ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ನೇತ್ರ ವಾಯುಗಾಮಿ ಎಚ್ಚರಿಕೆ ಮತ್ತು ನಿಯಂತ್ರಣ ವ್ಯವಸ್ಥೆ ಅಂತಿಮ ಕಾರ್ಯಾಚರಣೆಗೆ ಅನುಮತಿ. ಹಾಗೂ ಟಿ20 ಮಹಿಳಾ ವಿಶ್ವಕಪ್ ಕ್ರಿಕೆಟ್, ಭಾರತದ ವಿರುದ್ಧ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡ ಬಾಂಗ್ಲಾದೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್. ಭಜನೆಗಳು, ಅನೂಪ್ ಜಲೋಟ ಅವರು ಹಾಡಿರುವಂತಹ ಭಜನೆಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ. ಆರಂಭದಲ್ಲಿ ಕೇಳಿ ಜಗತ್ ಮೇ ಜೋ ಭೀ.

ಇದುವರೆಗೆ ಅನೂಪ್ ಜಲೋಟ ಅವರು ಹಾಡಿರುವ ಭಜನೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 8 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಸಿರಿಗಂಧ ಮೂಡಿಬರುವುದು.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮ ಕೇಳುತ್ತಿರುವಿರಿ. ನಾಳೆ ವಿಶ್ವ ಮಾದಕ ವಸ್ತು ವಿರೋಧಿ ದಿನ. ಮಾದಕ ವಸ್ತುಗಳು ಯಾವೆಂದು ಹಾಡಿಗೆ ಮುಂತೆ ಹೇಳ್ತಾ ಇದ್ದೀವಿ. ಅವುಗಳೆಂದರೆ ಮದ್ಯಪಾನ, ಸಿಗರೇಟ್, ತಂಬಾಕು, ಗಾಂಜಾ, ಹೆರಾಯಿನ್, ಕೊಕೇನ್, ನಶೆ ಉಂಟು ಮಾಡುವ ವಸ್ತುಗಳು. ಇವುಗಳು ಸೇವನೆಯಿಂದ ಸೇವಿಸುವ ವ್ಯಕ್ತಿಯ ಮೇಲೆ ಅಷ್ಟೇ ಅಲ್ಲದೆ ಅವರ ನಡವಳಿಕೆಗಳಿಂದ ಕುಟುಂಬದ ಮೇಲೂ ಪರಿಣಾಮ ಬೀರುತ್ತದೆ. ಕೆಲವರು ಸ್ನೇಹಿತರ ಒತ್ತಡದಿಂದ, ಕುತೂಹಲದಿಂದ ಅಥವಾ ಒತ್ತಡ ನಿವಾರಣೆಯ ನೆಪದಲ್ಲಿ ಬಳಸಲು ಪ್ರಾರಂಭಿಸಿದರೆ ನಂತರ

ಅದು ವ್ಯಸನವಾಗಿ ಜೀವನವನ್ನೇ ಹಾಳು ಮಾಡುತ್ತದೆ. ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಹೇಳ್ತೀವಿ ಗೀತೆಯ ನಂತರ. ಕೇಳಿ ಕವಿತಾ ಕೃಷ್ಣಮೂರ್ತಿ ಅವರ ಸ್ವರದಲ್ಲಿ ನನ್ನ ಕನಸಿನ ಹೂವೆ ಚಿತ್ರದ ಹಾಡು.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮ ಕೇಳುತ್ತಿರುವಿರಿ. ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಹೇಳುವುದಾದರೆ ಆರೋಗ್ಯದ ಮೇಲೆ ಪರಿಣಾಮ, ಹೃದಯ ಸಂಬಂಧಿ ಕಾಯಿಲೆಗಳು, ಶ್ವಾಸಕೋಶದ ಸಮಸ್ಯೆಗಳು, ಕ್ಯಾನ್ಸರ್, ಮೆದುಳಿನ ಕಾರ್ಯಕ್ಷಮತೆ ಕುಸಿತ, ಹಾಗೆ ಮಾನಸಿಕ ಖಿನ್ನತೆ ಸಹ ಉಂಟಾಗ್ತದೆ. ಕುಟುಂಬದ ಮೇಲೆ ಪರಿಣಾಮದ ಬಗ್ಗೆ ಹೇಳುವುದಾದರೆ ಕುಟುಂಬದಲ್ಲಿ ಜಗಳಗಳು, ಆರ್ಥಿಕ ಸಮಸ್ಯೆಗಳು, ಮಕ್ಕಳ ಶಿಕ್ಷಣದ ಮೇಲೆ ಪರಿಣಾಮ, ಕುಟುಂಬದ ಶಾಂತಿ ಹಾಳಾಗೋದು, ಹಾಗೆ ಸಮಾಜದ ಮೇಲೂ ಸಹ ಕೆಟ್ಟ ಪರಿಣಾಮ ಬೀರುತ್ತದೆ. ಅಪರಾಧಗಳ ಹೆಚ್ಚಳ, ರಸ್ತೆ ಅಪಘಾತಗಳು, ನಿರುದ್ಯೋಗ, ಸಾಮಾಜಿಕ ಅಶಾಂತಿ. ಒಬ್ಬ ವ್ಯಕ್ತಿಯ ವ್ಯಸನ ಕೇವಲ ಅವನಿಗಷ್ಟೇ ಅಲ್ಲದೆ ಇಡೀ ಕುಟುಂಬ ಮತ್ತು ಸಮಾಜಕ್ಕೂ ಹಾನಿ ಉಂಟು ಮಾಡುತ್ತದೆ. ಇನ್ನೊಂದಷ್ಟು ಮಾತುಕತೆ ಮುಂದುವರಿತೇ ಗೀತೆಯ ನಂತರ. ಇದೀಗ ಕೇಳಿ ಬೆಳ್ಳಿಬೆಟ್ಟ ಚಿತ್ರದ ಹಾಡು ನಂದಿತಾ ಅವರ ಸ್ವರದಲ್ಲಿ.

ಆಕಾಶವಾಣಿ ಕಾರವಾರ ಕನ್ನಡ ಚಿತ್ರಗೀತೆಗಳು. ಆರಂಭದಲ್ಲಿ ಕೇಳಿ ಮುಳ್ಳಿನ ಗುಲಾಬಿ ಚಿತ್ರದ ಗೀತೆ, ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಸತ್ಯಂ ಅವರದು.

ಗುಣ ನೋಡಿ ಹೆಣ್ಣು ಕೊಡು ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರು ಹಾಡಿರುವಂತಹ ಗೀತೆ. ಗೀತರಚನೆ ಆರ್ ಎನ್ ಜೆ ಗೋಪಾಲ್ ಅವರದು, ಸಂಗೀತ ಎಂ ರಂಗರಾವ್.

ದೇವರಗುಡಿ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿಯವರು ಹಾಡಿರುವಂತಹ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ರಾಜನ್ ನಾಗೇಂದ್ರ ಅವರದು.

ಇದುವರೆಗೆ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ, ಸಮಯ 8:45 ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಹಿಂದಿ ಹಾಗೂ 9:00 ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ.

ಅಲ್ಕಾಯ್ ಅಗ್ನಿತ್ ಮತ್ತು ಉದಿತ್ ನಾರಾಯಣ ಸ್ವರದಲ್ಲಿ ಕುಚ್ ಕುಚ್ ಹೊತ್ತಾ ಹೇ ಚಿತ್ರದ ಗೀತೆಯನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ಎತ್ರಾಜ್ ಚಿತ್ರದ ಗೀತೆ, ಹಾಡಿದ್ದಾರೆ ಉದಿತ್ ನಾರಾಯಣ್ ಮತ್ತು ಅಲ್ಕಾ ಯಾಜ್ಞಿಕ್. ಸಮೀರ್ ಅವರ ಸಾಹಿತ್ಯಕ್ಕೆ ಸಂಗೀತ ಹಿಮೇಶ್ ರೇಷಮಿ ಅವರದು.

ಇದುವರೆಗೆ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ FM ಕಂಪನಾಂಕ 102.3 MHz. ಸಮಯ 9:30 ವಾಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರುವುದು.

0: ಯುವವಾಣಿ ಪ್ರಸಾರವಾಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಗುಡ್ ಈವ್ನಿಂಗ್ ಅಂಡ್ ವೆಲ್ಕಮ್. ದಿಸ್ ಇಸ್ ಇಂಗ್ಲಿಷ್ ಟಾಕ್ಸ್.

This program was brought to you by Akashvani Bengaluru.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

0: ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಡಾಕ್ಟರ್ ಬಿ ಎಸ್ ಪ್ರೇಮಲತಾ ಅವರು ಬಂದಿದ್ದಾರೆ. ಮೇಡಮ್ ನಮಸ್ಕಾರ.
1: ನಮಸ್ಕಾರ ಸರ್.
0: ಮೇಡಮ್, ಈಗ ಡಿಸ್ಫೇಜಿಯಾ ಅಂತಂತೇಳಿ ಒಂದು ಕಾಯಿಲೆ, ಅಂದರೆ ಅದು ನುಂಗುವಿಯ ಸಮಸ್ಯೆ. ಸಾಮಾನ್ಯವಾಗಿ ನಾವು ಬೇರೆ ಬೇರೆ ಸ್ಥಿತಿಗಳ ಬಗ್ಗೆ ಮಾತಾಡ್ತೀವಿ, ಇದು ಡಿಸ್ಫೇಜಿಯಾ ಅಂದರೆ ಏನು ಮೇಡಮ್?
1: ಸರ್, ಡಿಸ್ಫೇಜಿಯಾ ಅಂತ ಹೇಳೋದಕ್ಕೆ ಮುಂಚೆ ನಾನು ಸೆಪ್ಟೆಂಬರ್ 27, 2008 ಯು ಎಸ್ ಗೌರ್ಮೆಂಟ್ ಒಂದು ಡಿಕ್ಲರೇಷನ್ ಹೊರಡಿಸ್ತು. ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ನ್ಯಾಷನಲ್ ಡಿಸ್ಫೇಜಿಯಾ ಅವೇರ್ನೆಸ್ ಮಂತ್, ಅಂದರೆ ಜನರಿಗೆ ನುಂಗುವಿಕೆ ಮತ್ತು ಅದರಿಂದ ಆಗುವ ತೊಂದರೆಗಳ ಬಗ್ಗೆ, ಕಷ್ಟಗಳಾದಾಗ ಏನೆಲ್ಲ ತೊಂದರೆಗಳಾಗ್ಬೋದು, ಅದು ಜನರಿಗೆ ಜಾಗೃತಿ ಮೂಡಿಸೋದಕ್ಕೆ ಈ ಜೂನ್ ತಿಂಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಜೂನ್ ತಿಂಗಳಲ್ಲಿ ಅದನ್ನು ನಾವು ಆಚರಿಸ್ತೀವಿ. ಡಿಸ್ಫೇಜಿಯಾ ಅಂತಂದರೆ ಅದೊಂದು ಮೆಡಿಕಲ್ ಟರ್ಮ್. ಅದು ನುಂಗುವಿಕೆಯಲ್ಲಿ ಆಗುವ ತೊಂದರೆ. ನಾವು ಊಟ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ, ಬಾಯಿಂದ ಅದು ನುಂಗಿದ್ದು ಅಗದಿದ್ದು ಜಗದಿದ್ದು ಅದು ಸರಾಗವಾಗಿ ಅದು ನಮ್ಮ ಹೊಟ್ಟೆಗೆ ಹೋಗುತ್ತೆ. ಈ ಪ್ಯಾತ್ವೇಲಿ ಬಾಯಿ ಒಳಗಡೆ ಇರ್ಬೋದು, ಬಾಯಿ ಹಿಂಭಾಗದಲ್ಲಿರ್ಬೋದು, ಧ್ವನಿ ಪೆಟ್ಟಿಗೆಯಲ್ಲಿ ಇರ್ಬೋದು, ಧ್ವನಿ ಪೆಟ್ಟಿಗೆ ಮೇಲ್ಭಾಗದಲ್ಲಿರ್ಬೋದು, ಅನ್ನನಾಳದಲ್ಲಿರ್ಬೋದು, ಯಾವುದೇ ಒಂದು ಥರ ತೊಂದರೆಗಳು ಆದಾಗ ನುಂಗುವಿಕೆ ತೊಂದರೆ ನಮ್ಮಲ್ಲಿ ಕಂಡುಬರುತ್ತೆ. ಆ ನುಂಗುವಿಕೆ ತೊಂದರೆನ ನಾವು ಡಿಸ್ಫೇಜಿಯಾ ಅಂತ ಹೇಳ್ತೀವಿ. ಈ ಡಿಸ್ಫೇಜಿಯಾ ಅನ್ನೋದು ಒಂದು ಕಾಯಿಲೆ ಅಲ್ಲ, ಇದು ಕಾಯಿಲೆ ಆಗಿರುವ ಸಿಂಪ್ಟಮ್ಸ್. ಇದು
0: ಅಂದ್ರೆ ನುಂಗುವ ಸಮಸ್ಯೆ,
1: ನುಂಗುವ ಸಮಸ್ಯೆ,
0: ನುಂಗುವಾಗ ಏನೋ ನೋವಾಗುತ್ತೆ, ಏನೋ ತೊಂದರೆ ಆಗುತ್ತೆ, ಈಗ ಇದಕ್ಕೆ ಕಾರಣ ಏನು ಅಂತ ಹೇಳಿ ಹುಡುಕ್ತೀರಿ. ಏನೇನು ಕಾರಣ ಮೇಡಮ್ ಈಗ ಈ ರೀತಿಯಾದಂತಹ ಸಮಸ್ಯೆ ಬರಬೇಕಂದ್ರೆ?
1: ಒಂದು ಮುಖ್ಯವಾದ ಕಾರಣ ಅಂತಂದ್ರೆ ಈಗ ಸ್ಟ್ರೋಕ್ ಆಗಿರೋರ್ಲಿ, ಪಾರ್ಕಿನ್ಸ್ ಆಗಿರೋರ್ಲಿ, ಮಲ್ಟಿಪಲ್ ಸ್ಕ್ಲೆರೋಸಿಸ್ ಆಗಿರೋರ್ಲಿ, ಏನಾಗುತ್ತೆ, ನರಗಳ ವೀಕ್ನೆಸ್ ಇರುತ್ತೆ. ಈ ನರಗಳ ವೀಕ್ನೆಸ್ಸು ದೇಹದ ಕೈ ಕಾಲು ಮಾತ್ರ ಅಲ್ಲ, ನುಂಗುವಿಕೆಯಲ್ಲೂ ಆಗುವ ನರಗಳ ವೀಕ್ನೆಸ್ಸು. ನಮ್ಮ 30 ಮಸಲ್ಸ್ ಅಂಡ್ 6 ಕ್ರೇನಿಯಲ್ ನರ್ವ್ಸ್ ಇದರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಯಾವುದೇ ಒಂದು ನರ ವೀಕ್ನೆಸ್ ಆಗಿರ್ಬೋದು ಅಥವಾ ಪ್ಯಾರಾಲಿಸಿಸ್ ಆಗಿರ್ಬೋದು, ತೊಂದರೆಗಳು ಉಂಟಾದಾಗ ನಮ್ಮ ಈ ನುಂಗುವಿಕೆ ತುಂಬ ಕಾಂಪ್ಲೆಕ್ಸ್, ಕ್ಲಿಷ್ಟಕರವಾದ ಅದು ಒಂದು ಕೆಲಸ, ಅದಲ್ಲೇನಾಗತ್ತೆ, ನಿಧಾನ ಆಗತ್ತೆ. ಇನ್ನೊಂದು ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ ಇರ್ಬೋದು, ಅಥವಾ ಕ್ಯಾನ್ಸರ್ಗೆ ಸರ್ಜರಿ ಆಗಿರೋದ್ರಿಂದ ಆಗಿರ್ಬೋದು. ಈಗ ನಾಲ್ಗೆ ಕ್ಯಾನ್ಸರು, ದೌಡೆ ಕ್ಯಾನ್ಸರು, ಕಿರುನಾಲ್ಗೆ ಕ್ಯಾನ್ಸರು, ಇದು ಸರ್ಜರಿ ಆದಾಗ ಏನಾಗಿರುತ್ತೆ, ನಮಗೆ ಪ್ರಾಪರ್ ಆಗಿ ಅಗಿಯೋದಕ್ಕೆ ಆಗಲಿ ಜಗಿಯೋದಕ್ಕೆ ಆಗಲಿ ಆದಾಗ ಏನಾಗಿರುತ್ತೆ, ಊಟ ನುಂಗೋದಕ್ಕೆ ಕಷ್ಟ ಆಗತ್ತೆ.
0: ಆ ಒಂದು ಸಂದರ್ಭದಲ್ಲಿ ಅದು ನೋವಾಗ್ತಿರ್ಬೋದು, ಅಂದ್ರೆ ಕಾಲಕ್ರಮೇಣ ಆ ನೋವು ಹೋಗುತ್ತಾ?
1: ನೋವು ಹೋಗೋದಿಲ್ಲ, ನೋವಿಗೆ ಮೆಡಿಕಲ್ ಏನೋ ಟ್ರೀಟ್ಮೆಂಟ್ ಇರುತ್ತೆ, ಅದಕ್ಕೆ ಪೇನ್ ಕಿಲ್ಲರ್ಸ್ ಕೊಡ್ತಾರೆ, ನೋವೆಲ್ಲ ಹೋಗುತ್ತೆ. ಅದರಿಂದ ಆಗಿರುವ ತೊಂದರೆ ಮುಖ್ಯವಾಗಿ ಏನು ಅಂದ್ರೆ ಇನ್ನೊಂದು ತೊಂದರೆ, ನಾವು ಡಿಸ್ಫೇಜಿಯಾ ಅಂತ ಏನ್ ಹೇಳ್ತೀವಿ ಅದು ಅದು ನುಂಗ್ತಿರ್ಬೇಕಾದ್ರೆ ಕೆಮ್ಮು ಬರ್ಬೋದು. ಹೇಗೆ ನಾವು ಅದನ್ನು ಕಂಡುಹಿಡಿತೀವಿ ಅಂತಂದ್ರೆ, ಪೇಷಂಟ್ಗಳು ಏನ್ ಮಾಡ್ತಾರೆ, ಅವ್ರು ಯೂಶುವಲ್ ಆಗಿ ಕಂಪ್ಲೇಂಟ್ ಮಾಡೋದು, ಮೇಡಮ್ ನಂಗೆ ನುಂಗೋದಕ್ಕೆ ಆಗ್ತಾ ಇಲ್ಲ, ಅಗಿಯೋದಕ್ಕೆ ಆಗ್ತಾ ಇಲ್ಲ, ನುಂಗ್ತಿರ್ಬೇಕಾದ್ರೆ ಅಥವಾ ನುಂಗೋಕ್ ಶುರು ಮಾಡಕ್ ಮುಂಚೆ ಅಥವಾ ನುಂಗಾದ್ಮೇಲೆ ನಂಗೆ ಕೆಮ್ಮು ಬರುತ್ತೆ, ಫ್ರೀಕ್ವೆಂಟ್ ಆಗಿ ನಂಗೆ ಜ್ವರ ಬರ್ತಾ ಇದೆ, ನಾ ಕೆಮ್ಮಂತು ಅಂತ ನಾ ಡಾಕ್ಟರ್ ಹತ್ರ ಹೋದ್ರೆ ನಂಗೆ ನ್ಯೂಮೋನಿಯಾ ಆಗಿದೆ ಅಂತ ಹೇಳ್ತಾರೆ, ಧ್ವನಿ ಬದಲಾವಣೆ ಆಗಿದೆ, ನಾನಾ ಸಿಂಪ್ಟಮ್ಸ್ಗಳನ್ನ ಅವ್ರು ಹೇಳಿದಾಗ ಅದ್ರ ಪ್ರಕಾರ ನೋಡಿ ನಾವು ಅದು ನಾವು ಎರಡು ಭಾಗ ಮಾಡ್ತೀವಿ. ಒಂದು ನ್ಯೂರೋಜೆನಿಕ್ ಅಂತ ಹೇಳ್ತೀವಿ, ಒಂದು ಮೆಕ್ಯಾನಿಕಲ್ ಅಂತ ಹೇಳ್ತೀವಿ. ನ್ಯೂರೋಜೆನಿಕ್ ಅಂದರೆ ನರಗಳಿಗೆ ಸಂಬಂಧಪಟ್ಟ ಆಗಿರುವ ನುಂಗುವಿಕೆ ತೊಂದರೆಗೆ ನಾವು ನ್ಯೂರೋಜೆನಿಕ್ ಅಂತ ಹೇಳ್ತೀವಿ. ಮತ್ತು ಸ್ಟ್ರಕ್ಚರ್ಗೆ ಬಾಯಲ್ಲಿ ಏನೇ ಒಂದು ವ್ಯತ್ಯಾಸಗಳಾಗಿರ್ಬೋದು, ಆ ವ್ಯತ್ಯಾಸಗಳಾಗಿ ತೊಂದರೆ ಆಗೋದಕ್ಕೆ ನಾವು ಮೆಕ್ಯಾನಿಕಲ್ ಡಿಸ್ಫೇಜಿಯಾ ಅಂತ ಹೇಳ್ತೀವಿ. ನಾವು ತೋರಿಸ್ಕೊಳ್ಳೋಕೆ ಬಂದಾಗ ಈ ಸಿಂಪ್ಟಮ್ಸ್ ಎಲ್ಲ ಐಡೆಂಟಿಫೈ ಮಾಡಿ ನಾವು ಯಾವ ಥರ ತೊಂದರೆಯಿಂದ ರೋಗಿಗೆ ನುಂಗೋದಕ್ಕೆ ತೊಂದರೆ ಆಗಿದೆ ಅಂತ ನಾವು ಕಂಡುಹಿಡಿತೀವಿ. ನಾವು
0: ಮೇಡಮ್ ಈಗ ನಿಮ್ಮ ಪ್ರಾಕ್ಟೀಸ್ನಲ್ಲಿ ಬೇರೆ ಬೇರೆ ಪೇಷಂಟ್ಸ್ ಬರ್ತಿರ್ತಾರೆ, ಮತ್ತೆ ನಿಮ್ಮಲ್ಲಿ ಬರುವಂತಹ ಪೇಷಂಟ್ಸ್ಗಳು ಹೇಗೆ ಎಂತೆಂಥ ಸಮಸ್ಯೆಗಳನ್ನು ಇಟ್ಕೊಂಡು ಬಂದಿರ್ತಾರೆ ನಿಮ್ಮ ಅನುಭವದಲ್ಲಿ?
1: ನನ್ನ ಅನುಭವ, ನಾನು ಸುಮಾರು ಒಂದು 20-25 ವರ್ಷದಿಂದ ನಾನು ಈ ಫೀಲ್ಡಲ್ಲಿ ಇದ್ದೀನಿ. ನಾನು ಎಲ್ಲ ಥರ ಪೇಷಂಟು ನೋಡ್ಬಿಟ್ಟಿದ್ದೀನಿ, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರಲ್ಲೂ ಸಹ ಈ ತೊಂದರೆ ಇರಬಹುದು ಕಂಡು ಬಂದಿದೆ. ಸುಮಾರು ಜನ ಸ್ಟ್ರೋಕ್ ಪೇಷಂಟ್ಸ್ ಬರ್ತಾರೆ, ಅಥವಾ ಸಿಂಡ್ರೋಮ್ ಪೇಷಂಟ್ ಬರ್ತಾರೆ, ಅಥವಾ ಹೆಡ್ ಅಣ್ಣ ಕ್ಯಾನ್ಸರ್ ಆಗಿ ಸರ್ಜರಿ ಆಗಿ ಬಂದಿರೋರು ಬರ್ತಾರೆ, ಓರಲ್ ಕ್ಯಾನ್ಸರ್ ಸರ್ಜರಿ ಆಗಿ ಬಂದಿರೋರು ಬರ್ತಾರೆ. ಇನ್ನೊಂದು ಒಂದು 65-70 ಆದ್ಮೇಲೆ ನಮ್ಮ ಎಲ್ಲ ಅಂಗಾಂಗಗಳು ನಿಶಕ್ತಿ ಅಂತ ಹೋಗುತ್ತೆ, ಅವರಲ್ಲೂ ಸಹ ಈ ಥರ ನುಂಗುವಿಕೆ ತೊಂದರೆ ಇರೋರನ್ನ ನಾನು ನೋಡಿದ್ದೀನಿ. ನಾನು ಎಲ್ಲ ಥರ ಚಿಕ್ಕ ಮಕ್ಕಳಿಂದ ಹಿಡಿದು

0: ವಯಸ್ಸಾಗಿರೋರಲ್ಲೂ ಸಹ ನಾನು ಈ ಥರ ತೊಂದರೆನ ನೋಡಿದ್ದೀನಿ ಸರ್. ನಾನು
1: ಅಂದರೆ ಈ ಒಂದು ಚಿಕಿತ್ಸೆಯಲ್ಲಿ ತಾವು ಪರಿಣಿತಿಯನ್ನು ಹೊಂದಿದ್ದೀರಲ್ಲ, ಸಾಮಾನ್ಯವಾಗಿ ನಿಮ್ಮ ಹತ್ರ ಬರ್ತಾರೆ. ಈಗ ಈ ರೀತಿಯಾಗಿ ರೋಗಿಗಳನ್ನು ಪರೀಕ್ಷೆ ಮಾಡ್ತೀರಾ, ತಾವು ನಿಮ್ಮದೇ ಆದಂತಹ ಮೆಥಡ್ನಲ್ಲಿ ಅವರಿಗೆ ಚಿಕಿತ್ಸೆ ಕೊಡ್ತೀರಿ. ಗುಳಿಗೆಗಳನ್ನು ತಗೊಳ್ಳೋದು ಒಂದಾಗಿರ್ಬೋದು, ಅದು ನೋವು ನಿವಾರಕ ಆದಂಗೆ ಆಗ್ಬೋದು, ಅಥವಾ ಅದಕ್ಕೆ ಮತ್ತೆ ಬೇರೆ ರೀತಿಯಾದಂಥ ಚಿಕಿತ್ಸೆ ಕೊಡ್ತೀರಿ. ಈ ಗುಳಿಗೆ ಇಲ್ದೇ ಒಂಥರ ಥೆರಪಿ ಟೈಪ್ ಒಂದು ಚಿಕಿತ್ಸೆ, ಅದು ಪದ್ಧತಿ ನಿಮ್ಮಲ್ಲಿ ಇರುತ್ತಾ?
0: ಹೌದು ಸರ್, ಈ ಡಿಸ್ಫೇಜಿಯ ಪ್ರಾಬ್ಲಮ್ಗೆ ಮೆಡಿಸನ್ನಿಂದ ನಾವು ವಾಸಿ ಮಾಡಕ್ಕೆ ನಾವು ಸ್ಪೀಚ್ ಪೆಥಾಲಜಿಸ್ಟ್ ಅಂತ ಹೇಳ್ತೀವಿ ನಾವು. ಅಂದರೆ ನಾವು ಡಿಗ್ಲುಟಾಲಜಿಸ್ಟ್, ಡಿಸ್ಫೇಜಿಯಾಲಜಿಸ್ಟ್ ಅಂದರೆ ಇದರಲ್ಲಿ ನಾವು ಸ್ಪೆಷಲೈಸ್ ಆಗಿರ್ತೀವಿ. ಈಗ ನಾವು ಏನ್ ಮಾಡ್ತೀವಿ, ಈ ತರ ಬಂದಿರೋ ಪೇಷಂಟ್ಗೆ ಮೆಡಿಸಿನ್ಸ್ ಕೊಟ್ಟು ನಾವು ವಾಸಿ ಮಾಡಕ್ಕೆ ಆಗಲ್ಲ. ಅವ್ರಿಗೆ ಬೇರೆ ಬೇರೆ ಆ ತರದ ಅವ್ರಿಗೆ ಆದ ಇಂಡಿವಿಜುವಲೈಸ್ಡ್ ಅಂತೀವಲ್ಲ, ವೈಯಕ್ತಿಕವಾಗಿ ಯಾವ್ಯಾವ ತೊಂದರೆಗಳು ಕಂಡು ಬರುತ್ತೆ ಅದ್ರ ಪ್ರಕಾರ ಎಕ್ಸಸೈಸ್ ಕೊಡೋದು, ಆಮೇಲೆ ಸ್ವಾಲೋಯಿಂಗ್ ರಿಫ್ಲೆಕ್ಸ್ನ ಟ್ರಿಗರ್ ಮಾಡಕ್ಕೆ ಬಾಯಿನ ಹಿಂಭಾಗದಲ್ಲಿ ಸ್ಟಿಮ್ಯುಲೇಷನ್ ಕೊಡೋದು, ಮತ್ತೆ ಪಾಸ್ಚರ್ ಚೇಂಜ್ ಮಾಡೋದು, ಕತ್ತಿನ ಭಂಗಿಗಳನ್ನ ಚೇಂಜ್ ಮಾಡೋದು ಸರ್. ಆ ಥರ ಮಾಡೋದ್ರಿಂದ ಮತ್ತು ಆಹಾರ ಪದಾರ್ಥದಲ್ಲಿ ದ್ರವಾಹಾರ ತಗೊಳ್ಳೋ ಕಷ್ಟ ಆಯಿತು ಅಂದರೆ ಸಾಫ್ಟ್ ಸಾಲಿಡ್ ಕೊಡೋದು, ಸಾಲಿಡ್ ಕಷ್ಟ ಆಯಿತು ಅಂದರೆ ಲಿಕ್ವಿಡ್ ಕೊಡೋದು, ಆಹಾರ ಪದ್ಧತಿಲಿ ವ್ಯತ್ಯಾಸಗಳು ಮಾಡೋದು, ಮತ್ತು ಭಂಗಿಗಳನ್ನ ಚೇಂಜ್ ಮಾಡಿ ಈಗ ಕತ್ತನ್ನ ಎಡದ ಕಡೆ ತಿರುಗಿಸೋದು, ಬಲದ ಕಡೆ ತಿರುಗಿಸೋದು, ಕತ್ತು ಬಗ್ಸೋದು, ಯಾವ ಥರದಿಂದ ಮಾಡಿದ್ರೆ ಆಹಾರ ಕೆಮ್ಮಿಲ್ಲದೆ ನುಂಗ್ಬೋದು ಅಂತ ನಾವು ಪ್ರತಿಯೊಬ್ಬರನ್ನು ಅಸೆಸ್ ಮಾಡಿ ಆ ಥರ ಸ್ಟ್ರಾಟಜಿ ಯೂಸ್ ಮಾಡಿ ನಾವು ಅವ್ರಿಗೆ ಚಿಕಿತ್ಸೆನ ಕೊಡ್ತೀವಿ. ಇದು ಮೆಡಿಸಿನಿಂದ ನಾವು ವಾಸಿ ಮಾಡೋಕ್ಕೆ ಆಗಲ್ಲ, ತರಬೇತಿ ಇದ್ರೆ ಮಾತ್ರ ವಾಸಿ ಮಾಡಕ್ಕೆ ಸಾಧ್ಯ.
1: ಸಹಜವಾಗಿ ಊಟ ಮಾಡ್ತಿರ್ಬೇಕಾದ್ರೆ ಕೆಮ್ಮಬಹುದು, ಅದು ಬೇರೆ ಇರಬಹುದು, ಅಥವಾ ಈ ನೆಗಡಿ ಕೆಮ್ಮು ಬಂದಾಗ ಅದು ಆ ಸ್ಥಿತಿನೇ ಬೇರೆ. ಏನು ನೆಗಡಿ ಇಲ್ಲ ಕೆಮ್ಮಿಲ್ಲ ಇದಕ್ಕಿದ್ದಂಗೆ ಕೆಮ್ಮ ಬರ್ತದೆ, ನುಂಗಿದಾಗ ಒಮ್ಮೆ ಪದೇ ಪದೇ ಅಂತದ್ದು ಒಂದು ಲಕ್ಷಣ ಕಾಣಿಸ್ತಿದ್ರೆ ನೀವು
0: ಹೇಳ್ತೀವಿ. ನಾವು ನುಂಗುತ್ತಿರ್ಬೇಕಾದ್ರೆ ನೀವು ಹೇಳ್ತಂಗೆನೆ, ನುಂಗುತ್ತಿರ್ಬೇಕಾದ್ರೆ ನುಂಗ್ ಆದ್ಮೇಲೆ ಕೆಮ್ಮ ಬರೋದು. ಯಾವಾಗ ಕೆಮ್ಮ ಬರುತ್ತೆ ರೋಗಿ ಏನ್ ಮಾಡ್ತಾನೆ, ಅಯ್ಯೋ ತಿಂದ್ರೆ ಕೆಮ್ಮ ಬರುತ್ತೆಪ್ಪ ನಾನು ತಿನ್ನೋದು ಕಮ್ಮಿ ಮಾಡ್ಕೊಂಡ್ಬಿಡೋಣ, ತಿನ್ನೋದು ಕಮ್ಮಿ ಮಾಡ್ತಾರೆ ವೆಯ್ಟ್ ಲಾಸ್ ಆಗುತ್ತೆ, ಆಮೇಲೆ ಜನರಲ್ ಕಂಡೀಷನ್ ವೀಕ್ ಆಗುತ್ತೆ, ಆಮೇಲೆ ಚೆಸ್ಟ್ ಎಕ್ಸ್ರೇ ಮಾಡಿದ್ರೆ ನ್ಯೂಮೋನಿಯಾ ಪ್ಯಾಚಸ್ ಇರುತ್ತೆ. ಸೊ ಈ ಕಂಡೀಷನ್ಗಳಲ್ಲಿ ನಾವೇನು ಮಾಡ್ತೀವಿ, ನಮ್ಮ ಅವರು ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸೂಕ್ತ ತರಬೇತಿ ಕೊಡೋದಕ್ಕೆ ಅನುಕೂಲ ಆಗುತ್ತೆ.
1: ಈಗ ಅವರಿಗೆ ಯಾವುದೇ ರೀತಿ ಸಮಸ್ಯೆ ಇರಲ್ಲ, ಸುಮಾರು ವರ್ಷಗಳಿಂದ ಸುಮ್ಮನೆ ಒಂಥರ ಈ ಕೆಲವೊಬ್ಬರು ಗಂಟಲು ಸರಿ ಪಡಿಸ್ಕೊಳ್ತಿರ್ತಾರೆ, ಅದು ಅವರಿಗೆ ಆ ನುಂಗುವಿಕೆಯ ಸಮಸ್ಯೆಯ ಲಕ್ಷಣನ ಅಥವಾ ಹೇಗೆ? ಸ್ವಲ್ಪ ನೋಡಿ ಗಂಟಲು ಸ್ವಲ್ಪ ಸರಿಪಡಿಸ್ತಾನೆ ಇರ್ತಾರೆ ಅವ್ರು. ಅವಾಗ
0: ಕೆಲವ್ರಿಗೆ ಏನಾಗುತ್ತೆ, ಅವ್ರಿಗೆ ನಾವು ಗ್ಲೋಬಲ್ ಸೆನ್ಸೇಷನ್ ಅಂತ ಹೇಳ್ತೀವಿ, ಅಂದರೆ ಏನೋ ಗಂಟ್ಲಲ್ಲಿ ಕೂತ್ಕೊಂಡಿದೆ, ನುಂಗಿದ್ರು ನುಂಗಕ್ಕಾಗ್ತಾ ಇಲ್ಲ ಅಂತ. ಕೆಲವ್ರಿಗೆ ಏನಾಗುತ್ತೆ, ಅಭ್ಯಾಸ ಆಗೋಗಿರುತ್ತೆ. ಅದು ನಿಜವಾಗ್ಲೂ ಒಳಗಡೆ ಏನಾದ್ರು ಕೂತಿದ್ದೀಯಾ ಅಥವಾ ಅಭ್ಯಾಸನ ಅನ್ನೋದು ನಾವು ಕಂಡುಹಿಡಿಬೇಕು. ನಾವು ಕಂಡುಹಿಡಿದ ಮೇಲೆ ಮಾತ್ರ ನಾವು ಅದನ್ನು ಅವರು ಡಿಸ್ಫೇಜಿಯ ಕ್ಯಾಟಗರಿಗೆ ಬರ್ತಾರಾ ಬರಲ್ವಾ ಅಂತ ಹೇಳಕ್ಕಾಗತ್ತೆ.
1: ಓಕೆ, ಅದು ಸುಮ್ಮನೆ ಅಂತ ಈಗ 16 ವರ್ಷದಿಂದ ಅವರು ಅದೇ ಒಂದು ಅಭ್ಯಾಸದಲ್ಲಿ ಇದ್ದಾರೆ ಅಂತಂದ್ರೂ
0: ಒಂದ್ಸಲ ಚೆಕಪ್ ಮಾಡಿಸ್ಕೊಳ್ಳೋದೇ ಒಳ್ಳೇದು.
1: ಚೆಕಪ್ ಮಾಡಿಸ್ಕೊಳ್ಳೋದು ಸ್ವಲ್ಪ ಏನೋ ಪ್ರಾಬ್ಲಮ್ ಇರಬಹುದು.
0: ಹೌದು, ಚೆಕಪ್ ಮಾಡಿಸ್ಕೊಳ್ಳೋದು ಒಳ್ಳೇದು.
1: ಈಗ ಈ ಟ್ಯೂಬ್ ಮೂಲಕ ಫೀಡಿಂಗ್ ಮಾಡ್ತಾರೆ, ತೊಂದರೆ ಆಗ್ತದೆ, ನುಂಗೋದು ಬಹಳ ಕಷ್ಟ ಆಗ್ತಿದೆ ಅವ್ರಿಗೆ ಅಂತೇಳಿ ಟ್ಯೂಬ್ ಮೂಲಕ ಕೊಡ್ತಾರಲ್ಲ ಆಹಾರನ, ಆವಾಗ ಅವರಿಗೆ ಆ ಸಮಸ್ಯೆ ನಿವಾರಣೆ ಆಗುತ್ತಾ? ಅಥವಾ ಟ್ಯೂಬ್ ಮೂಲಕ ಎಷ್ಟಂತ ಕಾಲ ಕೊಡ್ಲಿಕ್ಕೆ ಸಾಧ್ಯ? ಅಂದ್ರೆ ವಯಸ್ಸಾದವರಲ್ಲಾಗಿರ್ಬೋದು ಅಥವಾ ಅನಾರೋಗ್ಯದ ಒಂದು ಸ್ಥಿತಿಯಲ್ಲಿ ಇದ್ದವರಾಗಿ ಆಗಿರ್ಬೋದು, ಆಸ್ಪತ್ರೆಯಲ್ಲಿ ಸಾಮಾನ್ಯವಾಗಿ ಟ್ಯೂಬ್ ಮೂಲಕ ಆಹಾರ ಕೊಡ್ತಾರೆ, ಆ ಒಂದು ಸ್ಥಿತಿಗೆ ಆ ಸ್ಥಿತಿಯಿಂದ ಹೊರಗೆ ಬರಕ್ಕೆ ಏನಾರ ಸಾಧ್ಯ ಇದೆಯಾ?
0: ಆ ಟ್ಯೂಬ್ ಫೀಡ್ ಯಾವಾಗ ಅಂದ್ರೆ ಬಾಯಲ್ಲಿ ಏನು ತಗೊಂಡ ಏನಾರು ಒಂದು ತಗೊಂಡ್ರೆ ಕೆಮ್ಮ ಬರುತ್ತೆ, ತಗೊಂಡ ಕೆಮ್ಮ ಬರುತ್ತೆ ಮತ್ತು ಅದು ನ್ಯೂಮೋನಿಯಾ ಆಗತ್ತೆ ಅಂತ ಅನ್ಸಿದ್ರೆ ಫಿಸಿಷಿಯನ್ಗೆ ಟ್ಯೂಬ್ ಹಾಕ್ಬಿಡ್ತಾರೆ. ಟ್ಯೂಬ್ ಹಾಕ್ತಾರೆ, ಅವ್ರೇನ್ ಮಾಡ್ತಾರೆ ಆಮೇಲೆ ಸ್ಪೀಚ್ ಥೆರಪಿಸ್ಟ್ಗೆ ರೆಫರ್ ಮಾಡ್ತಾರೆ. ನಾವು ಸೂಕ್ತ ತರಬೇತಿ ಕೊಡೋದ್ರಿಂದ ಬಾಯಿಂದ ಆಹಾರ ಕೊಡೋದಕ್ಕೆ ಶುರು ಮಾಡಿ ನೀರ್ ಪದಾರ್ಥಗಳು, ದ್ರವ ಪದಾರ್ಥಗಳು, ಗಟ್ಟಿ ಪದಾರ್ಥಗಳು, ಮೆತ್ತಿಗೆ ಪದಾರ್ಥಗಳು, ಎಲ್ಲಾ ಪದಾರ್ಥಗಳನ್ನು ತಗೊಳ್ತಾ ಇದ್ದಾರೆ, ಚೆನ್ನಾಗಿ ತಗೋತಾರೆ, ಏನೂ ಕೆಮ್ಮಿಲ್ಲ, ಜನರಲ್ ಕಂಡೀಷನ್ ಇಂಪ್ರೂವ್ ಆಗ್ತಾ ಇದೆ ಅಂದಾಗ ನಾವು ಮೂಗಿನ ಟ್ಯೂಬ್ನ ತೆಗೆದು ಬಿಡ್ತೀವಿ ನಾವು. ಸೊ ತೆಗೆಯೋ ಚಾನ್ಸಸ್ ತುಂಬ ಇದೆ. ಅಂದರೆ ಅವರು ಸ್ಪೀಚ್ ಥೆರಪಿಸ್ಟ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಸೂಕ್ತ ತರಬೇತಿ ಕೊಡೋದ್ರಿಂದ ಮೂಗಿನ ಟ್ಯೂಬ್ನ ನಾವು ತೆಗಿಬಹುದು.
1: ಈ ರೀತಿ ಟ್ಯೂಬ್ ಮೂಲಕವಾಗಿ ಫೀಡಿಂಗ್ ಮಾಡೋದು ಎಷ್ಟು ಕಾಲ ಬೇಕಾಗತ್ತೆ? ಅಂದ್ರೆ ಕೂಡಲೇ ಎಷ್ಟು ಬೇಗ ಗುಣ ಆಗ್ತಾರೆ, ಅದು ಹೆಂಗಿರುತ್ತೆ, ಅದು ಕಾಲಾವಧಿ ಇರುತ್ತಾ?
0: ಪ್ರತಿಯೊಂದು ಪೇಷಂಟ್ ಮೇಲೆ ಡಿಪೆಂಡ್, ರೋಗಿ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್, ಯಾವ ಥರ ಕಾಯಿಲೆ ಇದೆ, ಆಮೇಲೆ ಯಾವ ಥರ ಸ್ಥಿತಿಲಿ ಅವರು ವೈದ್ಯರನ್ನ ಕಂಡಿದ್ದಾರೆ, ಸರ್ಜರಿ ಆಗಿದೆಯಾ ಅಥವಾ ಸ್ಟ್ರೋಕ್ ಆಗಿದೆಯಾ, ಪಾರ್ಕಿನ್ಸನ್ಸ್ ಆಗಿದೆಯಾ, ಆಮೇಲೆ ಮೂಗಲ್ ಟ್ಯೂಬಲ್ಲಿ ಎಷ್ಟು ದಿನದಿಂದ ಹಾಕೋತಾ ಇದ್ದಾರೆ, ಅದು ನಾನಾ ಕಂಡೀಷನ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಅದು ಇವ್ರಿಗೆ ಇಷ್ಟೇ ದಿನ ಇರುತ್ತೆ, ಇನ್ನೊಬ್ರಿಗೆ ಇಷ್ಟೇ ದಿನ ಇರುತ್ತೆ ಅಂತ ಪಿನ್ ಪಾಯಿಂಟ್ ಔಟ್ ಮಾಡಿ ಹೇಳೋದಕ್ಕೆ ಕಷ್ಟ ಆಗುತ್ತೆ.
1: ನುಂಗುವಿಕೆ

0: ಆ ಸಮಸ್ಯೆಯಿಂದ ಹೊರಗೆ ಬರಬೇಕಂತಂದ್ರೆ ಈ ರೀತಿಯಾದಂಥ ಕೆಲವು ಸಾಧನಗಳನ್ನು ಬಳಸಿ ಅವರು ನುಂಗ್ತಾರೆ ಅಂದ್ಕೊಳ್ಳೋಣ. ಅಂದರೆ ಆಸ್ಪತ್ರೆಯಲ್ಲಿ ನೀವು ಟ್ಯೂಬ್ ಮೂಲಕವಾಗಿ ಫೀಡ್ ಮಾಡೋದು ಬೇರೆ, ಮನೆಯಲ್ಲಿ ಕೂಡ ಟ್ಯೂಬ್ ಮೂಲಕವಾಗಿ ಫೀಡ್ ಮಾಡೋ ಸಾಧ್ಯತೆಯೂ ಇರುತ್ತೆ ರೋಗಿಯ ಸ್ಥಿತಿಗೆ ಅನುಗುಣವಾಗಿ. ಸುಮ್ಮನೆ ಇಂತಿಷ್ಟು ಕೆಲವು ಸಾಧನಗಳನ್ನು ಬಳಸ್ಕೊಂಡು ಏನಾದರೂ ನುಂಗುವಿಕೆ ಸಮಸ್ಯೆಯಿಂದ ಹೊರಗೆ ಬರೋಕ್ಕೆ ಸಾಧ್ಯ ಇದೆಯಾ? ಸಾಧಾರಣವಾಗಿ ಉದಾಹರಣೆ ಈಗ ಅಸ್ತಮ ಇರೋರಿಗೆ ಇನ್ಹೇಲರ್ ಇರುತ್ತೆ ನೋಡಿ, ಆ ರೀತಿ
1: ಇಲ್ಲ ಸರ್. ಇದು ಮೆಡಿಕಲ್ ಕಂಡೀಷನ್ ಆಮೇಲೆ ಸರಿಗೆ ಮಾಡಲಿಲ್ಲ ಅಂದರೆ ನುಂಗೋದು ಅನ್ನನಾಳಕ್ಕೆ ಹೋಗುವ ಬದಲು ಶ್ವಾಸನಾಳ ಶ್ವಾಸಕೋಶಕ್ಕೆ ಹೋಗಿ ಚೋಕಿಂಗ್ ಆಗಿ ಸಾಯೋ ಕಂಡೀಷನ್ ಫೇಟಲ್ ಆಗ್ಬೋದು. ಅದರಿಂದ ನಾವು ಯಾರು ಸ್ಪೀಚ್ ಥೆರಪಿಸ್ಟ್ ಕಾಣದೇನೆ
0: ಅವ್ರನ್ನ ಮಾಡ್ದೇನೆ
1: ಬಿಡಲ್ಲ, ನಾವು ಬೇಡ ಅಂತಾನೆ ಹೇಳ್ತೀವಿ ನಾವು, ಯಾಕೆಂದ್ರೆ ಡೇಂಜರಸ್ ಅಂತಾನೆ ಹೇಳ್ತೀವಿ ನಾವು. ಯಾಕೆಂತ ನಮ್ಮ ಥೆರಪಿ ಕೊಡಬೇಕಾದ್ರೂ ಅಷ್ಟೇ ನಮ್ಮ ಎದುರಿಗೆ ನೀವು ಪ್ರಾಕ್ಟೀಸ್ ಮಾಡಿ ಮನೇಲಿ. ನಾವು ಹೇಳದ ಡೈರೆಕ್ಷನ್ ನಾವು ಯಾವ ಡೈರೆಕ್ಷನ್ ಹೇಳಿರ್ತೀವಿ ಆ ಡೈರೆಕ್ಷನ್ಗೆ ಪ್ರಾಕ್ಟೀಸ್ ಮಾಡಿ, ಅವಾಗ ನೀವು ಉತ್ತಮ ಆಗ್ತೀರಾ ಅಂತಾರೆ. ನಮ್ಮನ್ನು ಕಾಣದೆ ನೀವು ಮಾಡೋಕೆ ಹೋದರೆ ಅದು ಭಾರಿ ಕಂಡೀಷನ್ ತೊಂದರೆ ಆಗತ್ತೆ. ಅದು
0: ಈ ನುಂಗುವಿಕೆ ಸಮಸ್ಯೆಯನ್ನು ಒಂದಿಷ್ಟು ಮನೆಯಲ್ಲಿನೇ ಒಂದಿಷ್ಟು ಪ್ರಾಕ್ಟೀಸು ಏನೋ ಒಂದು ಕೆಲವು ಮುಂಜಾಗ್ರತೆ ಕ್ರಮಗಳು ಆಗಲಿ ಏನು ಮಾಡೋಕ್ಕೆ ಸಾಧ್ಯ ಅಂತ.
1: ಈಗ ನಾವು ನೀವು ಸಹಜ ಆದ ವ್ಯಕ್ತಿ, ಯೂಶ್ವಲ್ ಆಗಿ ಮನೆಯಲ್ಲಿ ನಾವು ಅಮ್ಮಂದ್ರೆ ಹೇಳ್ತೀವಿ ಮಾತಾಡ್ತಿರ್ಬೇಕಾದ್ರೆ ಊಟ ಮಾಡಬೇಡ, ಊಟ ಮಾಡ್ತಿರ್ಬೇಕಾದ್ರೆ ಮಾತಾಡಬೇಡ. ಯಾಕೆಂದ್ರೆ ಎರಡು ರೆಸಿಪ್ರೋಕಲ್ ಟು ಈಚ್ ಅದರ್. ಅಂದರೆ ನುಂಗುತ್ತಾ ಇರಬೇಕಾದ್ರೆ ನಮ್ಮ ಧ್ವನಿ ಪೆಟ್ಟಿಗೆ ಓಪನ್ ಆಗಿರುತ್ತೆ, ಧ್ವನಿ ಪೆಟ್ಟಿಗೆ ಕ್ಲೋಸ್ ಆಗಿರುತ್ತೆ. ಮಾತಾಡ್ಬೇಕಾದ್ರೆ ಧ್ವನಿ ಪೆಟ್ಟಿಗೆ ಓಪನ್ ಆಗಿರುತ್ತೆ. ನುಂಗೋ ಪದಾರ್ಥ ಧ್ವನಿ ಪೆಟ್ಟಿಗೆ ಒಳಗಡೆ ಹೋಯಿತು ಅಂದ್ರೆ ಎರಡು ಕೆಲಸ ಮಾಡುತ್ತೆ. ಹಾಗೇನಾಗುತ್ತೆ, ಕೆಂಪು ಸಿಕ್ಕಾಬಿಟ್ಟು ಕೆಂಪ್ತೀವಿ. ಅದನ್ನ ನಾವೆಲ್ಲರೂ ಒಂದಲ್ಲ ಒಂದ್ಸಲಿ ಅಭ್ಯಾಸ ಮಾಡ್ಕೊಂಡಿರ್ತೀವಿ, ಅದಾಗ್ಬಿಟ್ಟಿರುತ್ತೆ, ನಮ್ ಗೊತ್ತಾಗ್ಬಿಟ್ಟಿರುತ್ತೆ. ಅದರಿಂದ ನಿಧಾನಕ್ಕೆ ಆಗಿರಿ, ನಿಧಾನಕ್ಕೆ ತಿನ್ನಿ, ತಿಂತಿರ್ಬೇಕಾದ್ರೆ ಊಟ ಮಾಡ್ತಿರ್ಬೇಕಾದ್ರೆ ಮಾತಾಡಬೇಡಿ, ಬಾಯಲ್ಲಿರೋದು ಖಾಲಿ ಮಾಡಿ ಮಾತಾಡಿ, ಅಥವಾ ಮಾತಾಡೋದು ಮುಗಿಸಿದ ಮೇಲೆ ಊಟ ಮಾಡಕ್ಕೆ ಶುರು ಮಾಡಿ.
0: ಮಾತಂತೂ ಬಿಡಲ್ಲ ಯಾರು ಕೂಡ. ಆ ಟೈಮಲ್ಲಿ ಒಂಚೂರು ನೋಡಿ ಮಾತಾಡಬೇಕು,
1: ನೋಡಿ ಮಾತಾಡಿ
0: ನುಂಗ್ತಾ ಇರ್ತೀವಿ ಆ ಟೈಮಲ್ಲಿ ಒಂದಿಷ್ಟು ಆ ಮಾತನ್ನ ಹೇಳಬೇಕು ಅಂತ ಒಂದು ಒತ್ತಡ ಇರ್ತದೆ ಅವರಿಗೆ.
1: ಆಮೇಲೆ ಟಿವಿ ನೋಡ್ತಾ ತಿಂತಿದ್ದೇನಾಗತ್ತೆ ನಮಗೆ, ಒಂದು ಕ್ವಾಂಟಿಟಿ ಗೊತ್ತಾಗಲ್ಲ, ಇನ್ನೊಂದು ನಮ್ ಒಳಗಡೆ ಏನಾಗ್ತಿದೆ ಸುಮ್ಮನೆ ಮಾಮೂಲಿ ಆಗ್ಬಿಟ್ಟಿರುತ್ತೆ. ಸರ್ ಏನ್ ತಿಂದು ಗೊತ್ತಿರಲ್ಲ, ಎಲ್ಲಾ ಚೆನ್ನಾಗಿ ಹೋಗ್ತಿರೋ ತನಕ ನಮ್ಗೆ ಏನು ಗೊತ್ತಾಗಲ್ಲ. ಯಾವುದೇ ಒಂದು ವ್ಯತ್ಯಾಸಗಳಾದಾಗ ನಮಗೆ ಬಾಯಿಂದ ಜಠರ ತನಕ, ಆವಾಗ ನಮಗೆ ಸ್ವಾಲ್ವಿಂಗ್ ಡಿಫಿಕಲ್ಟೀಸ್ ಅನ್ನೋದು ನಮಗೆ ಅರಿವಿಗೆ ಬರುತ್ತೆ. ಅದರಿಂದ ಹುಷಾರಾಗೇ ಇರಿ, ನಿಧಾನಕ್ಕೆ ತಿನ್ನಿ. ಆಮೇಲೆ ದೊಡ್ಡ ದೊಡ್ಡ ಪೀಸ್ಗಳನ್ನ ಅಗೆಯದೆ ಜಗಿದೆ ತಿನ್ನಬೇಡಿ. ಏನೇ ಒಂದು ತಗೊಂಡು ಚೆನ್ನಾಗಿ ಅಗಿರಿ, ಚೆನ್ನಾಗಿ ಅಗದು ಮಾಡಿ ತಿನ್ನಿ. ಆಮೇಲೆ ಏನೋ ಸಿಕ್ಕಾಕೊಂಡಂಗೆ ಆಯಿತು ಅಂದರೆ ನೀರು ಕುಡೀರಿ. ಸುಲಭವಾಗಿ ಒಳಗಡೆ ಹೋಗೋದಕ್ಕೆ ಅದು ನಮ್ಮ ಅನ್ನನಾಳು ಒಳಗಡೆ ಹೋಗೋದಕ್ಕೆ ಸರಾಗ ಆಗತ್ತೆ.
0: ಈಗ ಮೇಡಮ್ ಆಹಾರದ ಪದಾರ್ಥಗಳು ಅದು ಯಾವ ರೀತಿ ಇರ್ತದೆ ಅಂತ ಅನ್ನೋದ್ರ ಮೇಲೇನು ಕೆಲವು ಸಲ ಅವಲಂಬನೆ ಆಗಿರ್ಬೋದು.
1: ನಿಜವಾಗ
0: ಈಗ ತುಂಬಾ ವಯಸ್ಸಾದವರಿಗೆ ಜಿಗಿಯಕ್ಕಾಗಲ್ಲ, ಹಲ್ಲಿನ ತೊಂದರೆ ಇರ್ತದೆ ಅಥವಾ ಹಲ್ಲು ಇರಲ್ಲ, ಆವಾಗ ಅವರು ಈ ರಾಗಿ ಮುದ್ದೆ ಒಂದಿಷ್ಟು ಅಥವಾ ಸ್ಮೂತ್ ಫುಡ್ಗಳನ್ನ ನುಂಗ್ತಾನೆ ಇರಬೇಕು ಅನ್ನೋ ರೀತಿ ಫುಡ್ಗಳನ್ನ ಬಳಸ್ತಾರೆ.
1: ಹೌದು,
0: ಆ ರೀತಿಯಾದಂತ ಆಹಾರ ಪದಾರ್ಥಗಳು ಅದನ್ನು ಬಳಕೆ ಮಾಡೋ ರೀತಿಯಲ್ಲಿ ಕೂಡ ನುಂಗುವಿಕೆ ಸಮಸ್ಯೆ ಏನಾದರೂ ಕಡಿಮೆ ಆಗತ್ತಾ ಅಥವಾ ಅದು ಅದರಿಂದ ಹೊರಗೆ ಬರ್ಬೋದಾ ಅಂತ. ಈಗ ಉದಾಹರಣೆ ನುಂಗೋದಪ್ಪ, ರಾಗಿ ಮುದ್ದೆ ನುಂಗೋದು,
1: ರಾಗಿ ಮುದ್ದೆ ನುಂಗೋದು ಅಂತ ದಪ್ಪ ಪೀಸ್ ತಗೋಬೇಡಿ, ದೊಡ್ಡ ಬಾಲ್ ತಗೋಬೇಡಿ, ಸಣ್ಣ ಸಣ್ಣದ್ ಮಾಡ್ಕೊಳ್ಳಿ. ಏನಾಗುತ್ತೆ ವಯಸ್ಸಾದವ್ರಲ್ಲಿ 65-70 ವರ್ಷ ಆದ್ರಲ್ಲಿ ಏನಾಗಿರುತ್ತೆ, ಪಿಲ್ ಡಿಸ್ಫೇಜಿ ಅಂತೀವಿ ಅಂದ್ರೆ ಟ್ಯಾಬ್ಲೆಟ್ಸ್ ತಗೋಬೇಕಾದ್ರೆ ಸುಮಾರು ಜನದಲ್ಲಿ ಈಗ ನೀವು ಡೋಲೋ ನೋಡಿ ಅಥವಾ ಯಾವುದೇ ಒಂದು ಕ್ಯಾಪ್ಸುಲ್ಸ್ ನೋಡಿ ಅದು ದೊಡ್ಡದಾಗಿರುತ್ತೆ, ಅದು ನುಂಗೋದಕ್ಕೆ ಸುಮಾರು ಜನ ಕಷ್ಟಪಡ್ತಾರೆ. ಅದೇ ಏನ್ ಮಾಡ್ತೀವಿ ನಾವು ಯಾವ ತರ ಅಂದ್ರೆ ನಾವು ಹ್ಯೂಮನ್ ಬೀಯಿಂಗ್ಸ್ ನಮಗೆ ನಾವೇ ಸ್ಟ್ರಾಟಜಿನ ಕಂಡಿಡ್ಕೋತೀವಿ. ಟ್ಯಾಬ್ಲೆಟ್ ದಪ್ಪಗಿರೋದು ನುಂಗೋಕೆ ಆಗಲ್ಲ ಅಂದ್ರೆ ನೀರಲ್ಲಿ ಕರಗಿಸ್ತೀವಿ, ಒಂದು ಟ್ಯಾಬ್ಲೆಟ್ನ ಪುಡಿ ಮಾಡ್ಕೋತೀವಿ, ಪೌಡ್ರು ಮಾಡ್ಕೋತೀವಿ. ಆ ತರ ನಾವು ನಮ್ಮದೇ ಆದ ಸ್ಟ್ರಾಟಜಿನ ಕಂಡಿಡ್ದು ನುಂಗೋದಕ್ಕೆ ಶುರು
0: ಮಾಡ್ತೀವಿ.
1: ಇಲ್ಲ ಅದು ಕಷ್ಟ ಆಗತ್ತೆ ಸರ್ ಅದು, ಯಾಕೆಂದ್ರೆ ಅದು ಟ್ಯಾಬ್ಲೆಟ್ ಆಸ್ ಇಟ್ ಈಸ್ ದಪ್ಪ ಇದ್ದಾಗ ರಾಗಿ ಮುದ್ದೆನು ಪೀಸ್ ಆದಾಗ, ಯಾಕೆಂದ್ರೆ ಹೇಳಿ ನಾನು ವಯಸ್ಸಾದ್ಮೇಲೆ ಏನಾಗಿರುತ್ತೆ ಎಲ್ಲ ಅಂಗಾಂಗಗಳು ಪರ್ಟಿಕ್ಯುಲರ್ಲಿ ನುಂಗಕ್ಕೆ ಬೇಕಾಗಿರೋ ಕ್ಲಿಷ್ಟಕರವಾದ ಅಂಗಾಂಗಗಳು ಏನಾಗಿರುತ್ತೆ ವೀಕ್ ಆಗಿರುತ್ತೆ. ಹಾಗೆ ನುಂಗಕ್ಕಾಗಲಿಲ್ಲ ಅಂತ ಸಿಕ್ಕಾಕೊಂಡ್ಬಿಟ್ರೆ ತುಂಬಾ ಡೇಂಜರಸ್ ಆಗುತ್ತೆ. ಅದರಿಂದ ಸಣ್ಣ ಸಣ್ಣ ಪೀಸ್ಗಳು ನುಂಗಿ, ಅಥವಾ ನಿಮ್ ಗಟ್ಟಿ ಪದಾರ್ಥ ನುಂಗಕ್ಕಾಗಲ್ಲ ಅಂದ್ರೆ ಪೌಡರ್ ಮಾಡಿ ತಗೊಳ್ಳಿ, ಮೆತ್ತಗಿರೋದು ತಗೊಳ್ಳಿ, ಸಾಫ್ಟ್ ಆಗಿರೋದು ತಗೊಳ್ಳಿ, ಅದನ್ನ ಅಡ್ವೈಸ್ ಮಾಡ್ತೀವಿ ನಾವು.
0: ಈಗ ಈ ರೀತಿಯಾದಂತಹ ಸಮಸ್ಯೆ ತಾವು ಹೇಳ್ತಿದ್ರಿ, ಕೆಲವು ಸಲ ಈ ಸ್ಟ್ರೋಕ್ ಇದ್ದವರಲ್ಲಾಗಿರ್ಬೋದು ಅಥವಾ ಆ ಒಂದು ಸ್ಥಿತಿ ಏನೋ ಒಂದು ಪ್ರಾಬ್ಲಮ್ ಆಗಿರ್ತದೆ. ಆದರೆ ಇನ್ನು ಈ ಡೈಜೆಷನ್ ಪ್ರಾಬ್ಲಮ್ ಇಂದ ಅಥವಾ ಮನುಷ್ಯನ ಒಂದು ರಚನೆಯಲ್ಲಿ ವ್ಯತ್ಯಾಸ ಇರೋದ್ರಿಂದ ಕೆಲವೊಬ್ಬರಿಗೆ ಅದರಿಂದ ಏನಾದರೂ ನುಂಗುವ ಸಮಸ್ಯೆ ಬರುತ್ತಾ?
1: ನುಂಗೋಕ್ಕೆ ಸಮಸ್ಯೆ ಅಂತ ಬರಲ್ಲ, ನಾವು GERD ಅಂತ ಹೇಳ್ತೀವಿ ಅಂದ್ರೆ ಗ್ಯಾಸ್ಟ್ರೋ ಇಸೋಫೇಜಲ್ ರಿಫ್ಲೆಕ್ಸ್ ಡಿಸಾರ್ಡರ್ಸ್ ಅಂತ. ನಾವು ನುಂಗೋದು ಬಾಯಿನ ಮುಖಾಂತರ, ಬಾಯಿನ ಹಿಂಭಾಗದ ಮುಖಾಂತರ ಅದು ನಮ್ಮ ಅನ್ನನಾಳ ಒಳಗಡೆ ಹೋಗ್ಬೇಕು. ಅನ್ನನಾಳ ಹೋಗಿದ್ದು ಅಲ್ಲಿಂದ ಅದು ನಮ್ಮ ಹೊಟ್ಟೆ ಒಳಗಡೆ ಜಠರದ ಒಳಗಡೆ ಹೋಗುತ್ತದು, ಅಲ್ಲಿಂದ ವಾಪಸ್ ಬರೋದಿದೆಯಲ್ಲ.

0: ವಾಪಸ್ ಬರೋದ್ರೆ ಜಠರದಿಂದ ಅನ್ನನಾಳಕ್ಕೆ ಬಂದು, ಅನ್ನನಾಳದಿಂದ ಬಾಯಿನ ಹಿಂಭಾಗಕ್ಕೆ ಬಂದು, ಧ್ವನಿ ಪೆಟ್ಟಿಗೆ ಒಳಗಡೆ ಹೋಗಿ ಶ್ವಾಸನಾಳಕ್ಕೆ ಹೋಗಿ ಶ್ವಾಸಕೋಶ ಅದು ಹೋದಾಗ ಏನಾಗುತ್ತೆ, ಡೇಂಜರ್ ಆಗುತ್ತೆ. ಸೊ ಆ ಥರ ಕಂಡೀಷನ್ ಅಲ್ಲಿ ಮೆಡಿಕಲ್ ಕಂಡೀಷನ್ ಅದು. ಸೊ ಆವಾಗ ಕೆಲವು ಟಿಪ್ಸ್ನ ಫಾಲೋ ಮಾಡಲೇಬೇಕಾಗತ್ತೆ ಈ ಥರ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು. ಸೊ ಹುಷಾರಾಗಿ ಸ್ಪೈಸಿ ಅವಾಯ್ಡ್ ಮಾಡಿ, ನಿಧಾನಕ್ಕೆ ತಿನ್ನಿ, ಆಮೇಲೆ ನಿಮ್ಮ ವೈದ್ಯರನ್ನು ಕಾಣಿ, ಅವ್ರು ಏನು ಮೆಡಿಕೇಶನ್ ಕೊಡ್ತಾರೆ ಅದನ್ನು ತಗೊಂಡು ರೆಗ್ಯುಲರ್ ಆಗಿ ತಗೊಂಡು ಅದನ್ನು ವಾಸಿ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ನಾವು.
1: ಈಗ ತಾವು ಇಂಥ ದೊಡ್ಡ ಬೆಂಗಳೂರಂತಹ ಶಹರದಲ್ಲಿ ಈ ರೀತಿಯಾದಂಥ ಭಾಳಷ್ಟು ಈ ಬಗ್ಗೆ ವಿಶೇಷವಾದಂತಹ ಜ್ಞಾನ ಇದ್ದವರು, ಆದರೆ ನೀವು ಬೇರೆ ಬೇರೆ ಕಡೆ ಎಲ್ಲ ENT ಸ್ಪೆಷಲಿಸ್ಟ್ ಇರ್ತಾರೆ, ಅಲ್ಲಿ ಹೋಗಿ ಈ ಒಂದು ಸಮಸ್ಯೆಗೆ ಪರಿಹಾರ ಸಾಮಾನ್ಯವಾಗಿ ಅವರು ಅಲ್ಲಲ್ಲೇ ಚಿಕಿತ್ಸೆ ತಗೋತಾರೆ. ಅವರು ಮತ್ತೆ ನೀವು ಈ ದೊಡ್ಡ ಶಹರಗಳಲ್ಲಿ ಈ ರೀತಿ ಈ ವಿಷಯದಲ್ಲಿ ನುಂಗುವಿಕೆಯ ಸಮಸ್ಯೆಗೆ ಪರಿಹಾರ ಹುಡುಕೋರು ನೀವು,
0: ಹೌದು,
1: ಏನು ಮಾಡಬೇಕು?
0: ಅವಾಗ ಏನಾಗುತ್ತೆ, ನಮ್ಮ ಮುಖ್ಯವಾಗಿ ನಮ್ಮದೇ ಪಬ್ಲಿಕ್ ಅವೇರ್ನೆಸ್ ಬೇಕಾಗತ್ತೆ. ಪಬ್ಲಿಕ್ ಅವೇರ್ನೆಸ್, ಜನರಲ್ಲಿ ಜಾಗೃತಿ ಮೂಡಿಸೋದು. ಈಗ ಬೆಂಗಳೂರಂತ ಸಿಟಿಲಿ ನೀವು ಹೇಳದಂಗೆ ಪರವಾಗಿಲ್ಲ, ಈಗ ಮುಂಚೆಗಿಂತ ಈಗ ಸ್ಥಿತಿಗತಿ ನೋಡಿದ್ರೆ ಮುಂಚೆಗಿಂತ ಜನರಲ್ಲಿ ಅವೇರ್ನೆಸ್ ತುಂಬಾನೇ ಚೆನ್ನಾಗಿದೆ. ವಿಲೇಜ್ ಸೈಡಲ್ಲಿ, ಹಳ್ಳಿಗಳ ಸೈಡಲ್ಲಿ ಏನಾಗುತ್ತೆ, ಡಾಕ್ಟರ್ಲು ಸಹ ಅವೇರ್ನೆಸ್ ಬೇಕು. ಅಂದರೆ ಈ ವಾಕ್ ಶ್ರವಣ ತಜ್ಞರು ಇರ್ತಾರೆ, ಅವರನ್ನು ನಾವು ಅವರಿಗೆ ಈ ಥರ ಪೇಷಂಟ್ ಬಂದರೆ ರೆಫರ್ ಮಾಡಬೇಕು, ರೆಫರ್ ಮಾಡಿದ್ರೆ ಅವರು ಸೂಕ್ತ ತರಬೇತಿ ಕೊಟ್ಟು ವಾಸಿ ಮಾಡ್ತಾರೆ ಅನ್ನೋದು ವೈದ್ಯರೂ ಸಹ ತಿಳುವಳಿಕೆ ಮೂಡಬೇಕು. ಅವ್ರು ಇರುತ್ತೆ ಇರಲ್ಲ ಅಂತ ಹೇಳಲ್ಲ ನಾನು, ಇರತ್ತೆ, ಬಟ್ ಪ್ರಾಪರ್ ರೆಫರೆನ್ಸ್ ಸಹ ಮಾಡಬೇಕಾಗಿ ಬರುತ್ತೆ. ಅವಾಗ ಸಮಸ್ಯೆಗೆ ಸಾಲ್ವ್ ಆಗಬೇಕು. ಸಿ, ಯಾರೊಬ್ಬರದು ಅಲ್ಲ ಇಲ್ಲಿ ಸಮಸ್ಯೆ ಸಾಲ್ವ್ ಆಗಬೇಕು. ಪೇಷಂಟ್ ಕ್ವಾಲಿಟಿ ಆಫ್ ಲೈಫ್ ಅಂತೀವಲ್ಲ, ಅದು ಉತ್ತಮ ಆಗಬೇಕು, ಅಷ್ಟೇ ಬೇಕಾಗಿರೋದು ನಮಗೆ.
1: ಸ್ವಲ್ಪ ಹೆಚ್ಚಿನ ಚಿಕಿತ್ಸೆಗಾಗಿ
0: ನಮ್ಮ ಹತ್ರ
1: ಸಂಸ್ಥೆಗಳಿಗೆ ಅಲ್ಲಿ ಸಂಪರ್ಕ ಮಾಡಬೇಕಾಗತ್ತೆ, ಒಂದಿಷ್ಟು ಅಲ್ಲಿ ರೆಫರ್ ಮಾಡಬೇಕಾಗತ್ತೆ.
0: ಡೆಫಿನೆಟ್ ಆಗಿ
1: ಅಂದ್ರೆ ವೈದ್ಯಕೀಯ ಜಗತ್ತಿನಲ್ಲಿ ಬೇರೆ ಬೇರೆ ರೀತಿ ಚಿಕಿತ್ಸೆ ಕೊಡುವಲ್ಲಿ ಬೇರೆ ಬೇರೆ ಸಂಸ್ಥೆಗಳು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿರ್ತಾರೆ. ಅಂದ್ರೆ ಅದಕ್ಕೆ ಸೂಕ್ತವಾದಂತಹ ಸಲಹೆಯನ್ನ ಕೊಡ್ತಾರೆ ಮತ್ತು ಚಿಕಿತ್ಸೆಯನ್ನು ಕೂಡ ಕೊಡ್ತಾರೆ, ಮತ್ತು ಗುಳಿಗೆ ಇಲ್ಲದೆ ಒಂದು ಚಿಕಿತ್ಸೆ ಕೊಡೋ ಪದ್ಧತಿ ಕೂಡ ಬಹಳ ಇಂಪಾರ್ಟೆಂಟ್. ಇವತ್ತು ಗುಳಿಗೆ ತಗೊಂಡ್ರೆ ಸೈಡ್ ಇಫೆಕ್ಟು, ಅದರಿಂದ ಇನ್ನೊಂದಾಯ್ತು ಇನ್ನೊಂದಾಯ್ತು ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಯಾವ ಕೆಲವೊಂದು ಟೆಕ್ನಿಕ್ಗಳಿಂದ, ಈಗ ಫಿಸಿಯೋಥೆರಪಿ ಅಂತ ಅನ್ನೋದು ಬಂದಿರೋದು, ಅದು ಒಂಥರ ನಿಮಗೆ ಆ ಗುಳಿಗೆಗಳಿಲ್ಲದೇನೆ ಏನು ಸರಿಪಡಿಸಕ್ ಸಾಧ್ಯ ಅಂತ ಅನ್ನೋದನ್ನ ಒಂದು ಇರುತ್ತೆ. ಅದೇ ರೀತಿ ಈ ವಾಕ್ಶ್ರಮಣ ಸಂಸ್ಥೆಯಲ್ಲಿ ನಿಮಗೆ ಸಾಧನಗಳು ಎಂಥದ್ದು ಬೇಕು, ಕೇಳುವಲ್ಲಿ ಮಾತನಾಡುವಾಗ ಸಮಸ್ಯೆ ಏನಾಗ್ತದೆ, ಅದನ್ನು ಮಾತಾಡುವಾಗ ಇನ್ನೊಂದು ಏನಾದ್ರೂ ಸಾಧನ ಬೇಕಾ, ಒಂದಕ್ಕೊಂದು
0: ಲಿಂಕ್ ಇರತ್ತೆ. ಈಗ ಬೆಂಗಳೂರು ಹಾಸ್ಪಿಟಲ್ ತಗೊಂಡ್ರೆ, ಸುಮಾರು ಬೆಂಗಳೂರು ಹಾಸ್ಪಿಟಲ್ಗಳಲ್ಲಿ ಎಲ್ಲ ಹಾಸ್ಪಿಟಲ್ಗಳಲ್ಲಿ ನನಗೆ, ನಾನು ಸುಮಾರು ವರ್ಷ 40 ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇದ್ದೀನಿ ನಾನು. ಈಗ ಬೆಂಗಳೂರಲ್ಲಿ ಎಷ್ಟು ಚೆನ್ನಾಗಿ ಇಂಪ್ರೂವ್ ಆಗಿದೆ ಈಗ ಅಂದ್ರೆ, ಪ್ರತಿಯೊಂದು ಹಾಸ್ಪಿಟಲಲ್ಲಿ ಸ್ಪೀಚ್ ಥೆರಪಿಸ್ಟ್ ನ ರಿಕ್ರೂಟ್ ಮಾಡ್ಕೊಂಡಿದ್ದಾರೆ.
1: ಡಿಗ್ಲೋಟಾಲಜಿಸ್ಟ್
0: ನಾವು ಡಿಸ್ಫೇಜಾಲಜಿಸ್ಟ್ ಅಂತಾನೆ ಹೇಳ್ತೀವಿ ನಾವು.
1: ಆಹಾರ, ಹಣ್ಣು ತರಕಾರಿಗಳನ್ನು ಜಾಸ್ತಿ ಬಳಸಬೇಕು, ಮಾಂಸಾಹಾರವನ್ನು ಜಾಸ್ತಿ ಬಳಸಬಾರದು, ಅದರಿಂದ ಕೂಡ ಈ ರೀತಿಯ ಸಮಸ್ಯೆ ಬರಬಹುದು. ಮನುಷ್ಯನ ಧ್ವನಿ ಒಂಥರ ಗೊರ್ ಟೈಪ್ ಇತ್ತಂದ್ರೆ, ಅವರ ಒಂದು ಮಾತಿನ ರೀತಿಯಲ್ಲಿ ಏನಾದ್ರೂ ಒಂದು ಸಮಸ್ಯೆ ಇದೆಯಾ ಅಂತ ಕಂಡಿದ್ದೀರಾ?
0: ಹೌದು,
1: ಧ್ವನಿ ಅಂದ್ರೆ ಸಾಮಾನ್ಯ ಧ್ವನಿ ಇಲ್ಲ, ಸ್ವಲ್ಪ ಏನೋ ಬೇರೆ ರೀತಿ ಇದೆ ನಿಮ್ದು ಧ್ವನಿ ಅಂತಂತ ಹೇಳಿ.
0: ಕಂಡಿಡ್ತೀವಿ ನಾವು. ಯಾಕೆ ಅಂತಂದ್ರೆ ಅದು ಸ್ಪೀಚ್ ಥೆರಪಿಸ್ಟ್ ರೋಲೆ ಮೇನ್ ಆಗುತ್ತೆ. ಅಂದ್ರೆ ಯಾವುದೇ ಒಂದು ಧ್ವನಿ ಕೇಳಿದ ತಕ್ಷಣ ನಮ್ಗೆ ಏನಾಗತ್ತೆ, ವಾಯ್ಸ್ ಕೇಳಿದ ತಕ್ಷಣ ನಮ್ಗೆ ಎಷ್ಟು ಮಟ್ಟಿಗೆ ನಮ್ದು ಟ್ರೈನ್ ಆಗೋಗಿರ್ತೀವಿ ಅಂದ್ರೆ, ಧ್ವನಿ ವ್ಯತ್ಯಾಸಗಳು ಇಮ್ಮಿಡಿಯೇಟ್ ಆಗಿ ನಾವು ಕಂಡುಹಿಡಿತೀವಿ. ನಾವು ಕಂಡುಹಿಡಿದು ಯಾಕೆ, ಏನು, ಏನ್ ಮಾಡಿದ್ರೆ ಧ್ವನಿ ಸರಿ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ನಾವು ಅದನ್ನ ಒಂದು ಇನ್ಸ್ಟ್ರೂಮೆಂಟಲ್ ಇವ್ಯಾಲ್ಯೂಯೇಷನ್ ಇಂದ ಒಂದು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿ ಒಂದು ಕಂಡುಹಿಡಿಯೋದು. ಇನ್ನೊಂದು ಕಿವಿಯಿಂದ ಕೇಳಿ, ನಾವು ಟೆಸ್ಟ್ ಮೆಟೀರಿಯಲ್ಸ್ ಇದೆ, ಡಿಫ್ರೆಂಟ್ ಟೆಸ್ಟ್ ಮೆಟೀರಿಯಲ್ಸ್ ಇದೆ, ಅದರಿಂದ ಕೇಳಿ ಕಂಡುಹಿಡಿಯೋದ್ರಿಂದ ನಾವು ಧ್ವನಿ ಏನ್ ಪ್ರಾಬ್ಲಮ್ ಇದೆ ಅಂತ ಕಂಡುಹಿಡಿದು ಅದನ್ನ ಸೂಕ್ತ ತರಬೇತಿ ಕೊಡಕ್ಕೆ ಅನುಕೂಲ ಆಗತ್ತೆ. ಅದು
1: ಧ್ವನಿ ತುಂಬಾ ಚಂದ ಇದೆ ಅಂದ್ರೆ ಇವ್ರಿಗೆ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ಬೋದಾ?
0: ಧ್ವನಿ ಬಗ್ಗೆ ಹೇಳ್ಬೋದು ನಾವು, ಬಟ್ ಬೇರೆ ಸಮಸ್ಯೆ ಬಗ್ಗೆ ಹೇಳಕ್ಕಾಗಲ್ಲ. ಧ್ವನಿ ತುಂಬಾ ಚೆನ್ನಾಗಿದೆ,
1: ನುಂಗುವಿಕೆ ಸಮಸ್ಯೆ
0: ಹೇಳಕ್ಕಾಗಲ್ಲ ಸರ್. ನುಂಗುವಿಕೆ ತೊಂದರೆ ಇರೋರು ಧ್ವನಿ ಬದಲಾವಣೆ ಇರ್ಬೋದು, ನಾವು ಅದಕ್ಕೆ ಹಾಟ್ ಪೊಟ್ಯಾಟೋ ವಾಯ್ಸ್ ಅಂತ ಹೇಳ್ತೀವಿ. ಈಗ ಬಿಸಿ ತುಪ್ಪ ಇಟ್ಕೊಂಡಂಗೆ ನುಂಗಕ್ಕೂ ಆಗಲ್ಲ, ಉಗ್ಗಕ್ಕೂ ಆಗಲ್ಲ, ಅಂದ್ರೆ ವೆಟ್ ಕ್ವಾಲಿಟಿಯ ವಾಯ್ಸ್ ಅಂತೀವಿ. ನುಂಗುವಿಕೆ ತೊಂದರೆ ಇರೋರಲ್ಲಿ ಹಾಟ್ ಪೊಟ್ಯಾಟೋ ವಾಯ್ಸು ಅಥವಾ ಈ ಧ್ವನಿ ಬದಲಾವಣೆ ಇರ್ಬೋದು. ಆದ್ರೆ ಧ್ವನಿ ಬದಲಾವಣೆ ಇರೋರೆಲ್ಲರಲ್ಲೂ ನುಂಗುವಿಕೆ ತೊಂದರೆ ಇದೆ ಅಂತ ನಾವು ಜನರಲೈಸ್ ಮಾಡಕ್ಕೆ ಆಗಲ್ಲ.
1: ಈಗ ಮೇಡಮ್, ನೀರು ತಗೊಳ್ಳೋದು ಸ್ವಲ್ಪ ಕಮ್ಮಿ ಮಾಡ್ತಿರ್ತಾರೆ ಕೆಲವೊಬ್ರು, ಟೀ ಜಾಸ್ತಿ ಕುಡಿತಿರ್ತಾರೆ, ಆಮೇಲೆ ಧೂಮ್ರಪಾನಿಗಳು, ಇವ್ರಿಗೂ ಬೇರೆ ಬೇರೆ ಅಂದ್ರೆ ಇಂಥವ್ರಿಂದ ಅವ್ರಿಗೆ ಏನು ಸಮಸ್ಯೆ ಅಂತಂದ್ರೆ, ಅವರಿಗೆ ನುಂಗೋದೇನೋ ಬರೀ 24 ತಾಸು ಟೀ ಕುಡಿತಾರೆ, ಇವ್ರು ಸಿಗರೇಟ್ ಸೇರ್ತಾರೆ, ಇವರಿಗೆ ಮದ್ಯಪಾನದ ಅಭ್ಯಾಸ ದುರಾಭ್ಯಾಸಗಳಿವೆ, ಹಾಗಾಗಿ ಊಟ ಅಂತಂದ್ರೆ ಬೇಡ ಅಂತಾರೆ, ನುಂಗೋಲ್ಲ ಇವರು ಅಂತಂತ ಹೇಳಿ, ಇವರಲ್ಲಿ ಏನು ಯಾವ ರೀತಿ
0: ನಾವು ವೋಕಲ್ ಹೈಜಿನ್ ಟಿಪ್ಸ್ ಅಂತ ಹೇಳ್ತೀವಿ. ಅಂದರೆ ಧ್ವನಿ ಪೆಟ್ಟಿಗೆಗೆ ಸಾಕಷ್ಟು ಅದು ತೇವ ಇರಬೇಕು, ಅಂದರೆ ಮಾಯಿಶ್ಚರೈಸ್ ಆಗಿರಬೇಕು ಅದು. ಹಾಗೆಯೇ ಜಾಸ್ತಿ ಕಾಫಿ

0: ಕುಡಿಯೋರಲ್ಲಿಟ್ಟಿಗೆಯಲ್ಲಿ ಏನಾಗುತ್ತೆ, ನಮ್ಮ ಧ್ವನಿ ಒಣಗ್ದಂಗಿರುತ್ತೆ. ಅದ್ರ ಜೊತೆ ಸ್ಮೋಕ್ ಮಾಡೋರಲ್ಲಿ ಇರುತ್ತೆ, ಸ್ಮೋಕಿಂಗ್ ವಾಯ್ಸ್ ಅಂತ ಹೇಳ್ತೀವಿ ನಾವು. ಅದನ್ನು ನಾವು ಅವಾಯ್ಡ್ ಮಾಡಿ ಅಂತ ಪರಿಹಾರನ ಹೇಳ್ತೀವಿ ನಾವು.
1: ಈಗ ಧ್ವನಿ ತುಂಬ ಒಣಗಿರ್ತದೆ, ಆವಾಗ ಇಮಿಡಿಯೇಟ್ಲಿ ನೀರು ಕುಡಿದ್ರೆ ಸರಿಯಾಗುತ್ತೆ ಅಂತ ಹೇಳಿ ಏನು ನೀವು ಟಿಪ್ಸ್ ಅನ್ನ ಕೊಡ್ತೀರಾ ಅಂತ.
0: ಈಗ ಫಾರ್ ಎಕ್ಸಾಂಪಲ್ ನಾನು ಅಷ್ಟೊತ್ತಿಂದ ಮಾತಾಡ್ತಾ ಇದ್ದೀನಿ, ಧ್ವನಿ ಒಣಗ್ದಂಗಾಗಿದೆ, ಒಂದು ಸಿಪ್ ನಾನು ಮಾಡ್ಕೊಂಡ್ರೆ ನನ್ನ ನಾಲ್ಗೆ ನನ್ನ ಬಾಯಿನ ಹಿಂಭಾಗ ನನ್ನ ಧ್ವನಿ ಪೆಟ್ಟಿಗೆ ವೆಟ್ಟಾಗುತ್ತೆ. ವೆಟ್ಟಾದಾಗ ಏನಾಗಿರುತ್ತೆ, ನನಗೆ ಇನ್ನೂ ಮಾತಾಡೋದಕ್ಕೆ ಆಗತ್ತೆ. ಸೊ ಹಾಗೇನ್ ಮಾಡ್ತೀವಿ, ನಾವು ಏನ್ ಮಾಡ್ತೀವಿ, ಅವಾಗ ಹೇಳ್ತೀವಿ ಪ್ರತಿ ಸಲೀನು ನೀವು ದಿನಕ್ಕೆ ನಾವು 8 ಗ್ಲಾಸ್ ನೀರು ಕುಡಿಬೇಕು ಅಂದಾಗ ಬಾಯಾರಿಕೆ ಆದಾಗ ಮಾತ್ರ ನೀರು ಕುಡಿಯೋದಲ್ಲ, ಬಾಯಾರಿಕೆ ಇಲ್ಲದೆ ಇದ್ರೂ ಪ್ರತಿ ಫ್ರೀಕ್ವೆಂಟ್ ಆಗಿ ಒಂದೊಂದು ಸಿಪ್ ಒಂದು ಸಿಪ್ ಎರಡು ಸಿಪ್ನ ನೀರು ತಗೊಳ್ತಾ ಇರಿ, ವೆಟ್ ಮಾಡ್ಕೊಳ್ತಾ ಇರಿ. ಅವಾಗ ಏನಾಗಿರುತ್ತೆ, ಧ್ವನಿನೂ ಚೆನ್ನಾಗಿರುತ್ತೆ, ನಮ್ಮ
1: ನುಂಗುವಿಕೆನೂ
0: ಸಮಸ್ಯೆನೂ ಅಷ್ಟೊಂದು ಕಂಡು ಬರೋದಿಲ್ಲ.
1: ವಿಪರೀತ ಮಾತಾಡೋರಾಗ್ಲಿ ಅಥವಾ ಕಲಾವಿದರಾಗ್ಲಿ, ಅದು ಧ್ವನಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿರಬಹುದು, ಅಲ್ಲಿ ಅವರಿಗೆ ಅಂಥವರಿಗೆ ನುಂಗುವ ಸಮಸ್ಯೆನೂ ಏನಾರು ಆಗತ್ತಾ ಅಂತ ಈ ಕಲಾವಿದರಿಗೆ?
0: ಆಗ್ಬೇಕು ಅಂತೇನಿಲ್ಲ, ಆದ್ರೂ ಆಗ್ಬಹುದು, ಆಗ್ಬೇಕು ಅಂತೇನೆ. ಅದು ಧ್ವನಿಗೆ ಸಂಬಂಧಪಟ್ಟ ಸಮಸ್ಯೆ ಡೆಫಿನೆಟ್ ಆಗಿ ಎಸ್, ಅದು ಅದನ್ನು ಫಾಲೋ ಮಾಡಲೇಬೇಕಾಗತ್ತೆ. ಸ್ಪೀಚ್ ಥೆರಪಿಸ್ಟ್ನ ನೋಡಲೇಬೇಕು, ಅದ್ರ ಏನು ಟಿಪ್ಸ್ ಕೊಡ್ತಾರೆ ಅದನ್ನು ಫಾಲೋ ಮಾಡಲೇಬೇಕು. ಆವಾಗಲೇ ಅದ್ರ ಧ್ವನಿ ಅವ್ರಿಗೆ ಸ್ಟ್ರೈನ್ ಆಗಲ್ಲ, ಆಮೇಲಿಂದ ಸ್ಟ್ರೆಸ್ ಆಗಲ್ಲ. ಬಟ್ ಅವರಲ್ಲಿ ನುಂಗುವಿಕೆ ತೊಂದರೆ ಇರಲೇಬೇಕು ಅಂತೇನಿಲ್ಲ, ಇದ್ರೂ ಇರ್ಬೋದು ಇಲ್ದೇನೂ ಇರ್ಬೋದು, ಅದರಿಂದ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ.
1: ಒಟ್ಟಾರೆ ಈ ನುಂಗುವಿಕೆ ಸಮಸ್ಯೆ ಅಂತಂದ್ರೆ ಇದೇನು ಬಿಡು, ಏನು ದೊಡ್ಡ ಸಮಸ್ಯೆನೇ ಅಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಬ್ಬರು ಅಂದ್ಕೊಂಡ್ಬಿಟ್ಟಿರ್ತಾರೆ. ಆದರೆ ಅದು ನಿಜವಾಗ್ಲೂ ಕೂಡ ಅದು ದೊಡ್ಡ ಸಮಸ್ಯೆನೇ. ಯಾವಾಗ ವೈದ್ಯರ ಹತ್ರ ಬಂದಾಗ ಅಥವಾ ಈಗ ಸ್ಪೀಚ್ ಥೆರಪಿಸ್ಟು ನಿಮ್ಮ ಥರ ಈಗ ಡಿಗ್ಲೋಟಾಜಿಸ್ಟ್ ಕಡೆ ಬಂದಾಗ ಡಿಸ್ಪೇಜಿಯಾ ಸಮಸ್ಯೆ ಏನು ಅಂತ ಹೇಳಿ ತಿಳ್ಕೊಂಡಾಗ ಮಾತ್ರ ನಮಗೂ ಈ ರೀತಿಯಾದಂಥ ಸಮಸ್ಯೆ ಇರ್ಬೋದೇನೋ ಅಂತ ಬರುತ್ತೆ ಅವರಿಗೆ,
0: ಡೆಫಿನೆಟ್ ಆಗಿ
1: ತಿಳ್ಕೋಬೇಕಾಗತ್ತೆ ಅಂತ.
0: ಹೌದು, ಯಾಕೆ ಅಂದರೆ ಜನಗಳಲ್ಲಿ ನಿಜವಾಗ್ಲೂ ಜಾಗೃತಿ ನಾವು ಮೂಡಿಸ್ಲೇಬೇಕು, ಅವ್ರ ಅರಿವು ಇರಲೇಬೇಕು. ಯಾಕೆ ಅಂದರೆ ಎಲ್ಲ ನಾವು ಹೇಳ್ತೀವಲ್ವ, ಎಲ್ಲ ಚೆನ್ನಾಗಿರೋ ಹೋಗೋ ತಂಗ ಪರವಾಗಿಲ್ಲ, ಏನೇ ಒಂದು ವ್ಯತ್ಯಾಸಗಳಾದಾಗ ಅದ್ರ ಬಗ್ಗೆ ಗಮನ ಬರುತ್ತೆ ಅಂದೆ. ನುಂಗುವಿಕೆ ತೊಂದರೆ ಏನೆಲ್ಲ ಸಮಸ್ಯೆಗಳನ್ನ ನಾವು ನೋಡ್ತೀವಲ್ಲ ನಮ್ಮ ಪೇಷೆಂಟ್ನ ರೋಗಿಗಳನ್ನ, ಅವ್ರ ಸಮಸ್ಯೆ ಅಂದರೆ 4 ಜನ ಇರೋ ಕಡೆ ಹೋಗಿ ಊಟ ಮಾಡೋಕ್ಕೆ ಸಂಕೋಚ ಪಡ್ತಾರೆ. ಎಲ್ಲರೂ ಪ್ಲೇಟಲ್ಲಿ ಹಾಕೊಂಡು ಊಟ ಮಾಡ್ತಿದ್ದಾಗ ಅಯ್ಯೋ ನನಗೆ ನುಂಗೋಕ್ಕಾಗಲ್ವಲ್ಲ, ಅಗಿಯೋಕ್ಕಾಗಲ್ವಲ್ಲ, ನುಂಗಿದ್ರೆ ಜೊಲು ಬರುತ್ತಲ್ಲ, ನುಂಗಿದ್ರೆ ಕೆಮ್ತಿನಲ್ಲ, ಹೋಗೋದೇ ಬೇಡಪ್ಪ, ಊಟ ಮಧ್ಯ ನೀರು ಕುಡ್ತಿದ್ರು ಕುಡಿತಾ ಇರ್ತೀನಿ, ಎಲ್ಲರೂ ನನ್ನ ನೋಡ್ತಾ ಇರ್ತಾರೆ. ನಮ್ಗೆ ಏನು ಮಾಡ್ತಾರೆ, ಈ ಪಾರ್ಟಿಗಳಿಗೆ ಹೋಗೋದು, ಫಂಕ್ಷನ್ಗೆ ಹೋಗೋದು, ಫ್ಯಾಮಿಲಿ ಗ್ಯಾದರಿಂಗ್ ಹೋಗೋದು, ಎಲ್ಲ ಏನು ಮಾಡ್ತಾರೆ, ಕಮ್ಮಿ ಮಾಡಿಬಿಡ್ತಾರೆ. ಇದೇನಾಗತ್ತೆ, ಅವರಿಗೆ ತೊಂದರೆ ಅಲ್ಲದೇ ಮನೆಯವ್ರಿಗೂ ಸಹ. ಈಗ ಅವರಿಗೆ ಈಗ ಗಟ್ಟಿಪದ, ಈಗ ಒಂದು ಪೇಷಂಟ್ ಒಂದು ರೋಗಿ ನಾಲ್ಗೆ ಭಾಗ ತೆಗೆದಿದ್ದಾರೆ, ಅವ್ರಿಗೆ ಗಟ್ಟಿ ಪದಾರ್ಥ ಅಗ್ಯಕ್ಕಾಗಲ್ಲ ಅಂದಾಗ ಅವ್ರಿಗೋಸ್ಕರ ಸಪ್ರೇಟಾಗಿ ಅಡುಗೆನೂ ಮಾಡಬೇಕಾಗಿ ಬರುತ್ತೆ. ಮೆತ್ತು ಪದಾರ್ಥಗಳು, ನೀರು ಪದಾರ್ಥಗಳು, ದ್ರವ ಪದಾರ್ಥಗಳು ಮಾಡಬೇಕಾಗಿ ಬರುತ್ತೆ, ಮಸಾಲೆ ರಹಿತ ಪದಾರ್ಥಗಳನ್ನು ಮಾಡಬೇಕಾಗಿ ಬರುತ್ತೆ. ಏನಾಗತ್ತೆ, ಈ ಥರ ಸ್ಥಿತಿ ಇದ್ದಾಗ ಇದು ತುಂಬ ಸೀರಿಯಸ್ ಕಂಡೀಷನ್
1: ಬೇಕಾಗುತ್ತೆ ಬದುಕಿರೋದಕ್ಕೆ.
0: ಎಲ್ಲಿಗಾರು ಹೋದ್ರೆ ಊಟ ಮಾಡೋದೇ ನಾವು ಎಂಜಾಯ್ ಮಾಡ್ತೀವಿ, ಇಂಥರ ಫ್ಯಾಮಿಲಿಯಲ್ಲಿ ಎಲ್ಲರೂ ಬಂದಾಗ ಏನು ಅಡುಗೆ ಇವತ್ತು, ಏನು ಮಾಡ್ತಾರೆ, ಎಷ್ಟು ಚೆನ್ನಾಗಿದೆ ಅಡುಗೆ ಅಂತ ನಾವು ಕಮೆಂಟ್ ಮಾಡ್ತೀವಿ. ತಿನ್ನಕ್ಕಾಗಲ್ಲ ಅಂತಂದರೆ ಜೀವನನೇ ಬೇಸರ ಆಗೋ ಥರ ಆಗುತ್ತೆ.
1: ಬೇರೆ ಬೇರೆ ಸಮಸ್ಯೆಗಳಿಂದ, ಉದಾಹರಣೆ ಡಯಾಬಿಟಿಸ್ ಇದ್ದವರು ಸಿಹಿಯನ್ನು ತೊರಿತಾರೆ, ಜಾಸ್ತಿ ತಿನ್ನೋಂಗಿಲ್ಲಪ್ಪ ಅಂತಂತೇಳಿ, ಆ ವಯಸ್ಸಿನ ಆಧಾರದ ಮೇಲೆ ಪಚನ ಕ್ರಿಯೆ ಸಮಸ್ಯೆ ಇರುತ್ತೆ. ಅದೆಲ್ಲದರ ನಡುವೆ ಮೇನ್ ಪ್ರವೇಶ ದ್ವಾರ ಏನು ನುಂಗುವ ಸಮಸ್ಯೆ ಇದೆಯಲ್ಲ, ಅಲ್ಲಿಂದನೇ ಶುರು ಆಗುತ್ತೆ.
0: ನುಂಗೋಕ್ಕೇನೆ ಒಂದು ಕಷ್ಟ ಆಯಿತು ಅಂದರೆ ಇಗ್ನೋರ್ ಮಾಡಬೇಡಿ, ಅದಕ್ಕೆ ಗ್ಯಾರಂಟಿ ನೀವು ನಿಮ್ಮ ಫಿಸಿಷಿಯನ್ಸ್ನ ಕಾಣಿ. ಫಿಸಿಷಿಯನ್ಸ್ ಕಾಣಿ ನಿಮಗೆ ನಿಮ್ಮ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟು ಡಿಕ್ಲೂಟಾಲಜಿಸ್ಟ್ ಹೋದರೆ ಅವ್ರನ್ನ ಕನ್ಸಲ್ಟ್ ಮಾಡಿ, ಕನ್ಸಲ್ಟ್ ಮಾಡಿ ಏನು ಮಾಡಬೇಕು ಅಂತ ತಿಳ್ಕೊಂಡು ಸೂಕ್ತ ಪರಿಹಾರ ತಗೊಳ್ಳೋದು ವಾಸಿ. ಅದು
1: ಆಯಿತು ಡಾಕ್ಟರ್ ಬಿ ಎಸ್ ಪ್ರೇಮಲತಾ ಅವರೇ. ಈ ನುಂಗುವಿಕೆ ಸಮಸ್ಯೆಯಿಂದ ಏನೇನು ತೊಂದರೆಗಳು ಆಗ್ತವೆ ಒಂದು, ಮತ್ತು ಇದರಿಂದ ಹೊರಗೆ ಬರಲಿಕ್ಕೆ ಕೂಡ ಸಾಕಷ್ಟು ಮಾರ್ಗಗಳನ್ನು ತಾವು ಹೇಳಿದಿರಿ. ಎಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳು ಮೇಡಮ್. ನಮಸ್ಕಾರ.
0: ಧನ್ಯವಾದಗಳು ಸರ್. ಧನ್ಯವಾದಗಳು.

0: ಪಕ್ಷಿಗಳ ರಕ್ಷಣೆ ಮನುಕುಲದ ರಕ್ಷಣೆ. ಪಕ್ಷಿಗಳು ನಮ್ಮ ಸಹಜೀವಿಗಳು ಎನ್ನುವುದನ್ನು ನಾವು ಮರೆಯದಿರೋಣ.
1: ಹಕ್ಕಿ ಪಕ್ಕಿ ರೆಕ್ಕೆ ಬಿಚ್ಚಿ ಹಾರಿ ಬಾಣ ಸೇರಿ ಕೂಗಿ
2: ಕಾಡುಗಳ ಬೆಳವಣಿಗೆ ಮತ್ತು ಪರಿಸರದ ಸಮತೋಲನ ಸಾಧ್ಯವಾಗಿರುವುದು

ಮನುಷ್ಯನೇ ಸೃಷ್ಟಿಸಿರುವ ಪಟಾಕಿ, ಮದ್ದುಗುಂಡುಗಳು, ವಿಷಾನಿಲ, ಕ್ರಿಮಿನಾಶಕಗಳು ಇವು ಪಕ್ಷಿ ಸಂತತಿಯ ಶತ್ರುಗಳು.

0: ಹೂ ಹಣ್ಣು ಬಿಡುವ ಮರಗಿಡಗಳು ನಮ್ಮ ಸುತ್ತಲ ಪರಿಸರದಲ್ಲಿ ಯಥೇಚ್ಛವಾಗಿರುವಂತೆ ನೋಡಿಕೊಳ್ಳಿರಿ. ಪಕ್ಷಿಗಳ ಬಗೆಗಿನ ಮೂಢನಂಬಿಕೆಗಳು ದೂರವಾಗಲಿ. ಸ್ವತಂತ್ರ ಬದುಕು ಪಕ್ಷಿಗಳದ್ದಾಗಲಿ.
1: ಪಕ್ಷಿಗಳ ಸಂರಕ್ಷಣೆ ಮನುಕುಲದ ಹೊಣೆ.
2: ಮಾತೃಭಾಷೆ ಅಂತರಂಗದ ಭಾಷೆ, ನಮ್ಮ ತಾಯ್ನುಡಿ. ಅದು ನೀಡುವ ಜ್ಞಾನ ಸಂಪತ್ತು ಅನನ್ಯವಾದುದು.
3: ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ.
2: ಸ್ಥಳೀಯ ಭಾಷೆಗಳ ಅಭಿವೃದ್ಧಿ ರಾಷ್ಟ್ರದ ಪ್ರಗತಿಗೆ ಪೂರಕ. ಶಿಕ್ಷಣ, ವಾಣಿಜ್ಯ ರಂಗ, ಸಮೂಹ ಮಾಧ್ಯಮ ಮತ್ತು ವ್ಯವಹಾರಗಳಲ್ಲಿ ಸ್ಥಳೀಯ ಭಾಷೆಗಳನ್ನು ಬಳಸಿ ಅವುಗಳನ್ನು ಉಳಿಸೋಣ. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿ ಎಂ ಶ್ರೀಕಂಠಯ್ಯ.

0: ಮಾದಕ ವಸ್ತುಗಳ ಸೇವನೆಯಿಂದ ವೈಯಕ್ತಿಕ ಆರೋಗ್ಯ ಹದಗೆಡುವುದಲ್ಲದೆ ಸುತ್ತಮುತ್ತಲಿನವರ ಮೇಲೆ ಮತ್ತು ವ್ಯಕ್ತಿಯ ಕುಟುಂಬದ ಆರ್ಥಿಕ ಸ್ಥಿತಿಯ ಮೇಲೆ ತೀವ್ರತರದ ಪರಿಣಾಮ ಉಂಟಾಗುತ್ತದೆ. ಬೀಡಿ, ಸಿಗರೇಟು, ಗುಡ್ಕಾ, ಗಾಂಜಾ, ಅಫೀಮುಗಳ ಸೇವನೆಯಿಂದ ವ್ಯಕ್ತಿ ತಾನು ಕೆಡುವುದಲ್ಲದೆ ಸಮಾಜಕ್ಕೂ ಕಂಟಕಪ್ರಾಯನಾಗುತ್ತಾನೆ. ಸಮಾಜದಲ್ಲಿ ಆರೋಗ್ಯ, ನೆಮ್ಮದಿ ಮತ್ತು ಶಾಂತಿ ನೆಲೆಗೊಳಿಸಲು ಮಾದಕ ವಸ್ತುಗಳಿಂದ ದೂರವಿರೋಣ, ಜನ ಇವುಗಳಿಂದ ದೂರವಾಗುವಂತೆ ಮಾಡಲು ನಾವು ಪ್ರಯತ್ನಿಸೋಣ. ಭಾರತ ಅಪೂರ್ವವಾದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರುವ ದೇಶ. ಒಂದು ನಾಡು ತನ್ನ ಇತಿಹಾಸವನ್ನು ಮರೆಯುವುದೆಂದರೆ ನಾಡಿನ ಭವ್ಯ ಸಿರಿವಂತಿಕೆಯನ್ನು ಅದು ಕಳೆದುಕೊಂಡಿತು ಎಂದೇ ಅರ್ಥ.
1: ನಮ್ಮ ಪರಂಪರೆಯ ಭವ್ಯತೆಯನ್ನು ತಿಳಿಯುವುದು ಪ್ರಾಚೀನರ ರುಚಿ, ಅಭಿರುಚಿ, ಪ್ರತಿಭೆ, ಪರಿಶ್ರಮ, ಕಾಣಿಕೆ ಮತ್ತು ಕಾಣಿಕೆಯನ್ನು ಮುಂದಿನ ಪೀಳಿಗೆಗೆ ಜೋಪಾನವಾಗಿ ಕೈದಾಟಿಸುವುದು ಪ್ರತಿ ಪ್ರಜೆಯ ಜವಾಬ್ದಾರಿ.
0: ಸಾಹಿತ್ಯ, ಲಲಿತ ಕಲೆ, ಶಿಲಾಶಾಸನಗಳು, ತಾಡವೋಲೆ, ವಾಸ್ತುಶಿಲ್ಪ, ಪ್ರಾಚೀನ ವಿಗ್ರಹಗಳು, ನಾಣ್ಯಗಳು ಮತ್ತು ಸ್ಮಾರಕಗಳ ರಕ್ಷಣೆ ಪ್ರತಿಯೊಬ್ಬನ ಹೊಣೆ.

0: ಯಾವ ಭಾಷೆಯೂ ಮೇಲಲ್ಲ, ಯಾವ ಭಾಷೆಯೂ ಕೀಳಲ್ಲ.
1: ಭಾಷೆಯ ಮೇಲಿನ ಅತಿಯಾದ ವ್ಯಾಮೋಹ ಸಮಾಜದ ಸ್ವಾಸ್ಥ್ಯಕ್ಕೆ ಮಾರಕ. ಪರಸ್ಪರ ಗೌರವ ಸಹಬಾಳ್ವೆಗೆ ಪೂರಕ.

ಸೆಕೆಂಡ್ಗಳು. ನಮ್ಮ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಿಗ್ಗೆ 5:55 ಆರಂಭವಾಗುವುದು. ಶ್ರೋತೃ ಬಾಂಧವರಿಗೆಲ್ಲ ಶುಭರಾತ್ರಿ. ಜೈ ಹಿಂದ್.